ಕೇಂದ್ರ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಇಂದು ಶುಕ್ರವಾರ 2026 ಆಗಸ್ಟ್ ತಿಂಗಳ 14 ತಾರೀಕು. ರಾಷ್ಟ್ರೀಯ ಪಂಚಾಂಗದಂತೆ 1948 ಶಕ ವರ್ಷ ಶ್ರಾವಣ ಮಾಸದ 23 ದಿನ ನಿಲಯದ ಬೆಳಗಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ.

ನಿಲಯದಿಂದ ಇಂದು ಬಿತ್ತರವಾಗುವ ಕಾರ್ಯಕ್ರಮಗಳ ಪರಿಚಯ. 6:10 ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ ಜಗದೀಶ್ ಬಿಎಂ ಅವರಿಂದ ಕಾರ್ಯಕ್ರಮ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. 6:35 ದೇಶಭಕ್ತಿಗೀತೆ ರಾಘವೇಂದ್ರ ಪಿ ಇಟಿಕೆಯವರ ರಚನೆಯನ್ನು ಕೇಳಲಿದ್ದೀರಿ ಅನುರಾಧ ಧಾರೇಶ್ವರವರ ಧ್ವನಿಯಲ್ಲಿ. 6:40 ಜನಪದ ಗೀತೆಗಳು ಮೂಡಿಬರುತ್ತವೆ. 7:15 ಪ್ರಗತಿ ಚಕ್ರ, ಜಿಲ್ಲೆಯ ಅಭಿವೃದ್ಧಿ ಸುದ್ದಿಗಳನ್ನು ಆಧರಿಸಿದ ಸುದ್ದಿ ಸಂಚಿಕೆ. ಇನ್ನು 7:45 ಚಿತ್ರಗೀತೆಗಳು. 8:30 BSNL ಯೋಜನೆ ಕುರಿತು ಪ್ರಾಯೋಜಿತ ಕಾರ್ಯಕ್ರಮವನ್ನು ಆಲಿಸಲಿದ್ದೀರಿ. ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸಂಚಾರ ನಿಗಮ ನಿಯಮಿತ ಕರ್ನಾಟಕ ವೃತ್ತ ಬೆಂಗಳೂರು. ನಂತರ ವಚನಗಾಯನ. ಇನ್ನು 9:05 ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ ವಿಶೇಷ ಕಾರ್ಯಕ್ರಮ. ವೀರ ಯೋಧರು ರಕ್ಷಣಾ ಸೇವೆಗೆ ತಾರೆಗಳು. ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಹುತಾತ್ಮರಾದ ಕ್ಯಾಪ್ಟನ್ MV ಪ್ರಾಂಜಲ್ ಅವರ ಪಾಲಕರು ಶ್ರೀಮತಿ ಅನುರಾಧ ಹಾಗೂ ಎಂ ವೆಂಕಟೇಶ್. ಪರಿಕಲ್ಪನೆ ಮತ್ತು ಪ್ರಸ್ತುತಿ ನೂತನ ಎಸ್ ಕದಂ. ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. ಇನ್ನು 9:30 ಹನಿ ಹನಿ ಇಬ್ಬನಿ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ BM ಶರಭೇಂದ್ರ ಸ್ವಾಮಿ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ಇನ್ನು 10:02 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಮೂಡಿಬರುತ್ತವೆ. 12:05 ವನಿತಾ ವಿಹಾರ. 12:35 ಆರೋಗ್ಯ ಸಂಚಿಕೆಯಲ್ಲಿ ಮಕ್ಕಳಲ್ಲಿ ತಪ್ಪಿಸಬಹುದಾದ ಆಕಸ್ಮಿಕ ಅನಾಹುತಗಳು ಕುರಿತು ಚಿತ್ರದುರ್ಗದ ಸುರ್ಜಿ ವೇದಾಂತ ಆಸ್ಪತ್ರೆಯ ಮಕ್ಕಳ ತೀವ್ರ ನಿಗಾ ತಜ್ಞರಾದ ಡಾಕ್ಟರ್ ಪಂಕಜ AT ಇವರೊಂದಿಗೆ ಸಂದರ್ಶನವನ್ನು ಆಲಿಸಲಿದ್ದೀರಿ. ಸಂದರ್ಶಿಸುತ್ತಾರೆ ದ್ಯಾಮಲಂಬಿಕಾ MS. ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ಕೊಡುಗೆ. ಇನ್ನು 1:00 ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮದಲ್ಲಿ PM ವಿಕಸಿತ ಭಾರತ ರೋಜ್ಗಾರ್ ಯೋಜನೆ ಕುರಿತು ಮಾತನಾಡುತ್ತಾರೆ SR ಭಟ್ ಮತ್ತು MK ಶಿವಕುಮಾರ್. ಕಾರ್ಯಕ್ರಮ ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕೊಡುಗೆ. ಇನ್ನು 1:30 ಚೈತ್ರಪನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ಮತ್ತು ವ್ಯಾಖ್ಯಾನ ಪ್ರಸ್ತುತಪಡಿಸುತ್ತಾರೆ ಡಾಕ್ಟರ್ AS ಶಂಕರ್ ನಾರಾಯಣ. 2:40 ಗಾಂಧಿ ಸ್ಮೃತಿ. 3:00 FM 101.3 MHz ಕಾರ್ಯಕ್ರಮಗಳು ಮೂಡಿಬರುತ್ತವೆ.

ಇನ್ನು ಸಂಜೆ ಪ್ರಸಾರದಲ್ಲಿ 5 ಗಂಟೆಗೆ ಚಿತ್ರಗೀತೆಗಳು, 5:30ಕ್ಕೆ ಯುವವಾಣಿ ಉದ್ಯೋಗ ವಾರ್ತೆ ಹೆಚ್ಎಸ್ ನಾಗರತ್ನ ಅವರಿಂದ, ನಂತರ ಭಾವಗೀತೆಗಳನ್ನು ಕೇಳಲಿದ್ದೀರಿ. 6:15ಕ್ಕೆ ಪರಿಸರ ಸಂರಕ್ಷಣೆ ಕುರಿತಾದ ಕಾರ್ಯಕ್ರಮ ನಿಸರ್ಗ ಋಣ, ಪ್ರಸ್ತುತಿ ಶ್ರೀದೇವಿ. ಇನ್ನು 6:51ಕ್ಕೆ ದೇಶಭಕ್ತಿ ಗೀತೆಗಳು. 7:00ಗೆ ಸ್ವಾತಂತ್ರ್ಯ ದಿನಾಚರಣೆಯ ಮುನ್ನಾ ದಿನದ ಅಂಗವಾಗಿ ಭಾರತದ ಘನತೆ ಬೆತ್ತ ರಾಷ್ಟ್ರಪತಿಗಳಾದ ಸನ್ಮಾನ್ಯ ಶ್ರೀಮತಿ ದ್ರೌಪದಿ ಮುರ್ಮು ಅವರು

ಇನ್ನ ಯಾಪಲ್ ದಿನಿ ಗ್ರಾಮದ ಕುರುಮಣ್ಣ ಮತ್ತು ಸಂಗಡಿಗರಿಂದ ಬಯಲಾಟದ ಪದಗಳನ್ನು ಕೇಳಲಿದ್ದೀರಿ. 10 ಗಂಟೆಗೆ ಹಿಂದೂಸ್ತಾನಿ ವಾದ್ಯ ಸಂಗೀತದಲ್ಲಿ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಮತ್ತು ಸಂಗಡಿಗರಿಂದ ಶಹನಾಯಿ ವಾದನದ ಧ್ವನಿ ಮುದ್ರಿಕೆ ಇದೆ. 10:30ಕ್ಕೆ ಹಿಂದಿ ಚಿತ್ರಗೀತೆಗಳನ್ನು ಬಿತ್ತರಿಸುತ್ತೇವೆ. ಇದುವರೆಗೆ ನಿಲಯದಿಂದ ಇನ್ನು ಮುಂದೆ ಮಧ್ಯಾಹ್ನ ಹಾಗೂ ಸಂಜೆ ಬಿತ್ತರವಾಗುವ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಂಡಿರಿ.

ಎಸ್ ಶಂಕರ್ ಇವರ ಧ್ವನಿಯಲ್ಲಿ ಹರಪನಹಳ್ಳಿ ಭೀಮವ್ವ ಇವರ ರಚನೆಯನ್ನು ಕೇಳಿದಿರಿ. ಈಗ ಕೇಳಿ ಮುಕ್ತಾಯಕ್ಕ ಇವರ ವಚನವನ್ನು ಮಾಲಾಶ್ರೀ ಕಣಿವೆ ಇವರ ಧ್ವನಿಯಲ್ಲಿ.

ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನವನ್ನು ಆಲಿಸುತ್ತಿದ್ದೀರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ 6:30 ಚಿಂತನ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ಇದೀಗ ಚಿಂತನ ಬಿಎಂ ಜಗದೀಶ್ ಅವರಿಂದ.
1: ನಿಸ್ವಾರ್ಥ ಸೇವೆ, ಅಪ್ಪಟ ತ್ಯಾಗ ಮತ್ತು ಅನುಕ್ಷಣವೂ ಕಾವಲುಗಾರ, ಬಾನಂಗಳದಲ್ಲಿ ಸದಾ ನಮ್ಮ ದೇಶದ ನಮ್ಮ ಹೆಮ್ಮೆಯ ತ್ರಿವರ್ಣ ಧ್ವಜವನ್ನು ಗಂಭೀರವಾಗಿ ಹಾರಾಡಲು ನಿತ್ಯ ಶ್ರಮ ವಹಿಸುವವರೇ ನಮ್ಮ ವೀರ ಯೋಧರು. ನಮ್ಮ ಯೋಧರು ಎನ್ನುವ ಪದದಲ್ಲಿ ನಮ್ಮಲ್ಲಿ ಹೊಸ ಹುಮ್ಮಸ್ಸನ್ನು ಮೂಡಿಸುತ್ತದೆ, ಅಭಿಮಾನ ಉಕ್ಕಿ ಬರುತ್ತದೆ, ಇದು ನಮ್ಮ ದೇಶ ಎಂಬ ಹೆಮ್ಮೆಯ ಭಾವನೆ ಗರಿಗೆ ತರುತ್ತದೆ. ಯೋಧರು ದೇಶದ ಗಡಿಯಲ್ಲಿ ನಿತ್ಯ ನಿರಂತರ ಕಾವಲು ನಡೆಸುತ್ತಾ ನಮ್ಮ ಆಸ್ತಿ ನಮ್ಮ ಜೀವನ ಕಾಪಾಡುತ್ತಾ ನಮ್ಮ ಬದುಕು ಶಾಂತಿಯಿಂದ ಭದ್ರತೆಯಿಂದಾಗಿರಲು ಇವರ ನಿಸ್ವಾರ್ಥ ಸೇವೆ ಅಪ್ರತಿಮವಾಗಿದೆ. ತಮ್ಮ ಸ್ವಂತ ಕುಟುಂಬದಿಂದ ಬಹುದೂರದ ಗಡಿಗಳಲ್ಲಿ ಮಳೆ ಬಿಸಿಲು ಚಳಿ ಪ್ರಕೃತಿ ವಿಕೋಪ ಇವಾವುವನ್ನೂ ಲೆಕ್ಕಿಸದೆ ತಮ್ಮ ವೈಯಕ್ತಿಕ ಬದುಕನ್ನು ತ್ಯಾಗ ಮಾಡಿ ದೇಶದ ಭದ್ರತೆಗಾಗಿ ಒಳಿತಿಗಾಗಿ ಜನರ ರಕ್ಷಣೆಗಾಗಿ ಸದಾ ಸಿದ್ಧರಾಗಿರುತ್ತಾರೆ. ಆ ಶ್ರಮದ ಫಲವೇ ದೇಶದ ಜನ ಸುರಕ್ಷಿತವಾಗಿ ನೆಮ್ಮದಿಯಿಂದ ಬದುಕಲು ಸಾಧ್ಯವಾಗಿದೆ. ಯೋಧರ ಕಾರ್ಯಗಳು ಇಷ್ಟಕ್ಕೆ ಸೀಮಿತವಾಗಿಲ್ಲ. ಒಂದೊಮ್ಮೆ ದೇಶದ ಒಳಗೆ ಯಾವುದಾದರೂ ಕಾರಣಗಳಿಂದಾಗಿ ಗಲಭೆಗಳು ನಡೆದಾಗ ಅಂತಹ ಗಲಭೆಗಳನ್ನು ಮತ್ತೆ ನಡೆಯದಂತೆ ತಮ್ಮ ವಿಶಿಷ್ಟ ಸೇವೆಯಿಂದ ಇವರು ಅಂತಹ ಗಲಭೆಗಳನ್ನು ನಿಯಂತ್ರಣಕ್ಕೆ ತರುತ್ತಾರೆ. ಮಾತ್ರವಲ್ಲದೆ ಗಲಭೆಗಳಿಂದ ಆಗಬಹುದಾದ ಆಸ್ತಿ ಜೀವಹಾನಿಯನ್ನು ಯಶಸ್ವಿಯಾಗಿ ಇವರು ತಡೆಯುತ್ತಾರೆ. ಆ ಮೂಲಕ ಸಮಾಜಕ್ಕೆ ದೊಡ್ಡ ಕೊಡುಗೆಯನ್ನು ನೀಡುತ್ತಲೇ ಬಂದಿದ್ದಾರೆ. ಅದಲ್ಲದೆ ಪ್ರಕೃತಿ ಮುನಿಸಿಕೊಂಡು ಉಂಟಾಗಬಹುದಾದ ನೈಸರ್ಗಿಕ ಹಾನಿಯ ಸಂದರ್ಭದಲ್ಲೂ ಇವರ ಸೇವೆ ಸದಾ ಅವಿಸ್ಮರಣೀಯ. ಜೀವನದ ಹಂಗನ್ನು ತೊರೆದು ಹಗಲಿರುಳು ಎನ್ನದೆ ಕಾರ್ಯಪ್ರವೃತ್ತರಾಗಿ ರಕ್ಷಣಾ ಪಡೆಗಳು ರಕ್ಷಣಾ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಜನರನ್ನು ಸದಾ ರಕ್ಷಿಸುತ್ತಾರೆ. ವಿಕೋಪದ ಹಾನಿ ಪ್ರಮಾಣವನ್ನು ತಡೆಯುತ್ತಾರೆ. ಪ್ರವಾಹ, ಬರಗಾಲ, ಭೂಕುಸಿತ, ಬೆಂಕಿ ಅನಾಹುತ ಇಂತಹ ಅನೇಕ ಅವಘಡಗಳಲ್ಲಿ ನಮ್ಮ ಯೋಧರು ಮಾಡುವ ನಿಸ್ವಾರ್ಥ ಸೇವೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯವಿಲ್ಲ. ಸದಾ ಅವರನ್ನು ನಾವು ಹೃದಯದಿಂದ ಪ್ರೀತಿಯಿಂದ ಗೌರವಿಸುವಂತಹದ್ದಾಗಿದೆ. ನಮ್ಮ ಯೋಧರು ಭಾರತೀಯ ಸಶಸ್ತ್ರ ಪಡೆಗಳಾದ ಭೂಸೇನೆ, ವಾಯುಸೇನೆ, ನೌಕಾಸೇನೆಗಳಲ್ಲಿ ಅವಿರತವಾಗಿ ಸೇವೆ ಸಲ್ಲಿಸುತ್ತಲೇ ಬಂದಿದ್ದಾರೆ. ನಮ್ಮ ಯೋಧರ ಕುರಿತು ಹೇಳುವಾಗ ಕೆಲ ಅಂಶಗಳನ್ನು ನಾವು ಕಾಣಬಹುದು. ನಮ್ಮ ವೀರ ಯೋಧರು ತ್ಯಾಗ ಮತ್ತು ದೇಶಭಕ್ತಿಯ ದ್ಯೋತಕವಾಗಿದ್ದಾರೆ. ನಮ್ಮ ಯೋಧರು ಶಿಸ್ತು ಮತ್ತು ನಮ್ಮೆಲ್ಲರನ್ನ ಅತ್ಯಂತ ಕ್ರಮಬದ್ಧ ರೀತಿಯಲ್ಲಿ ಬದುಕನ್ನು ಸಾಗಿಸಲಿಕ್ಕೆ ನೆರವಾಗುತ್ತಾರೆ. ಇವರ ಸಮಯ ಪಾಲನೆ, ಕಾರ್ಯದಕ್ಷತೆ, ಕಠಿಣ ಪರಿಶ್ರಮ ನಮಗೆ ಅರಿವಿಗೆ ಪಾಠಗಳಾಗಿವೆ. ನಮ್ಮ ಯೋಧರು ದೇಶದ ಏಕತೆಯ ಪ್ರತೀಕವಾಗಿದ್ದಾರೆ. ಅವರಿಗೆ ಇಡೀ ದೇಶವೇ ಒಂದು ಕುಟುಂಬ. ಹಾಗಾಗಿ ಅವರು ಯಾವುದನ್ನೂ ಲೆಕ್ಕಿಸದೆ ದೇಶದ ಜನರ, ದೇಶದ ಗಡಿ, ದೇಶದ ಆಸ್ತಿ, ದೇಶದ ಸ್ವಾತಂತ್ರ್ಯವನ್ನು ರಕ್ಷಿಸುವಲ್ಲಿ ಸದಾ ಜಾಗೃತರಾಗಿ ಕಾರ್ಯಪ್ರವೃತ್ತರಾಗುತ್ತಾರೆ. ಭಾರತೀಯ ಯೋಧರು ಕೇವಲ ಸಮವಸ್ತ್ರ ಧರಿಸಿದವರಲ್ಲ, ಅವು ದೇಶಭಕ್ತಿಯ ಜ್ವಾಲೆಗಳು. ಅವರ ತ್ಯಾಗಕ್ಕೆ ಬೆಲೆ ಕಟ್ಟಲಾಗದು. ಇವರ ರಕ್ತದಲ್ಲಿ

0: ದೇಶಭಕ್ತಿಯ ವೀರಾವೇಶವಿರುತ್ತದೆ. ನಮ್ಮ ವೀರ ಯೋಧರ ಕುರಿತಾಗಿ ತಮ್ಮ ಮನದಾಳದ ಮಾತುಗಳನ್ನು ಆಡಿರುವ ಕೆಲವು ಮಹನೀಯರು ಹೀಗೆ ಹೇಳುತ್ತಾರೆ. ಜನರಲ್ ಕೆಎಂ ಕರಿಯಪ್ಪನವರ ನುಡಿಗಳು ಹೀಗಿವೆ: ಯೋಧರು ತಮ್ಮ ಪ್ರಾಣದ ಹಂಗನ್ನು ತೊರೆದು ದೇಶಕ್ಕಾಗಿ ಹೋರಾಡುತ್ತಾರೆ. ಅವರ ತ್ಯಾಗ ಬಲಿದಾನಕ್ಕೆ ಬೆಲೆ ಕಟ್ಟಲಾಗದು. ಮತ್ತೋರ್ವರು ಶ್ರೀ ಸ್ಯಾಮ್ ಮಣೇಕ್ಷಾರವರು, ಅವರ ಮಾತಿನಲ್ಲಿ ಹೇಳುವುದಾದರೆ, ದೇಶಕ್ಕಾಗಿ ಪ್ರಾಣ ಕೊಡುವುದಕ್ಕಿಂತ ದೊಡ್ಡ ಭಾಗ್ಯ ಮತ್ತೊಂದಿಲ್ಲ ಎಂದು ಉದ್ಗಾರ ತೆಗೆದಿದ್ದಾರೆ. ಕಾರ್ಗಿಲ್ ಹುತಾತ್ಮ ಹೆಮ್ಮೆಯ ಕ್ಯಾಪ್ಟನ್ ಮನೋಜ್ ಕುಮಾರ್ ರವರು ಆಡಿದ ಮಾತುಗಳು ಹೀಗಿವೆ: ನಾನು ಸಾಯುವ ಮುನ್ನ ನನ್ನ ದೇಶದ ಗಡಿ ರಕ್ಷಣೆಗೆ ನನ್ನ ಪ್ರಾಣ ಮುಡಿಪಾಗಿ ಇಡದೇ ಹೋದರೆ ಅಂತಹ ಸಾವು ನನ್ನನ್ನು ಅವಮಾನಿಸುತ್ತದೆ ಎಂಬ ಮಾತಿನಲ್ಲಿ ಯೋಧರ ಪ್ರಾಮುಖ್ಯತೆ ನಮಗೆ ಕಂಡುಬರುತ್ತದೆ. ದೇಶಕ್ಕಾಗಿ ಇವರ ಮನ ಮಿಡಿಯುವ ರೀತಿಯನ್ನು ತಿಳಿಸುತ್ತದೆ. ಇಂತಹ ವೀರ ಯೋಧರನ್ನು ಮನ ತುಂಬಿ ಗೌರವಿಸೋಣ, ನಮಿಸೋಣ. ದೇಶವೇ ನನ್ನ ಕುಟುಂಬ ಎಂಬ ವೀರ ಯೋಧರಿಗೆ ನಮ್ಮದೊಂದು ಸಲಾಂ.
1: ಇದುವರೆಗೆ ಬಿಎಂ ಜಗದೀಶ್ ಅವರಿಂದ ಚಿಂತನೆ ಕೇಳಿದಿರಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ರಾಯಚೂರು, ಸಮಯ 6:35:13. ದೇಶಭಕ್ತಿ ಗೀತೆ ಕಾರ್ಯಕ್ರಮದಲ್ಲಿ ಕೇಳಿ ರಾಘವೇಂದ್ರ ಪಿ ಇಟಗಿಯವರ ರಚನೆಯನ್ನು ಅನುರಾಧ ಧಾರೇಶ್ವರಿಯವರ ಧ್ವನಿಯಲ್ಲಿ.

ರಾಘವೇಂದ್ರ ಪಿ ಇಟಿಗಿ ಅವರು ರಚಿಸಿದ ದೇಶಭಕ್ತಿ ಗೀತೆಯನ್ನು ಅನುರಾಧ ಧಾರೇಶ್ವರ್ ಇವರ ಧ್ವನಿಯಲ್ಲಿ ಕೇಳಿದಿರಿ. ಇದು ಆಕಾಶವಾಣಿ ರಾಯಚೂರು ಕೇಂದ್ರ. ಈಗ ಕೇಳಿ ಜನಪದ ಗೀತೆಗಳನ್ನು ಪುತ್ತೂರು ನರಸಿಂಹ ನಾಯಕ್, ಭೀಮಗಲ್ಲಡ್ಡಿ ನಾರಾಯಣ ಸ್ವಾಮಿ ಮತ್ತು ಸಂಗಡಿಗರಿಂದ.

0: ಶಿಶುನಾಳ ಶರೀಫರ ತತ್ವಪದವನ್ನು ಕೇಳಿದಿರಿ.
1: ಕೇಳುಗರೆ, 80ನೇ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಬಿಎಸ್ಎನ್ಎಲ್ ನೀಡುತ್ತಿರುವ ಸ್ಪೆಷಲ್ ಫ್ರೀಡಂ ಪ್ಲಾನ್ಸ್ ಕುರಿತು ವಿಶೇಷ ಸಂದರ್ಶನ ಮೂಡಿಬರಲಿದೆ. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಇಂದು ಬೆಳಗ್ಗೆ 8:30 ಈ ಕಾರ್ಯಕ್ರಮದ ಪ್ರಾಯೋಜಕರು ಬಿಎಸ್ಎನ್ಎಲ್ ಕರ್ನಾಟಕ ವಲಯ ಬೆಂಗಳೂರು. ಬಿಎಸ್ಎನ್ಎಲ್ ಕನೆಕ್ಟಿಂಗ್ ಇಂಡಿಯಾ.

ಪುತ್ತೂರು ನರಸಿಂಹ ನಾಯಕ್, ವೇಮಗಲ ಡಿ ನಾರಾಯಣ ಸ್ವಾಮಿ ಹಾಗೂ ಸಂಗಡಿಗರಿಂದ ಜನಪದ ಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ರಾಯಚೂರು 6:55 ಸಂಸ್ಕೃತ ವಾರ್ತೆ ದೆಹಲಿ ಕೇಂದ್ರದಿಂದ.

0: This Independence Day, celebrate internet freedom. Get the BSNL FTTH Independence Day offer for just 1111 rupees per month.
1: Enjoy 200 Mbps high speed internet, a massive 5000 GB of data, and save 88 rupees every month.
0: This Independence Day, connect to freedom with BSNL FTTH.
1: BSNL, connecting India.
0: Terms and conditions apply.
2: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com. ಕೇಳುಗರೆ, 80ನೇ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಬಿಎಸ್ಎನ್ಎಲ್ ನೀಡುತ್ತಿರುವ ಸ್ಪೆಷಲ್ ಫ್ರೀಡಂ ಪ್ಲಾನ್ಸ್ ಕುರಿತು ವಿಶೇಷ ಸಂದರ್ಶನ ಮೂಡಿಬರಲಿದೆ. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಇಂದು ಬೆಳಗ್ಗೆ 8:30. ಈ ಕಾರ್ಯಕ್ರಮದ ಪ್ರಾಯೋಜಕರು ಬಿಎಸ್ಎನ್ಎಲ್ ಕರ್ನಾಟಕ ವಲಯ, ಬೆಂಗಳೂರು. ಬಿಎಸ್ಎನ್ಎಲ್, ಕನೆಕ್ಟಿಂಗ್ ಇಂಡಿಯಾ. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ.

0: ಕಟ್ಟಳೆಗಳನ್ನ ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
1: ಇವನಮ್ಮವ ಎಂದೆನಿಸಯ್ಯ,
2: ಅಕ್ಕ ಮಹಾದೇವಿ ಯಾರಿ, ಶಿವ ಶರಣರ ನಾಡು
0: ನಮ್ಮ ಕನ್ನಡ ನಾಡು.

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲವಂತ್. ಮುಖ್ಯಾಂಶಗಳು: ಅಂಗಾಂಗ ದಾನಕ್ಕೆ ನೋಂದಾವಣೆ, ಧಾರವಾಡ ಜಿಲ್ಲೆ ರಾಜ್ಯಕ್ಕೆ ಪ್ರಥಮ. ರಾಷ್ಟ್ರೀಯ ಇನ್ಸ್ಪೈರ್ ಅವಾರ್ಡ್, ಗದಗ್ ಜಿಲ್ಲೆ ಹಿರೇವಡ್ಡಟ್ಟಿ ಆದರ್ಶ ವಿದ್ಯಾಲಯದ ಸಾಯಿರಾಮ್ ಹೂಗಾರ್ ಆಯ್ಕೆ. ಧರ್ತಿ ಆಬಾ ಜನಜಾತೀಯ ಗ್ರಾಮ ಉತ್ಕರ್ಷ ಅಭಿಯಾನ, ಉತ್ತರ ಕನ್ನಡ ಹಾಗೂ ಚಿತ್ರದುರ್ಗ ಜಿಲ್ಲೆಯಲ್ಲಿ ಜನ್ ಸುನ್ವಾಯಿ. ಇಂದು ಭಾರತ ಪಾಕಿಸ್ತಾನ ವಿಭಜನೆಯ ವಿಭಜನ್ ವಿಭೀಷಣ್ ಸ್ಮೃತಿ ದಿವಸ್ ಆಚರಣೆ. ಈಗ ವಾರ್ತೆಗಳ ವಿವರ. ಧಾರವಾಡ ಜಿಲ್ಲೆಯಲ್ಲಿ 12,534 ಜನ ಅಂಗಾಂಗ ದಾನಕ್ಕೆ ಹೆಸರು ನೋಂದಾಯಿಸಿದ್ದು ರಾಜ್ಯಕ್ಕೆ ಪ್ರಥಮ ಸ್ಥಾನದಲ್ಲಿದೆ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಎಫ್ಕೆ ಪರಶುರಾಮ್ ತಿಳಿಸಿದ್ದಾರೆ. ವಿಶ್ವ ಅಂಗಾಂಗದಾನ ದಿನಾಚರಣೆ ಹಿನ್ನೆಲೆ ಅಂಗಾಂಗ ಮತ್ತು ಅಂಗಾಂಶ ದಾನದ ಮಹತ್ವದ ಬಗ್ಗೆ ಅರಿವು ಮೂಡಿಸಿ ಸಾಮಾನ್ಯ ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸಲು ಜನಜಾಗೃತಿ ಕಾರ್ಯಕ್ರಮಗಳು ನಾಡಿನ ಹಲವೆಡೆ ಜರುಗಿದವು. ಹಿರಿಯ ಆಯುರ್ವೇದ ತಜ್ಞ ವೈದ್ಯ ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಡಾ ಆಕಾಶ್ ಕೆಂಭಾವಿ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: ಒಬ್ಬ ಅಂಗದಾನಿ ಹಲವಾರು ಜೀವಗಳನ್ನು ಉಳಿಸಬಹುದು. ಅಂಗಾಂಗ ದಾನವೆಂದರೆ ಕೇವಲ ದಾನವಲ್ಲ, ಅದು ನಮ್ಮ ಮರಣದ ನಂತರವೂ ಮತ್ತೊಬ್ಬರಿಗೆ ಬದುಕುವ ಅವಕಾಶ ನೀಡುವ ಮಹಾದಾನ. ನಾವು ಅಂಗಾಂಗ ದಾನ ಮಾಡಲು ಇಚ್ಛೆ ಇದೆ ಎಂದು ನೋಂದಾಯಿಸಿಕೊಳ್ಳಬೇಕು. ಭಾರತದಲ್ಲಿ ರಾಷ್ಟ್ರೀಯ ಅಂಗ ಮತ್ತು ಅಂಗಾಂಶ ಕಸಿ ಸಂಸ್ಥೆ NOTTO ನೋಟೋ ಮೂಲಕ ಆನ್ಲೈನ್ನಲ್ಲಿ ಅಂಗದಾನಕ್ಕೆ ಪ್ಲೆಜ್ ಮಾಡಬಹುದು. 18 ವರ್ಷ ಮೇಲ್ಪಟ್ಟವರು ತಮ್ಮ ಅಂಗಾಂಗ ದಾನದ ಇಚ್ಛೆಯನ್ನು ನೋಂದಾಯಿಸಬಹುದು. ಆಧಾರ್ ಮತ್ತು OTP ಮೂಲಕ ನೋಂದಣಿ ಮಾಡಬಹುದು. ನೋಂದಾಯಿಸಿಕೊಂಡು ಸುಮ್ಮನಾಗಬೇಡಿ. ನಾನು ಮರಣ ಹೊಂದಿದ ನಂತರ ನನ್ನ ಅಂಗಾಂಗಗಳನ್ನು ದಾನ ಮಾಡಲು ಬಯಸುತ್ತೇನೆ ಎಂದು ನಿಮ್ಮ ತಂದೆ ತಾಯಿ ಪತಿ ಅಥವಾ ಪತ್ನಿ ಮಕ್ಕಳು ಅಥವಾ ಆಪ್ತರಿಗೆ ಸ್ಪಷ್ಟವಾಗಿ ತಿಳಿಸಿ. ವ್ಯಕ್ತಿ ಅಂಗದಾನಕ್ಕೆ ಪ್ಲೆಜ್ ಮಾಡಿದ್ದರೂ ಮರಣದ ಸಂದರ್ಭದಲ್ಲಿ ಅಂಗಾಂಗಗಳನ್ನು ಪಡೆಯಲು ಕುಟುಂಬ ಅಥವಾ ಕಾನೂನುಬದ್ಧವಾಗಿ ಮೃತದೇಹದ ಜವಾಬ್ದಾರಿ ಹೊಂದಿರುವ ವ್ಯಕ್ತಿಗೆ ಒಪ್ಪಿಗೆ ಅಗತ್ಯವಾಗುತ್ತದೆ. ಮತ್ತೆ ಕುಟುಂಬದವರಿಗೂ ಒಂದು ಮನವಿ: ನಮ್ಮ ಪ್ರೀತಿ ಪಾತ್ರರು ತಮ್ಮ ಮರಣದ ನಂತರ ಅಂಗಾಂಗ ದಾನ ಮಾಡಲು ಇಚ್ಛೆ ವ್ಯಕ್ತಪಡಿಸಿದರೆ ದುಃಖದ ಆ ಕ್ಷಣದಲ್ಲಿ ಅವರ ಕೊನೆಯ ಇಚ್ಛೆಯನ್ನು ಗೌರವಿಸುವುದು, ಮತ್ತೊಬ್ಬರ ಬದುಕಿಗೆ ಅವಕಾಶ ನೀಡುವುದು ನಮ್ಮ ಪ್ರೀತಿಯ ಅತ್ಯಂತ ಅರ್ಥಪೂರ್ಣ ಅಭಿವ್ಯಕ್ತಿಯಾಗಬಹುದು.
0: ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ ಇನ್ಸ್ಪೈರ್ ಮಾನಕ್ ಪ್ರಶಸ್ತಿಯನ್ನು ನ್ಯಾಷನಲ್ ಇನ್ನೋವೇಷನ್ ಫೌಂಡೇಶನ್ ಸಹಯೋಗದಲ್ಲಿ ಸ್ಥಾಪಿಸಿದೆ. ದೈನಂದಿನ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವ 5 ಮೌಲಿಕ ಹಾಗೂ ವೈಜ್ಞಾನಿಕ ಆಧಾರಿತ ಆಲೋಚನೆಗಳನ್ನು 6ರಿಂದ 12ನೇ ತರಗತಿಯ ವಿದ್ಯಾರ್ಥಿಗಳು ಸಲ್ಲಿಸಲು ಅವಕಾಶ ನೀಡಿದೆ. ವಿಜೇತರಿಗೆ 10,000 ರೂಪಾಯಿ ಬಹುಮಾನ ನೀಡಲಾಗುತ್ತದೆ. ಗದಗ್ ಜಿಲ್ಲೆ ಮುಂಡರಗಿ ತಾಲೂಕು ಹಿರೇವಡ್ಡಟ್ಟಿ ಆದರ್ಶ ಸರ್ಕಾರಿ ವಿದ್ಯಾಲಯದ 10ನೇ ತರಗತಿ ವಿದ್ಯಾರ್ಥಿ ಸಾಯಿರಾಮ್ ಹೂಗಾರ್ ರಾಷ್ಟ್ರಮಟ್ಟದ ಇನ್ಸ್ಪೈರ್ ಅವಾರ್ಡ್ಗೆ ಆಯ್ಕೆಯಾಗಿದ್ದಾರೆ. ಮಕ್ಕಳ ಊಟ ಹಾಗೂ ಉಪಾಹಾರಕ್ಕೆ ಅನುವಾಗುವಂತೆ ಎತ್ತರ ಹೊಂದಿಸಬಲ್ಲ ಮೇಜು ತಯಾರಿಸಿ ಸಾಯಿರಾಮ್ ಗಮನ ಸೆಳೆದಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಸುರತ್ಕಲ್ನ ರಾಷ್ಟೀಯ ತಾಂತ್ರಿಕ ಶಿಕ್ಷಣ ಸಂಸ್ಥೆಯಲ್ಲಿ ಇಂದು ಸಮಾರೋಪಗೊಳ್ಳಲಿರುವ ರಾಷ್ಟೀಯ ಮಾರ್ಗದರ್ಶನ ಕಾರ್ಯಾಗಾರದಲ್ಲಿ ಸಾಯಿರಾಮ್ ಹೂಗಾರ್ ಪಾಲ್ಗೊಂಡಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಸಾಯಿರಾಮ್ ಮಾಹಿತಿ ನೀಡಿದ್ದಾರೆ.
2: ಇನ್ಸ್ಪೈರ್ ಅವಾರ್ಡ್ನಲ್ಲಿ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾದ ನನ್ನ ಮಾದರಿಯ ಹೆಸರು: ಮಕ್ಕಳಿಗಾಗಿ ಎತ್ತರ ಹೊಂದಿಸಬಹುದಾದ ಡೈನಿಂಗ್ ಟೇಬಲ್. ಇನ್ಸ್ಪೈರ್ ಅವಾರ್ಡ್ಗೆ ಯೋಜನೆ ತಯಾರಿಸುವ ಬಗ್ಗೆ ನಮ್ಮ ಶಿಕ್ಷಕರಾದ ಶ್ರೀ ಯಲ್ಲಪ್ಪ ದಡವಾಡ್ ಸರ್ ಮಾಹಿತಿ ನೀಡಿದರು. ಅದೇ ವಿಷಯದ ಬಗ್ಗೆ ಯೋಜನೆ ಹಾಗೂ ಮಾದರಿ ತಯಾರಿಸಲು ಮಾರ್ಗದರ್ಶನ ನೀಡಿದರು. ಜೊತೆಗೆ ಸ್ಥಳೀಯ ಹಾಗೂ ಸುತ್ತಮುತ್ತಲಿನ ತಂತ್ರಜ್ಞರನ್ನು ಸಂಪರ್ಕ ಮಾಡಿದೆ. ಟೆಲಿಸ್ಕೋಪಿಕ್ ವಿನ್ಯಾಸ ಹಾಗೂ 0 ಕೋಲು ಅಂದರೆ ಗೇರ್ ನಂತಹ ಯಂತ್ರ ವ್ಯವಸ್ಥೆಯನ್ನು ಸಂಯೋಜಿಸುವ ಕಾರ್ಯತತ್ವವನ್ನು ಈ ಮಾದರಿ ಒಳಗೊಂಡಿದೆ. ಈ ಮಾದರಿಯಲ್ಲಿ DPDT ಸ್ವಿಚಸ್ಗಳು, SPDT ಸ್ವಿಚಸ್ಗಳು, ಫಿಮೇಲ್ ಜ್ಯಾಕ್, PO ಮೋಟರ್ಗಳನ್ನು ಬಳಸಲಾಗಿದೆ. ಟೇಬಲ್ ಟಾಪ್ನ ಕೆಳಗೆ ಟೆಲಿಸ್ಕೋಪಿಕ್ ಅಥವಾ ತಾಂತ್ರ ವ್ಯವಸ್ಥೆಯನ್ನು ಸಂಯೋಜಿಸಲಾಗಿದೆ. ಮಗುವಿನ ಎತ್ತರಕ್ಕೆ ತಕ್ಕಂತೆ ಟೇಬಲ್ನ ಎತ್ತರವನ್ನು ಹೊಂದಿಸಿಕೊಳ್ಳ

0: ಧರ್ತಿ ಆಬಾ ಜನಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನದಡಿ ಉತ್ತರ ಕನ್ನಡ ಜಿಲ್ಲೆಯ ಪರಿಶಿಷ್ಟ ಪಂಗಡದವರಿಗೆ ಸರ್ಕಾರದ ಸವಲತ್ತುಗಳನ್ನು ಒದಗಿಸಲು ಆಯ್ದ ಗ್ರಾಮ ಪಂಚಾಯಿತಿಗಳಲ್ಲಿ ನಾಳೆ 15ನೇ ತಾರೀಖಿನವರೆಗೆ 3 ದಿನಗಳ ಜನ್ ಸುನ್ವಾಯಿ ಕಾರ್ಯಕ್ರಮ ಆಯೋಜಿಸಲು ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಆದೇಶಿಸಿದೆ. ಹಳಿಯಾಳ್, ಜೊಯ್ಡಾ ಹಾಗೂ ಮುಂಡಗೋಡ್ ತಾಲೂಕುಗಳ 25 ಗ್ರಾಮಗಳ ಆದಿ ಸೇವಾ ಕೇಂದ್ರಗಳಲ್ಲಿ ಜನ್ ಸುನ್ವಾಯಿ ಕಾರ್ಯಕ್ರಮ ಜರುಗುತ್ತಿದೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಆಯ್ಕೆಯಾದ 87 ಗ್ರಾಮಗಳಲ್ಲಿ 3 ದಿನಗಳ ಕಾಲ ವಿಶೇಷ ಜನ್ ಸುನ್ವಾಯಿ ಕಾರ್ಯಕ್ರಮ ಆಯೋಜಿತವಾಗಿದೆ ಎಂದು ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ತಿಳಿಸಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಭಾರತ ಪಾಕಿಸ್ತಾನ ವಿಭಜನೆಯ ಭಯಾನಕ ಸ್ಮರಣಾರ್ಥ ದಿನವೆಂದು ವಿಭಜನ್ ವಿಭೀಷಣ್ ಸ್ಮೃತಿ ದಿವಸ್ ಭಾರತದಲ್ಲಿ 14 ಆಚರಿಸಲಾಗುತ್ತದೆ. 1947 ಬ್ರಿಟಿಷ್ ಭಾರತದ ವಿಭಜನೆಯ ಸಮಯದಲ್ಲಿ ಸ್ಥಳಾಂತರಗೊಂಡ, ತೀವ್ರ ಹಿಂಸಾಚಾರವನ್ನು ಅನುಭವಿಸಿದ ಮತ್ತು ಪ್ರಾಣ ಕಳೆದುಕೊಂಡ ಲಕ್ಷಾಂತರ ಜನರ ಸ್ಮರಣೆಯೊಂದಿಗೆ ಗೌರವಿಸುವ ದಿನ. ರಾಷ್ಟೀಯ ಸ್ಮಾರಕವನ್ನು 2021 ಸ್ಥಾಪಿಸಲಾಯಿತು. ಮೃದಂಗ ವಿದ್ವಾನ್ ಎವಿ ಆನಂದ್ ಅವರಿಗೆ ಅಕಾಡೆಮಿ ರತ್ನ ಪುರಸ್ಕಾರ ಸೇರಿದಂತೆ ಆನೂರು ಅನಂತಕೃಷ್ಣ ಶರ್ಮಾ, ಯಕ್ಷಗಾನ ಕಲಾವಿದ ಕೆರೆಮನೆ ಶಿವಾನಂದ ಹೆಗಡೆ, ಕರ್ನಾಟಕ ಶಾಸ್ತ್ರೀಯ ಸಂಗೀತಜ್ಞ ಕೆ ವಾಗೀಶ್, ಜಾನಪದ ಸಂಗೀತಜ್ಞ ಎಸ್ಸಿ ಶರ್ಮಾ ಹಾಗೂ ನಿರ್ದೇಶಕ ಟಿಎಸ್ ನಾಗಾಭರಣ ಸೇರಿದಂತೆ ರಾಜ್ಯದ 9 ಸಾಧಕರಿಗೆ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ 2024 ಹಾಗೂ 25ನೇ ಸಾಲಿನ ಪ್ರಶಸ್ತಿಗಳನ್ನು ಪ್ರದಾನಿಸಿದೆ. ಹೊಸದಿಲ್ಲಿಯ ಭಾರತೀಯ ವಿಜ್ಞಾನ ಮಂದಿರದಲ್ಲಿ ನಡೆದ ಸಮಾರಂಭದಲ್ಲಿ ವಿವಿಧ ರಾಜ್ಯಗಳ 115 ಕಲಾವಿದರಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಪ್ರಶಸ್ತಿಗಳನ್ನು ಪ್ರದಾನಿಸಿದರು. ತಂಬಾಕು ಮತ್ತು ನಿಕೋಟಿನ್ ಯುಕ್ತ ಗುಟಿಖಾ ಹಾಗೂ ಪಾನ್ ಮಸಾಲಾ ಉತ್ಪಾದನೆ, ಶೇಖರಣೆ, ವಿತರಣೆ ಮತ್ತು ಮಾರಾಟವನ್ನು 1 ನಿಷೇಧಿಸಿ ರಾಜ್ಯ ಸರ್ಕಾರ ಕಟ್ಟುನಿಟ್ಟಿನ ಆದೇಶ ಹೊರಡಿಸಿದೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಹಿರಿಯ ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆ ತಜ್ಞ ವೈದ್ಯ ಡಾ ಎಸ್ಎಂ ನವಲ್ಗುಂದ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದು, ಸರ್ಕಾರದ ಈ ನಿರ್ಧಾರ ಯುವಜನರನ್ನು ಗಂಭೀರ ಆರೋಗ್ಯ ಸಮಸ್ಯೆಗಳಿಂದ ಮುಕ್ತಗೊಳಿಸುವ ದೂರದೃಷ್ಟಿಯ ನಿರ್ಣಯ ಎಂದಿದ್ದಾರೆ.
4: ತಂಬಾಕು ನಿಷೇಧ ಕಾಯ್ದೆ ಜಾರಿಗೆ ತಂದ ನಮ್ಮ ಘನವೆತ್ತಿದ ಕರ್ನಾಟಕ ಸರ್ಕಾರಕ್ಕೆ ನನ್ನ ಹೃತ್ಪೂರ್ವಕ ವಂದನೆಗಳು. ತಂಬಾಕು ಸೇವನೆಯಿಂದ ಗಂಟಲು, ಶ್ವಾಸನಾಳ, ಪುಪ್ಪುಸಗಳಿಗೆ ಕ್ಯಾನ್ಸರ್ ಆಗುವ ಸಾಧ್ಯತೆ ಇದೆ. ತಂಬಾಕು ತಿನ್ನುವುದರಿಂದ ತುಟಿ, ನಾಲಿಗೆ, ಗಂಟಲು, ವಸಡಿ, ಅನ್ನನಾಳ, ಜಠರ, ಸಣ್ಣ ಕರು, ದೊಡ್ಡ ಕರುಗಳಿಗೆ ಕ್ಯಾನ್ಸರ್ ಆಗುವ ಸಾಧ್ಯತೆ ಇರುತ್ತದೆ. ಹೃದಯ ಮತ್ತು ರಕ್ತನಾಳಗಳಿಗೂ ಕೂಡ ಕ್ಯಾನ್ಸರ್ ಹಬ್ಬುತ್ತದೆ. ಮರಣ ಪ್ರಮಾಣದಲ್ಲಿ ಇತ್ತೀಚಿನ ಸಮೀಕ್ಷೆಯಲ್ಲಿ ಕ್ಯಾನ್ಸರ್ನಿಂದ ಮರಣ ಹೊಂದುವವರು 50% ಇರುತ್ತಾರೆ. ದೇಹದ ಪ್ರತಿಕಾರ ಶಕ್ತಿ ಕೂಡ ಕಡಿಮೆಯಾಗುತ್ತಾ ಹೋಗುತ್ತದೆ. ಕುಟುಂಬದ ಆರ್ಥಿಕ ಪರಿಸ್ಥಿತಿಯು ಕೂಡ ಹಿನ್ನಡೆಯುತ್ತದೆ. ಈ ಆರ್ಥಿಕ ಹಿನ್ನಡೆ ದೇಶದ ಬಡತನಕ್ಕೂ ಕೂಡ ಪರಿಣಾಮ ಬೀರುತ್ತದೆ. ಉಗುರು ಮತ್ತು ಕೂದಲು ಹೊರತುಪಡಿಸಿ ಶರೀರದ ಎಲ್ಲ ಅಂಗಾಂಗಗಳಿಗೂ ಕೂಡ ಕ್ಯಾನ್ಸರ್ ಹಬ್ಬುವ ಸಾಧ್ಯತೆ ಇದೆ. ಇತ್ತೀಚಿನ ದಿನಗಳಲ್ಲಿ ಯುವ ಜನತೆ ಹೆಚ್ಚಾಗಿ ಕ್ಯಾನ್ಸರ್ ರೋಗಕ್ಕೆ ತುತ್ತಾಗುತ್ತಿರುವುದು ದುರ್ಭಾಗ್ಯದ ಸಂಗತಿಯಾಗಿದೆ. ಕ್ಯಾನ್ಸರ್ ಕಾಯಿಲೆ ಬೇಗನೆ ಗುರುತಿಸಿದರೆ, ಅದರ ಪೂರ್ಣ ಉಪಚಾರ ಮಾಡಿದರೆ ರೋಗಿ ಗುಣಮುಖವಾಗುತ್ತಾನೆ. ತಂಬಾಕಿನ ಎಲ್ಲ ರೀತಿಯ ಉಪಯೋಗಗಳನ್ನು ತಿಳಿಸಬೇಕು. ಇದರಿಂದ ದೇಶದ ಉಜ್ವಲ ಭವಿಷ್ಯವನ್ನು ಕೂಡ ಕಟ್ಟಲು ಸಾಧ್ಯವಾಗುತ್ತದೆ.
0: 80ನೇ ಸ್ವಾತಂತ್ರ್ಯೋತ್ಸವದ ನಿಮಿತ್ತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೊಸದಿಲ್ಲಿಯ ಐತಿಹಾಸಿಕ ಕೆಂಪುಕೋಟೆಯ ಮೇಲೆ ಧ್ವಜಾರೋಹಣ ನೆರವೇರಿಸಿ ದೇಶದ ಜನತೆಯನ್ನುದ್ದೇಶಿಸಿ ಭಾಷಣ ಮಾಡಲಿರುವ ಕಾರ್ಯಕ್ರಮದ ನೇರ ಪ್ರಸಾರ ನಾಳೆ 15 ಬೆಳಗ್ಗೆ 7 ಆರಂಭವಾಗಲಿದೆ. ಈ ಹಿನ್ನೆಲೆ ಬೆಳಗಿನ 7:05 ಪ್ರದೇಶ ಸಮಾಚಾರ ನಾಳೆ ಬೆಳಗ್ಗೆ 6:40 ಪ್ರಸಾರವಾಗಲಿದೆ. 5ನೇ ಶ್ರೇಯಾಂಕದ ಬ್ಯಾಡ್ಮಿಂಟನ್ ಪಟು ಹೇಮಂತ್ ಗೌಡ ಯಾನೆಕ್ಸ್ ಸನ್ರೈಸ್ ಕರ್ನಾಟಕ ರಾಜ್ಯ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಪುರುಷರ ಸಿಂಗಲ್ಸ್ ಪ್ರೀ ಕ್ವಾರ್ಟರ್ ಫೈನಲ್ ತಲುಪಿದ್ದಾರೆ. ಕರ್ನಾಟಕ ಬ್ಯಾಡ್ಮಿಂಟನ್ ಸಂಸ್ಥೆ ಧಾರವಾಡದ ಆರ್ಎನ್ ಶೆಟ್ಟಿ ಒಳಾಂಗಣ ಕ್ರೀಡಾಂಗಣದಲ್ಲಿ ಆಯೋಜಿಸಿರುವ ಪಂದ್ಯದಲ್ಲಿ 32ರ ಘಟ್ಟದಲ್ಲಿ ಮಹಿಳಾ ಸಿಂಗಲ್ಸ್ನಲ್ಲಿ ಮೇಘಶ್ರೀ, ನೇಹಾ ಹಾಗೂ ಅನನ್ಯಶ್ರೀ ಸೇರಿದಂತೆ 11 ಮಹಿಳಾ ಪಟುಗಳು ಗೆಲುವು ಸಾಧಿಸಿದ್ದು ಅಖಿಲ 16ರ ಘಟ್ಟಕ್ಕೆ ವಾಕ್ ಓವರ್ ಪಡೆದಿದ್ದಾರೆ. ಚಿತ್ರದುರ್ಗದ ಹಳೆ ಮಾಧ್ಯಮಿಕ ಶಾಲೆ ಆವರಣದಲ್ಲಿ ಕೇಂದ್ರ ಜಲಶಕ್ತಿ ಸಚಿವಾಲಯ ಸಂಚಾಲಿತ ಜಲಸಂಚಯ ಜನಭಾಗಿದಾರಿ ಉಪಕ್ರಮದಡಿ ಕ್ಯಾಚ್ ದಿ ರೇನ್ ಅಭಿಯಾನ ನಡೆಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಂಗಾಂಗ ದಾನಕ್ಕೆ ನೋಂದಾವಣೆ, ಧಾರವಾಡ ಜಿಲ್ಲೆ ರಾಜ್ಯಕ್ಕೆ ಪ್ರಥಮ. ರಾಷ್ಟೀಯ ಇನ್ಸ್ಪೈರ್ ಅವಾರ್ಡ್ ಗದಗ ಜಿಲ್ಲೆ ಹಿರೇವಡ್ಡಟ್ಟಿ ಆದರ್ಶ ವಿದ್ಯಾಲಯದ ಸೈರಾಮ್ ಹೂಗಾರ್ ಆಯ್ಕೆ. ಧರ್ತಿ ಆಬಾ ಜನಜಾತೀಯ ಗ್ರಾಮ ಉತ್ಕರ್ಷ ಅಭಿಯಾನ ಉತ್ತರ ಕನ್ನಡ ಹಾಗೂ ಚಿತ್ರದುರ್ಗ ಜಿಲ್ಲೆಯಲ್ಲಿ ಜನ್ ಸುನ್ವಾಯಿ. ಇಂದು ಭಾರತ ಪಾಕಿಸ್ತಾನ ವಿಭಜನೆಯ ವಿಭಜನ್ ವಿಭೀಷಣ್ ಸ್ಮೃತಿ ದಿವಸ್ ಆಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
5: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ
6: ಕೇಳುಗರೆ, 80ನೇ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಬಿಎಸ್ಎನ್ಎಲ್ ನೀಡುತ್ತಿರುವ ಸ್ಪೆಷಲ್ ಫ್ರೀಡಂ ಪ್ಲಾನ್ಸ್ ಕುರಿತು ವಿಶೇಷ ಸಂದರ್ಶನ ಮೂಡಿಬರಲಿದೆ. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಇಂದು ಬೆಳಗ್ಗೆ 8:30. ಈ ಕಾರ್ಯಕ್ರಮದ ಪ್ರಾಯೋಜಕರು ಬಿಎಸ್ಎನ್ಎಲ್ ಕರ್ನಾಟಕ ವಲಯ ಬೆಂಗಳೂರು. ಬಿಎಸ್ಎನ್ಎಲ್ ಕನೆಕ್ಟಿಂಗ್ ಇಂಡಿಯಾ.
5: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
7: ಆಕಾಶವಾಣಿ ಪ್ರಗತಿ ಚಕ್ರ, ಜಿಲ್ಲೆಯ ಅಭಿವೃದ್ಧಿ ಸುದ್ದಿಗಳನ್ನಾಧರಿಸಿದ ಕಾರ್ಯಕ್ರಮ.
8: ಓದುತ್ತಿರುವವರು ಅನಿತಾ ಅಂಜನ್. ತುಂಗಭದ್ರಾ ಕಾಲುವೆಗಳಿಗೆ ನೀರು ಪೂರೈಕೆ ನಿರ್ಧಾರದಿಂದ ರೈತರಿಗೆ ನೆರವಾಗಲಿದೆ, ಅಜಯ್ ಸಿಂಗ್. ತುಂಗಭದ್ರಾ ಜಲಾಶಯದಿಂದ ಎಡದಂಡೆ, ಮುಖ್ಯ ಕಾಲುವೆ ಸೇರಿದಂತೆ ವಿವಿಧ ಕಾಲುವೆಗಳಿಗೆ ನಿಗದಿತ ಪ್ರಮಾಣದಲ್ಲಿ ನೀರು ಹರಿಸಲು ಐಸಿಸಿ ಸಭೆಯಲ್ಲಿ ನಿರ್ಧರಿಸಿರುವುದು ಸಂತಸ ತಂದಿದೆ ಎಂದು ಬರ ನಿರ್ವಹಣೆಯ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವ ಅಜಯ್ ಸಿಂಗ್ ಅವರು ತಿಳಿಸಿದ್ದಾರೆ. ಈ ಕುರಿತು ಪತ್ರಿಕಾ ಪ್ರಕಟಣೆ ನೀಡಿರುವ ಅವರು, ಕಳೆದ ವಾರ ರಾಯಚೂರು ಜಿಲ್ಲೆಯಾದ್ಯಂತ ಬರ ವೀಕ್ಷಣೆ ನಡೆಸಿ ವಿವಿಧ ತಾಲೂಕುಗಳಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ರೈತರ ಸಂಕಷ್ಟವನ್ನು ನೇರವಾಗಿ ಕಂಡಿದ್ದೇನೆ. ರೈತರು ತಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡಾಗ ಅವರ ಕಷ್ಟಗಳು ನನಗೆ ನೋವು ತಂದಿವೆ. ಈ ಹಿನ್ನೆಲೆಯಲ್ಲಿ ರೈತರ ಕೃಷಿ ಚಟುವಟಿಕೆಗಳಿಗೆ ಅಗತ್ಯವಿರುವ ನೀರು ಒದಗಿಸುವುದು ಸರ್ಕಾರದ ಪ್ರಮುಖ ಆದ್ಯತೆಯಾಗಿದೆ ಎಂದು ತಿಳಿಸಿದ್ದಾರೆ. ತುಂಗಭದ್ರಾ ಯೋಜನೆಯ 126ನೇ ಮುಂಗಾರು ಹಂಗಾಮಿನ ಸಚಿವ ಶಿವರಾಜ್ ತಂಗಡಗಿ ಅವರ ಅಧ್ಯಕ್ಷತೆಯಲ್ಲಿ ರಾಯಚೂರು ಹಾಗೂ ಕೊಪ್ಪಳ ಜಿಲ್ಲೆಯ ಎಲ್ಲ ಶಾಸಕರು ಹಾಗೂ ಜನಪ್ರತಿನಿಧಿಗಳೊಂದಿಗೆ ನಡೆದ ನೀರಾವರಿ ಸಲಹಾ ಸಮಿತಿ ಸಭೆಯಲ್ಲಿ ಜಲಾಶಯದಲ್ಲಿರುವ ನೀರಿನ ಸಂಗ್ರಹಣೆ, ಒಳಹರಿವು, ರೈತರ ಬೇಡಿಕೆಗಳು ಹಾಗೂ ವಿವಿಧ ಕಾಲುವೆಗಳ ನೀರಿನ ಅಗತ್ಯದ ಕುರಿತು ಚರ್ಚಿಸಲಾಗಿದೆ. ಲಭ್ಯವಿರುವ ನೀರನ್ನು ಸಮರ್ಪಕವಾಗಿ ಬಳಸಿಕೊಂಡು ರೈತರಿಗೆ ಅನುಕೂಲವಾಗುವಂತೆ ನೀರು ಹಂಚಿಕೆ ಮಾಡುವ ಕುರಿತು ಸಭೆಯಲ್ಲಿ ತೀರ್ಮಾನ ಕೈಗೊಂಡಿರುವುದು ಖುಷಿಯ ವಿಚಾರವಾಗಿದೆ. ಸಭೆಯ ನಿರ್ಧಾರದಂತೆ ಆಗಸ್ಟ್ 11ರಿಂದ ನವೆಂಬರ್ 10ರವರೆಗೆ 90 ದಿನಗಳ ಕಾಲ ತುಂಗಭದ್ರಾ ಎಡದಂಡೆ ಮುಖ್ಯ ಕಾಲುವೆಗೆ 4,100 ಕ್ಯೂಸೆಕ್ ನೀರು ಹರಿಸಲಾಗುವುದು, ರೈತರ ಹಿತದೃಷ್ಟಿಯಿಂದ ನಿಗದಿಪಡಿಸಿದ ಪ್ರಮಾಣದ ನೀರನ್ನು ಸಮರ್ಪಕವಾಗಿ ಹಂಚಿಕೆ ಮಾಡಿ ಕಾಲುವೆಗಳ ನಿರ್ವಹಣೆಗೆ ಅಗತ್ಯ ಕ್ರಮ ಕೈಗೊಳ್ಳಬೇಕು, ನೀರು ಅಕ್ರಮವಾಗಿ ಪೋಲಾಗದಂತೆ ಪೊಲೀಸ್ ಇಲಾಖೆಯ ಸಹಕಾರದೊಂದಿಗೆ ನೀರಾವರಿ ಅಧಿಕಾರಿಗಳು ಕಟ್ಟುನಿಟ್ಟಿನ ನಿಗಾ ವಹಿಸಬೇಕು ಎಂದಿದ್ದಾರೆ. ತುಂಗಭದ್ರಾ ಎಡದಂಡೆ ಮುಖ್ಯ ಕಾಲುವೆಯ 47 ಮತ್ತು 69ರಲ್ಲಿ ಅಗತ್ಯ ಪ್ರಮಾಣದ ನೀರಿನ ಗೇಜ್ ಕಾಯ್ದಿರಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. ಕೆಳಭಾಗದ ರೈತರಿಗೂ ಸಮರ್ಪಕವಾಗಿ ನೀರು ತಲುಪುವಂತೆ ನೀರಿನ ಹರಿವಿನ ಮೇಲೆ ನಿರಂತರ ನಿಗಾ ವಹಿಸಬೇಕು. ನೀರಿನ ಲಭ್ಯತೆ ಹಾಗೂ ಅಗತ್ಯಕ್ಕೆ ಅನುಗುಣವಾಗಿ ಗೇಜ್ ಪ್ರಮಾಣ ಕಾಯ್ದಿರಿಸಿ ಯಾವುದೇ ಭಾಗದಲ್ಲಿ ನೀರಿನ ಕೊರತೆ ಉಂಟಾಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು. ಜಲಾಶಯದಲ್ಲಿನ ಪ್ರಸ್ತುತ ನೀರಿನ ಸಂಗ್ರಹಣೆಯನ್ನು ಆಧರಿಸಿ 90 ದಿನಗಳವರೆಗೆ ನೀರು ಹರಿಸಲು ನಿರ್ಧರಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಜಲಾಶಯಕ್ಕೆ ಬರುವ ಒಳಹರಿವು ಹಾಗೂ ನೀರಿನ ಲಭ್ಯತೆಯನ್ನು ಪರಿಶೀಲಿಸಿ ಮುಂದಿನ ತಿಂಗಳಲ್ಲಿ ಮತ್ತೊಮ್ಮೆ ನೀರಾವರಿ ಸಲಹಾ ಸಮಿತಿ

ಸಭೆ ನಡೆಸಿ ನೀರು ಹರಿಸುವ ಕುರಿತು ಮುಂದಿನ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಸಚಿವ ಅಜಯ್ ಸಿಂಗ್ ಅವರು ತಿಳಿಸಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಕಲಾ ಪ್ರತಿಭೋತ್ಸವ ಕಾರ್ಯಕ್ರಮ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ರಾಯಚೂರು ಜಿಲ್ಲಾ ವತಿಯಿಂದ 2026-27 ಸಾಲಿನಲ್ಲಿ ಮಕ್ಕಳ ಮತ್ತು ಯುವಜನರ ಕಲಾ ಪ್ರತಿಭೆಯ ಕಲಾ ನೈಪುಣ್ಯತೆಯನ್ನು ವೃದ್ಧಿಗೊಳಿಸುವಂತೆ ಪ್ರೋತ್ಸಾಹಿಸಲು ಕಲಾ ಪ್ರತಿಭೋತ್ಸವ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕ್ರಮವಾಗಿ ಬಾಲ ಪ್ರತಿಭೆ, ಕಿಶೋರ ಪ್ರತಿಭೆ, ಯುವ ಪ್ರತಿಭೆ ಎಂಬ ಶೀರ್ಷಿಕೆಯಡಿ ಈ ಮೂರು ವಿಭಾಗಗಳ ಪ್ರತಿ ಹಂತದ ಸ್ಪರ್ಧಾ ರೂಪದಲ್ಲಿ ಏರ್ಪಡಿಸುವ ಪ್ರತಿ ಕಲಾ ಪ್ರಕಾರಗಳಲ್ಲಿ ಈ ಸ್ಪರ್ಧೆಗಳನ್ನು ದಿನಾಂಕ 28/8/2026 ಬಾಲ ಪ್ರತಿಭೆ, ಕಿಶೋರ ಪ್ರತಿಭೆ ಹಾಗೂ ದಿನಾಂಕ 29/8/2026 ಯುವ ಪ್ರತಿಭೆ ಸಮೂಹ ಸ್ಪರ್ಧೆಗಳನ್ನು ರಾಯಚೂರಿನ ಪಂಡಿತ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಏರ್ಪಡಿಸಲಾಗುವುದು. ಜಿಲ್ಲಾ ಮಟ್ಟದಲ್ಲಿ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಸ್ಥಾನವನ್ನು ಪಡೆದವರಲ್ಲಿ ಪ್ರಥಮ ಸ್ಥಾನ ಪಡೆದವರನ್ನು ಮಾತ್ರ ವಲಯ ಮಟ್ಟದ ಸ್ಪರ್ಧೆಗೆ ಆಯ್ಕೆ ಮಾಡಿ ಕಳುಹಿಸಿ ಕೊಡಲಾಗುವುದು. ಬಾಲ ಪ್ರತಿಭೆಯ ವಿಭಾಗದಲ್ಲಿ ಭಾಗವಹಿಸುವ ಅಭ್ಯರ್ಥಿಗಳಿಗೆ ಕನಿಷ್ಠ 8 ವರ್ಷ ತುಂಬಿರಬೇಕು ಹಾಗೂ 14 ವರ್ಷಗಳಿಗಿಂತ ಕಡಿಮೆ ಇರಬೇಕು. ಕಿಶೋರ ಪ್ರತಿಭೆಯ ವಿಭಾಗದಲ್ಲಿ ಭಾಗವಹಿಸುವ ಅಭ್ಯರ್ಥಿಗಳಿಗೆ ಕನಿಷ್ಠ 14 ವರ್ಷವಾಗಿರಬೇಕು ಹಾಗೂ 18 ವರ್ಷಕ್ಕಿಂತ ಕಡಿಮೆ ಇರಬೇಕು ಮತ್ತು ಯುವ ಪ್ರತಿಭೆಯ ವಿಭಾಗದಲ್ಲಿ ಭಾಗವಹಿಸುವ ಅಭ್ಯರ್ಥಿಗಳಿಗೆ ಕನಿಷ್ಠ 18 ವರ್ಷ ತುಂಬಿರಬೇಕು ಹಾಗೂ 30 ವರ್ಷಕ್ಕಿಂತ ಕಡಿಮೆ ಇರಬೇಕು. ಕ್ರಮವಾಗಿ ಬಾಲ ಪ್ರತಿಭೆ, ಕಿಶೋರ ಪ್ರತಿಭೆ, ಯುವ ಪ್ರತಿಭೆ ಸ್ಪರ್ಧೆಗಳಲ್ಲಿ ಭಾಗವಹಿಸುವ ಪ್ರತಿಯೊಬ್ಬ ಅಭ್ಯರ್ಥಿಯು ವಯೋಮಿತಿಯ ದೃಢೀಕರಣಕ್ಕಾಗಿ ಬಾಲ ಪ್ರತಿಭೆಯಲ್ಲಿ ಭಾಗವಹಿಸುವ ಅಭ್ಯರ್ಥಿಗಳು ವ್ಯಾಸಂಗ ಮಾಡುವ ಶಾಲಾ ವತಿಯಿಂದ, ಕಿಶೋರ ಪ್ರತಿಭೆಯಲ್ಲಿ ಭಾಗವಹಿಸುವ ಅಭ್ಯರ್ಥಿಗಳು ವ್ಯಾಸಂಗ ಮಾಡುತ್ತಿರುವ ಶಾಲಾ ಕಾಲೇಜು ವತಿಯಿಂದ, ಯುವ ಪ್ರತಿಭೆಯಲ್ಲಿ ಭಾಗವಹಿಸುವ ಅಭ್ಯರ್ಥಿಗಳು ವ್ಯಾಸಂಗ ಮಾಡುವ ಕಾಲೇಜಿನಿಂದ ಪಡೆದ ವಯೋಮಿತಿಯ ದೃಢೀಕರಣದ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕು. ಬಾಲ ಪ್ರತಿಭೆ, ಕಿಶೋರ ಪ್ರತಿಭೆ, ಯುವ ಪ್ರತಿಭೆಯಲ್ಲಿ ಭಾಗವಹಿಸುವ ಅಭ್ಯರ್ಥಿಗಳು ಶಾಲೆಯಿಂದ ಬಂದ ಅಭ್ಯರ್ಥಿಯಲ್ಲದಿದ್ದಲ್ಲಿ ಅವರ ವಯಸ್ಸಿನ ಬಗ್ಗೆ ಪಂಚಾಯಿತಿ, ನಗರಸಭೆ, ಪಾಲಿಕೆ ಕಚೇರಿಯಿಂದ ಪಡೆದ ದೃಢೀಕರಣದ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕು. ಬಾಲ ಪ್ರತಿಭೆ, ಕಿಶೋರ ಪ್ರತಿಭೆಯಲ್ಲಿ ಏಕವ್ಯಕ್ತಿ ಸ್ಪರ್ಧೆಗಳಿಗೆ ವಿವಿಧ ಕಲಾ ಪ್ರಕಾರಗಳಿಗೆ ತಕ್ಕಂತೆ ಸಮಯವನ್ನು ನಿಗದಿಪಡಿಸಲಾಗಿರುತ್ತದೆ. ಶಾಸ್ತ್ರೀಯ ನೃತ್ಯಕ್ಕೆ 10 ನಿಮಿಷ, ಸುಗಮ ಸಂಗೀತಕ್ಕೆ 7 ನಿಮಿಷ, ಜನಪದ ಗೀತೆಗೆ 7 ನಿಮಿಷ, ಹಿಂದೂಸ್ತಾನಿ ಕರ್ನಾಟಕ ವಾದ್ಯ ಸಂಗೀತಕ್ಕೆ 7 ನಿಮಿಷ, ಹಿಂದೂಸ್ತಾನಿ ಕರ್ನಾಟಕ ಶಾಸ್ತ್ರೀಯ ಸಂಗೀತಕ್ಕೆ 7 ನಿಮಿಷ, ಚಿತ್ರಕಲೆಯ ಪ್ರದರ್ಶನಕ್ಕೆ 120 ನಿಮಿಷಗಳಂತೆ ಯುವ ಪ್ರತಿಭೆಯಲ್ಲಿ ಏಕ ವ್ಯಕ್ತಿ ಸ್ಪರ್ಧೆಗಳಿಗೆ ವಿವಿಧ ಕಲಾ ಪ್ರಕಾರಗಳಿಗೆ ತಕ್ಕಂತೆ ಸಮಯವನ್ನು ನಿಗದಿಪಡಿಸಲಾಗಿರುತ್ತದೆ. ನನ್ನ ಮೆಚ್ಚಿನ ಸಾಹಿತಿ ಭಾಷಣ ಸ್ಪರ್ಧೆಗೆ 7 ನಿಮಿಷ, ಶಾಸ್ತ್ರೀಯ ನೃತ್ಯಕ್ಕೆ 10 ನಿಮಿಷ, ಸುಗಮ ಸಂಗೀತಕ್ಕೆ 7 ನಿಮಿಷ, ಹಿಂದೂಸ್ತಾನಿ ಕರ್ನಾಟಕ ವಾದ್ಯ ಸಂಗೀತಕ್ಕೆ 7 ನಿಮಿಷ, ಹಿಂದೂಸ್ತಾನಿ ಕರ್ನಾಟಕ ಶಾಸ್ತ್ರೀಯ ಸಂಗೀತಕ್ಕೆ 7 ನಿಮಿಷ, ಚಿತ್ರಕಲೆಯ ಪ್ರದರ್ಶನಕ್ಕೆ 120 ನಿಮಿಷ ಮತ್ತು ಯುವ ಪ್ರತಿಭೆಯಲ್ಲಿ ಮಾತ್ರ ಸಮೂಹ ಸ್ಪರ್ಧೆಯಲ್ಲಿ ನಾಟಕ ಕಲಾ ಪ್ರಕಾರಕ್ಕೆ 7 ನಿಮಿಷಗಳ ಹಾಗೆ ಸಮಯವನ್ನು ನಿಗದಿಪಡಿಸಲಾಗಿರುತ್ತದೆ. ಜಿಲ್ಲಾ ಮಟ್ಟದಲ್ಲಿ ಪ್ರತಿ ಕಲಾ ಪ್ರಕಾರದಲ್ಲಿ ಆಯ್ಕೆಯಾದ ಬಾಲ ಪ್ರತಿಭೆ, ಕಿಶೋರ ಪ್ರತಿಭೆ, ಯುವ ಪ್ರತಿಭೆ ಹಾಗೂ ನಾಟಕ ಸ್ಪರ್ಧೆಗಳಲ್ಲಿ ಪ್ರಥಮ ಸ್ಥಾನ ಪಡೆದ ಒಬ್ಬರನ್ನು ವಲಯ ಮಟ್ಟಕ್ಕೆ ಕಳುಹಿಸಿ ಕೊಡಲಾಗುವುದು. ಜಿಲ್ಲಾ ಮಟ್ಟದಲ್ಲಿ ಭಾಗವಹಿಸುವ ಎಲ್ಲಾ ಸ್ಪರ್ಧಾರ್ಥಿಗಳಿಗೆ ಇಲಾಖೆಯಿಂದ ಪ್ರಮಾಣ ಪತ್ರ ನೀಡಲಾಗುವುದು ಹಾಗೂ ಬಾಲ ಪ್ರತಿಭೆ, ಕಿಶೋರ ಪ್ರತಿಭೆ, ಯುವ ಪ್ರತಿಭೆಗಳಲ್ಲಿ ಪ್ರದರ್ಶಿಸಲಿರುವ ಕಲೆಯ ವಿವರವನ್ನು ಪಾಸ್ಪೋರ್ಟ್ ಸೈಜ್ ಭಾವಚಿತ್ರದೊಂದಿಗೆ ಶಾಲಾ ಅಥವಾ ಕಾಲೇಜು ಮುಖ್ಯಸ್ಥರಿಂದ ದೃಢೀಕರಿಸಿ ಆಗಸ್ಟ್ 25ರೊಳಗೆ ಸಹಾಯಕ ನಿರ್ದೇಶಕರ ಕಚೇರಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ರಾಯಚೂರು ಜಿಲ್ಲೆಗೆ ತಮ್ಮ ಸ್ವವಿವರವನ್ನು ನೀಡಬೇಕೆಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಉದ್ಯಮಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆದುಕೊಳ್ಳಿ. ಜಿಯು ಹುಡೆದ್ ವಿದ್ಯಾರ್ಥಿನಿಯರು ಸಕ್ರಿಯವಾಗಿ ಪಾಲ್ಗೊಳ್ಳುವುದರ ಜೊತೆಗೆ ಯಾವುದೇ ಪ್ರಮಾಣದ ಉದ್ಯಮಗಳಾಗಲಿ ಅವುಗಳನ್ನು ಪ್ರಾರಂಭಿಸುವ ಮೊದಲು ಉದ್ಯಮಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆದುಕೊಳ್ಳುವುದು ಬಹಳ ಅವಶ್ಯಕ ಎಂದು ಸಿಡಾಕ್ ಸಲಹೆಗಾರರಾದ ಜಿಯು ಹುಡೆದ್ ಅವರು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ಇತ್ತೀಚೆಗೆ ರಾಯಚೂರಿನ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನಲ್ಲಿ ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಹಾಗೂ ಜೀವನೋಪಾಯ ಇಲಾಖೆ ಬೆಂಗಳೂರು ಹಾಗೂ ಕರ್ನಾಟಕ ಉದ್ಯಮಶೀಲತಾಭಿವೃದ್ಧಿ ಕೇಂದ್ರ ರಾಯಚೂರು ಇವರ ಸಂಯುಕ್ತಾಶ್ರಯದಲ್ಲಿ ಅಂತಿಮ ವರ್ಷದ ಪದವಿ ವಿದ್ಯಾರ್ಥಿಗಳಿಗೆ ಹಮ್ಮಿಕೊಂಡಿದ್ದ 3 ದಿನಗಳ ಉದ್ಯಮಶೀಲತಾ ತಿಳುವಳಿಕೆ ಕಾರ್ಯಕ್ರಮದ ಸಮಾರೋಪ ಸಮಾರಂಭವನ್ನು ಉದ್ದೇಶಿಸಿ ಮಾತು

0: ಮಾತನಾಡುತ್ತ ಉದ್ಯಮಗಳನ್ನು ಪ್ರಾರಂಭಿಸುವವರಿಗೆ ಸರ್ಕಾರದಿಂದ ಹಲವು ಯೋಜನೆಗಳನ್ನು ಜಾರಿಗೆ ತರಲಾಗಿದೆ ಎಂದು ಆರ್ಥಿಕ ಅಭಿವೃದ್ಧಿಗೆ ಉದ್ಯಮಗಳ ಪಾತ್ರ ಮಹತ್ವದ್ದಾಗಿದೆ ಎಂದರು. ಪ್ರಾಸ್ತಾವಿಕವಾಗಿ ಮಾತನಾಡಿದ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಸುಗುಣಾ ಬಸವರಾಜ್, ಇವರು ಬಿಎ, ಬಿಕಾಂ, ಬಿಎಸ್ಸಿ ಅಂತಿಮ ವರ್ಷದ ವಿದ್ಯಾರ್ಥಿನಿಯರಿಗೆ ತರಬೇತಿ ನೀಡಿದ ಕಾರ್ಯ ಶ್ಲಾಘಿಸುತ್ತಾ, ಮುಂದೆ ಬರುವ ದಿನಗಳಲ್ಲಿ ಸರಿಯಾದ ಗುರಿಯನ್ನು ಇಟ್ಟುಕೊಂಡು ಸಮಾಜವನ್ನು ಮತ್ತು ದೇಶವನ್ನು ಬಲಪಡಿಸುವ ನಿಟ್ಟಿನಲ್ಲಿ ಧನಾತ್ಮಕ ಆಲೋಚನೆಗಳನ್ನು ಬೆಳೆಸಿಕೊಳ್ಳಬೇಕು ಎಂದು ನುಡಿದರು. ವಿದ್ಯಾರ್ಥಿನಿಯರಿಗೆ ಸಿಡಾಕ್ ಸಂಸ್ಥೆಯಿಂದ ಪ್ರಮಾಣ ಪತ್ರಗಳನ್ನು ವಿತರಿಸಲಾಯಿತು. ಸಿಡಾಕ್ ಮುಖಾಂತರ ತರಬೇತಿ ಪಡೆದು ಉದ್ಯಮಗಳನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಹೋಗುತ್ತಿರುವ ಶ್ರೀಮತಿ ನಾಗರತ್ನ ಅವರು ತಮ್ಮ ಅನುಭವ ಹಂಚಿಕೊಂಡರು. ಶಿಬಿರಾರ್ಥಿಗಳಾದ ಕುಮಾರಿ ಅಶ್ವಿನಿ, ಕುಮಾರಿ ಸಾನಿಯಾ ಇವರುಗಳು ತರಬೇತಿ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು. ಉದ್ಯಮವನ್ನು ಆಯ್ಕೆ ಮಾಡುವ ವಿಧಾನ, ವ್ಯಾಪಾರೋದ್ಯಮಗಳ ಅವಕಾಶಗಳು, ಉದ್ಯಮಗಳನ್ನು ಪ್ರಾರಂಭಿಸುವ ಹಂತಗಳು, ಸ್ವಯಂ ಉದ್ಯೋಗಕ್ಕೆ ಇರುವ ಸರ್ಕಾರದ ಯೋಜನೆಗಳು, ಬ್ಯಾಂಕ್ ವ್ಯವಹಾರ, ಲೆಕ್ಕಪತ್ರ ನಿರ್ವಹಣೆ, ಯೋಜನಾ ವರದಿ ತಯಾರಿಕೆ, ಸಾಲ ಸೌಲಭ್ಯಕ್ಕಾಗಿ ಅರ್ಜಿ ಸಲ್ಲಿಸುವಲ್ಲಿ ಸಹಾಯ ನೀಡುವುದು ಇತ್ಯಾದಿ ವಿಷಯಗಳ ಬಗ್ಗೆ ಸಂಪನ್ಮೂಲ ವ್ಯಕ್ತಿಗಳಿಂದ, ಇಲಾಖೆ ಅಧಿಕಾರಿಗಳು ಹಾಗೂ ಬ್ಯಾಂಕ್ ಅಧಿಕಾರಿಗಳಿಂದ ಉಪನ್ಯಾಸ ಮಾಹಿತಿ ನೀಡಲಾಯಿತು ಎಂದು ಶ್ರೀ ನಾಗರಾಜ್ ಕೆ ಸಿಡಾಕ್ ತರಬೇತಿದಾರರು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಶ್ರೀಮತಿ ಇಂದಿರಾ, ಜಿಲ್ಲಾ ಕೈಗಾರಿಕಾ ಕೇಂದ್ರ ರಾಯಚೂರು, ಉದ್ಯೋಗ ಕೋಶದ ಸಂಚಾಲಕರಾದ ಶ್ರೀ ರಂಗನಾಥ್ ಬಿಲ್ಲಾದ್, ಪ್ರಾಧ್ಯಾಪಕರುಗಳಾದ ಡಾಕ್ಟರ್ ಉಮಾದೇವಿ, ಶರಣೇಗೌಡ ಹಾಗೂ ಅಂತಿಮ ವರ್ಷದ ಪದವಿ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆ ಸಹಾಯಧನಕ್ಕೆ ಆಫ್ಲೈನ್ ಮೂಲಕ ಅರ್ಜಿ. ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯಿಂದ 2026-27 ಸಾಲಿನ ಜಿಲ್ಲಾ ವಲಯ ಯೋಜನೆಯಡಿ ಸಣ್ಣ ಕೈಗಾರಿಕೆಗಳ ಕುಶಲಕರ್ಮಿಗಳ ಸೇರಿದಂತೆ ಕುಶಲಕರ್ಮಿಗಳಿಗೆ ಬಡ್ಡಿ ಸಹಾಯಧನ ಯೋಜನೆಯಡಿ ಗ್ರಾಮೀಣ ಭಾಗದಲ್ಲಿ ವಾಸವಾಗಿರುವ ವೃತ್ತಿನಿರತ ಕುಶಲಕರ್ಮಿಗಳು ಅಥವಾ ಅತಿ ಸಣ್ಣ ಕೈಗಾರಿಕೆಗಳು ಬ್ಯಾಂಕುಗಳಿಂದ, ಹಣಕಾಸು ಸಂಸ್ಥೆಗಳಿಂದ 5 ಲಕ್ಷ ರೂಪಾಯಿಗಳವರೆಗೆ ಸಾಲ ಪಡೆದು ಸ್ಥಾಪಿಸಿರುವ ಘಟಕಗಳಿಗೆ ಬ್ಯಾಂಕುಗಳು, ಹಣಕಾಸು ಸಂಸ್ಥೆಗಳು ವಿಧಿಸುವ ಬಡ್ಡಿ ದರಗಳಿಗೆ ಗರಿಷ್ಠ ಶೇಕಡ 5% ಬಡ್ಡಿ ಸಹಾಯಧನ ಮಂಜೂರಾತಿ ನೀಡಲು ಬಡ್ಡಿ ಸಹಾಯಧನಕ್ಕಾಗಿ ಆಫ್ಲೈನ್ ಮುಖಾಂತರ ಅರ್ಜಿ ಆಹ್ವಾನಿಸಲಾಗಿದೆ. ಆಸಕ್ತರು ದಿನಾಂಕ 17/8/2026 17/9/2026 ಅರ್ಜಿ ಸಲ್ಲಿಸಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 08532200946, ಮೊಬೈಲ್ ಸಂಖ್ಯೆ 97424089833 ಈ ಸಂಖ್ಯೆಗಳಿಗೆ ಕಚೇರಿ ವೇಳೆಯಲ್ಲಿ ಸಂಪರ್ಕಿಸಬಹುದಾಗಿದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ.
1: ಇದುವರೆಗೆ ಜಿಲ್ಲೆಯ ಅಭಿವೃದ್ಧಿ ಸುದ್ದಿಗಳನ್ನು ಆಧರಿಸಿದ ಪ್ರಗತಿ ಚಕ್ರ ಪ್ರಸಾರವಾಯಿತು.
0: ಓದಿದವರು ಅನಿತಾ ಅಂಜನ್,
2: ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ.
3: ಈಗ ಕೇಳಿ ಬಂದು ಭಾವಗೀತೆಯನ್ನು ದರಬೇಂದ್ರೆ ಅವರು ರಚಿಸಿದ ಈ ಗೀತೆಯನ್ನು ಕೇಳಿ ಸಿ ಅಶ್ವಥ್ ಇವರ ಧ್ವನಿಯಲ್ಲಿ.

ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರು ರಚಿಸಿದ ಭಾವಗೀತೆಯನ್ನು ಸಿ ಅಶ್ವಥ್ ಇವರ ಧ್ವನಿಯಲ್ಲಿ ಕೇಳಿದಿರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ 7:35 ಕನ್ನಡ ವಾರ್ತೆ ಬೆಂಗಳೂರು ಕೇಂದ್ರದಿಂದ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಸ್ವಾತಂತ್ರ್ಯೋತ್ಸವದ ಮುನ್ನಾ ದಿನವಾದ ಇಂದು ದೇಶವನ್ನುದ್ದೇಶಿಸಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಭಾಷಣ. ಇಂದು ವಿಭಜನೆಯ ಭೀಕರತೆಗಳ ಸಂಸ್ಮರಣಾ ದಿನ. ದೇಶಾದ್ಯಂತ ಸಂತ್ರಸ್ತರಿಗೆ ಗೌರವ ನಮನ. ನ್ಯಾಯಾಂಗದಲ್ಲಿ ಪಾರದರ್ಶಕತೆಗೆ ಸರ್ವೋಚ್ಚ ನ್ಯಾಯಾಲಯ ಬದ್ಧ, ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್. ಕಾಮನ್ವೆಲ್ತ್ ಫೆನ್ಸಿಂಗ್ ಚಾಂಪಿಯನ್ಶಿಪ್, ಒಟ್ಟು 35 ಪದಕಗಳೊಂದಿಗೆ ಚಾಂಪಿಯನ್ ಆಗಿ ಹೊರಹೊಮ್ಮಿದ ಭಾರತ. ವಾರ್ತೆಗಳ ವಿವರ. 80ನೇ ಸ್ವಾತಂತ್ರ್ಯ ದಿನೋತ್ಸವದ ಮುನ್ನಾ ದಿನವಾದ ಇಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ರಾಷ್ಟ್ರವನ್ನುದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ರಾಷ್ಟ್ರಪತಿಯವರ ಈ ವಿಶೇಷ ಭಾಷಣ ಇಂದು ಸಂಜೆ 7 ಗಂಟೆಗೆ ಆಕಾಶವಾಣಿಯ ಎಲ್ಲ ತರಂಗಾಂತರಗಳಲ್ಲಿ ಪ್ರಸಾರವಾಗಲಿದೆ. ಇದರ ಜೊತೆಗೆ ದೂರದರ್ಶನದ ಎಲ್ಲ ವಾಹಿನಿಗಳಲ್ಲಿ ಮೊದಲು ಹಿಂದಿಯಲ್ಲಿ ಹಾಗೂ ತದನಂತರ ಇಂಗ್ಲಿಷ್ನಲ್ಲಿ ಪ್ರಸಾರವಾಗಲಿದೆ. ದೂರದರ್ಶನದಲ್ಲಿ ಹಿಂದಿ ಮತ್ತು ಇಂಗ್ಲಿಷ್ ಭಾಷಣಗಳ ಪ್ರಸಾರದ ನಂತರ ದೂರದರ್ಶನದ ಪ್ರಾದೇಶಿಕ ವಾಹಿನಿಗಳಲ್ಲಿ ಆಯಾ ಪ್ರಾದೇಶಿಕ ಭಾಷೆಗಳಲ್ಲಿ ಭಾಷಣ ಪ್ರಸಾರವಾಗಲಿದೆ. ಇನ್ನು ಆಕಾಶವಾಣಿಯು ರಾತ್ರಿ 9:30 ತನ್ನ ಪ್ರಾದೇಶಿಕ ಜಾಲಗಳಲ್ಲಿ ಭಾಷಣದ ಪ್ರಾದೇಶಿಕ ಭಾಷಾ ಅವತರಣಿಕೆಗಳನ್ನು ಪ್ರಸಾರ ಮಾಡಲಿದೆ. ಇಂದು ವಿಭಜನೆಯ ಭೀಕರತೆಗಳ ಸಂಸ್ಮರಣಾ ದಿನ. ಇದರ ಹಿನ್ನೆಲೆಯಲ್ಲಿ 1947ರ ದೇಶ ವಿಭಜನೆಯ ಸಂದರ್ಭದಲ್ಲಿ ಪ್ರಾಣ ಕಳೆದುಕೊಂಡ ಹಾಗೂ ಅಪಾರ ಯಾತನೆ ಅನುಭವಿಸಿದ ಲಕ್ಷಾಂತರ ಜನರಿಗೆ ರಾಷ್ಟ್ರ ಗೌರವ ನಮನ ಸಲ್ಲಿಸುತ್ತಿದೆ. ಈ ಅಂಗವಾಗಿ ರಾಜಧಾನಿ ನವದೆಹಲಿ ಸೇರಿದಂತೆ ದೇಶಾದ್ಯಂತ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ದೇಶ ವಿಭಜನೆಯಿಂದಾಗಿ ತಮ್ಮ ನೆಲಮೂಲಗಳನ್ನು ಕಳೆದುಕೊಂಡು ಪ್ರಾಣತ್ಯಾಗ ಮಾಡಿದವರ ಸ್ಮರಣಾರ್ಥ ಪ್ರತಿ ವರ್ಷ ಆಗಸ್ಟ್ 14ರಂದು ಈ ದಿನವನ್ನು ಆಚರಿಸಲು ಭಾರತ ಸರ್ಕಾರ 2021ರಲ್ಲಿ ನಿರ್ಧರಿಸಿತ್ತು. ಕೋಟ್ಯಾಂತರ ಜನರಿಗೆ ಮಾಸದ ಗಾಯಗಳನ್ನು ನೀಡಿದ ಭೀಕರ ವಿಭಜನೆಯೊಂದಿಗೆ ಪ್ರಜಾಪ್ರಭುತ್ವ ಭಾರತದ ಉದಯವಾಯಿತು ಎಂಬುದನ್ನು ಮುಂಬರುವ ಪೀಳಿಗೆಗೆ ನೆನಪಿಸುವುದು ಈ ಆಚರಣೆಯ ಮುಖ್ಯ ಉದ್ದೇಶವಾಗಿದೆ. ಸಮಾಜದಲ್ಲಿರುವ ಕೋಮುದ್ವೇಷ ಹಾಗೂ ಅಸಾಮರಸ್ಯವನ್ನು ತೊಡೆದುಹಾಕಿ ದೇಶದ ಏಕತೆ, ಸಾಮಾಜಿಕ ಸೌಹಾರ್ದತೆ ಮತ್ತು ಮಾನವ ಸಬಲೀಕರಣವನ್ನು ಗಟ್ಟಿಗೊಳಿಸುವ ಅಗತ್ಯವನ್ನು ಈ ದಿನ ನೆನಪಿಸುತ್ತದೆ. ಮಾನವ ಇತಿಹಾಸದಲ್ಲೇ ಅತಿದೊಡ್ಡ ವಲಸೆಗಳಲ್ಲಿ ಒಂದಾದ ಈ ವಿಭಜನೆಯು ಸುಮಾರು 2 ಕೋಟಿ ಜನರ ಜೀವನದ ಮೇಲೆ ಪರಿಣಾಮ ಬೀರಿತ್ತು. ಸ್ವಾತಂತ್ರ್ಯದ ಸಂಭ್ರಮದ ನಡುವೆಯೂ ವಿಭಜನೆಯ ಹಿಂಸಾಚಾರಕ್ಕೆ ಪ್ರಾಣ ಕಳೆದುಕೊಂಡ ಅಮಾಯಕರ ತ್ಯಾಗವನ್ನು ದೇಶ ಇಂದು ಕೃತಜ್ಞತೆಯಿಂದ ಸ್ಮರಿಸುತ್ತಿದೆ. ವಿಭಜನೆಯ ಭೀಕರತೆಗಳ ಸಂಸ್ಮರಣಾ ದಿನದ ಮುನ್ನಾ ದಿನವಾದ ನಿನ್ನೆ ನವದೆಹಲಿಯಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಕೇಂದ್ರ ಪ್ರವಾಸೋದ್ಯಮ ಮತ್ತು ಸಾಂಸ್ಕೃತಿಕ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಭಾಗವಹಿಸಿದ್ದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿರುವ ಅವರು 1947ರ ದೇಶ ವಿಭಜನೆಯ ಭೀಕರ ಯಾತನೆ ಹಾಗೂ ಅಪಾರ ನಷ್ಟವನ್ನು ಎದುರಿಸಿದ ಜನರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಿದರು ಹಾಗೂ ದೇಶದ ಏಕತೆ, ಅಖಂಡತೆ ಮತ್ತು ಸಾಮಾಜಿಕ ಸೌಹಾರ್ದತೆಯನ್ನು ನಿರಂತರವಾಗಿ ಬಲಪಡಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಸಚಿವರು ಪ್ರತಿಪಾದಿಸಿದರು. ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಪಾರದರ್ಶಕತೆಯನ್ನು ಕಾಯ್ದುಕೊಳ್ಳಲು ಸುಪ್ರೀಂಕೋರ್ಟ್ ಬದ್ಧವಾಗಿದ್ದು ಕಲಾಪಗಳ ನೇರ ಪ್ರಸಾರವೇ ಇದಕ್ಕೆ ಸಾಕ್ಷಿ ಎಂದು ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಹೇಳಿದ್ದಾರೆ. ಆದರೆ ನೇರ ಪ್ರಸಾರವನ್ನು ಕೆಲವೊಮ್ಮೆ ದುರುಪಯೋಗಪಡಿಸಿಕೊಳ್ಳುತ್ತಿರುವುದು ವಿಷಾದನೀಯ ಎಂದು ಅವರು ಡಿಡಿ ನ್ಯೂಸ್ಗೆ ನೀಡಿದ ಸಂದರ್ಶನದಲ್ಲಿ ತಿಳಿಸಿದ್ದಾರೆ. ನೇರ ಪ್ರಸಾರದ ತುಣುಕುಗಳನ್ನು ಆಯ್ದುಕೊಂಡು ನ್ಯಾಯಮೂರ್ತಿಗಳ ಹೇಳಿಕೆಗಳನ್ನು ಸಂದರ್ಭಕ್ಕೆ ಹೊರತಾಗಿ ಬಿಂಬಿಸುತ್ತಿರುವ ಉದಾಹರಣೆಗಳು ಗಮನಕ್ಕೆ ಬಂದಿವೆ ಎಂದ ಅವರು, ಪ್ರತಿಯೊಬ್ಬರೂ ತಮ್ಮ ಜವಾಬ್ದಾರಿಯನ್ನು ಅರಿತು ಸಮಾಜದಲ್ಲಿ ಸೌಹಾರ್ದತೆ ಕಾಪಾಡಲು ಶ್ರಮಿಸಬೇಕೆಂದು ಮನವಿ ಮಾಡಿದರು. ನ್ಯಾಯಾಂಗ ಸುಧಾರಣೆಯು ಒಂದು ನಿರಂತರ ಪ್ರಕ್ರಿಯೆಯಾಗಿದ್ದು ಜಿಲ್ಲಾ ನ್ಯಾಯಾಲಯಗಳು ಈ ಸುಧಾರಣೆಯ ಮೊದಲ ಹಂತವಾಗಿವೆ. ಹೀಗಾಗಿ ಜಿಲ್ಲಾ ನ್ಯಾಯಾಲಯಗಳನ್ನು ಬಲಪಡಿಸುವುದು ಹಾಗೂ ಅಲ್ಲಿ ತಂತ್ರಜ್ಞಾನದ ಬಳಕೆಯನ್ನು ಹೆಚ್ಚಿಸುವುದು

0: ಅತ್ಯಗತ್ಯ ಎಂದರು. ರಕ್ಷಣಾ ಉತ್ಪಾದನಾ ಇಲಾಖೆ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಸಾರ್ವಜನಿಕ ವಲಯದ ಉದ್ಯಮವಾದ ಇಂಡಿಯಾ ಆಪ್ಟಲ್ ಲಿಮಿಟೆಡ್ ಸಿವಿಲ್ ಮಾರುಕಟ್ಟೆಗಾಗಿ ಸ್ವದೇಶಿ ಗರುಡ ಹೈ ರೆಸೊಲ್ಯೂಷನ್ ಬೈನಾಕ್ಯುಲರ್ ಅನ್ನು ನಿನ್ನೆ ಬಿಡುಗಡೆ ಮಾಡಿದೆ. ಸ್ವದೇಶಿ ವಿನ್ಯಾಸ ಮತ್ತು ತಯಾರಿಕೆಯ ಮೂಲಕ ಆತ್ಮನಿರ್ಭರ ಭಾರತದ ಆಶಯವನ್ನು ಗರುಡ ಪ್ರತಿಬಿಂಬಿಸುತ್ತದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. 8 ಪಟ್ಟು ವರ್ಧನೆ ಹಾಗೂ 7.6 ಡಿಗ್ರಿ ವಿಶಾಲ ವೀಕ್ಷಣಾ ವ್ಯಾಪ್ತಿಯನ್ನು ಹೊಂದಿರುವ ಈ ಬೈನಾಕ್ಯುಲರ್ ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ವೀಕ್ಷಿಸಲು ನೆರವಾಗಲಿದೆ. ಪಕ್ಷಿ ವೀಕ್ಷಣೆ, ವನ್ಯಜೀವಿ ವೀಕ್ಷಣೆ, ಪ್ರಕೃತಿ ಅನ್ವೇಷಣೆ, ಪ್ರವಾಸ, ಕ್ರೀಡೆ, ಅರಣ್ಯ ಮತ್ತು ಸಾಗರ ಚಟುವಟಿಕೆಗಳು ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಗರುಡವನ್ನು ಬಳಸಬಹುದಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಹರ್ ಘರ್ ತಿರಂಗ ಅಭಿಯಾನದಡಿ ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ಇಂದು ಬೃಹತ್ ತ್ರಿವರ್ಣ ಧ್ವಜ ರ್ಯಾಲಿ ಆಯೋಜಿಸಲಾಗಿದೆ. ಕೋಲಾರ್ 6 ಲೇನ್ ರಸ್ತೆಯ ಮದರ್ ತೆರೇಸಾ ಶಾಲೆ ಬಳಿಯಿಂದ ಬೆಳಿಗ್ಗೆ 10 ಗಂಟೆಗೆ ಆರಂಭವಾಗುವ ಈ ರ್ಯಾಲಿಯು ಸುಮಾರು 32 ಕಿಲೋಮೀಟರ್ ಸಾಗಿ ಸಂತನಗರದ ಬೈಸಾಖ್ ಹೇಡಿಮಂಡಿಯಲ್ಲಿ ಮುಕ್ತಾಯಗೊಳ್ಳಲಿದೆ. ಭಾರತವನ್ನು ಜಾಗತಿಕ ಉತ್ಪಾದನಾ ಕೇಂದ್ರವನ್ನಾಗಿಸಲು ಪ್ರಮುಖ ಕ್ಷೇತ್ರಗಳ ಕುರಿತು ಸಿದ್ದಪಡಿಸಲಾದ ವರದಿಯನ್ನು ನೀತಿ ಆಯೋಗದ ಉಪಾಧ್ಯಕ್ಷ ಅಶೋಕ್ ಕುಮಾರ್ ಲಹಿರಿ ನಿನ್ನೆ ಬಿಡುಗಡೆ ಮಾಡಿದರು. ಜಾಗತಿಕ ಸ್ಪರ್ಧಾತ್ಮಕತೆ, ದೇಶೀಯ ಮೌಲ್ಯವರ್ಧನೆ, ಉದ್ಯೋಗ ಸೃಷ್ಟಿ ಮತ್ತು ಜಾಗತಿಕ ಪೂರೈಕೆ ಸರಪಳಿಗಳಲ್ಲಿ ಹೆಚ್ಚಿನ ಏಕೀಕರಣಕ್ಕೆ 12 ಕ್ಷೇತ್ರಗಳು ಹೆಚ್ಚಿನ ಸಾಮರ್ಥ್ಯ ಹೊಂದಿವೆ ಎಂದು ವರದಿಯಲ್ಲಿ ಗುರುತಿಸಲಾಗಿದೆ. ವಾಹನ, ಎಲೆಕ್ಟ್ರಾನಿಕ್ಸ್, ಉಕ್ಕು, ಬಂಡವಾಳ ಸರಕುಗಳು, ರಕ್ಷಣಾ ಮತ್ತು ಡ್ರೋನ್ಗಳು, ರಾಸಾಯನಿಕ, ಸೌರ ವಿದ್ಯುತ್, ಜವಳಿ, ಔಷಧ ಮತ್ತು ವೈದ್ಯಕೀಯ ಸಾಧನಗಳು, ದೂರಸಂಪರ್ಕ ಉಪಕರಣಗಳು, ಚರ್ಮ ಮತ್ತು ಪಾದರಕ್ಷೆಗಳು ಹಾಗೂ ಆಹಾರ ಸಂಸ್ಕರಣಾ ಕ್ಷೇತ್ರಗಳನ್ನು ಪ್ರಮುಖ ಕ್ಷೇತ್ರಗಳಾಗಿ ಗುರುತಿಸಲಾಗಿದೆ. ಜಾಗತಿಕ ಪೂರೈಕೆ ಸರಪಳಿಗಳನ್ನು ವೈವಿಧ್ಯಗೊಳಿಸುವ ಪ್ರಯತ್ನಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ವರದಿಯು ಭಾರತದ ಉತ್ಪಾದನಾ ವ್ಯವಸ್ಥೆಯನ್ನು ಬಲಪಡಿಸಲು ನೀತಿ ನಿರೂಪಕರು, ಸರ್ಕಾರ, ಕೈಗಾರಿಕಾ ವಲಯ ಮತ್ತು ಸಂಶೋಧಕರಿಗೆ ಉಪಯುಕ್ತ ಮಾರ್ಗದರ್ಶಿಯಾಗಲಿದೆ ಎಂದು ಅಶೋಕ್ ಕುಮಾರ್ ಲಹಿರಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವ ಡಾ ವೀರೇಂದ್ರ ಕುಮಾರ್ ಅವರು ನವದೆಹಲಿಯಲ್ಲಿಂದು ನಡೆಯಲಿರುವ ಹಿರಿಯ ನಾಗರಿಕರ ರಾಷ್ಟೀಯ ಮಂಡಳಿಯ 5ನೇ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸಭೆಯಲ್ಲಿ ಹಿರಿಯ ನಾಗರಿಕರ ಕಲ್ಯಾಣಕ್ಕೆ ಸಂಬಂಧಿಸಿದ ಪ್ರಮುಖ ವಿಷಯಗಳ ಕುರಿತು ಮಂಡಳಿ ಚರ್ಚಿಸಲಿದೆ. ಈ ಚರ್ಚೆಗಳು ಅಂತರ ಸಚಿವಾಲಯದ ಸಮನ್ವಯವನ್ನು ಮತ್ತಷ್ಟು ಬಲಪಡಿಸುವ ಮತ್ತು ಹಿರಿಯ ನಾಗರಿಕರಿಗೆ ಘನತೆ, ಭದ್ರತೆ, ಭಾಗವಹಿಸುವಿಕೆ ಮತ್ತು ಯೋಗಕ್ಷೇಮದ ಜೀವನವನ್ನು ಖಾತ್ರಿಪಡಿಸುವ ಕಡೆಗೆ ಸರ್ಕಾರದ ಬದ್ಧತೆಯನ್ನು ಬಲಪಡಿಸುವ ನಿರೀಕ್ಷೆ ಇದೆ ಎಂದು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ತಿಳಿಸಿದೆ. ಪಂಜಾಬ್ನ ಮಾಜಿ ಉಪಮುಖ್ಯಮಂತ್ರಿ ಹಾಗೂ ಶಿರೋಮಣಿ ಅಕಾಲಿ ದಳದ ಅಧ್ಯಕ್ಷ ಸುಖ್ಬೀರ್ ಸಿಂಗ್ ಬಾದಲ್ ಅವರು ಮಹಾರಾಷ್ಟ್ರದ ನಾಂದೇಡ್ ಜಿಲ್ಲೆಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಅವರ ಆರೋಗ್ಯ ಸ್ಥಿರವಾಗಿದೆ ಹಾಗೂ ಅಪಾಯದಿಂದ ಪಾರಾಗಿದ್ದಾರೆ. ಬಾದಲ್ ಮತ್ತು ಅವರ ಪತ್ನಿ ಹರ್ಸಿಮ್ರತ್ ಕೌರ್ ನಿನ್ನೆ ನಾಂದೇಡ್ನ ಮುಗತ್ನಲ್ಲಿರುವ ಗುರುದ್ವಾರ ಮಾತಾ ಸಾಹಿಬ್ ದೇವಾಂಜಿ ಅವರನ್ನು ಭೇಟಿ ಮಾಡುತ್ತಿದ್ದಾಗ ವ್ಯಕ್ತಿಯೊಬ್ಬ ಬಾದಲ್ ಅವರನ್ನು ಚಾಕುವಿನಿಂದ ಇರಿದಿದ್ದಾನೆ. ಪೊಲೀಸ್ ಅಧಿಕಾರಿಗಳು ಮಧ್ಯಪ್ರವೇಶಿಸಿ ಅವನನ್ನು ಬಂಧಿಸಿದರು. ನೈಜೀರಿಯಾದ ಲಾಗೋಸ್ನಲ್ಲಿ ನಡೆದ ಕಾಮನ್ವೆಲ್ತ್ ಫೆನ್ಸಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತ 35 ಪದಕಗಳನ್ನು ಗೆಲ್ಲುವ ಮೂಲಕ ಕೂಟದ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. 4 ದಿನಗಳ ಸ್ಪರ್ಧೆಯಲ್ಲಿ ಭಾರತೀಯ ತಂಡ 13 ಚಿನ್ನ, 8 ಬೆಳ್ಳಿ ಮತ್ತು 14 ಕಂಚಿನ ಪದಕಗಳನ್ನು ಗೆದ್ದಿದೆ. 23 ವರ್ಷದೊಳಗಿನವರ ಹಾಗೂ ಹಿರಿಯರ ವಿಭಾಗಗಳಲ್ಲಿ ಭಾರತ ಈ ಸಾಧನೆ ಮಾಡಿದೆ. ಅಂತಿಮ ದಿನ ಹಿರಿಯರ ವಿಭಾಗದಲ್ಲಿ ಭಾರತ 6 ಸ್ಪರ್ಧೆಗಳ ಪೈಕಿ 5ರಲ್ಲಿ ಚಿನ್ನದ ಪದಕ ಗೆದ್ದಿದ್ದು ಪುರುಷರ ಸಾಬ್ರೆ, ಮಹಿಳೆಯರ ಸಾಬ್ರೆ, ಪುರುಷರ ಎಪಿ, ಮಹಿಳೆಯರ ಎಪಿ ಮತ್ತು ಮಹಿಳೆಯರ ಫೈಲ್ ವಿಭಾಗಗಳಲ್ಲಿ ಚಿನ್ನ ಹಾಗೂ ಪುರುಷರ ಫೈಲ್ನಲ್ಲಿ ಬೆಳ್ಳಿ ಪದಕ ಗಳಿಸಿದೆ. ಈ ಸಾಧನೆಯೊಂದಿಗೆ ಅತ್ಯುತ್ತಮ ಒಟ್ಟಾರೆ ಫಲಿತಾಂಶ ದಾಖಲಿಸಿದ ದೇಶಕ್ಕೆ ನೀಡಲಾಗುವ ವಿಲ್ಕಿನ್ಸನ್ ಸ್ವೋರ್ಡ್ ಟ್ರೋಫಿಯನ್ನು ಭಾರತ ಪಡೆದುಕೊಂಡಿದೆ. ಕಾಮನ್ವೆಲ್ತ್ ಒಟ್ಟಾರೆ ಚಾಂಪಿಯನ್ಶಿಪ್ ಪ್ರಶಸ್ತಿಯನ್ನು ಭಾರತ ಮೊದಲ ಬಾರಿಗೆ ಗೆದ್ದಿರುವುದು ಭಾರತೀಯ ಫೆನ್ಸಿಂಗ್ ಕ್ರೀಡಾಪಟುಗಳ ಪ್ರತಿಭೆ, ಶಿಸ್ತು ಮತ್ತು ಪರಿಶ್ರಮಕ್ಕೆ ಸಾಕ್ಷಿಯಾಗಿದೆ ಎಂದು ಫೆನ್ಸಿಂಗ್ ಅಸೋಸಿಯೇಷನ್ ಆಫ್ ಇಂಡಿಯಾ ಪ್ರಧಾನ ಕಾರ್ಯದರ್ಶಿ ರಾಜೀವ್ ಮೆಹ್ತಾ ಹೇಳಿದ್ದಾರೆ.

0: ಇದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸ್ವಾತಂತ್ರ್ಯೋತ್ಸವದ ಮುನ್ನಾ ದಿನವಾದ ಇಂದು ದೇಶವನ್ನುದ್ದೇಶಿಸಿ ರಾಷ್ಟಪತಿ ದ್ರೌಪದಿ ಮುರ್ಮು ಭಾಷಣ. ಇಂದು ವಿಭಜನೆಯ ಭೀಕರತೆಗಳ ಸಂಸ್ಮರಣಾ ದಿನ. ದೇಶಾದ್ಯಂತ ಸಂತ್ರಸ್ತರಿಗೆ ಗೌರವ ನಮನ. ನ್ಯಾಯಾಂಗದಲ್ಲಿ ಪಾರದರ್ಶಕತೆಗೆ ಸರ್ವೋಚ್ಚ ನ್ಯಾಯಾಲಯ ಬದ್ಧ, ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್. ಕಾಮನ್ವೆಲ್ತ್ ಫೆನ್ಸಿಂಗ್ ಚಾಂಪಿಯನ್ಶಿಪ್, ಒಟ್ಟು 35 ಪದಕಗಳೊಂದಿಗೆ ಚಾಂಪಿಯನ್ ಆಗಿ ಹೊರಹೊಮ್ಮಿದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ರಾಯಚೂರು ಕೇಂದ್ರ, ಸಮಯ 7:45:20. ಚಿತ್ರಗೀತೆಗಳ ಕಾರ್ಯಕ್ರಮ.
2: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ! ಸಿಕ್ಬಿದ್ರು.
3: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
1: ಚಿತ್ರಗೀತೆಗಳ ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಮಂಜುಳಾ ಗುರುರಾಜ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಜೀವನ ಚೈತ್ರ. ಈ ಚಿತ್ರದ ಗೀತೆಯನ್ನು ದೊರೈ ಭಗವಾನ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ.

0: ಕೇಳುಗರೆ, 80ನೇ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಬಿಎಸ್ಎನ್ಎಲ್ ನೀಡುತ್ತಿರುವ ಸ್ಪೆಷಲ್ ಫ್ರೀಡಂ ಪ್ಲಾನ್ಸ್ ಕುರಿತು ವಿಶೇಷ ಸಂದರ್ಶನ ಮೂಡಿಬರಲಿದೆ. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಇಂದು ಬೆಳಗ್ಗೆ 8:30 ಈ ಕಾರ್ಯಕ್ರಮದ ಪ್ರಾಯೋಜಕರು ಬಿಎಸ್ಎನ್ಎಲ್ ಕರ್ನಾಟಕ ವಲಯ ಬೆಂಗಳೂರು. ಬಿಎಸ್ಎನ್ಎಲ್ ಕನೆಕ್ಟಿಂಗ್ ಇಂಡಿಯಾ.
1: ಡಾಕ್ಟರ್ ರಾಜ್ಕುಮಾರ್ ಮತ್ತು ವಾಣಿ ಜಯರಾಮಿಯವರ ಧ್ವನಿಗಳಲ್ಲಿ ಕೇಳಿ ಶ್ರಾವಣ ಬಂತು ಚಿತ್ರದ ಗೀತೆಯನ್ನು ಚಿ ಉದಯ್ ಶಂಕರ್ ಇವರ ಗೀತೆಗೆ ಎಂ ರಂಗರಾವ್ ಅವರ ಸ್ವರ ಸಂಯೋಜನೆ ಮಾಡಿದ್ದಾರೆ.

ಹಂಸಲೇಖಾಯವರು ಗೀತೆ ರಚಿಸಿ ಮತ್ತು ಸಂಗೀತ ಸಂಯೋಜನೆ ಮಾಡಿದ ಮುತ್ತಿನ ಹಾರ ಚಿತ್ರದ ಗೀತೆಯನ್ನು ಕೇಳಿ. ಈ ಗೀತೆಗೆ ಧ್ವನಿಯಾಗಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ.

ಭಕ್ತರ ಗೀತೆಗಳನ್ನು ಕೇಳುತ್ತಿದ್ದೀರಿ. ಇದು ಆಕಾಶವಾಣಿ ರಾಯಚೂರು ಕೇಂದ್ರ. 8 ಗಂಟೆಗೆ ಹಿಂದಿಯಲ್ಲಿ, 8:15 ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಗಳು ದೆಹಲಿ ಕೇಂದ್ರದಿಂದ, 8:30 BSNL ಯೋಜನೆಗಳು ಕುರಿತು ಸಂದರ್ಶನವನ್ನು ಕೇಳಲಿದ್ದೀರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸಂಚಾರ ನಿಗಮ ನಿಯಮಿತ, ಬೆಂಗಳೂರು.

0: ಆಕಾಶವಾಣಿ 80ನೇ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಬಿಎಸ್ಎನ್ಎಲ್ ನೀಡುತ್ತಿರುವ ಸ್ಪೆಷಲ್ ಫ್ರೀಡಂ ಪ್ಲಾನ್ಸ್, ಈ ಕುರಿತು ವಿಶೇಷ ಸಂದರ್ಶನ.
1: ಈ ಸ್ವಾತಂತ್ರ್ಯ ದಿನಕ್ಕೆ ಮನೆಗೆ ಕೊಡಿ ಇಂಟರ್ನೆಟ್ ಫ್ರೀಡಂ. ಬಿಎಸ್ಎನ್ಎಲ್ FTTH ಇಂಡಿಪೆಂಡೆನ್ಸ್ ಡೇ ಆಫರ್ ಕೇವಲ 1,111 ರೂಪಾಯಿ ಪ್ರತಿ ತಿಂಗಳು. 200 MBPS ಹೈಸ್ಪೀಡ್ ಇಂಟರ್ನೆಟ್, 5,000 GB ಡೇಟಾ ಮತ್ತು ಪ್ರತಿ ತಿಂಗಳು 88 ರೂಪಾಯಿ ಉಳಿತಾಯ. ಈ ಇಂಡಿಪೆಂಡೆನ್ಸ್ ಡೇ ಬಿಎಸ್ಎನ್ಎಲ್ FTTH ಜೊತೆ ಫ್ರೀಡಂಗೆ ಕನೆಕ್ಟ್ ಆಗಿ. ಬಿಎಸ್ಎನ್ಎಲ್ ಕನೆಕ್ಟಿಂಗ್ ಇಂಡಿಯಾ, ಷರತ್ತುಗಳು ಅನ್ವಯ.
0: ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಬಿಎಸ್ಎನ್ಎಲ್ ಕರ್ನಾಟಕ ಟೆಲಿಕಾಂ ವಲಯದ ಚೀಫ್ ಜನರಲ್ ಮ್ಯಾನೇಜರ್ ಎನ್ಕೆ ಸುಕುಮಾರನ್ ಹಾಗೂ ಪ್ರಿನ್ಸಿಪಲ್ ಜನರಲ್ ಮ್ಯಾನೇಜರ್ ಬಿ ವೆಂಕಟೇಶ್ವರಲು ಅವರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಬಿಎಸ್ಎನ್ಎಲ್ ಕರ್ನಾಟಕ ವಲಯ ಬೆಂಗಳೂರು.
1: ನಮಸ್ಕಾರ ಕೇಳುಗರೆ, ಈ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಭಾರತ್ ಸಂಚಾರ್ ನಿಗಮ್ ಲಿಮಿಟೆಡ್ ಬಿಎಸ್ಎನ್ಎಲ್ ಭಾರತೀಯ ಸರ್ಕಾರಿ ಸ್ವಾಮ್ಯದ ದೂರ ಸಂಪರ್ಕ ಸೇವಾ ಪೂರೈಕೆದಾರ ಸಂಸ್ಥೆ. ಪ್ರಸ್ತುತ ಸಂವಹನ ಸಚಿವಾಲಯದ ದೂರ ಸಂಪರ್ಕ ಇಲಾಖೆಯ ಅಡಿಯಲ್ಲಿ ಈ ಸಂಸ್ಥೆ ಕಾರ್ಯನಿರ್ವಹಿಸ್ತಾ ಇದೆ. ಬಿಎಸ್ಎನ್ಎಲ್ ಭಾರತದ ಅತ್ಯಂತ ಹಳೆಯ ಮತ್ತು ದೊಡ್ಡ ಸಂವಹನ ಸೇವೆ ಒದಗಿಸುವ ಕಂಪನಿಯಾಗಿದೆ. ಮೊಬೈಲ್ ನೆಟ್ವರ್ಕ್, ಹೈಸ್ಪೀಡ್ ಇಂಟರ್ನೆಟ್, ಲ್ಯಾಂಡ್ಲೈನ್ ಹಾಗೂ ಫೈಬರ್ ಸಂಪರ್ಕ ಸೇವೆಗಳನ್ನು ಒದಗಿಸ್ತಾ ಇದೆ. 80ನೇ ಸ್ವಾತಂತ್ರ್ಯೋತ್ಸವದ ಈ ಸಂದರ್ಭದಲ್ಲಿ ತನ್ನ ಗ್ರಾಹಕರಿಗೆ ಕೊಡುಗೆಗಳನ್ನು ನೀಡ್ತಾ ಇದೆ. ಏನು, ಯಾವುದು, ಹೇಗೆ, ಈ ಎಲ್ಲ ಕುತೂಹಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಲಿಕ್ಕೆ, ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಬಿಎಸ್ಎನ್ಎಲ್ ಕರ್ನಾಟಕ ಟೆಲಿಕಾಂ ಸರ್ಕಲ್ನ ಚೀಫ್ ಜನರಲ್ ಮ್ಯಾನೇಜರ್ ಎನ್ಕೆ ಸುಕುಮಾರನ್. ನಮಸ್ಕಾರ ಸರ್.
2: ನಮಸ್ಕಾರ.
1: ಹಾಗೆ ಪ್ರಿನ್ಸಿಪಲ್ ಜನರಲ್ ಮ್ಯಾನೇಜರ್ ಬಿ ವೆಂಕಟೇಶ್ವರಲು ಅವರು. ನಮಸ್ಕಾರ.
3: ನಮಸ್ಕಾರ ಮೇಡಮ್.
1: ಈಗ ನಾವು 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಿಸ್ತಾ ಇದ್ದೀವಿ. ಈ ದಿನ ಬಿಎಸ್ಎನ್ಎಲ್ಗೆ ಎಷ್ಟು ಮುಖ್ಯವಾಗುತ್ತೆ?
2: ಇಂಡಿಪೆಂಡೆನ್ಸ್ ಡೇ ಇಸ್ ಅನ್ ಒಕೇಶನ್ ಟು ರಿಮೆಂಬರ್ ಅವರ್ ನೇಷನ್ಸ್ ಜರ್ನಿ ಅಂಡ್ ಆಲ್ಸೋ ಟು ರಿನ್ಯೂ ಅವರ್ ರೆಸ್ಪಾನ್ಸಿಬಿಲಿಟಿ ಟುವರ್ಡ್ಸ್ ನೇಷನ್ ಬಿಲ್ಡಿಂಗ್. ಫಾರ್ ಬಿಎಸ್ಎನ್ಎಲ್, ಕನೆಕ್ಟಿಂಗ್ ಇಂಡಿಯಾ ವಿಥೌಟ್ ಡಿಜಿಟಲ್ ಡಿವೈಡ್ ಈಸ್ ಇಟ್ ಸೆಲ್ಫ್ ಅನ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ನೇಷನ್ ಬಿಲ್ಡಿಂಗ್. ಆನ್ ದಿಸ್ ಒಕೇಶನ್ ಬಿಎಸ್ಎನ್ಎಲ್ ಕರ್ನಾಟಕ ಈಸ್ ಆರ್ಗನೈಸಿಂಗ್ ಮೆಗಾ ಸಿಮ್ ಅಂಡ್ FTTH ಮೇಳಾಸ್, ಪ್ರೆಸ್ ಮೀಟ್ಸ್, ಮೀಡಿಯಾ ಇಂಟ್ರಾಕ್ಷನ್ಸ್ ಅಂಡ್ ಪ್ರಮೋಷನಲ್ ಆಕ್ಟಿವಿಟೀಸ್ ಅಕ್ರಾಸ್ ಕರ್ನಾಟಕ. ಅವರ್ ಒಬ್ಜೆಕ್ಟಿವ್ ಈಸ್ ಟು ಟೇಕ್ affordable and reliable telecom service closer to the people and contribute to a digitally connected Karnataka.
1: ಬಿಎಸ್ಎನ್ಎಲ್ ಕರ್ನಾಟಕದಾದ್ಯಂತ ಮೆಗಾ ಸಿಮ್ ಮತ್ತು FTTH ಮೇಳಗಳನ್ನ ಆಯೋಜಿಸ್ತಾ ಇದೆ ಅಂತ ಹೇಳಿದ್ರು. ಬಿ ವೆಂಕಟೇಶ್ವರಲು ಅವರಿಗೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಬಿಎಸ್ಎನ್ಎಲ್ ಮೊಬೈಲ್ ಸಿಮ್ ಹಾಗೂ FTTH ಸೇವೆಗಳು, ಇವು ಎರಡರ ಮೇಲೆ ಯಾಕೆ ಇಷ್ಟೊಂದು ಗಮನ ಹರಿಸ್ತಾ ಇದೆ?
3: ಆ ಕಸ್ಟಮರ್ಸ್ ಮೇಳದಲ್ಲಿ ನಮ್ಮ ಪ್ರಾಡಕ್ಟ್ಗಳು ಏನೇನಿದೆಯೋ, ಸರ್ವಿಸ್ಗಳು ಏನಿದೆಯೋ, ಯಾಕಂದ್ರೆ ಸ್ಪೆಷಲ್ ಆಫರ್ಸ್ ನಾವು ಕೊಡ್ತಾ ಇರ್ತೀವಿ. ಪ್ರತಿ ವರ್ಷದ ನಾವು ಸ್ಪೆಷಲ್ ಆಫರ್ಸ್ ಕೊಡ್ತಾ ಇರ್ತೀವಿ. ಅದರಲ್ಲಿ ಈ ವರ್ಷ FTTH ಪ್ಲಾನ್ಗಳಾಗಿ ಫ್ರೀ ಸಿಮ್ ಅಂತ ಒಂದು ಆಫರ್ ಕೊಡ್ತಾ ಇದೀವಿ. ಅದಕ್ಕೆ ನಾವು ಕಸ್ಟಮರ್ ಗ್ರಾಸ್ ರೂಟ್ ಲೆವೆಲ್ ತಗೊಂಡು ಹೋಗ್ಲಿಕ್ಕೆ, ಹೆಂಗೆ ಯೂಸ್ ಆಗತ್ತೆ ಅಂತ ಹೇಳಲಿಕ್ಕೆ ಅದಕ್ಕೆ ಈ ಮೆಗಾ ಮೇಳಗಳನ್ನು ನಾವು ಕಂಡಕ್ಟ್ ಮಾಡ್ತಾ ಇರ್ತೀವಿ.
1: ಈ BSNL ನ 4G ಸೇವೆಗಳ ವಿಸ್ತರಣೆ ಸಾಕಷ್ಟು ಗಮನ ಸೆಳೆದಿದೆ. ಈಗ ಕರ್ನಾಟಕದಲ್ಲಿ ಈ 4G ಸೇವೆಗಳ ಸದ್ಯದ ಸ್ಥಿತಿ ಹೇಗಿದೆ?
3: ಈ 4G ಸೇವಾ ಅಂತಗಳನ್ನ ನಾವು BSNL ಹೋಗಿದ ವರ್ಷದಿಂದ ನಾವು ಲಾಂಚ್ ಮಾಡಿದೀವಿ. ಈ 4G ಸೇವೆಗಳು ಏನಂದ್ರೆ ನಮ್ಮ ಸ್ವದೇಶಿ ಜ್ಞಾನದಿಂದ ಮಾಡಿರೋದು ಟೆಕ್ನಾಲಜಿ. ಇದು ಏನಂದ್ರೆ ಆಕ್ಸೆಸ್ ನೆಟ್ವರ್ಕ್ ಇಂದ ಕೋರ್ ನೆಟ್ವರ್ಕ್, ನಮ್ಮ ಸ್ವದೇಶಿ ಪರಿಜ್ಞಾನದಿಂದ ಮಾಡಿರೋದು ನೆಟ್ವರ್ಕ್ ನಾವು ಇಂಟ್ರೊಡ್ಯೂಸ್ ಮಾಡಿದ್ವಿ. ಪ್ರಪಂಚದಲ್ಲಿ ನಾವು 5ನೇ ದೇಶ ಆಗಿದ್ದೀವಿ ನಾವು ಇಂಥ ಟೆಕ್ನಾಲಜಿ ಇರೋದು. ನಮ್ಮ ಕರ್ನಾಟಕದಲ್ಲಿನೂ ಈಗ 4,654 ಜಾಗಗಳಲ್ಲಿ ನಾವು 4G ಟೆಕ್ನಾಲಜಿ ಸರ್ವಿಸ್ ಸೇವೆಗಳು ಕೊಡ್ತಾ ಇದೀವಿ. ಅದರಿಂದ ತುಂಬಾ ಡಾಟಾನೂ ಇಂಪ್ರೂವ್ ಆಗ್ತಾ ಇದೆ, ಕಸ್ಟಮರ್ಗಳು ತುಂಬಾ ಖುಷಿಯಾಗಿದ್ದಾರೆ. ಈಗನೂ ನಮ್ಮ ಗೌರ್ಮೆಂಟ್ ಏನಾಗುತ್ತೆ ಅಂದ್ರೆ ಇನ್ನೂ ಅದು ಎಕ್ಸ್ಪ್ಯಾಂಡ್ ಮಾಡ್ಲಿಕ್ಕೆ, ಇನ್ನೂ ಜಾಸ್ತಿ ಇಕ್ವಿಪ್ಮೆಂಟ್ ಕೊಡ್ಲಿಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ, ಇನ್ನೂ ಜಾಸ್ತಿ ಕವರೇಜ್ ಕೊಡ್ಲಿಕ್ಕೆ.
1: ಸುಕುಮಾರ್ ಸರ್, ಈ ಹೊಸ ಟವರ್ಗಳಿಗಾಗಿ ರಾಜ್ಯ ಸರ್ಕಾರ BSNL ಜಾಗವನ್ನ ನೀಡ್ತಾ ಇದೆ, ಸರ್ಕಾರದ ಬೆಂಬಲ ಎಷ್ಟು ಪ್ರಮುಖವಾಗಿದೆ?
2: Well, the support of state government has been very important and received the excellent support from various departments of state government for allotment of forest land, revenue land for the erection of towers and deployment of 4G technology. Such cooperation helps BSNL establish infrastructure faster, particularly in rural and uncovered areas, and thereby accelerated the expansion of mobile connectivity.
1: ಇನ್ನು ಈ ಭಾರತ್ ನೆಟ್, ಈ ವಿಷಯಕ್ಕೆ ಬರೋಣ. ಗ್ರಾಮೀಣ ಕರ್ನಾಟಕಕ್ಕೆ ಭಾರತ್ ನೆಟ್ ಎಷ್ಟು ಮುಖ್ಯ, ಹಾಗೆಯೇ ಈ ಅಮೆಂಡೆಡ್ ಭಾರತ್ ನೆಟ್ ಕಾರ್ಯಕ್ರಮ ಹೇಗೆ ಕರ್ನಾಟಕದಲ್ಲಿ ಪ್ರಗತಿಯನ್ನ ಕಾಣ್ತಾ
3: ಇದೆ? ಹೌದು ಮೇಡಮ್, ಇದು ಭಾರತ್ ನೆಟ್ ಅಂತ ಪ್ರೋಗ್ರಾಮ್ ಇದು ಸೆಂಟ್ರಲ್ ಗೌರ್ಮೆಂಟ್ ಇಂದ ಬಂದಿರೋ ಪ್ರಾಜೆಕ್ಟ್. ಅದರಲ್ಲಿ ಏನಂದ್ರೆ

0: ನಮ್ಮ ರೂರಲ್ ಏರಿಯಾದಲ್ಲಿ ಇರೋದು ಹಳ್ಳಿಗಳಲ್ಲಿರೋದು ಜನಗಳ ಎಲ್ಲ ಗ್ರಾಹಕರ ಎಲ್ಲರಿಗೂ ಬ್ರಾಡ್ಬ್ಯಾಂಡ್ ಸರಿ ಸೇವೆಗಳು ಕೊಡಬೇಕಂತ ಈ ಮುಖ್ಯ ಉದ್ದೇಶ ಆಗಿರೋದು ಪ್ರಾಜೆಕ್ಟ್ ಇದು. ಇದು ಈ ಪ್ರಾಜೆಕ್ಟು ಎರಡು ಫೇಸಲ್ಲಿ ಇಂಪ್ಲಿಮೆಂಟ್ ಆಯಿತು. ಫಸ್ಟ್ ಫೇಸಲ್ಲಿ ಭಾರತ್ ನೆಟ್ ಒನ್ ಅಂತ ಫೇಸ್ ಆಗಿರೋದು, ಕೆಲವು ಹಳ್ಳಿಗಳಲ್ಲಿ ನಾವು ಫೈಬರ್ ಹಾಕ್ಬಿಟ್ಟು ಅದಕ್ಕೆ ಸರ್ವಿಸ್ ಕೊಟ್ಟಾಯಿತು. ಈಗ ರೀಸೆಂಟಾಗಿ ಅಮೆಂಡೆಡ್ ಭಾರತ್ ನೆಟ್ ಅಂತ ಅದು ಅಪ್ಗ್ರೇಡೇಷನ್ ಪ್ರಾಜೆಕ್ಟ್ ಬಂದಿರೋದು. ಅದರದಲ್ಲಿ ಏನಂದರೆ ಇನ್ನೂ ಅಪ್ಗ್ರೇಡ್ ಆಗಿರೋದು ನ್ಯೂ ಟೆಕ್ನಾಲಜಿಂದ, ಅಂದರೆ ಐಪಿ MPLS ಬೇಸ್ಡ್ ಫೈಬರ್ ಹಾಕ್ಬಿಟ್ಟು ಹೈ ಬ್ಯಾಂಡ್ ವಿಡ್ತ್ ಸರ್ಕ್ಯೂಟ್ಸ್ ಎಲ್ಲ ಕೊಟ್ಟುಬಿಟ್ಟು ಅಂಡ್ 26,000 ಹಳ್ಳಿಗಳಿಗೆ ನಾವು ಕವರ್ ಮಾಡಲಿಕ್ಕೆ ಬ್ರಾಡ್ಬ್ಯಾಂಡ್ ಸರ್ವಿಸ್ ಕೊಡಬೇಕಂತ. ಈ ಬ್ರಾಡ್ಬ್ಯಾಂಡ್ ಸರ್ವಿಸ್ ಅಂದ್ರೆ ಏನಾಗುತ್ತಂದ್ರೆ ಹಳ್ಳಿ ಜನಗಳವರು ಎಲ್ಲರೂ ಗ್ರಾಹಕರು ಎಲ್ಲರೂ ಇ ಗವರ್ನೆನ್ಸ್ ಆಗಲಿ, ಹೆಲ್ತ್ ಆಗಲಿ, ಎಡ್ಯುಕೇಶನ್ ಇಶ್ಯೂಗಳಾಗಲಿ, ಎಂಪ್ಲಾಯ್ಮೆಂಟ್ ನ್ಯೂಸ್ ಆಗಲಿ, ಎಲ್ಲನೂ ಅವರು ತಿಳ್ಕೊಳ್ಳಿಕ್ಕೆ ತುಂಬಾ ಯೂಸ್ ಆಗುತ್ತೆ. ಅದರಿಂದ ಈ ಗ್ರಾಸ್ ರೂಟ್ ಲೆವೆಲ್ ಹಳ್ಳಿಗಳಲ್ಲಿ ಕೊಡಬೇಕಂತ ಗವರ್ಮೆಂಟ್ ಆಫ್ ಇಂಡಿಯಾದ ಆಬ್ಜೆಕ್ಟಿವ್ದಲ್ಲಿ DBN ಪ್ರಾಜೆಕ್ಟ್ ಅಂತ, ಭಾರತ ಡಿಜಿಟಲ್ ಭಾರತ ನಿಧಿ ಅಂತ ಅಂದ, ಅದರಿಂದ ಕ್ಯಾಪಿಟಲ್ ಸಪೋರ್ಟ್ ತಗೊಂಡ್ಬಿಟ್ಟು ಅದರಿಂದ ಸ್ಪಾನ್ಸರ್ ಮಾಡಿರೋದು ಈ ಪ್ರಾಜೆಕ್ಟ್ ಇಂದ ಎಲ್ಲ ಸ್ಟೇಟ್ಗಳಲ್ಲಿ ಮಾಡ್ತಾ ಇದೀವಿ. ಸೊ ಅದರಿಂದ ನಮ್ಮ ಕರ್ನಾಟಕದಲ್ಲಿ 176 ಬ್ಲಾಕ್ಸ್ ಅಲ್ಲಿ ನಾವೆಲ್ಲ ಸರ್ವಿಸ್ಗಳು ಕೊಡ್ತಾ ಇದೀವಿ ಅಂಡ್ 26,000 ಹಳ್ಳಿಗಳಲ್ಲಿ ನಾವು ಈ ಸರ್ವಿಸ್ ಎಕ್ಸ್ಪಾಂಡ್ ಮಾಡೋಕೆ ಮುಂದೆ ಉದ್ದೇಶದಿಂದ ನಡೀತಾ ಇದೆ. ಈಗ ಅದಕ್ಕೆ ಆ ಪ್ರಾಜೆಕ್ಟ್ ಇಂದ 2,300 ಕಿಲೋಮೀಟರ್ಸ್ OFC ಫೈಬರ್ ಲೇಯಿಂಗ್ ಕೆಲಸಗಳು ನಡೀತಾ ಇದೆ. ಅದು ಆಗಿದ್ರೆ ನಮ್ಮ ರೂರಲ್ ಏರಿಯಾ ಜನಗಳ ಎಲ್ಲರಿಗೂ ಹೈ ಸ್ಪೀಡ್ ಬ್ಯಾಂಡ್ ವಿಡ್ತ್ ಸಿಕ್ಕತ್ತಂತ ಮುಖ್ಯ ಉದ್ದೇಶ.
1: ಅಂತೂ ತುಂಬಾ ಪ್ರಗತಿಯಲ್ಲಿ ನಡೀತಾ ಇದೆ ಕರ್ನಾಟಕದಲ್ಲಿ. ಇನ್ನು BSNL ಉದ್ಯಮಿ ಹೀಗಂದ್ರೆ ಏನು, ಹಾಗೇನೆ ಸ್ಥಳೀಯ ಗ್ರಾಮೀಣ ಉದ್ಯಮಿಗಳು ಬ್ರಾಡ್ಬ್ಯಾಂಡ್ ವಿಸ್ತರಣೆಗೆ ಹೇಗೆ ತಮ್ಮ ಕೊಡುಗೆ ನೀಡಬಹುದು?
0: ನಮ್ಮ ರೂರಲ್ ಏರಿಯಾದಲ್ಲಿ ಈ ಹೈ ಸ್ಪೀಡ್ ಬ್ರಾಂಡ್ ವಿಡ್ತ್ ಕನೆಕ್ಷನ್ಸ್ ಕೊಡಬೇಕಂದ್ರೆ ನಮ್ಮ ಲೋಕಲ್ ಎಂಟರ್ಪ್ರೈನರ್ಸ್ ಬೇಕು. ನಾವು ಔಟ್ಸೋರ್ಸಿಂಗ್ ಮಾಡಲ್ ತರ ಅದು, ಅಂದ್ರೆ ಲೋಕಲ್ ಅಲ್ಲಿ ಇರೋದು ಜನಗಳನ್ನೇ ಓದಿರೋದು ಹುಡುಗರಾಗಲಿ, ಡಿಪ್ಲೊಮಾ ಹುಡುಗರಾಗಲಿ, ಎಂಟರ್ಪ್ರೈನರ್ಸ್ ಹೊಸ ಹೊಸ ಎಂಟರ್ಪ್ರೈನರ್ಸ್ ಅನ್ನು ಎನ್ಕರೇಜ್ ಮಾಡಲಿಕ್ಕೆ ಈ ಭಾರತೀಯ ಉದ್ಯಮ ಪ್ರೋಗ್ರಾಮ್ ಅಂತ ಒಂದು ಶುರು ಮಾಡಿದ್ರು. ಅದೇನಂದ್ರೆ ಅವ್ರಿಗೆ ಫ್ರಾಂಚೈಸಿಪ್ ಅವ್ರಿಗೆ ಕೊಡ್ತೀವಿ ನಾವು. ಅವರೇ ಹೋಗಿಬಿಟ್ಟು ಹಳ್ಳಿಗಳಲ್ಲಿ ಪ್ರಮೋಟ್ ಮಾಡಿ ಈ BSNL ಬ್ರಾಡ್ಬ್ಯಾಂಡ್ ಸೇವೆಗಳನ್ನು ಪ್ರಮೋಟ್ ಮಾಡಿ ಅವರು ಸೇಲ್ ಮಾಡ್ತಾರೆ. ಅವ್ರ ಸೇಲ್ ಮಾಡಿದಕ್ಕೆ ಅವ್ರಿಗೆ ಫ್ರಾಂಚೈಸಿ ಮಾಡಲಲ್ಲಿ ಮಾಡಿದಕ್ಕೆ ಅವ್ರಿಗೆ ಕಮಿಷನ್ ಬರ್ತದೆ. ಅಂಡ್ ಈ ಉದ್ಯಮಿ ಈ DBN ಪ್ರಾಜೆಕ್ಟ್ ಇಂದ ಅವ್ರಿಗೆ ಕೆಲವು ಕ್ಯಾಪಿಟಲ್ ರೀಎಂಬರ್ಸ್ಮೆಂಟ್ ಬರ್ತದೆ. ಅವ್ರು ಏನೇನು ಖರ್ಚು ಮಾಡ್ತಾರೆ ಅದಕ್ಕೆ ಅದು ರೀಎಂಬರ್ಸ್ಮೆಂಟ್ ಕೊಟ್ಟು ಅವ್ರಿಗೆ ಕಮಿಷನ್ ಕೊಡ್ತಾರೆ. ಮುಖ್ಯ ಉದ್ದೇಶ ಏನಂದ್ರೆ ಹಳ್ಳಿಗಳಲ್ಲಿ ಊರಲ್ಲಿ ಇರೋ ಜನಗಳಿಗೆ ಹೊಸ ಎಂಟರ್ಪ್ರಿನರ್ಸ್ ಎಲ್ಲ ಎನ್ಕರೇಜ್ ಮಾಡಿ ಈ ನೆಟ್ವರ್ಕ್ ನ ಎಕ್ಸ್ಪ್ಯಾಂಡ್ ಮಾಡಬೇಕಂತ ಮುಖ್ಯ ಉದ್ದೇಶ.
1: ನೆಟ್ವರ್ಕ್ ಎಕ್ಸ್ಪ್ಯಾಂಡ್ ಮಾಡೋದ್ರ ಜೊತೆಗೆ ನಮ್ಮ ನಿರುದ್ಯೋಗಿ ಯುವಕರಿಗೆ ಉದ್ಯೋಗವನ್ನ ಸೃಷ್ಟಿ ಮಾಡ್ತಾ ಇದ್ದೀರಾ. ಇನ್ನು ಈ 80th ಸ್ವಾತಂತ್ರ್ಯೋತ್ಸವದ ಈ ವಿಶೇಷ ಸಂದರ್ಭದಲ್ಲಿ BSNL ಹಲವು ಹೆಚ್ಚುವರಿ ಡಿಜಿಟಲ್ ಮತ್ತು ಮನೋರಂಜನಾ ಸೇವೆಗಳನ್ನ ಎತ್ತಿ ತೋರಿಸ್ತಾ ಇದೆ. ನಮ್ಮ ಕೇಳುಗರಿಗೆ ಇವುಗಳ ಬಗ್ಗೆ ಇನ್ನಷ್ಟು ವಿವರಣೆ ನೀಡಬಹುದಾ?
0: ಹೌದು ಮೇಡಮ್, 80th ವರ್ಷದ ಸ್ವಾತಂತ್ರ್ಯ ದಿನವಾಗಿ ನಮ್ಮ BSNL ಕೆಲವು ಕಾಣಿಕೆಗಳು ನಾವು ತಂದಿದೀವಿ ನಮ್ಮ ಗ್ರಾಹಕರ ಬಗ್ಗೆ. ಮೊದಲಾಗಿ ಏನಾಗಿದೆ ಅಂದ್ರೆ ಒಂದು FTTH ಪ್ಲಾನ್ ಅಂತ ಒಂದು ತಂದಿದೀವಿ, 111 ಪ್ಲಾನ್ ಅಂತ. ಅದು ಮುಂಚೆ 111 ಅಂತ ಇತ್ತು, ಅದರಲ್ಲಿ ಸ್ವಲ್ಪ ಡಿಸ್ಕೌಂಟ್ ಕೊಟ್ಬಿಟ್ಟು ನಾವು 111 ಪ್ಲಾನ್ ಅಂತ ತಂದಿದೀವಿ. ತುಂಬಾ ಯೂಸ್ ಆಗಿರೋದು ಪ್ಲಾನು. ನಮ್ಮ ಗ್ರಾಹಕರುಗಳಲ್ಲಿ ಏನಂದ್ರೆ 200 MBPS ಸ್ಪೀಡ್ ಅಲ್ಲಿ ಕೊಡ್ತೀವಿ ನಾವು, ಸೂಪರ್ ಸ್ಪೀಡ್ ಅಂತ. ಅದು ನಮ್ಮ ನೆಟ್ವರ್ಕ್ ಅಲ್ಲಿ ಅವರು 5000 GB ವರ್ಗೂ ಡೌನ್ಲೋಡ್ ಮಾಡ್ಕೋಬಹುದು. ಅವರು ಆ ಪ್ಲಾನ್ ಎನ್ರೋಲ್ ಮಾಡ್ಕೊಂಡಿದ್ರೆ 25 OTT ಚಾನಲ್ಸ್ TV ಚಾನಲ್ಗಳು ಅದರಲ್ಲಿ ಇನ್ಬಿಲ್ಟ್ ಆಗಿದೆ. ಸೊ ಅದರಿಂದ ಇದು ತುಂಬಾ ಯೂಸ್ ಆಗೋದು ಪ್ಲಾನು. ಈಗ ನಾವು ಇಂಟ್ರೊಡ್ಯೂಸ್ ಮಾಡಿದೀವಿ, ಅದು ಆಲ್ರೆಡಿ ನಡೀತಾ ಇದೆ. ನಮ್ಮ ಗ್ರಾಹಕರೆಲ್ಲರಿಗೂ ನಾನು ಕೋರೋದು ಏನಂದ್ರೆ ನೀವು ಬೇರೆ ಬೇರೆದೇ ಪ್ಲಾನ್ ನೋಡಿರ್ಬೋದು, ಈ ಪ್ಲಾನು ನೋಡಿ ಹೆಂಗೆ ಚೆನ್ನಾಗುತ್ತೋ ನೋಡಿ. ಅದು ಹೈ ಸ್ಪೀಡ್ 200 MBPS ಸ್ಪೀಡ್ ಕೊಡ್ತಾ ಇದೀವಿ. ಅದು ಬಿಟ್ಟು ಇನ್ನೊಂದು ಫ್ರೀ ಸಿಮ್ ಅಂತ ಒಂದು ಫ್ರೀಡಮ್ ಸಿಮ್ ಅಂತ ಒಂದು ಕೊಡ್ತಾ ಇದೀವಿ ಮೇಡಮ್. ಅದು ಮುಂಚೆ ನಾವು ಒಂದು ಸಿಮ್ ಕೊಡಬೇಕಂದ್ರೆ ಅದಕ್ಕೆ ಒಂದು ಸ್ವಲ್ಪ ಕಾಸ್ಟ್ ಇರ್ತದೆ. ಈಗ ಕಾಸ್ಟ್ ಎಲ್ಲ ತೆಗೆದುಬಿಟ್ಟು ಫ್ರೀ ಸಿಮ್ ಅಂದ್ರೆ 1 ರೂಪಾಯಿಗೆ ನಾವು ಒಂದು ಸಿಮ್ ಕೊಡ್ತೀವಿ, 1 ರೂಪಾಯಿ ಸಿಮ್. 24 ದಿವಸ ಅದು ವ್ಯಾಲಿಡಿಟಿ ಇರ್ತದೆ ಒಂದು ಫ್ರೀ ಸಿಮ್. ಅವ್ರು ಕೊಡೋದು ಓನ್ಲಿ 1 ರೂಪಾಯಿ ಕೊಟ್ಟರೆ ಸಾಕು ನಮಗೆ. ಅವ್ರು ನಾವು ಸಿಮ್ ಕೊಡ್ತೀವಿ, ಅವ್ರ ಅಪ್ಲಿಕೇಶನ್ ಅದು ಕ್ಯಾಪ್ ಕೊಡಬೇಕು. ಅದು ಮಾಡಿದರೆ ಅವರು 24 ದಿವಸ ಅವ್ರು ಯೂಸ್ ಮಾಡ್ಕೋಬಹುದು. ಎಷ್ಟಂದ್ರೆ ಅವರು 1 GB ಪರ್ ಡೇ ಅವರು ಡೈಲಿ ಡೌನ್ಲೋಡ್ ಮಾಡ್ಕೋಬಹುದು. ಹಂಗೇನೇ ಅವರು 100 SMS ಯೂಸ್ ಮಾಡ್ಕೋಬಹುದು. ಅನ್ಲಿಮಿಟೆಡ್ ವಾಯ್ಸ್ ಕಾಲ್ಸ್ ನೀವು ಡೈಲಿ ಮಾರ್ನಿಂಗ್ ಟು ಈವ್ನಿಂಗ್ ಎಷ್ಟು ಡೈಲಿ ನೀವು ಎಷ್ಟು ವಾಯ್ಸ್ ಕಾಲ್ಸ್ ಮಾಡ್ಕೋಬಹುದು. ಅದು ಒಂದು. ಆಮೇಲೆ ಇನ್ನೊಂದಿಂದ ಸ್ಯಾಟಲೈಟ್ ಟೆಲಿಫೋನ್ ಸರ್ವಿಸ್ ಅಂತ ಒಂದು ಹೊಸದು ನಮ್ಮ BSNL ಇಂಟ್ರೊಡ್ಯೂಸ್ ಮಾಡಿದ್ವಿ. ಅದು ಮುಂಚೆ ಒಂದು ಕಾರ್ಪೊರೇಟ್ ಕಂಪನೀಸ್ ಇತ್ತು, ನಾವು ಈಗ ಇಂಡಿವಿಜುವಲ್ ಕಸ್ಟಮರ್ಸ್ಗೂ ಇದೆ. ಅಂದ್ರೆ ರಿಮೋಟ್ ಏರಿಯಾದಲ್ಲಿ ಗ್ರಾಹಕರಿಗೆ ಇಲ್ಲಿ ತುಂಬಾ ಇನ್ಆಕ್ಸೆಸಿಬಲ್ ಏರಿಯಾದಲ್ಲಿ ಇರ್ತಾರಲ್ಲ ಅವ್ರ ಕಂಪನಿಗಳ ಮಲ್ನಾಡು ಕಾಡ ಅಂತ ಜನಗಳಿಗೆ ಅಂಡ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಗಳು, ಯಾಕಂದ್ರೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಏಜೆನ್ಸಿಗಳು ಇರ್ತಾರಲ್ಲ ಅವ್ರಿಗೆಲ್ಲರಿಗೂ ಇಂಥ ಸರ್ವಿಸ್ ಸ್ಯಾಟಲೈಟ್ ಸರ್ವಿಸ್ ಯೂಸ್ ಆಗುತ್ತೆ. ಈಗ ಇಂಡಿವಿಜುವಲ್ ಕಸ್ಟಮರ್ಸ್ ದೋಸ್ ಆರ್ ಅಫೋರ್ಡಬಲ್, ಇಟ್ ಇಸ್ ವೆರಿ ಗುಡ್ ಸರ್ವಿಸ್, ಎಮರ್ಜೆನ್ಸಿಲಿ ಯೂಸ್ ಆಗುತ್ತೆ. ಅಂತ ಸರ್ವಿಸ್ನು ನಾವು ಲಾಂಚ್ ಮಾಡಿದೀವಿ, ಅದನ್ನು ನಡೀತಾ ಇದೆ. ಆಮೇಲೆ ಇನ್ನೊಂದು PV 2399 ಅಂತ ಒಂದು ಪ್ಲಾನ್ ಇಂಟ್ರೊಡ್ಯೂಸ್ ಮಾಡಿದ್ವಿ. ಡೈಲಿ 2 GB ತರ ಅವ್ರು ಡೌನ್ಲೋಡ್ ಮಾಡ್ಕೋಬಹುದು, 100 SMS ಮಾಡ್ಕೋಬಹುದು, ಅನ್ಲಿಮಿಟೆಡ್ ವಾಯ್ಸ್ ಕಾಲ್ಸ್, 365 days ವ್ಯಾಲಿಡ್ ಇರ್ತದೆ. 1 ವರ್ಷಕ್ಕೆ ವ್ಯಾಲಿಡಿಟಿ ಕೊಟ್ಟಿದ್ದೀವಿ ನಾವು ಅದಕ್ಕೆ. ಅಂದ ಆಮೇಲೆ ಅನದರ್ ಅಡಿಷನಲ್ 47 days

0: ವ್ಯಾಲಿಡಿಟಿ ಸಿಕ್ಕತ್ತಾಮ
1: ಅಂದ್ರೆ 365 ದಿನಗಳ ನಂತರ 47 ದಿನಗಳು ಹೆಚ್ಚುವರಿಯಾಗಿ ಅವರು ಯೂಸ್ ಮಾಡಬಹುದು.
0: ಈ ಪ್ಲಾನ್ ಬಂದ್ಬಿಟ್ಟು ನೆಕ್ಸ್ಟ್ ಮಂತ್ ಅದು ಅಂದ್ರೆ ಸೆಪ್ಟೆಂಬರ್ 12th ವರ್ಕ್ ಇದೆ. ಸೊ ನಮ್ಮ ಗ್ರಾಹಕರಿಗೆ ನಾನು ಕೇಳೋದೇನಂದ್ರೆ ದಯವಿಟ್ಟು ಯುಟಿಲೈಸ್ ಮಾಡ್ಕೊಳ್ಳಿ. ಒಳ್ಳೆ ಪ್ಲಾನ್ಗಳಿದೆ, ಬಿ ಎಸ್ ಎಲ್ ಇಂದ ಹೈ ಸ್ಪೀಡ್ ಪ್ಲಾನ್ಸ್, ಬ್ರಾಡ್ಬ್ಯಾಂಡ್ ಪ್ಲಾನ್ಸ್, ಮೊಬೈಲ್ ಪ್ಲಾನ್ಸ್ ಎಲ್ಲ ಇದೆ. ನಿಮ್ಗೆ ಏನ್ ಬೇಕೋ ಎಲ್ಲ ಇದೆ. ಈ ಸ್ವಾತಂತ್ರ್ಯ ದಿನ ಸಂದರ್ಭವಾಗಿ ಯುಟಿಲೈಸ್ ಮಾಡ್ಕೋಬೇಕಂತ ಕೇಳ್ತಾ ಇದ್ದೀನಿ.
1: ಕೇಳಿದ್ರಲ್ಲ ಕೇಳಿದರೆ, 1 ರೂಪಾಯಿಗೆ 1 ಸಿಮ್, ಅದು ಫ್ರೀಡಮ್ ಸಿಮ್. ಸೊ ಈ ಆಫರ್ ಹಾಗೆಯೇ PV 2399 ಈ ಆಫರ್ ಮುಂದಿನ ತಿಂಗಳು 12ನೇ ತಾರೀಕಿನವರೆಗೆ ಮಾತ್ರ. ಸೊ ಹಾಗಾಗಿ ಇಂಥ ಒಂದು ಕೊಡುಗೆಯನ್ನ ನೀವು ಸದುಪಯೋಗ ಪಡ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಇನ್ನು BSNL ಸ್ಯಾಟಲೈಟ್ ಫೋನ್ ಸೇವೆಗಳನ್ನ ಸಹ ನೀವು ಪರಿಚಯ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರಿ. ಈ ಸ್ಯಾಟಲೈಟ್ ಸಂಪರ್ಕ ಯಾಕೆ ಮುಖ್ಯ ಅಂತ ಅನ್ಸುತ್ತೆ?
0: ಇನ್ಆಕ್ಸೆಸಿಬಲ್ ಏರಿಯಾಗಳಿರ್ತದೆ, ಅಲ್ಲಿ ಜನಗಳಿರ್ತಾರೆ, ಅವ್ರಿಗೂ ಕಮ್ಯುನಿಕೇಷನ್ ಬೇಕು. ಅದಕ್ಕೇನಂದ್ರೆ ಈಗ ನಾವು ನಾರ್ಮಲ್ ಟೆರಿಸ್ಟೇರಿಯರ್ ಅಂತ ಹೇಳ್ತೀವಿ, ನಾವು ಲ್ಯಾಂಡ್ ಲೈನ್ ಅಂತ ಕೊಡಬೇಕಂದ್ರೆ ಕಮ್ಯುನಿಕೇಷನ್ ಇರಲ್ಲ. ಅವ್ರಿಗೆ ಇಂಪಾರ್ಟೆಂಟ್ ಕಂಡೀಷನ್ಸಲ್ಲಿ ಹೆಲ್ತ್ ಇಶ್ಯೂಸ್ ಆಗಲಿ ಆ್ಯಂಡ್ ಕೆಲವು ಇಂಪಾರ್ಟೆಂಟ್ ಸಿಚುವೇಷನ್ಸಲ್ಲಿ ಅವ್ರಿಗೆ ಕಮ್ಯುನಿಕೇಷನ್ ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಈ ಸ್ಯಾಟಲೈಟ್ ಕಮ್ಯುನಿಕೇಷನ್ ಏನಾಗುತ್ತಂದ್ರೆ ಮೇಲೆ ಸ್ಯಾಟಲೈಟ್ ಕಡೆಯಿಂದ ಕಮ್ಯುನಿಕೇಟ್ ಆಗೋದ್ರಿಂದ ಅವ್ರಿಗೆ 24 ಅವರ್ಸ್ ಎಲ್ಲಿದ್ರು ಎಂಥ ಏರಿಯಾದಲ್ಲಿದ್ರು, ಸಪೋಸ್ ಸಮುದ್ರದಲ್ಲಿ ಇರೋದವ್ರಿಗೂ ಆ್ಯಂಡ್ ಕಾಡುಗಳಲ್ಲಿ ಇರೋದವ್ರಿಗೂ ಆ್ಯಂಡ್ ಮೇಯ್ನ್ ಆಗಿ ನಮ್ಮ ನ್ಯಾಚುರಲ್ ಡಿಸಾಸ್ಟರ್ಸ್ ಆಗುವಾಗ ನಮ್ಮ ಡಿಪಾರ್ಟ್ಮೆಂಟ್ಗಳಿದ್ರಲ್ಲ, ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಗಳಾಗಲಿ ಆ್ಯಂಡ್ ವಾಲಂಟರಿ ಡಿಪಾರ್ಟ್ಮೆಂಟ್ಸ್ ಆಗಲಿ, ಅವ್ರಿಗೆ ಎಲ್ಲರಿಗೂ ಇದು ತುಂಬ ಯೂಸ್ ಆಗುತ್ತೆ. ಅದು ಎಮರ್ಜೆನ್ಸಿ ಕಮ್ಯುನಿಕೇಷನ್ ಮಾಡಲಿಕ್ಕೆ ಆ್ಯಂಡ್ ಟು ಅರೇಂಜ್ ದ ರಿಸೋರ್ಸಸ್ ಅನ್ನು ಇನ್ ಟೈಮ್ ಟು ಸೇವ್ ದ ಪೀಪಲ್.
1: ಸೊ ಹಾಗಾಗಿ ಇದಕ್ಕೆ ಹೆಚ್ಚು ಗಮನವನ್ನ ಹರಿಸ್ತಾ ಇದೆ ಬಿಎಸ್ಎನ್ಎಲ್.
0: ಇದು ಮುಂಚೆ ಏನಂದ್ರೆ ಸ್ವಲ್ಪ ತುಂಬಾ ಕಾಸ್ಟ್ಲಿ ಆಗಿತ್ತು, ಈಗ ಬಿಎಸ್ಎನ್ಎಲ್ ನಾವು ಮಾಡಿರೋ ಸರ್ವಿಸ್ ಇಂದ ಈಗ ರೇಟ್ಸ್ ಎಲ್ಲ ತುಂಬಾ ಕಡಿಮೆ ಆಗಿಬಿಟ್ಟು ವೆರಿ ರೀಸನಬಲ್ ಪ್ರೈಸ್ ಎಲ್ಲ ಬಂದಿದ್ದರಿಂದ ಅದು ಎಲ್ಲರೂ ಈಗ ಪ್ರೈವೇಟ್ ಇಂಡಿವಿಜುವಲ್ ಕಸ್ಟಮರ್ಸ್ ಯೂಸ್ ಮಾಡ್ಕೋಬಹುದು.
1: ಈ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಕರ್ನಾಟಕದ ಜನತೆಗೆ ಯಾವ ಸಂದೇಶವನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ ಸುಕುಮಾರನ್ ಸರ್?
2: ಮೈ ಮೆಸೇಜ್ ಟು ದ ಪೀಪಲ್ ಆಫ್ ಕರ್ನಾಟಕ ಇಸ್ ದಟ್ BSNL ಇಸ್ ಕಮಿಟೆಡ್ ಟು ಕನೆಕ್ಟಿಂಗ್ ಕರ್ನಾಟಕ ಅಂಡ್ ಕನೆಕ್ಟಿಂಗ್ ಇಂಡಿಯಾ ಥ್ರೂ ಅವರ್ 4G ಭಾರತ್ ನೆಟ್, ಅಮೆಂಡೆಡ್ ಭಾರತ್ ನೆಟ್, FTTH, BSNL ಉದ್ಯಮಿ ಅಂಡ್ ಅದರ್ ಡಿಜಿಟಲ್ ಸರ್ವಿಸಸ್. ವಿ ಆರ್ ವರ್ಕಿಂಗ್ ಟು ಎನ್ಶೂರ್ ದಟ್ ದ ಬೆನಿಫಿಟ್ ಆಫ್ ಕನೆಕ್ಟಿವಿಟಿ ರೀಚ್ ಎವ್ರಿ ಸಿಟಿಸನ್ ಅಂಡ್ ಎವ್ರಿ ವಿಲೇಜ್. ಐ ಇನ್ವೈಟ್ ದ ಪೀಪಲ್ ಆಫ್ ಕರ್ನಾಟಕ ಟು ಪಾರ್ಟಿಸಿಪೇಟ್ ಇನ್ ಅವರ್ ಮೆಗಾ ಸಿಮ್ ಅಂಡ್ FTTH ಮೇಳಾಸ್ ಅಂಡ್ ಎಕ್ಸ್ಪ್ಲೋರ್ BSNL ಸರ್ವಿಸ್ ಅಂಡ್ ಮೇಕ್ ಯೂಸ್ ಆಫ್ ದಿ ಸ್ಪೆಷಲ್ ಇಂಡಿಪೆಂಡೆನ್ಸ್ ಡೇ ಆಫರ್ಸ್. ಟುಗೆದರ್ ವಿ ಕ್ಯಾನ್ ಬಿಲ್ಡ್ ಎ ಡಿಜಿಟಲಿ ಕನೆಕ್ಟೆಡ್ ಕರ್ನಾಟಕ.
1: ಕೇಳಿದ್ರಲ್ಲ ಕೇಳುಗರೆ, BSNL ತನ್ನ ಬಳಕೆದಾರರಿಗೆ ಕೈಗೆಟುಕುವ ದರದಲ್ಲಿ ಅತ್ಯುತ್ತಮ ರೀಚಾರ್ಜ್ ಯೋಜನೆಗಳನ್ನ ನೀಡ್ತಾ ಇದೆ. ಇನ್ನಷ್ಟು ವಿಶೇಷ ಕೊಡುಗೆಗಳಿಂದ ಜನರಿಗೆ ಹತ್ತಿರವಾಗ್ತಾ ಇದೆ BSNL. ಇದರ ಸದುಪಯೋಗ ಪಡಿಸ್ಕೊಳ್ಳಿ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿ ನೀಡಿದಕ್ಕಾಗಿ BSNL ಕರ್ನಾಟಕ ಟೆಲಿಕಾಂ ಸರ್ಕಲ್ನ ಚೀಫ್ ಜನರಲ್ ಮ್ಯಾನೇಜರ್ ಎನ್ಕೆ ಸುಕುಮಾರನ್ ಅವರಿಗೆ ಹಾಗೂ ಪ್ರಿನ್ಸಿಪಲ್ ಜನರಲ್ ಮ್ಯಾನೇಜರ್ ಬಿ ವೆಂಕಟೇಶ್ವರಲು ಅವರಿಗೆ ಧನ್ಯವಾದಗಳು. ನಮಸ್ಕಾರ.
0: ಗ್ರಾಹಕರ ಎಲ್ಲರಿಗೂ ಈ 80ನೇ ವರ್ಷದ ಸ್ವಾತಂತ್ರ್ಯ ದಿನೋತ್ಸವದ ಶುಭಾಶಯಗಳು BSNL ಇಂದ.
2: ಐ ಆಲ್ಸೋ ವಿಶ್ ಆಲ್ ದ ಸಿಟಿಸನ್ ಆಫ್ ಕರ್ನಾಟಕ ಎ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ.
1: ಕೇಳಿದರೆ ನಿಮ್ಮೆಲ್ಲರಿಗೂ 80ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ನಮಸ್ಕಾರ.
3: This Independence Day, celebrate internet freedom. Get the BSNL FTTH Independence Day offer for just 1111 rupees per month.
4: Enjoy 200 Mbps high speed internet, a massive 5000 GB of data and save 88 rupees every month.
3: This Independence Day, connect to freedom with BSNL FTTH.
4: BSNL, connecting India.
3: Terms and conditions apply.
5: 80ನೇ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ BSNL ನೀಡುತ್ತಿರುವ ಸ್ಪೆಷಲ್ ಫ್ರೀಡಂ ಪ್ಲಾನ್ಸ್ ಕುರಿತಾಗಿ ವಿಶೇಷ ಸಂದರ್ಶನ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು BSNL ಕರ್ನಾಟಕ ಟೆಲಿಕಾಂ ವಲಯದ ಚೀಫ್ ಜನರಲ್ ಮ್ಯಾನೇಜರ್ ಎನ್ಕೆ ಸುಕುಮಾರನ್ ಹಾಗೂ ಪ್ರಿನ್ಸಿಪಲ್ ಜನರಲ್ ಮ್ಯಾನೇಜರ್ ಬಿ ವೆಂಕಟೇಶ್ವರಲು ಅವರು. ಸಂದರ್ಶಕರು ನಿರ್ಮಲಾ ಎಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು BSNL ಕರ್ನಾಟಕ ವಲಯ ಬೆಂಗಳೂರು.
6: ಈ ಸ್ವಾತಂತ್ರ್ಯ ದಿನಕ್ಕೆ ಫ್ರೀಡಂ ಬೇಕಾ? ಕೇವಲ 1 ರೂಪಾಯಿ ಕೊಡಿ, ಫ್ರೀಡಂ ಪಡೀರಿ. BSNL 1 ರೂಪಿ ಫ್ರೀಡಂ ಪ್ಲಾನ್, ಸಿಮ್ ಫ್ರೀ, ಪ್ರತಿದಿನ 1 GB ಡೇಟಾ, 24 ದಿನಗಳ ವ್ಯಾಲಿಡಿಟಿ.
7: ಕೇವಲ 1 ರೂಪಾಯಿಗೆ ಇಷ್ಟೆಲ್ಲ?
6: 1 ರೂಪಾಯಿಗೆ BSNL ಫ್ರೀಡಂ ಪ್ಲಾನ್ಗೆ ಕನೆಕ್ಟ್ ಆಗಿ. BSNL, ಕನೆಕ್ಟಿಂಗ್ ಇಂಡಿಯಾ.
3: ಈ ಕೊಡುಗೆ September 12, 2026 ಮಾತ್ರ. ಷರತ್ತುಗಳು ಅನ್ವಯ.
5: ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ರಾಯಚೂರು ಕೇಂದ್ರ, ಸಮಯ 8:45. ಕೇಳಿ ವಚನ ಗಾಯನ ಕಾರ್ಯಕ್ರಮ.
1: ಕಾಯದ ಬಣ್ಣವ.

ಸುಟ್ಟು ಮಾಡಿ ಕಡೆಗೆ ನಿಲ್ಲಬಲ್ಲರೆ? ವಚನಕಾರರು ದೇಶಿಕೇಂದ್ರ ಸಂಗನ ಬಸವಯ್ಯ. ರಾಗ ಅಹಿರ್ಭೈರೋ, ತಾಳ ಕೆಹರ್ವ. ಗಾಯಕರು ಮೌನೇಶ್ ಕುಮಾರ್ ಛಾವ್ನಿ, ಸಂಗೀತ ನಿರ್ದೇಶನ ರಫೀಕ್ ಖಾನ್.

ಎನ್ನ ಕಾಯ ಪ್ರಸಾದವಾಯಿತು. ವಚನಕಾರರು ಘನಲಿಂಗಿ ದೇವರು. ರಾಗ ಲಲತ್, ತಾಳ ರೂಪಕ. ಗಾಯಕರು ಕಿರಣ್ ಹಾನ್ಗಲ್.

ಕತ್ತಲೆಯ ಪುರವ ಕಳ್ಳರು ಮುತ್ತಲು ವಚನಕಾರರು ತೊಂಟದ ಸಿದ್ಧಲಿಂಗ ಶಿವಯೋಗಿ ರಾಗ ಯಮನ್ ತಾಳ ಕೆಹರ್ವಾ ಗಾಯಕರು ಹಫೀಜ್ ಖಾನ್ ಸಂಗೀತ ನಿರ್ದೇಶನ ರಫೀಕ್ ಖಾನ್.

ತನುವೆಂಬ ಏರಿಗೆ ಮನವೆಂಬ ಕಟ್ಟೆಯ ಮಾಡಿ. ವಚನಕಾರರು ಅಲ್ಲಮ ಪ್ರಭು. ರಾಗ ಮಿಶ್ರ ತಿಲಂಗ್, ತಾಳ ಕೆಹೆರ್ವಾ. ಗಾಯಕರು ಕಿರಣ್ ಹಾನ್ಗಲ್. ಸಂಗೀತ ನಿರ್ದೇಶನ ರಫೀಕ್ ಖಾನ್.

0: ವಿವಿಧ ಕಲಾವಿದರ ಧ್ವನಿಗಳಲ್ಲಿ ವಚನಗಾಯನವನ್ನು ಕೇಳಿದಿರಿ. ಇದು ಆಕಾಶವಾಣಿ ರಾಯಚೂರು ಕೇಂದ್ರ.
1: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
2: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
1: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
2: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ, ಸುಲಭ.
1: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700014242
2: 8700014242.
0: ಕೇಳುಗರೆ, ಇದು ಒಂದು ಪ್ರಕಟಣೆ. ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯ, ಇವರ ಪ್ರಕಟಣೆ ಹೇಗಿದೆ? ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯ ಹಾಗೂ ದ ನ್ಯಾಷನಲ್ ಅಸೋಸಿಯೇಷನ್ ಫಾರ್ ದ ಬ್ಲೈಂಡ್ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ PUC ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗಾಗಿ ದೃಷ್ಟಿಹೀನರ ಪುನರ್ವಸತಿ ವಿಷಯದಲ್ಲಿ 1 ವರ್ಷದ UG ಡಿಪ್ಲೊಮೋ ಕೋರ್ಸ್ ಪ್ರಾರಂಭವಾಗುತ್ತಿದೆ. ಈ ಕೋರ್ಸ್ ದೇಶದಲ್ಲಿಯೇ ಪ್ರಪ್ರಥಮವಾಗಿ ಪ್ರಾರಂಭವಾಗುತ್ತಿರುವ ವಿಶೇಷ ತರಬೇತಿ ಕಾರ್ಯಕ್ರಮವಾಗಿದೆ. ಈ ಕೋರ್ಸಿನ ಮುಖ್ಯ ಅಂಶಗಳು ಹೇಗೆ ಅಂತ ಹೇಳಿದರೆ, ದೃಷ್ಟಿಹೀನರ ಪುನರ್ವಸತಿ ವಿಷಯದಲ್ಲಿ ದೇಶದಲ್ಲಿಯೇ ಮೊದಲ ಬಾರಿಗೆ 1 ವರ್ಷದ UG ಡಿಪ್ಲೊಮೋ ಕೋರ್ಸ್ ಆಗಿರುತ್ತದೆ. ಸ್ವಯಂ ಸೇವಾ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವವರು ಹಾಗೂ ಈ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಲು ಆಸಕ್ತಿ ಇರುವವರಿಗೆ ಇದೊಂದು ಸುವರ್ಣ ಅವಕಾಶವಾಗಿದೆ. ಕೋರ್ಸ್ ಯಶಸ್ವಿಯಾಗಿ ಪೂರ್ಣಗೊಳಿಸಿದವರಿಗೆ ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ಸಿಟಿ ಯೂನಿವರ್ಸಿಟಿ ವತಿಯಿಂದ ಡಿಪ್ಲೊಮೋ ಪ್ರಮಾಣಪತ್ರ ನೀಡಲಾಗುತ್ತದೆ. ಕೋರ್ಸ್ ಪೂರ್ಣಗೊಳಿಸಿದ ಅಭ್ಯರ್ಥಿಗಳಿಗೆ 15,000 ಶಿಷ್ಯವೇತನದೊಂದಿಗೆ ದ ನ್ಯಾಷನಲ್ ಅಸೋಸಿಯೇಷನ್ ಫಾರ್ ದ ಬ್ಲೈಂಡ್ ಸಂಸ್ಥೆಯಲ್ಲಿ 1 ವರ್ಷದ ಪ್ರಾಯೋಗಿಕ ತರಬೇತಿ, ನಂತರ ವರ್ಷದಿಂದ 23,000 ವೇತನದೊಂದಿಗೆ NAP ಅಥವಾ ಇತರೆ NGOಗಳಲ್ಲಿ ಉದ್ಯೋಗಾವಕಾಶ ದೊರೆಯಬಹುದಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 15/8/2026, ಅಂದರೆ ನಾಳೆ. ಅರ್ಜಿ ಸಲ್ಲಿಸೋದಕ್ಕೆ ಇಮೇಲ್ ವಿಳಾಸ outreach@nabkarnataka.organization. ಈ ವಿಳಾಸಕ್ಕೆ ಅರ್ಜಿಯನ್ನು ಮೇಲಿನ ಮುಖಾಂತರ ಸಲ್ಲಿಸಬಹುದು. ಪ್ರಕಟಣೆಯನ್ನು ಕೇಳಿದಿರಿ. ಇದು ಆಕಾಶವಾಣಿ ರಾಯಚೂರು ಕೇಂದ್ರ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದಿಂದ.

0: ಸಂದರ್ಭದಲ್ಲಿ ಈ ವಿಶೇಷ ಕಾರ್ಯಕ್ರಮ. ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಕೇಳಿ ವಿಶೇಷ ಕಾರ್ಯಕ್ರಮ, ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಹುತಾತ್ಮರಾದ ಕ್ಯಾಪ್ಟನ್ ಎಂ ವಿ ಪ್ರಾಂಜಲ್ರವರ ಪಾಲಕರು ಶ್ರೀಮತಿ ಅನುರಾಧ ಹಾಗೂ ಶ್ರೀ ಎಂ ವೆಂಕಟೇಶ್ ಅವರು.
1: ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾವು ಕಳೆದ ವಾರ ಇದೇ ಹೊತ್ತಿಗೆ ಕ್ಯಾಪ್ಟನ್ ಪ್ರಾಂಜಲ್ ಅವರ ತಾಯಿ ಅನುರಾಧ ಹಾಗೂ ತಂದೆ ವೆಂಕಟೇಶ್ ಅವರೊಂದಿಗೆ ಮಾತನಾಡ್ತಾ ಇದ್ದೀವಿ. ಇವತ್ತು ಈ ಮಾತುಕತೆಯ ಮುಂದಿನ ಭಾಗವನ್ನ ಕೇಳೋಣ. ನಾವು ಅವರನ್ನ ಆತ್ಮೀಯವಾಗಿ ಬಹಳ ಪ್ರೀತಿಯಿಂದ ಬಹಳ ಗೌರವದಿಂದ ಸ್ವಾಗತಿಸೋಣ. ಜೈ ಹಿಂದ್ ಅನುರಾಧ ಅವರೇ ಹಾಗೂ ವೆಂಕಟೇಶ್ ಅವರೇ.
2: ಜೈ ಹಿಂದ್.
3: ಜೈ ಹಿಂದ್. ನಮಸ್ಕಾರ.
1: ನವೆಂಬರ್ ಅವರ ಜೀವನದಲ್ಲಿ ಬಹಳಷ್ಟು ಕೆಲಸ ಮಾಡಿದೆ ಅಂತ ನನ್ಗನ್ಸುತ್ತೆ. ನೀವು ನವೆಂಬರ್ 5 ಅಂದ್ರಿ, ಮತ್ತೆ ಇನ್ನೊಂದ್ಸತಿ ನವೆಂಬರ್ ಅಂದ್ರಿ, ಹೀಗೆ ನವೆಂಬರ್ ಅವ್ರ ಜೀವನದಲ್ಲಿ ಬಹಳಷ್ಟು ಬಾರಿ ಬರ್ತಾ ಹೋಗುತ್ತೆ. ವರ್ಷ ಕೊನೆಗೂ ನವೆಂಬರೇ ಅವ್ರ ಜೀವನದಲ್ಲಿ ಸ್ಥಿರವಾಗುತ್ತೆ ಅಂತ ನನ್ಗನ್ಸ್ತಾ ಇದೆ. ಅವರು ರಾಷ್ಟ್ರೀಯ ರೈಫಲ್ಸ್ ಅಲ್ಲಿ 63ನೇ ಬೆಟಾಲಿಯನ್ ಮಾಡ್ತಾ ಇರುವಾಗ ಒಂದು ದಿವಸ ಹೀಗೆ ಭಯೋತ್ಪಾದಕರು ಒಂದ್ ಕಡೆಗೆ ಇದಾರೆ ಅಂತ ಹೇಳಿ ಗೊತ್ತಾಗುತ್ತೆ. ಹೇಗೆ ಅವರನ್ನ ನಾವು ನಿಯಂತ್ರಣ ಮಾಡಬಹುದು ಅಂತ ನೋಡಕ್ ಹೋದವರು ರಜೌರಿ ಜಿಲ್ಲೆಯ
3: ಮಾಜಿಮಾಲ್ ಫಾರೆಸ್ಟ್.
1: ಹಾ, ಹೇಳ್ತೀರಾ ಅದು ಹೇಗಿತ್ತು ಅಂತ ಅನುರಾಧ ಅವರೇ?
2: ಆಕ್ಚುಲಿ 19ನೇ ತಾರೀಕು ನವೆಂಬರ್ ಇಂದ ಈ ಒಂದು ಕಾರ್ಯಾಚರಣೆ ಶುರುವಾಗಿತ್ತು. ಹಾಗ ನೋಡಕ್ ಹೋದ್ರೆ 19, 20, 21, 22 ನಾಲ್ಕನೇ ದಿವಸ ಅವತ್ತು ನಡೀತಾ ಇದ್ದಿದ್ದು. ಇನ್ಫ್ಯಾಕ್ಟ್ ಅವತ್ತಿನ ದಿವಸ ಬೆಳಗ್ಗೆ ಕೂಡ 6 ಗಂಟೆ ಹೊತ್ತಿಗೆ ಅದಿತಿಗೆ ಫೋನ್ ಮಾಡಿ, ಅರ್ಧ ನಿಮಿಷನೂ ಇಲ್ಲ, ನಡೀತಾ ಇದೆ ಆಪರೇಷನ್ನು, ನಾನು ಗುರುವಾರ ಫೋನ್ ಮಾಡ್ತೀನಿ ಅಂತ ಅಷ್ಟೇ ಹೇಳಿಟ್ಟಿದ್ದ. ಇನ್ಫ್ಯಾಕ್ಟ್ ಅಲ್ಲಿ ಏನಂದ್ರೆ ಟೆಂಪ್ರರಿ ಶೆಲ್ಟರ್, ಅದಕ್ಕೆ ಡೋಕ್ ಅಂತಾರೆ, ಅದು ತುಂಬಾ ಚಳಿ ಆತರ ಇದ್ದಾಗ ಕಾಶ್ಮೀರ್ ಕಡೆ ವಲಸೆ
1: ಬರ್ತಾರೆ, ಅಲ್ಲಿ ಉಳ್ಕೊಳ್ಳೋಕೆ ಸ್ವಲ್ಪ ಮಿನಿಮಮ್ ಆಗಿ ಏನ್ ಬೇಕೋ ಅಷ್ಟು ಮಾಡ್ಕೊಂಡಿರ್ತಾರೆ
2: ಆತರ ಟೆಂಪ್ರರಿ ಶೆಲ್ಟರ್. ಆಚೀಚೆ ಟೆರರಿಸ್ ಇದ್ದಾರೆ ಅಂತ ಗೊತ್ತಾಯ್ತು. ಸೊ ಆಪರೇಷನ್ ಅಂತ ನಡೀತಾ ಇತ್ತು. ಅವನು ಆಕ್ಚುಲಿ 5 ಜನ ಸೇವ್ ಮಾಡ್ದ ಅವತ್ತು ಅಂತ. ಇಬ್ರು ಹೆಂಗಸರು, 3 ಜನ ಮಕ್ಕಳು ಇದ್ರು ಆ ಟೆಂಪ್ರರಿ ಶೆಲ್ಟರ್ ಅಲ್ಲಿ. ಸೊ ಅವಾಗ ಅಲ್ಲಿ ಫೈರಿಂಗ್ ಶುರು ಆಯ್ತು. ಆ 5 ಜನ ಸೇವ್ ಮಾಡಕ್ಕೋಸ್ಕರ ಅಂದ್ರೆ ಅಷ್ಟರಲ್ಲೇನೆ ಶುರು ಆಯ್ತು ಫೈರಿಂಗ್. ಸೊ ಅವ್ರಿಗೆ ತುಂಬಾ ಡೇಂಜರ್ ಇದ್ದಿದ್ರಿಂದ ಅವ್ರನ್ನ ಸೇಫ್ಟಿಗೆ ತಗೊಂಡ್ ಹೋದ ಅವನು. ಅವ್ರ ಅಷ್ಟನ್ನು ಸೇವ್ ಮಾಡೋ ಅಷ್ಟರಲ್ಲಿ ಅವನಿಗೆ ಹರ್ಟ್ ಆಯ್ತು.
3: ಹಿ ವಾಸ್ ಲೀಡಿಂಗ್ ಎ ಟೀಮ್ ಆಫ್ ಸರ್ಚ್ ಅಂಡ್ ಕಾರ್ಡನ್ ಆಪರೇಷನ್. ಸೊ ಇಮಿಡಿಯೇಟ್ ಪ್ರೆಸೆನ್ಸ್ ಆಫ್ ಟೆರರಿಸ್ಟ್ ವಾಸ್ ರೆಕಗ್ನೈಸ್ಡ್. ಹಿ ಆಲ್ಸೋ ಸ್ಟಾರ್ಟೆಡ್ ಟು ಫೈರ್, ಹಿಸ್ ಟೀಮ್ ಆಲ್ಸೋ ಸ್ಟಾರ್ಟೆಡ್ ಟು ಫೈರ್. ಈ ಮಧ್ಯದಲ್ಲಿ ಆ ಹೆಣ್ಮಕ್ಳನ್ನ ಮಕ್ಕಳನ್ನ ಒಂದು ಸೇಫ್ ಲೊಕೇಶನ್ ಜರುಗಿಸಿ ಕಾಂಟ್ಯಾಕ್ಟ್ ಮೇಂಟೈನ್ ಮಾಡ್ದ. ಆ ಟೆರರಿಸ್ಟ್ ವಾಪಸ್ ಹೋಗಕ್ ಶುರು ಮಾಡಿದ್ರು. ಸೊ ಹಿ ವಾಸ್ ಲೀಡಿಂಗ್ ದ ಸರ್ಚ್ ಅಂಡ್ ಕಾರ್ಡನ್ ಆಪರೇಷನ್. ವೆನ್ ದ ಮಿಲಿಟೆಂಟ್ಸ್ ಓಪನ್ ಫೈರ್ ದೇ ಆಲ್ಸೋ ರೆಸ್ಪಾಂಡೆಡ್ ಅಂಡ್ ಹಿ ವಾಸ್ ಇಂಜರ್ಡ್, ಬಟ್ ಹಿ ಮೇಂಟೈನ್ಡ್ ಕಾಂಟ್ಯಾಕ್ಟ್ ವಿತ್ ದ ಟೆರರಿಸ್ಟ್. ಮಾಡಿದ್ರಿಂದ ಬಾಕಿ ಫೋರ್ಸಸ್ ಪ್ಯಾರಾನೈನ್ ಆಮೇಲೆ ಪೊಲೀಸ್ ಎಲ್ಲರೂ ಬಂದು ಏರಿಯಾ ಕಾರ್ಡನ್ ಆಫ್ ಮಾಡಿ ದ ಟೆರರಿಸ್ಟ್ ವೇರ್ ನ್ಯೂಟ್ರಲೈಸ್ಡ್. ಸೊ ವಿ ಲಾಸ್ಟ್ 5 ಬ್ರೇವ್ಹಾರ್ಟ್ಸ್ ಇನ್ ದಟ್ ಆಪರೇಷನ್. ಪ್ರಾಂಜಲ್ ಒಂದ್ ವರ್ಷದ ಜೂನಿಯರ್ ಶುಭಂ ಗುಪ್ತಾ, ಆಮೇಲೆ ಅಬ್ದುಲ್ ಮಾಜೀದ್ ಫ್ರಮ್ ಪೂಂಚ್ ಡಿಸ್ಟ್ರಿಕ್ಟ್, ಹಿ ಇಸ್ ಪ್ಯಾರಾನೈನ್ ಆಫೀಸರ್. ಶುಭಂ ಗುಪ್ತಾ ಇಸ್ ಆಲ್ಸೋ ಪ್ಯಾರಾನೈನ್. ದೆನ್ ಸಚಿನ್ ಲಾರ್ ಅಂಡ್ ಸಂಜಯ್ ಬಿಸ್ತ್. ವಿ ಲಾಸ್ಟ್ ಆಲ್ 5 ಆಫ್ ದಮ್ ಇನ್ ದಟ್
1: ಆಲ್ ಬ್ರೇವ್ ಹಾರ್ಟ್ಸ್. ಅವರ ಕತೆಗಳನ್ನ ನಾವು ಬಹಳ ಕೇಳ್ತೀವಿ, ತುಂಬಾ ನಮ್ಗೆ ಅಲ್ಲಿಯ ಕೆಲಸಗಳನ್ನ ನಾವು ಈಗ್ಲೂ ಕೂಡ ಕೇಳ್ತಾ ಇರ್ತೀವಿ. ಹೇಗೆ ಅಂದ್ರೆ ನೋಡಿ, ಅವರನ್ನ ಉಳಿಸ್ಬೇಕು ಅಂತ ಹೇಳಿ ತಾನು ಎದೆಯೊಡ್ಡಿ ಮುಂದೆ ಹೋಗೋದಿದೆಯಲ್ಲ, ಅದು ಬಹಳ ದೊಡ್ಡ ಗುಂಡಿಗೆ ಬೇಕು ಅದಕ್ಕೆ ಅಂತ. ಸೈನಿಕರಿಗೆ ಅದಕ್ಕೆ ತರಬೇತಿ ಇರುತ್ತೆ ಇಲ್ಲ ಅಂತಲ್ಲ, ಅವರು ಧೈರ್ಯವನ್ನ ಎಲ್ಲ ತರಬೇತಿಯಲ್ಲೂ ಪಡ್ಕೊಂಡಿರ್ತಾರೆ. ಆದರೂ ಆ ಹೊತ್ತಿಗೆ ತನಗೇನಾದರೂ ಆಗಬಹುದು ಅನ್ನೋದಕ್ಕಿಂತ ಆ ಮಕ್ಕಳನ್ನ ಹೆಣ್ಮಕ್ಕಳನ್ನ ಉಳಿಸ್ಬೇಕು

0: ನನಗಿಂತ ಅವ್ರ ಜೀವನ ದೊಡ್ಡದು ಅಂತ ಅನ್ಸುವಂತ ಭಾವನೆ ಇದೆಯಲ್ಲ, ಅದು ಅಷ್ಟು ಚಿಕ್ಕ ವಯಸ್ಸಿನಲ್ಲಿ 28 ವರ್ಷದಲ್ಲಿ.
1: ಯಾಕೆಂದ್ರೆ ಆರ್ಮಿನಲ್ಲಿ ಚೆಟ್ ಮೋಟೋ ಅಂತ ಅದು ಪ್ರತಿಯೊಂದು ಸೋಲ್ಜರ್ ತಲೆನಲ್ಲೂ ಯಾವ ರೀತಿ ಇನ್ಸ್ಕ್ರೈಬ್ ಮಾಡಿಬಿಟ್ಟಿರ್ತಾರೆ ಅಂತಂದ್ರೆ, ಹೇಗೆ ಅಂದ್ರೆ ಸೇಫ್ಟಿ ಅಂಡ್ ಸೆಕ್ಯೂರಿಟಿ ದೇಶದ್ದು ಯಾವತ್ತೂ ಫಸ್ಟ್
0: ಅಂತ,
1: ಆಲ್ವೇಸ್ ಅಂಡ್ ಎವ್ರಿ ಟೈಮ್. ಸೊ ಅದಾದ್ಮೇಲೆ ನೆಕ್ಸ್ಟ್ ಪ್ರಯಾರಿಟಿ ನನ್ನ ಜೊತೆ ಕೆಲಸ ಮಾಡ್ತಾರೆ ಅವ್ರದ್ದು ಸೇಫ್ಟಿ ಸೆಕ್ಯೂರಿಟಿ ಯಾವತ್ತು ನಂದಕ್ಕಿಂತ ಇಂಪಾರ್ಟೆಂಟ್, ಆಲ್ವೇಸ್ ಅಂಡ್ ಎವ್ರಿ ಟೈಮ್. ನನ್ನ ಓನ್ ಸೇಫ್ಟಿ ಕೊನೆಯಲ್ಲಿ ಬರುತ್ತೆ, ಆಲ್ವೇಸ್ ಅಂಡ್ ಎವ್ರಿ ಟೈಮ್. ಸೊ ಅದನ್ನ ಎಷ್ಟು ಮನಸ್ಸಲ್ಲಿ ಹಾಕ್ಬಿಟ್ಟಿರ್ತಾರೆ ಅಂತಂದ್ರೆ, ನನ್ಗೆ ಎಷ್ಟೊಂದ್ಸಲ ಅನ್ಸೋದೇನಪ್ಪಾ ಅಂತಂದ್ರೆ ಒಂಥರ ಮಸಲ್ ಮೆಮೊರಿ ಅಂತೀವಲ್ಲ ನಾವು, ಆತರ
0: ಸಹಜವಾಗಿ ಇದ್ಬಿಟ್ಟಿರುತ್ತೆ ಅವರಿಗೆ.
1: ಅದು ಒಂದ್ಸಲ ಸೈಕಲ್ ಕಲ್ತ್ರೆ ಮರೆಯೋದಿಲ್ಲ ನೋಡಿ, ಅಂದ್ರೆ ಎಷ್ಟೇ ವರ್ಷ ಮಧ್ಯದಲ್ಲಿ ಬಿಟ್ಟಿದ್ರು
0: ಉಸಿರು ಹೇಗೋ ಹಾಗೆ ಅವರಿಗೆ ಸಹಜವಾಗಿ.
1: ಸೊ ನ್ಯಾಚುರಲಿ ಅಂದ್ರೆ ಅದಕ್ಕೆ ನಾನ್ ಅನ್ಕೊಳ್ಳೋದೇನು ಅಂತಂದ್ರೆ, ಈ ಬದುಕಿನಲ್ಲಿ ಸೆಂಟ್ರಲ್ ಪಾಯಿಂಟ್ ಅಥವಾ ಫೋಕಸ್ ನಾನು ಅಂತ ಅನ್ನೋದ್ರಿಂದ ಇಡೀ ಜೀವನದಲ್ಲಿ ಸೆಂಟ್ರಲ್ ಪಾಯಿಂಟ್ ದೇಶ ಅಂತ ಅನ್ನೋದನ್ನ ಅಚ್ಚೊತ್ಬಿಟ್ಟಿರ್ತಾರೆ. ಆ ಶಿಫ್ಟ್ ಏನಿದೆ ಆ ಫೋಕಸ್ ಅಲ್ಲಿ, ಸೊ ನ್ಯಾಚುರಲಿ ಬಂದ್ಬಿಡತ್ತೆ ಅವ್ರಿಗೆ.
0: ಹಾಗಾಗಿನೇ ಅವರು ಅಷ್ಟೊತ್ತಿಗೆ ಗುಂಡಿನ ಸುರಿಮಳೆ ಆ ಕಡೆಯಿಂದ ಬರ್ತಾ ಇದ್ರು ಕೂಡ ಅಲ್ಲಿ ಅಡಗುತಾಣದಿಂದ ಹೊರಗಡೆ ಬರೋದಿದೆಯಲ್ಲ, ತುಂಬಾ ದೊಡ್ಡ ಡಿಸಿಷನ್ ಅದು. ಆ ಹೊತ್ತಿಗೆ ಅವ್ರಿಗೆ ಗೊತ್ತಿರುತ್ತೆ ನನ್ಗೇನಾಗುತ್ತೆ ಅನ್ನೋದು ಗೊತ್ತಿರುತ್ತೆ, ಆದ್ರೂ ಕೂಡ ಹೊರಗಡೆ ಬರ್ತಾರೆ, ತಮ್ಮ ದೇಹದ ಮೇಲೆ ಗುಂಡುಗಳನ್ನ ತಗೊಳ್ತಾರೆ. ಆದ್ರೆ ಅವರೆಲ್ಲರನ್ನು ಉಳಿಸೋದಲ್ದೆ ಅಲ್ಲಿ ಯಾರು ಭಯೋತ್ಪಾದಕರು ಇರ್ತಾರೋ ಅವರನ್ನು ಕೂಡ ಇಲ್ವಾಗಿಸ್ತಾರೆ. ಅಂದ್ರೆ ಒಂದು ಕ್ಷಣದಲ್ಲಿ ಅಥವಾ ಒಂದು ಹೆಚ್ಚು ಅಂದ್ರೆ ಒಂದು 5-10 ನಿಮಿಷದಲ್ಲಿ ಎಷ್ಟೊಂದು ದೊಡ್ಡ ಕೆಲಸಗಳಾಗಿರುತ್ತೆ ನೋಡಿ, ಅದನ್ನ ಒಬ್ಬ ಸೈನಿಕ ಮಾತ್ರ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅದು ಕೂಡ ಪ್ರಾಂಜಲ್ ಅಂತಹ ಒಬ್ಬ ಶೌರ್ಯವನ್ನೇ ಮೈಗೂಡಿಸ್ಕೊಂಡಿರುವಂತಹ ಒಬ್ಬ ಸೈನಿಕ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಈ ತರದ ಸೈನಿಕರು ನಮ್ಗೆ ಅಪರೂಪಕ್ಕೆ ನೋಡೋದಕ್ಕೆ ಸಿಗ್ತಾರೆ. ಆ ನಂತರದ್ದು ಈಗ ಇತಿಹಾಸ. ಪ್ರಾಂಜಲ್ ನಮ್ಮೊಂದಿಗೆ ಸದಾ ಇರ್ತಾರೆ, ಅವರು ಭಾರತೀಯರ ಎಲ್ಲರ ನೆನಪಿನಲ್ಲಿ ಸದಾ ಇರ್ತಾರೆ. ಹಾಗಾಗಿನೇ ಅವರ ಈ ಒಂದು ಶೌರ್ಯವನ್ನ ಗೌರವಿಸಿ ನಮ್ಮ ರಾಷ್ಟ್ರಪತಿಗಳು ಅವರಿಗೆ ಶೌರ್ಯ ಚಕ್ರವನ್ನ ಕೊಡ್ತಾರೆ. ಅದರಲ್ಲೂ ಮುಖ್ಯವಾಗಿ ಆ ಶೌರ್ಯ ಚಕ್ರದ ಮೇಲೆ ಅವರ ಹೆಸರನ್ನ ಕೆತ್ತಿರ್ತಾರೆ ನೋಡಿ, ಹೇಗೆ ಚಿರಸ್ಥಾಯಿಯಾಗಿ ಅವರು ಉಳಿತಾರೆ ಅಂತ. ಯಾಕೆಂದ್ರೆ ಇದು ಇಲ್ಲಷ್ಟೇ ಇರೋದಿಲ್ಲ, ಸೈನಿಕರ ಏನು ಒಂದು ಅವರ ಒಂದು ಪರಾಕ್ರಮಗಳ ಬಗ್ಗೆ ಡಾಕ್ಯುಮೆಂಟ್ ಆಗಿರುತ್ತೋ ಅದರಲ್ಲೂ ಕೂಡ ಇದು ಚಿರಸ್ಥಾಯಿಯಾಗಿ ಉಳಿಯುತ್ತೆ. ಹಾಗಾಗಿ ಭಾರತದ ನೆಲ ಇರೋ ತನಕನು ಪ್ರಾಂಜಲ್ ನಮ್ಮ ಜೊತೆಗೆ ಇದ್ದೇ ಇರ್ತಾರೆ ಅಂತ, ನಮ್ಮ ನಂತರವೂ ಪ್ರಾಂಜಲ್ ಇರ್ತಾರೆ ಅನ್ನೋದೇ ನಮ್ಗೆ ಈ ಹೊತ್ತಿನ ಬಹುದೊಡ್ಡ
1: ಅದೇನೆ ಅವನ ಜೀವನದ ಸಾರ್ಥಕತೆ. ಅದೇನೆ ನಿಜವಾಗ್ಲು ಅಂದ್ರೆ ಮಗನ್ನ ಕಳ್ಕೊಳ್ಳೋ ದುಃಖ ನಮ್ ಕೊನೆ ಉಸಿರಿರೋವರ್ಗುನು ಆ ದುಃಖ ಇದ್ದೇ ಇರುತ್ತೆ. ಬಟ್ ಇದ್ರಲ್ಲಿ ಒಂದೇ ಒಂದು ಅಂತಂದ್ರೆ ಆ ದುಃಖ ಜೊತೆ ಹೆಮ್ಮೆ ಕೂಡ ಇರುತ್ತೆ. ನಮ್ಮಿಬ್ರಿಗೂ ಯಾವಾಗ್ಲೂ ಅನ್ಸೋದ್ ಏನು ಅಂತಂದ್ರೆ ಈ ಹೆಮ್ಮೆ ಮತ್ತೆ ದುಃಖ ಇದೆರಡೂನು ಒಂದೇ ನಾಣ್ಯದ ಎರಡ್ ಮುಖ ಇದ್ದಂಗೆ, ಅಂದ್ರೆ ಎರಡೂ ಇದ್ದೇ ಇರುತ್ತೆ, ಹೆಮ್ಮೆನೂ ಇದೆ ದುಃಖನೂ ಇದೆ. ಪ್ರಾಂಜಲ್ಗೆ ಶೌರ್ಯ ಚಕ್ರ ಅವಾರ್ಡ್ ಅನೌನ್ಸ್ ಮಾಡಿದಾಗ ನಾನ್ ಬರ್ದಿದ್ ಒಂದು ಪದ್ಯ ಇದು, ತುಂಬಾ ಹೆಮ್ಮೆಯ ಗಳಿಗೆ ಅದು. ಅಂಡ್ ಇನ್ಫ್ಯಾಕ್ಟ್ ನವೆಂಬರ್ ಅಲ್ಲಿ ಆ ಒಂದು ಬಲಿದಾನ್ ಆಗಿದ್ದು, ಎರಡೂವರೆ ತಿಂಗಳಾಗಿತ್ತಷ್ಟೇ, ಅಂದ್ರೆ ಆಗಷ್ಟೇ ಕಳ್ಕೊಂಡಿದ್ವಿ ಅವನನ್ನ. ಸೊ ಆ ನೋವಿನ ಮಧ್ಯ ಒಂಥರ ಉಕ್ಕಿ ಬಂದ ಹೆಮ್ಮೆ ತರ ಇದು ಅನೌನ್ಸ್ ಆಯ್ತು. ಆ ಕ್ಷಣದಲ್ಲಿ ಬರ್ದಿದ್ದು ಕ್ಯಾಪ್ಟನ್ ಪ್ರಾಂಜಲ್ಗೆ ಶೌರ್ಯ ಚಕ್ರದ ಗರಿ. ನಮ್ಮ ಬಾಳ ಬೆಳಗುತ್ತಿತ್ತು ನಿನ್ನ ಕಣ್ಣ ಹೊಳಪು, ನಿನ್ನ ನೆನಪೆ ನಮ್ಮ ಬದುಕನ್ನಿನ್ನು ಬೆಳಗಬೇಕು. ನಮ್ಮ ಬಾಳ ಬೆಳಗುತ್ತಿತ್ತು ನಿನ್ನ ಕಣ್ಣ ಹೊಳಪು, ನಿನ್ನ ನೆನಪೆ ನಮ್ಮ ಬದುಕನ್ನಿನ್ನು ಬೆಳಗಬೇಕು. ಧ್ವಜವ ಹೊದ್ದು ಬಂದೆ ಮಗನೆ ಮನೆಗೆ ನೀನಿಂದು, ದುಃಖ ಹೆಮ್ಮೆ ಜೋಡಿಯಾಗಿ ಇಲ್ಲೇ ಇಹವು ಇಂದು. ಧ್ವಜವ ಹೊದ್ದು ಬಂದೆ ಮಗನೆ ಮನೆಗೆ ನೀನಂದು, ದುಃಖ ಹೆಮ್ಮೆ ಜೋಡಿಯಾಗಿ ಇಲ್ಲೇ ಇಹವು ಇಂದು. ನೆತ್ತಿ ಎತ್ತಿ ನಡೆಯುತ್ತಿಹೆವು ನಿನ್ನ ಹೆಸರ ಹೊತ್ತು, ಭರತ ಮಾತೆ ಹರಸುತಿಹಳು ನಿನ್ನ ನಿಂದು ಖುದ್ದು. ಹೆಮ್ಮೆಯೊಂದೇ ಉಕ್ಕುತ್ತಿದ್ದರೆಷ್ಟು ಚೆನ್ನವಿತ್ತು, ಕರುಳ ಕುಡಿಯ ಕಳಿಸಿಕೊಡುವ ಭಂಗ ಬೇಡವಿತ್ತು. ಶೌರ್ಯ ಚಕ್ರವಿದೋ ಮಗನೆ ನಿನ್ನ ಭುಜದ ಸೊತ್ತು, ಅದರ ಸವಿಯ ಸವಿಯೇ ನೀನು ಇಲ್ಲಿರಬೇಕಿತ್ತು. ಕಡಲಿನಲೆಯ ನಿರಂತರತೆ ನಿನ್ನ ನೆನಪುಗಳಿಗೆ, ನಗಿಸುತ್ತೊಮ್ಮೆ ಅಳಿಸುತ್ತೊಮ್ಮೆ ಕೈಗೆ ಸಿಗದೆ.

0: ಇರುವೆ. ಕಡಲಿನಲೆಯ ನಿರಂತರತೆ ನಿನ್ನ ನೆನಪುಗಳಿಗೆ, ನಗಿಸುತ್ತೊಮ್ಮೆ ಅಳಿಸುತ್ತೊಮ್ಮೆ ಕೈಗೆ ಸಿಗದೇ ಇರುವೆ.
1: ಆಮೇಲೆ ಮತ್ತೆ 2016 ಉರಿ ಅಟ್ಯಾಕ್ ಆಯಿತು. ಭಾರತ ಸೇನೆ ಸರ್ಜಿಕಲ್ ಸ್ಟ್ರೈಕ್ ಅಂತ ಮಾಡಿ ಭಯೋತ್ಪಾದಕರ ಟ್ರೈನಿಂಗ್ ಸೆಂಟರ್ ಏನಿತ್ತು ಅದನ್ನು ಧ್ವಂಸ ಮಾಡಿ ಬಂದರು. ಕ್ಯಾಪ್ಟನ್ ಪ್ರಾಂಜಲ್ ಬಾಹುನಲ್ಲಿ ಆ ಟೈಮಲ್ಲಿ ಪರ್ಟಿಕ್ಯುಲರ್ ಆಫೀಸರ್ ಅವನ ಜೊತೆ ಇದ್ದರು, ರೆಕಗ್ನೈಸ್ ಆಗಿ ಮಾತಾಡಿದ್ರು. ಸಬ್ಸಿಕ್ವೆಂಟ್ ಟು ದಟ್ ಮೀಟಿಂಗ್ ಇನ್ ಮಾಹು ಅವನೊಂದು ಇಂಗ್ಲೀಷಲ್ಲಿ ಒಂದು ಪೋಯಮ್ ಬರೆದಿದ್ದಾನೆ, ಎ ಸ್ಟ್ರಾಂಗ್ ರಿಪ್ಲೈ.
0: ಎ ಸ್ಟ್ರಾಂಗ್ ರಿಪ್ಲೈ. ಇಟ್ ವಾಸಂಟ್ ಎ ಯೂಶುವಲ್ ಡೇ. ಇಯರ್ಸ್ ಆಫ್ ಪೇಷನ್ಸ್ ಅಂಡ್ ಸೈಲೆನ್ಸ್ ಬೀಂಗ್ ಟೇಕನ್ ಓವರ್ ಬೈ ಅಗ್ರೆಸಿವ್ನೆಸ್ ಇನ್ ಆರ್ಡರ್ ಟು ಅವೆಂಜ್. ಅಟೈರ್ಡ್ ಇನ್ ದ ಆಲಿವ್ ಗ್ರೀನ್ಸ್ ಟೇಕಿಂಗ್ ದ ಕವರ್ ಆಫ್ ದ ನೈಟ್ ಸ್ಕೈ, ಸಮ್ ಆಫ್ ದ ನೇಷನ್ಸ್ ಬೆಸ್ಟ್ ಮೆನ್ handed over a befitting reply. Diplomatic talks and shake of hands not in their purview. With a finger on trigger and eyes set on target, these elite men knew just their task. Precision, speed and skill, a deadly combination. Hours later, the world would wake up to a surprise. Being the topic of the day, intellectuals had their say. But for these men, it was just a mission, well accomplished, period. And they had nothing more to say. Contented with what they did, these silent heroes stepped back, leaving the stage open for men and women to question and find answers. Nation's backbone was strong and intact. For them, it was the start of a new day to protect a billion lives, as they do.
2: ಪ್ರಾಂಜಲ್ ಅವರು ದೇಶಕ್ಕಾಗಿನೇ ಹುಟ್ಟಿದವರು, ಹಾಗಾಗಿ ದೇಶಕ್ಕಾಗಿನೇ ಅವರು ನಾನು ಬಂದಿದ್ದ ಕೆಲಸ ನಾನು ಮಾಡಬೇಕು ಅಥವಾ ನಾನು ಬಂದಿದ್ದ ಕೆಲಸ ನಾನು ಮಾಡಿದ್ದೀನಿ ಹಾಗಾಗಿ ನಾನು ಹೋಗಬೇಕು ಅನ್ನೋದು, ಅವ್ರು ಹೇಗೆ ಸೈನ್ಯಕ್ಕೆ ಸೇರಬೇಕು ಅನ್ನುವ ಒಂದು ದೃಢ ನಿರ್ಧಾರ ಇತ್ತು. ಇದು ಕೂಡ ಅಷ್ಟೇ ದೃಢವಾದ ನಿರ್ಧಾರ ಅಂತ ನನಗೆ ಅನಿಸ್ತಾ ಇದೆ. ಈಗ ನೀವು ಪ್ರಾಂಜಲ್ ಅವರ ಹೆಸರಲ್ಲಿ ಅನೇಕ ಕೆಲಸಗಳನ್ನು ಮಾಡ್ತಾ ಇದ್ದೀರಿ, ಅದು ಕೂಡ ಅವರನ್ನು ಹಾಗೆ ಚಿರಸ್ಥಾಯಿಯಾಗಿ ಉಳಿಸುತ್ತೆ. ಮಕ್ಕಳಿಗೆ ಹೆಚ್ಚಿಗೆ ಪ್ರಾಂಜಲ್ ಅವರಿಂದ ಸ್ಫೂರ್ತಿ ಬರಬೇಕು, ಹೆಚ್ಚು ಜನ ಮತ್ತೆ ಸೈನ್ಯಕ್ಕೆ ಸೇರೋ ಹಾಗಾಗಬೇಕು ಅನ್ನುವಂಥ ಅನೇಕ ಕೆಲಸಗಳನ್ನು ನೀವು ಮಾಡ್ತಾ ಇದ್ದೀರಿ.
1: ಅವನಿಗೆ ಬಂದಿರೋ ಮೆಡಲ್ಸು, ಅವನಿಗೆ ಜನರು ಯಾವ ರೀತಿಯಲ್ಲಿ ಅವನನ್ನು ರೆಕಗ್ನೈಸ್ ಮಾಡಿದ್ದಾರೆ, ಯಾವ ರೀತಿ ಅವನನ್ನು ಅಳವಡಿಸ್ಕೊಂಡಿದ್ದಾರೆ, ಅದಕ್ಕೆಲ್ಲ ಒಂದು ಜಾಗ ಮಾಡಿದ್ದೀವಿ ಮನೆಯಲ್ಲಿ. ಅಲ್ಲೇ ವೀರಭೂಮಿ ಭಾರತ ಅಂತ ಒಂದು ಕಾನ್ಸೆಪ್ಟ್ ಅಲ್ಲಿ ಒಂದು ಇವೆಂಟ್ ಮಾಡಿದ್ವಿ ಮನೆಯಲ್ಲಿ. ಸ್ಕೌಟ್ಸ್ ಅಂಡ್ ಗೈಡ್ಸ್ NCC ಸುಮಾರೊಂದು 30 ಹುಡುಗರು ಹುಡುಗಿಯರು ಇದ್ರು. ಭಾರತ ದೇಶದ ವೀರ ಯೋಧರ ಬಗ್ಗೆ ನಾವು ಅವ್ರಿಗೆ ತಿಳಿಸ್ಬೇಕು, ಪರಿಚಯ ಮಾಡಿಕೊಡ್ಬೇಕು, ಅವರಂತ ಸ್ಯಾಕ್ರಿಫೈಸ್ ಏನೇನು ಮಾಡಿದ್ದಾರೆ, ಬಲಿದಾನ, ಅದನ್ನೆಲ್ಲ ಶುರು ಮಾಡ್ಕೊಂಡಿದ್ದೀವಿ.
0: ಇದನ್ನ ರೆಗ್ಯುಲರ್ ಪ್ರೋಗ್ರಾಮ್ ಆಗಿ ಮಾಡಬೇಕು. ಮನೆಗೆ ಒಂದಷ್ಟು ಜನ ಬಂದು ಇದೆಲ್ಲ ಪ್ರಾಂಜಲ್ದ ಏನೇನಿದೆಯೋ ಅದಷ್ಟು ನೋಡೋದಲ್ಲದೆ ಬೇರೆ ಎಲ್ಲ ಯೋಧರ ಬಗ್ಗೆ, ಮತ್ತೆ ನಾವು ಭಾರತ ಇದುವರೆಗೂ ಫೇಸ್ ಮಾಡಿರೋ ಯುದ್ಧಗಳು, ಮತ್ತೆ ಅದರಲ್ಲಿ ಶೌರ್ಯ ಮೆರೆದ ಬೇರೆ ಸೈನಿಕರು, ಪ್ರತಿಯೊಬ್ಬರ ಬಗ್ಗೆನೂ ಗೊತ್ತಾಗಬೇಕು ಮಕ್ಕಳಿಗೆ ಅನ್ನೋ ಉದ್ದೇಶದಿಂದಾನೇ ಮಾಡಿದ್ದು. ಸೊ ಇದನ್ನ ಕಂಟಿನ್ಯೂ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ.
2: ಈ ಹೊತ್ತಿನಲ್ಲಿ ನನಗೆ ಸಂತೋಷ ಅಂತ ಹೇಳೋದಕ್ಕಿಂತ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಯಾಕೆಂದ್ರೆ ಹಿನ್ನಡೆಯೋದಕ್ಕೆ ಬಹಳ ಸುಲಭ ಬದುಕಲ್ಲಿ, ಆದರೆ ಪ್ರಾಂಜಲ್ಲೇ ಒಂದು ಉದಾಹರಣೆಯನ್ನ ಹಾಕ್ಬಿಟ್ಟಿದ್ರಲ್ಲ ಯಾವತ್ತು ಮುಂದೆ ಹೋಗ್ಬೇಕು ಅಂತ. ಪ್ರಾಂಜಲ್ ಎಲ್ಲಿಗೆ ಬಿಟ್ಟು ಹೋಗಿದಾರೋ ಅಲ್ಲಿಂದ ಮುಂದಕ್ಕೆ ಅದನ್ನ ನೀವು ತಗೊಂಡು ಹೋಗ್ತಾ ಇದ್ದೀರಿ.
0: ಅದೇ ತರ ಇನ್ಫ್ಯಾಕ್ಟ್ ತುಂಬಾ ಜನ ಸೋಲ್ಜರ್ಸ್ ಪೇರೆಂಟ್ಸ್ ಆಗ್ಬೋದು ಅಥವಾ ಅವರ ಫ್ಯಾಮಿಲಿ ಆಗ್ಬೋದು, ಅವರ ಪತ್ನಿ ಅಂತವ್ರು ತುಂಬಾ ಈ ತರ
2: ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ನಾವು ಈಗ ವೀರ ಯೋಧರು ಅವರಷ್ಟೇ ಆಗಿರೋದಿಲ್ಲ, ಯಾರು ಸೈನ್ಯದಲ್ಲಿ ಇರ್ತಾರೋ ಅಥವಾ ಭಾರತೀಯ ಯಾವುದೇ ಡಿಫೆನ್ಸ್ ಸರ್ವಿಸ್ ನಲ್ಲಿ ಇದ್ರು ಅವರಷ್ಟೇ ವೀರ ಯೋಧರಾಗಿರೋದಿಲ್ಲ. ಅವರ ಕುಟುಂಬ ಏನಿರುತ್ತಲ್ಲ, ಅವರ ಹತ್ತಿರದ ಕುಟುಂಬ ಅಥವಾ ಅವರ ಸ್ನೇಹಿತರು ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ವೀರ ಯೋಧರೇ ಆಗಿರ್ತಾರೆ.
0: ಇನ್ಫ್ಯಾಕ್ಟ್ ನಾನು ಸುಮಾರು ಕಡೆ ಹೋದಾಗ ಹೇಳೋದೇನು ಅಂತಂದ್ರೆ, ಒಬ್ಬ ವೀರ ಯೋಧನ ನಿರ್ಗಮನ ಆದ ಕೂಡಲೇ ವೀರ ಪರಿವಾರದ ಉಗಮ ಅಲ್ಲ ಆಗತ್ತೆ ಅಂತ. ಅದವರೆಗೂ ನಮ್ಗೆ ಅಷ್ಟು ಧೈರ್ಯ ಇತ್ತು ಅಂತ ನಮಗೆ ಖಂಡಿತ ಅನ್ಸಿರ್ಲಿಲ್ಲ. ನಾನು ಒಂಥರ ಕಂಡುಕೊಂಡಿರೋ ಸತ್ಯ ಏನು ಅಂತಂದ್ರೆ, ಆ ಧೈರ್ಯ ನಮಗ್ ಬರೋ ತರ ಆ ಸಂಸ್ಕಾರನ ಅವನ್ಗೆ ಗೊತ್ತಿಲ್ಲದೆ ಆ 10 ವರ್ಷದಲ್ಲಿ ನಮಗ್ ಕೊಟ್ಟೊಟ್ಟೋಗಿದ್ದ ಅವನು. ಅದೇ ಸಂಸ್ಕಾರದ ಬಲದಿಂದ ನಾವು ಮುನ್ನಡೀತಾ ಇದ್ದೀವಿ ಅಂತ ನನಗನ್ಸ.
2: ಈ ಹೊತ್ತಿನಲ್ಲಿ ಒಂದ್ ಮಾತು ನೆನಪಾಗುತ್ತೆ, ವರ್ಡ್ಸ್ ವರ್ತ್ ಹೇಳ್ತಾನೆ, ಚೈಲ್ಡ್ ಇಸ್ ದ ಫಾದರ್ ಆಫ್ ದ ಮ್ಯಾನ್ ಅಂತ.

0: ಮಾತನ್ನ ಅನೇಕ ಮಕ್ಕಳು ಅವಾಗವಾಗ ತೋರಿಸ್ತಾ ಇರ್ತಾರೆ, ನಮ್ಮ ಮನೆಗಳಲ್ಲಿ ನಮ್ಮ ಸುತ್ತಮುತ್ತಲು ತೋರಿಸ್ತಾ ಇರ್ತಾರೆ. ಪ್ರಾಂಜಲ್ ಕೂಡ ಅದನ್ನೇ ಹೇಳಿದ್ದಾರೆ ಅನ್ಸುತ್ತೆ, ಐ ಆಮ್ ಯುವರ್ ಚೈಲ್ಡ್ ಬಟ್ ಐ ಆಮ್ ಯುವರ್ ಫಾದರ್ ಅಂತ ಹೇಳಿ, ಹಾಗಾಗಿ ಹಿ ಹ್ಯಾಸ್ ಫಾದರ್ಡ್ ಯು ಅಂತ ಹೇಳ್ಬೋದು ನಾನು. ಅಂದ್ರೆ ತಾನೇ ಒಬ್ಬ ಪಾಲಕನಾಗಿ ನಿಮ್ಮನ್ನ ಇವತ್ತು ಗಟ್ಟಿಯಾಗಿ ನಿಲ್ಲಿಸಿದ್ದಾರೆ ಪ್ರಾಂಜಲ್. ಅನುರಾಧ ಅವರೇ, ಈಗ ನೀವು ಒಂದು ಬ್ಯಾಚ್ ಹಾಕೊಂಡಿದ್ದೀರಾ, ಅದು ಖಂಡಿತವಾಗಿಯೂ ಪ್ರಾಂಜಲಿಗೆ ಸಂಬಂಧಪಟ್ಟ ಆಗಿದೆ ಅನ್ನೋದನ್ನ ನಮ್ಗೆ ಗೊತ್ತಾಗುತ್ತೆ. ಅದು ಹೇಗ್ ಸಿಗುತ್ತೆ ಮತ್ತೆ ಅದರಲ್ಲಿ ಏನಿದೆ, ಅದರ ಮಹತ್ವ ಏನು?
1: ಇದು ಗೌರವ ಪದಕ್ ಅಂತ. ಈ ಗೌರವ ಪದಕ್ನ ಕಮಿಷನ್ ಆಗೋ ಪ್ರತಿಯೊಂದು ಸೋಲ್ಜರ್ಗೂನು ಆರ್ಮಿನವ್ರು ಕೊಡ್ತಾರೆ. ಸೊ ಇದ್ರ ಮೇಲೆ ಮೀರಾ ಸಂತಾನ್ ದೇಶಕ್ಕೂ ಸಮರ್ಪಿತ ಅಂತ ಇನ್ಸ್ಕ್ರೈಬ್ ಮಾಡಿದ್ದಾರೆ. ಅಂಡ್ ಇದನ್ನ ಕಮಿಷನ್ ಆಗೋ ಹಿಂದಿನ ದಿವಸ ಒಂದು ಸೆರೆಮನಿ ಮಾಡಿ ಅದಕ್ಕೋಸ್ಕರ ಅಪ್ಪ ಅಮ್ಮಂಗೆ ಕೊಡ್ತಾರೆ. ಅಂಡ್ ಅದನ್ನ ಯಾವುದೇ ಒಂದು ಫಾರ್ಮಲ್ ಇವೆಂಟ್ಗೆ ಅಫಿಷಿಯಲ್ ಇವೆಂಟ್ಗೆ ಹಾಕೊಂಡು ಹೋಗುವಂತ ಇದು ಇರುತ್ತೆ. ಸೊ ಇದು ಒಂಥರ ನಮ್ಮ ಮಗ ಅವನನ್ನ ದೇಶಕ್ಕೋಸ್ಕರ ಸಮರ್ಪಿಸಿದೀವಿ ಅಂತ ಹೇಳುವಂತಹ
0: ದ್ಯೋತಕ. 28 ವರ್ಷದ ಎಳೆಯ ವಯಸ್ಸಿನಲ್ಲಿ ಅವರು, ಮೊದಲೇ ನೀವೇ ಹೇಳದಾಗೆ ಏರ್ಫೋರ್ಸ್ಗೆ ಸೇರ್ಬೇಕಾಗಿತ್ತು. ಆ ನಂತರ ಅವರು ಸೈನ್ಯಕ್ಕೆ ಅಂತೂ ತಾನು ಇರಲೇಬೇಕು ಅಂತ ಸೈನ್ಯದಲ್ಲಿ ಸೇರ್ಕೊಂಡ್ರು. ಆದ್ರೆ ಕೊನೆಗೆ ಅವರು ಹೋಗಿ ನಿಂತಿದ್ದು ಬಾನಲ್ಲಿನೇ ತಾರೆಯಾಗಿಯೇ ನಿಲ್ತಾರೆ. ಅವರು ಸದಾ ಕಾಲ ಅಲ್ಲಿ ಒಂದು ನಕ್ಷತ್ರವಾಗಿ ನಮ್ಗೆ ಭಾರತದ ಈ ಸೈನ್ಯದ ಇತಿಹಾಸ ಏನಿದೆ ಅದರಲ್ಲಿ ಸದಾ ಹೊಳೆಯುವಂತಹ ಒಂದು ನಕ್ಷತ್ರವಾಗಿ ಭಾರತದ ಬಾನಲ್ಲಿ ಯಾವತ್ತೂ ಇರ್ತಾರೆ. ಮತ್ತೆ ಭಾರತದ ಏನು ರಾಷ್ಟ್ರಧ್ವಜ ಹಾರ್ತಿರುವಾಗೆಲ್ಲ ನಮ್ಗೆ ಅಲ್ಲಿ ಇಂಥ ಪ್ರಾಂಜಲರು ಅನೇಕರು ಕಾಣ್ತಾರೆ. ಆ ಒಂದು ಧನ್ಯತೆ ಇವತ್ತು ನಮ್ಗೆ ನಿಮ್ ಜೊತೆ ಮಾತನಾಡಿದಾಗ ಆಗ್ತಾ ಇದೆ. ಅಂದ್ರೆ ಇಡೀ ದೇಶ ಹನಿಗಣ್ಣಾಗಿ ಅವರೆದುರು ಪ್ರಾಂಜಲ ಅಂದ್ರೆ ಬಹಳ ತುಂಬಾ ಶುದ್ಧವಾದ ಮನಸ್ಸು ಅಂತ. ಹಾಗೇನೆ ನಾವು ಕೈ ಮುಗಿದು ಜೋಡಿಸಿ ಹೇಳ್ತೀವಲ್ಲ, ಅದು ಕೂಡ ಒಂದ್ ರೀತಿಯ ಪ್ರಾಂಜಲ ಅಂತಲೇ ಹೇಳ್ಬೋದು. ಹಾಗೆ ಇವತ್ತು ಇಡೀ ದೇಶವೇ ಅವರೆದುರಿಗೆ ಪ್ರಾಂಜಲವಾಗಿ ನಿಂತಿದೆಯಲ್ಲ, ಅಂಥ ಒಂದು ಅಪ್ರತಿಮ ಹುತಾತ್ಮರ ಸಾಲಲ್ಲಿ ಪ್ರಾಂಜಲ್ ಇವತ್ತು ನಿಂತಿದ್ದಾರೆ. 2024 ಗಣರಾಜ್ಯೋತ್ಸವದ ದಿವಸ ಅವರಿಗೆ ಶೌರ್ಯ ಚಕ್ರ ರಾಷ್ಟ್ರಪತಿಗಳು ಕೊಡ್ತಾರೆ. ಅದನ್ನ ಅವರ ತಾಯಿ ಅನುರಾಧ ಅವರು ಹಾಗೂ ಅವರ ಪತ್ನಿ ಅದಿತಿ ಅವರು ತಗೊಳ್ತಾರೆ. ಇಬ್ರು ಅವರ ಜೀವನದ ಒಂದು ದೊಡ್ಡ ಅವಿಭಾಜ್ಯ ಅಂಗ. ಹಾಗಾಗಿ ನೀವಿಬ್ರು ಅದನ್ನ ತೆಗೆದುಕೊಂಡಿರೋದು ಒಂದ್ ರೀತಿ ದೊಡ್ಡ ರೂಪಕವಾಗಿ ನನಗೆ ಕಾಣಿಸ್ತಾ ಇದೆ. ಈ ಶೌರ್ಯ ಚಕ್ರ ನೀಡಿ ರಾಷ್ಟ್ರವೇ ಅವರಿಗೆ ಗೌರವವನ್ನ ಸಲ್ಲಿಸಿದೆ ಅಂತ ಅನ್ಸುತ್ತೆ. ನೀವು ಈಗ ಪ್ರಾಂಜಲ್ರ ಹೆಸರಿನಲ್ಲಿ ನಡೆಸ್ತಾ ಇರುವಂತಹ ಅನೇಕ ಕಾರ್ಯಕ್ರಮಗಳು ಎಲ್ಲವೂ ಯಶಸ್ವಿಯಾಗ್ಲಿ, ಮತ್ತೆ ಅದಕ್ಕೆ ನಮ್ಮ ಕೈಲಾದ ಸಹಾಯವನ್ನ ನಾವೆಲ್ಲರೂ ನಿಮ್ಮೊಂದಿಗೆ ಕೈ ಜೋಡಿಸಿ ಮಾಡ್ತೀವಿ. ಕೇಳ್ತಾ ಇರುವಂತಹ ಶ್ರೋತೃಗಳಲ್ಲೂ ಕೂಡ ಅನೇಕರು ಇದರಿಂದ ಸ್ಫೂರ್ತಿ ಪಡೆಯಬಹುದು. ಬಹಳ ತುಂಬಾ ಹೆಮ್ಮೆಯಿಂದ ನಾವು ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ನಿಮ್ಮನ್ನ ನೋಡ್ತಾ ಇದ್ದೀವಿ. ನಮ್ ಜೊತೆ ಪ್ರಾಂಜಲ್ ಇಲ್ಲ ಅಂತ ನನಗೆ ಖಂಡಿತ ಅನಿಸ್ತಾ ಇಲ್ಲ, ನಮ್ ಜೊತೆಗೆ ಅವರಿದ್ದಾರೆ. ನಿಮ್ ಮೂಲಕ ಅವ್ರ ಹತ್ರ ನಾವು ಮಾತಾಡ್ತಾ ಇದ್ದೀವಿ ಇವತ್ತು ಅನ್ನುವಂತಹ ದೊಡ್ಡ ಸಮಾಧಾನ ಕೂಡ ಇದೆ. ನಿಮಗಿಬ್ಬರಿಗೂ ತುಂಬಾ ಧನ್ಯವಾದಗಳು. ನಮ್ಮ ಶ್ರೋತೃಗಳ ಜೊತೆಗೆ ನಿಮ್ಮ ಅನುಭವವನ್ನ, ನಿಮ್ಮ ಮುಂದಿನ ಕಾರ್ಯಗಳನ್ನ ಹೇಳಿದ್ರಿ, ಅದಕ್ಕಾಗಿ ನಿಮ್ಗೆ ಆಕಾಶವಾಣಿಯ ಎಲ್ಲ ಶ್ರೋತೃಗಳ ಪರವಾಗಿ ತುಂಬಾ ಧನ್ಯವಾದಗಳು. ಜೈ ಹಿಂದ್.
2: ಜೈ ಹಿಂದ್. ಭಾರತ ಮಾತಾ ಕಿ ಜೈ.
3: ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ಈ ವಿಶೇಷ ಕಾರ್ಯಕ್ರಮ. ಇದುವರೆಗೆ ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಈ ಸಂದರ್ಭದಲ್ಲಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು, ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಇದುವರೆಗೂ ಭಾಗವಹಿಸಿದ್ದವರು ಹುತಾತ್ಮರಾದ ಕ್ಯಾಪ್ಟನ್ ಎಂ ವಿ ಪ್ರಾಂಜಲ್ ಅವರ ಪಾಲಕರಾದ ಶ್ರೀಮತಿ ಅನುರಾಧ ಹಾಗೂ ಶ್ರೀ ಎಂ ವೆಂಕಟೇಶ್ ಅವರು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೊ, ಸಂಕಲನ ಧನರಾಜ್ ಎಸ್ ಬಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಮೈಸೂರು ಮಲ್ಲಿಗೆ ಚಿತ್ರದ ಗೀತೆಯನ್ನ ಕೇಳಿದ್ರಿ.
1: ನೀನಳಿವೆ ನಮ್ಮೆಲುಬುಗಳ ಮೇಲೆ ಮೂಡುವುದು ಮೂಡುವುದು ಭಾರತದ ಲೀಲೆ.
2: ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ ಮಳೆ ಬಿಸಿಲು ಮರಳುಗಾಡು ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ ಯೋಧರಿಗೆ ಇಡೀ ದೇಶವೇ ಒಂದು ಮನೆ. ಯೋಧರ ತ್ಯಾಗ ಬಲಿದಾನಗಳಿಗೆ ನಮ್ಮದೊಂದು ನಮನವಿರಲಿ. ಯೋಧ ಸಂತತಿ ಬೆಳೆಯುತ್ತಿರಲಿ.

ಹನಿ ಹನಿ ಇಬ್ಬನಿ ಮುಂಜಾನೆಯ ಮಧುರ ಗೀತೆಗಳ ಸಂಭ್ರಮ. ಪ್ರಸ್ತುತಪಡಿಸುತ್ತಾರೆ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ.

ಪ್ರಿಯ ಕೇಳುಗರಿಗೆಲ್ಲ ನಮಸ್ಕಾರ. ಹನಿ ಹನಿ ಇಬ್ಬನಿ ಮುಂಜಾನೆಯ ಮಧುರ ಗೀತೆಗಳ ಸಂಭ್ರಮದ 25ನೇ ಕಂತಿಗೆ ತಮಗೆಲ್ಲ ಸ್ವಾಗತ. ಸ್ನೇಹಿತರೆ, ನೋಡ್ತಾ ಇದ್ದಂತೆಯೇ ಹನಿ ಹನಿ ಇಬ್ಬನಿಯ ಜೊತೆ 25 ವಾರಗಳನ್ನು ಕಳೆದಿದ್ದೇವೆ. ಕಳೆದ 25 ವಾರಗಳಿಂದ ಹನಿ ಹನಿ ಇಬ್ಬನಿ ನಿಮ್ಮೊಡನೆ ಸ್ನೇಹ ತಂತುವಾಗಿ ಬೆಸೆದುಕೊಂಡಿದೆ. ಕಳೆದ 25 ಕಂತುಗಳಲ್ಲಿ ಕನ್ನಡದ ಕವಿಗಳ ಕವಿತೆಗಳನ್ನು ಒಳಗೊಂಡಂತಹ ಚಿತ್ರಗೀತೆಗಳು, ಕನ್ನಡದ ಬಗೆಗಿನ ಗೀತೆಗಳು, ಕನ್ನಡ ಸಿನಿಮಾದ ಆರಂಭದ ಚಿತ್ರಗಳು, ಪುಟ್ಟಣ್ಣ ಕಣಗಾಲ್ ಕುರಿತಂತೆ 4 ಕಂತುಗಳು, ಹೊಸ ವರ್ಷದ ಹಾಡುಗಳು, ಜಾನಪದ ಸೊಗಡಿನ ಚಿತ್ರಗೀತೆಗಳು, ಹೀಗೆ ಹಲವಾರು ವಿಷಯ ವೈವಿಧ್ಯದ ಮಧುರ ಗೀತೆಗಳನ್ನ ನಿಮಗೆ ಉಣಬಡಿಸಿದ್ದೇವೆ. ಕಳೆದ 10 ಕಂತುಗಳಲ್ಲಿ ಅಚ್ಚ ಕನ್ನಡ ಸಂಸ್ಕೃತಿಯ ಸದಭಿರುಚಿಯ ಸರಳತನದ ಮಹಾನ್ ಕಲಾವಿದ ರಾಜ್ಕುಮಾರ್ ಅವರ ಯಶೋಗಾಥೆಯನ್ನು ಹೇಳುತ್ತಲೇ ಮಧುರ ಗೀತೆಗಳನ್ನು ನಿಮಗೆ ಕೇಳಿಸಿದ್ದೇವೆ. ಅಷ್ಟೇ ಉತ್ಸಾಹದಿಂದ ನಿಮ್ಮ ಪ್ರತಿಕ್ರಿಯೆಗಳ ಮೂಲಕ ನೀವು ನಮ್ಮನ್ನು ಪ್ರೋತ್ಸಾಹಿಸಿದ್ದೀರಿ ಕೂಡ. ನಿಮ್ಮ ಪ್ರತಿಕ್ರಿಯೆ ಪ್ರೋತ್ಸಾಹಕ್ಕೆ ನಾವು ಚಿರಋಣಿಗಳು. ಈ 25 ಕಂತುಗಳ ಸಂಭ್ರಮವನ್ನು ನಮಗೆಲ್ಲ ಪ್ರೇರಣಾಸ್ರೋತವಾದ ಪ್ರಿಯ ಕೇಳುಗರಾದ ನಿಮಗೆ ಅರ್ಪಿಸ್ತಾ ಇದ್ದೇವೆ.

ಚಂದವಳ್ಳಿಯ ತೋಟ ಚಿತ್ರದ ಇನ್ನೊಂದು ವಿಶೇಷ ಅಂದ್ರೆ ಇದು ರಾಜ್ಕುಮಾರ್ ಅವರ 50ನೇ ಚಿತ್ರ. ಈ ಚಿತ್ರ ಬಿಡುಗಡೆಯಾದ ಸಂದರ್ಭದಲ್ಲಿ ತಮಿಳಿನ ಇನ್ನೊಬ್ಬ ಎವರ್ಗ್ರೀನ್ ಹೀರೋ MGR ರಾಜ್ ಅವರನ್ನ ಸನ್ಮಾನಿಸಿ ರಾಜ್ ಅಭಿನಯವನ್ನ ಕೊಂಡಾಡಿದರು. ಈ ಚಿತ್ರಕ್ಕೆ ಇನ್ನೊಂದು ವೈಶಿಷ್ಟ್ಯ ಇದೆ, ಅದೇನೆಂದ್ರೆ ಈ ಚಂದವಳ್ಳಿಯ ತೋಟ ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ ದೊರಕಿತು. ಟಿವಿ ಸಿಂಗ್ ಠಾಕೂರ್ ಅವರ ಸಮರ್ಥ ನಿರ್ದೇಶನಕ್ಕೆ 2ನೇ ಬಾರಿಗೆ ಈ ಮನ್ನಣೆ ದೊರಕಿತು. ಈ ಹಿಂದೆ ಜಗಜ್ಯೋತಿ ಬಸವೇಶ್ವರ ಚಿತ್ರಕ್ಕೂ ಕೂಡ ರಾಷ್ಟ್ರ ಪ್ರಶಸ್ತಿ ಸಿಕ್ಕಿತ್ತು. ಈ ಚಂದವಳ್ಳಿಯ ತೋಟ ಚಿತ್ರದ ಈ ಗೀತೆ ಕೇಳಿ. ಹಾಡಿದ್ದಾರೆ ಎಲ್ಲಾರ್ ಈಶ್ವರಿ.

ಪಿ ಆರ್ ಕೌಂಡಿನ್ಯ ನಿರ್ದೇಶನದ ಶಿವರಾತ್ರಿ ಮಹಾತ್ಮೆ ಚಿತ್ರದಲ್ಲಿ ನಾಸ್ತಿಕ ರಾಜಕುಮಾರನ ಪಾತ್ರವನ್ನ ರಾಜ್ಕುಮಾರ್ ನಿರ್ವಹಿಸಿದ್ದಾರೆ. ಪಿ ಆರ್ ಕೌಂಡಿನ್ಯ ರಾಜ್ ಅವರಿಗೆ ನಿರ್ದೇಶಿಸಿದಂತಹ ಮೊದಲ ಚಿತ್ರ ಇದು. ಲೀಲಾವತಿ ನಾಯಕಿಯಾಗಿ ಅಭಿನಯಿಸಿದ್ದಾರೆ. ಚಿತ್ರಕಥೆ ಸಂಭಾಷಣೆಗಳಿಗೆ ಸೀಮಿತಗೊಂಡಿದ್ದ ಚಿ ಉದಯಶಂಕರ್ ಅವರು ಈ ಚಿತ್ರಕ್ಕಾಗಿ ಮೊದಲ ಬಾರಿಗೆ ಗೀತೆಗಳನ್ನು ರಚಿಸಿದರು. ಸ್ವರ್ಣಗೌರಿ ಚಿತ್ರಕ್ಕಾಗಿ ಪಿ ಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾ ಹಾಡಿದ ಈ ಗೀತೆ ಕೇಳಿ.

ಪಂಡ್ರಿಬಾಯಿ ಅವರು ನಿರ್ಮಿಸಿ ಆರೂರು ಪಟ್ಟಾಭಿ ನಿರ್ದೇಶಿಸಿದ ಅನ್ನಪೂರ್ಣ ಚಿತ್ರದಲ್ಲಿ ರಾಜ್ಕುಮಾರ್ ಹಾಗೂ ಮೈನಾವತಿ ಜೋಡಿಯಾಗಿ ಅಭಿನಯಿಸಿದ್ದಾರೆ. ಅನ್ನಪೂರ್ಣ ಎಂಬ ಉತ್ತಮ ಗುಣಗಳ ಮಹಿಳೆ ಎದುರಿಸುವಂತಹ ತೊಂದರೆಗಳ ಸುತ್ತ ಹೆಣದಂತ ಕಥೆಯನ್ನು ಒಳಗೊಂಡಿದೆ ಈ ಚಿತ್ರ. ಪಂಡ್ರಿಬಾಯಿ, ಅಶ್ವಥ್, ಬಾಲಕೃಷ್ಣ, ಆರ್ ನಾಗೇಂದ್ರ ರಾವ್, ವಿ ನಾಗಯ್ಯ, ಜಿ ಸದಾಶಿವಯ್ಯ, ಕಲ್ಯಾಣ್ ಕುಮಾರ್, ಹೀಗೆ ಹಲವಾರು ಕಲಾವಿದರು ಈ ಚಿತ್ರದಲ್ಲಿ ಅಭಿನಯಿಸಿದ್ದು ಈ ಚಿತ್ರದ ಯಶಸ್ಸಿಗೆ ಕಾರಣ ಆಯಿತು. ಗೀತೆಗಳು ಕೂಡ ಅಷ್ಟೇ ಸುಮಧುರ. ಜಿ ಸದಾಶಿವಯ್ಯನವರ ಭಾವಪೂರ್ಣ ಕವಿತೆಗಳು. ಪಿ ಬಿ ಶ್ರೀನಿವಾಸ್ ಹಾಡಿದ ಈ ಗೀತೆ ಕೇಳಿ.

1964ರ ಪ್ರಾರಂಭದ ದಿನಗಳಲ್ಲಿ ಸಂಗೀತ ನಿರ್ದೇಶಕ ಜಿ ಕೆ ವೆಂಕಟೇಶ್ ತುಂಬಿದ ಕೊಡ ಚಿತ್ರವನ್ನು ನಿರ್ಮಿಸಲಿಕ್ಕೆ ಮುಂದಾದರು. ಅದಾಗಲೇ ರಾಜ್ಕುಮಾರ್ ಅವರಿಗೆ ರಣಧೀರ ಕಂಠೀರವ ಮತ್ತು ಕಲಿತರು ಹೆಣ್ಣೆ ಚಿತ್ರಗಳನ್ನು ನಿರ್ದೇಶಿಸಿದ್ದ ಎನ್ ಸಿ ರಾಜನ್ ಈ ತುಂಬಿದ ಕೊಡ ಚಿತ್ರವನ್ನು ನಿರ್ದೇಶಿಸಲಿಕ್ಕೆ ಒಪ್ಪಿದರು. ಈ ಚಿತ್ರದಲ್ಲಿ ಕಾಲೇಜು ವಾರ್ಷಿಕೋತ್ಸವ ಸಮಾರಂಭ ನಡೀತಾ ಇರ್ತದೆ. ಆ ಸಮಾರಂಭದ ಅಧ್ಯಕ್ಷತೆಯನ್ನ ಖ್ಯಾತ ಕಾದಂಬರಿಕಾರ ಅನಕೃ ಅವರು ವಹಿಸಿರ್ತಾರೆ. ಮತ್ತೊಬ್ಬ ಅತಿಥಿಯಾಗಿ ಆಗಿನ ಶಾಸಕರಾಗಿದ್ದ ವಿ ಪಾರ್ಥಸಾರಥಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಾರೆ. ಕನ್ನಡದ ಖ್ಯಾತ ಗಾಯಕ ಪಿ ಕಾಳಿಂಗರಾವ್ ಕೆ ಎಸ್ ನರಸಿಂಹಸ್ವಾಮಿ ಅವರ ಅಂತಿಂತ ಹೆಣ್ಣು ನೀನಲ್ಲ ಗೀತೆಯನ್ನ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಹಾಡ್ತಾ ಇರ್ತಾರೆ. ಈ ಇಡೀ ದೃಶ್ಯವನ್ನ ತುಂಬಿದ ಕೂಡ ಚಿತ್ರಕ್ಕಾಗಿ ಸೆರೆ ಹಿಡಿಯಲಾಗಿದೆ. ಅಷ್ಟೇ ಅಲ್ಲ, ಖ್ಯಾತ ಸಾಹಿತಿಗಳನ್ನ ಖ್ಯಾತ ಕಲಾವಿದರನ್ನ ನಮ್ಮ ಪ್ರೇಕ್ಷಕರಿಗೆ ಪರಿಚಯಿಸುವುದು ಇದರ ಹಿಂದಿನ ಉದ್ದೇಶ. ಆ ಹಾಡು ಕೇಳುವ ಈಗ. ಅಂತಿಂತ ಹೆಣ್ಣು

ಶ್ರೀಮಂತ ಸೀತಾಪತಿ ತುಂಬಿದ ಕೊಡದಷ್ಟೇ ಸಜ್ಜನ. ಗೆಳೆಯನ ಮಗ ರಾಮಚಂದ್ರನಿಗೆ ತನ್ನ ಮಗಳು ಉಮಾಳನ ನೀಡಿ ಮದುವೆ ಮಾಡುವ ಉದ್ದೇಶದಿಂದ MBBS ಓದಿಸಲಿಕ್ಕೆ ಕಳಿಸ್ತಾನೆ. ಆದ್ರೆ ರಾಮಚಂದ್ರ ತನ್ನ ಸಹಪಾಠಿ ರಾಧಾಳನ ಪ್ರೀತಿಸಿ ಮದುವೆಯಾಗ್ತಾನೆ. ಈ ಕಡೆ ಸೀತಾಪತಿಯವರ ಮನೆಯಲ್ಲಿ ರಾಮಚಂದ್ರ ಹಾಗೂ ಉಮಾಳ ಮದುವೆ ಸಿದ್ಧತೆ ನಡೀತಾ ಇರ್ತದೆ. ಆದ್ರೆ ಕೊನೆಗೆ ಉಮಾಳಿಗೆ ವಿಷಯ ತಿಳಿದು ಅವಳು ತ್ಯಾಗಿಯಾಗ್ತಾಳೆ. ಇದು ತುಂಬಿದ ಕೊಡ ಚಿತ್ರದ ಕಥಾ ಸಾರಾಂಶ. ರಾಜ್ಕುಮಾರ್ ಅವರ ಜೊತೆ ಲೀಲಾವತಿ ಹಾಗೂ ಜಯಂತಿ ಅಭಿನಯಿಸಿದ್ದಾರೆ. ಇದೇ ಚಿತ್ರಕ್ಕಾಗಿ SJ ಹಾಡಿದ ಈ ಗೀತೆ ಕೇಳಿ.

ಶಿವಗಂಗೆ ಮಹಾತ್ಮೆ ಚಿತ್ರದಲ್ಲಿ ವೀರ ರಾಜಕುಮಾರನ ಪಾತ್ರದಲ್ಲಿ ರಾಜ್ಕುಮಾರ್ ಅಭಿನಯಿಸಿದ್ದಾರೆ. ಹರಿಣಿ ಈ ಚಿತ್ರದ ನಾಯಕಿ. ಗೋವಿಂದಯ್ಯ ಈ ಚಿತ್ರದ ನಿರ್ದೇಶಕರು. ಇದೊಂದೇ ಚಿತ್ರ ಗೋವಿಂದಯ್ಯ ಅವರು ರಾಜ್ ಅವರಿಗೆ ನಿರ್ದೇಶಿಸಿದ್ದು. ರಾಜ್ಯದ ಮೇಲಿನ ಆಸೆಯಿಂದ ಮಂತ್ರಿಯೊಬ್ಬ ತನ್ನ ರಾಜನ ಹೆಂಡತಿ ಮತ್ತು ಮಗುವನ್ನ ಕಾಡಿಗಟ್ಟಿ ರಾಜನಿಗೆ ಮೋಹಿನಿಯೊಬ್ಬಳನ್ನ ತಂದು ಮದುವೆ ಮಾಡಿಸಿ ತಾನು ರಾಜ್ಯಭಾರ ಮಾಡ್ತಾನೆ. ಆದ್ರೆ ಕಾಡಿನಲ್ಲಿ ತಾಯಿಯೊಂದಿಗೆ ಬೆಳೆದ ಅಶೋಕ ಶಿವಗಂಗೆಯ ಪ್ರಭಾವದಿಂದ ರಾಜ್ಯಕೋಶವನ್ನ ಮರಳಿ ಪಡಿತಾನೆ. ಇದು ಶಿವಗಂಗೆ ಮಹಾತ್ಮೆ ಚಿತ್ರದ ಕಥಾಹಂದರ. ಇದೇ ಚಿತ್ರಕ್ಕಾಗಿ ಎಸ್ ಜಾನಕಿ ಅವರು ಹಾಡಿದ ಈ ಹಾಡು ನಿಮಗಾಗಿ.

ಸ್ನೇಹಿತರೆ, ಕನ್ನಡ ಬಿಟ್ಟು ಇನ್ನೊಂದು ಭಾಷೆಯಲ್ಲಿ ಅಭಿನಯಿಸುವುದಿಲ್ಲ ಅಂತ ಹೇಳಿದ ರಾಜ್ಕುಮಾರರ ಕನ್ನಡ ಅಭಿಮಾನ, ಕನ್ನಡದ ಬಗೆಗಿನ ಪ್ರೀತಿ ಇಂದಿಗೂ ಕೂಡ ನಮಗೆ ಅನುಕರಣೀಯವಾದುದು. ಮತ್ತೆ ಮುಂದಿನ ವಾರ ಮತ್ತೊಂದಿಷ್ಟು ರಾಜ್ ನೆನಪುಗಳನ್ನು ಹೊತ್ತು ತರ್ತೇನೆ. ನಮಸ್ಕಾರ.

0: ಬನ್ನಿ ಇಬ್ಬನಿ ಮುಂಜಾನೆಯ ಮಧುರ ಗೀತೆಗಳ ಸಂಭ್ರಮವನ್ನು ನಿಮ್ಮೆಡೆಗೆ ಹೊತ್ತು ತಂದವರು ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ, ನೆರವು ಶ್ರೀಲತಾ ರಾಮದಾಸ್.
1: ನಿರ್ವಹಣೆ ವೆಂಕಟೇಶ್, ಬೇವಿನ ಬೆಂಕಿ.

ಈಗ ಕೇಳಿ ಗುರು ಕಿರಣ್ ಅವರು ಸಂಗೀತ ಸಂಯೋಜನೆ ಮಾಡಿ ನಂದಿತಾ ಅವರೊಂದಿಗೆ ಧ್ವನಿ ನೀಡಿರುವ ಆದಿ ಚಿತ್ರದ ಗೀತೆಯನ್ನು ಸಾಹಿತ್ಯ ನೀಡಿದವರು ವಿ ಮನೋಹರ್.

0: ಚಿತ್ರಗೀತೆ ಕೇಳುತ್ತಿದ್ದೀರಿ. ಇದು ಆಕಾಶವಾಣಿ ರಾಯಚೂರು ಕೇಂದ್ರ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದಿಂದ.
1: ಬದುಕನ್ನು ಕಟ್ಟಿಕೊಂಡ ಜನರು ತಮ್ಮ ಕಷ್ಟಗಳನ್ನೇ ಸಾಧನೆಗಳನ್ನಾಗಿ ಪರಿವರ್ತಿಸಿ ದೇಶದ ಪ್ರಗತಿಗೆ ಅಪಾರ ಕೊಡುಗೆ ನೀಡಿದ್ದಾರೆ ಎಂದು ಶ್ಲಾಘಿಸಿದ್ದಾರೆ. ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವ ಡಾಕ್ಟರ್ ವೀರೇಂದ್ರ ಕುಮಾರ್ ಅವರು ನವದೆಹಲಿಯಲ್ಲಿಂದು ನಡೆಯಲಿರುವ ಹಿರಿಯ ನಾಗರಿಕರ ರಾಷ್ಟ್ರೀಯ ಮಂಡಳಿಯ 5ನೇ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸಭೆಯಲ್ಲಿ ಹಿರಿಯ ನಾಗರಿಕರ ಕಲ್ಯಾಣಕ್ಕೆ ಸಂಬಂಧಿಸಿದ ಪ್ರಮುಖ ವಿಷಯಗಳ ಕುರಿತು ಮಂಡಳಿ ಚರ್ಚಿಸಲಿದೆ. ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಪಾರದರ್ಶಕತೆಯನ್ನು ಕಾಯ್ದುಕೊಳ್ಳಲು ಸುಪ್ರೀಂಕೋರ್ಟ್ ಬದ್ಧವಾಗಿದ್ದು ಕಲಾಪಗಳ ನೇರ ಪ್ರಸಾರವೇ ಇದಕ್ಕೆ ಸಾಕ್ಷಿ ಎಂದು ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಹೇಳಿದ್ದಾರೆ. ಆದರೆ ನೇರ ಪ್ರಸಾರವನ್ನು ಕೆಲವೊಮ್ಮೆ ದುರುಪಯೋಗಪಡಿಸಿಕೊಳ್ಳುತ್ತಿರುವುದು ವಿಷಾದನೀಯ ಎಂದು ಅವರು ಡಿಡಿ ನ್ಯೂಸ್ಗೆ ನೀಡಿದ ಸಂದರ್ಶನದಲ್ಲಿ ತಿಳಿಸಿದ್ದಾರೆ. ಗ್ವಾಲಿಯರ್ನ ಪ್ರತಿಷ್ಠಿತ ಯುದ್ಧತಂತ್ರ ಮತ್ತು ವಾಯುಸಮರ ಅಭಿವೃದ್ಧಿ ಸಂಸ್ಥೆ TACDEಯಲ್ಲಿ ತರಬೇತಿ ಪೂರ್ಣಗೊಳಿಸಿ ಫೈಟರ್ ಕಾಂಬ್ಯಾಟ್ ಲೀಡರ್ FCL ಆಗಿ ಅರ್ಹತೆ ಪಡೆಯುವ ಮೂಲಕ ಸ್ಕ್ವಾಡ್ರನ್ ಲೀಡರ್ ಭಾವನಾ ಕಾಂತ್ ಈ ಸಾಧನೆ ಮಾಡಿದ ಮೊದಲ ಮಹಿಳಾ ವಾಯುಸೇನಾ ಅಧಿಕಾರಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಪಾಕ್ ಆಕ್ರಮಿತ ಜಮ್ಮು ಕಾಶ್ಮೀರದ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಹಲವು ದೇಶಗಳಲ್ಲಿ ಕಾಶ್ಮೀರಿ ವಲಸಿಗರಿಂದ ಪ್ರತಿಭಟನೆಗಳು ನಡೆದಿವೆ. ಬೆಲ್ಜಿಯಂನಲ್ಲಿ ನಿನ್ನೆ ಕಾಶ್ಮೀರಿ ವಲಸಿಗರ ಸಂಘಟನೆಗಳು ಬ್ರಸೆಲ್ಸ್ನ ಯುರೋಪಿಯನ್ ಸಂಸತ್ನಿಂದ ವಿಶ್ವಸಂಸ್ಥೆಯತ್ತ ಮೆರವಣಿಗೆ ನಡೆಸಿ ಪಾಕ್ ಆಕ್ರಮಿತ ಜಮ್ಮು ಕಾಶ್ಮೀರದ ಪರಿಸ್ಥಿತಿಯ ಕುರಿತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪರಿಶೀಲನೆ ನಡೆಸುವಂತೆ ಆಗ್ರಹಿಸಿವೆ. ತುಳುನಾಡಿನ ವಿಶಿಷ್ಟ ಸಾಂಸ್ಕೃತಿಕ ಪರಂಪರೆ, ಜನಪದ ಆಚರಣೆಗಳು ಹಾಗೂ ಸಾಂಪ್ರದಾಯಿಕ ಆಹಾರ ಪದ್ಧತಿಗಳನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸುವ ಉದ್ದೇಶದಿಂದ ಮಂಗಳೂರಿನ ಪಿಲಿಕುಳ ಸಂಸ್ಕೃತಿ ಗ್ರಾಮದ ಗುತ್ತುಮನೆಯಲ್ಲಿ ಇದೇ 16ರಂದು ಸಾಂಪ್ರದಾಯಿಕ ಆಟಿಕೂಟ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಪಿಲಿಕುಳ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತ ಡಾ ಅರುಣ್ ಕುಮಾರ್ ಶೆಟ್ಟಿ ತಿಳಿಸಿದ್ದಾರೆ. ಉತ್ತರಾಖಂಡದ ಚಮೋಲಿ ಜಿಲ್ಲೆಯ ಜಲವಿದ್ಯುತ್ ಯೋಜನಾ ಸ್ಥಳದಲ್ಲಿ ನಿರ್ಮಾಣ ಹಂತದ ಸುರಂಗದಲ್ಲಿ ನಿನ್ನೆ ಸಂಜೆ ಭೂಕುಸಿತ ಮತ್ತು ನೀರು ಸೋರಿಕೆಯಾಗಿ 6 ಜನರು ಮೃತಪಟ್ಟಿದ್ದು 14 ಜನರು ಗಾಯಗೊಂಡಿರುವ ಘಟನೆ ನಡೆದಿದೆ. ಟೊರಾಂಟೋದಲ್ಲಿ ನಡೆದ ಕೆನಡಿಯನ್ ಓಪನ್ ಟೆನಿಸ್ನ ಮಹಿಳಾ ಡಬಲ್ಸ್ ಫೈನಲ್ನಲ್ಲಿ ಜೆಕ್ ಗಣರಾಜ್ಯದ ಕೆಟರಿನಾ ಸಿನಿಯಾಕೋವಾ ಮತ್ತು ಚೀನಾದ ಝಾಂಗ್ ಶೂವಾಯಿ ಜೋಡಿ ಆಸ್ಟ್ರೇಲಿಯಾದ ಸ್ಟಾರ್ಮ್ ಹಂಟರ್ ಮತ್ತು ಅಮೆರಿಕದ ಡೆಸಿರೆ ಕ್ರಾಕ್ಜೈಕ್ ಜೋಡಿ ವಿರುದ್ಧ 6-4, 6-3 ಅಂತರದಲ್ಲಿ ಗೆದ್ದು ಮಹಿಳಾ ಡಬಲ್ಸ್ ಪ್ರಶಸ್ತಿ ಮುಡಿಗೇರಿಸಿಕೊಂಡರು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

0: ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಿಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಕರ್ನಾಟಕದ ಸಾಧನೆಯೇ ಭಾರತದ ಸಾಧನೆ. ಕರ್ನಾಟಕದ ಸಿರಿ ಭಾರತವನ್ನ ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.
1: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
2: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
3: ದೊಡ್ಡ ಸಾಹಿತ್ಯ ಎಂಬುದು ದೊಡ್ಡ ತಪಸ್ಸಿನ ಫಲ. ಅದರ ಜೀವಾಳ ಸತ್ಯದರ್ಶನ, ಬುದ್ಧಿ.

10 ಗಂಟೆ 5:55 ಸಮಯ. ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ವಾಹಿನಿ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ. ಬೆಳಗಿನಿಂದನೂ ಕೂಡ ಕಾರ್ಯಕ್ರಮಗಳನ್ನ ಕೇಳ್ತಾ ಕೇಳ್ತಾ ಮತ್ತಷ್ಟು ಸಂದೇಶಗಳನ್ನ ರವಾನೆ ಮಾಡಿದ್ದೀರಿ. ಕಾರ್ಯಕ್ರಮ ಇಷ್ಟ ಆಯ್ತು ಅಂತ ಹೇಳಿದ್ದೀರಾ, ವಿವಿಧ ಭಾರತಿ ಜೊತೆಯಾಗಿದ್ದೇವೆ ಅಂತ ಹೇಳಿದ್ದೀರಿ, ದೇಶ ವಿಭಜನೆಯ ಮಾತುಗಳು ಹಾಗೇನೆ ಹಾಡುಗಳು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀರಾ. ನಿಮ್ಮೆಲ್ಲರ ಸಂದೇಶಗಳ ಜೊತೆಗೆ ವಿವಿಧ ಭಾರತೀಯ ಈ ಕಾರ್ಯಕ್ರಮಗಳು ಹೀಗೆ ಮುಂದುವರಿತಾ ಇರುತ್ತೆ. ಓಲ್ಡ್ ಇಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರಗೀತೆಗಳ ಪ್ರಸಾರ ಈಗ ತಾನೇ ಆರಂಭ ಆಗ್ತಾ ಇದೆ. ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಹಳೆಯ ಹಾಡುಗಳ ಈ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳ್ತಾ ಇದ್ದೀರಾ ಸಿ ಐ ಡಿ ರಾಜಣ್ಣ ಚಿತ್ರದಿಂದ ಒಂದು ಹಾಡು, ಪಿ ಬಿ ಶ್ರೀನಿವಾಸ್, ಪಿ ಸುಶೀಲ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರೋದು, ಜೀವದೇಶಂಕರ್ ಅವರು ಬರೆದ ಗೀತೆಗೆ ಸತ್ಯಂ ಅವರ ಸಂಗೀತ ಇದೆ.

0: ಮನ ಮೆಚ್ಚುವ ಹಳೆಯ ಹಾಡುಗಳ ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್ ಆರಂಭ ಆಗಿದೆ. ಎರಡು ಹಾಡುಗಳನ್ನ ಕೇಳ್ಕೊಂಡು ಬಂದ್ರಿ. ಬಯಲುದಾರಿ ಚಿತ್ರದ ಗೀತೆ ಚಿವುದೇ ಶಂಕರ್ ಅವರೇ ಬರೆದದ್ದು, ರಾಜನ್ ನಾಗೇಂದ್ರ ಅವರ ಸಂಗೀತ, ಎಸ್ ಜಾನಕಿ ಅವರು ಹಾಡಿಗೆ ಧ್ವನಿಯಾಗಿದ್ರು.
1: ಹೆಣ್ಣಿಗೆ ಒದಗುವ ವೈಧವ್ಯ ಒಂದು ಆಕಸ್ಮಿಕ, ಅದು ಯಾವ ಹೆಣ್ಣು ಬಯಸಿ ಬರುವುದಲ್ಲ. ಲಿಂಗಾಧಾರಿತವಾದ ತಾರತಮ್ಯ ಅಕ್ಷಮ್ಯವಾದುದು. ಮುತ್ತೈದೆಯರನ್ನು ಗೌರವಿಸಿ, ಆದರೆ ವಿಧವೆಯರನ್ನು ಅವಮಾನಗೊಳಿಸದಿರಿ. ವೈಧವ್ಯದ ಕುರಿತಾದ ತಿರಸ್ಕಾರ ನಾಗರಿಕ ಸಮಾಜಕ್ಕೆ ಒಂದು ಕಳಂಕ. ಈ ಕಳಂಕವನ್ನು ತೊಡೆದು ಎಲ್ಲ ಸ್ತ್ರೀಯರಿಗೂ ಸಮಾಜದಲ್ಲಿ ಸಮಾನ ಗೌರವ ಘನತೆ ದಕ್ಕುವಂತೆ ಮಾಡುವುದು ನಾಗರಿಕ ಸಮಾಜದ ಕರ್ತವ್ಯ.

10:16 ಸಮಯ ಆಗಿದೆ. ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಇನ್ನೂ ಬಹಳಷ್ಟು ಹಾಡುಗಳನ್ನ ಕೇಳೋದು ಬಾಕಿ ಇದೆ. ಮುಂದೆ ಎರಡು ಹಾಡುಗಳನ್ನ ಕೇಳಬಹುದು. ವಸಂತ ಗೀತಾ ಚಿತ್ರದ ಹಾಡು ಇದು, ಚಿ ಉದಯಶಂಕರ್ ಅವರು ಬರೆದಿರುವಂತಹದ್ದು. ಎಂ ರಂಗರಾವ್ ಅವರ ಸಂಗೀತ ಸಂಯೋಜನೆ ಇದೆ. ಹಾಡಿಗೆ ದನಿಯಾಗಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರು. ಇದರ ಜೊತೆಗೆ ಲಕ್ಷ್ಮೀ ಪ್ರಸನ್ನ ಅನ್ನುವ ಚಿತ್ರದ ಹಾಡು ಪಿ ಸುಶೀಲ ಮತ್ತು ವಿ ರಾಮಕೃಷ್ಣ ಅವರು ಜೊತೆಯಾಗಿ ಹಾಡಿರುವ, ಇದು ಕೂಡ ಚಿ ಉದಯಶಂಕರ್ ಅವರೇ ಬರೆದಿರುವ ಗೀತೆ. ಪಿ ಶ್ರೀನಿವಾಸನ್ ಅವರ ಸಂಗೀತ ಸಂಯೋಜನೆ ಈ ಹಾಡಿಗೆ.

ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.

0: ಓಲ್ಡೀಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಹಳೆಯ ಮಧುರವಾದ ಇಂಪಾದ ಹಾಡುಗಳನ್ನು ನೀವು ಕೇಳ್ತಾ ಇದ್ದೀರಾ. ವಸಂತ ಗೀತಾ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಈಗ ತಾನೇ ಅಸಾಧ್ಯ ಅಳಿಯ ಚಿತ್ರದ ಹಾಡು ಜಿ ಉದಯಶಂಕರ್ ಅವರು ಬರೆದಿದ್ದು ಎಸ್ ಜಾನಕಿ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಕೇಳಿದ್ರಿ. ಜಿ ಕೆ ವೆಂಕಟೇಶ್ ಅವರು ಸಂಗೀತವನ್ನು ನೀಡಿದ್ರು. ಹಳೆಯ ಹಾಡುಗಳು ಸೊಗಸಾಗಿದೆ ಅಂತ ಹೇಳಿ ನೀವೆಲ್ಲ ಸಂದೇಶವನ್ನು ಕಳಿಸ್ತಾ ಇದ್ದೀರಾ. ಎಸ್, ನಿಮ್ಮ ಸಂದೇಶಗಳ ಜೊತೆಗೆ ಮುಂದೆ ಹೋಗೋಣ.
1: ನಗು ಮನುಷ್ಯನ ಬದುಕನ್ನ ಅರಳಿಸುವ ದಿವ್ಯೌಷಧ. ನಗು ಜೀವರಸವನ್ನ ಉದ್ದೀಪಿಸುವ ಸಂಜೀವಿನಿ. ಮನುಷ್ಯನಿಗೆ ನಿಸರ್ಗ ನೀಡಿರುವ ವರ.

0: ನಗು.
1: ಹೃದಯವನ್ನ ಅರಳಿಸುವುದು ನಗು, ಮನಸ್ಸನ್ನ ಬೆಸೆಯುವುದು ನಗು. 108 ಒತ್ತಡಗಳ ಸುಳಿಯಲ್ಲಿ ನಲುಗುತ್ತ ಬಾಳನ್ನ ಯಾಂತ್ರಿಕಗೊಳಿಸಿರುವ ಮನುಷ್ಯನಿಗೆ ಕಲ್ಮಶವಿಲ್ಲದ ನಗು ಬದುಕನ್ನ ಹಗುರಾಗಿಸಬಲ್ಲದು.
0: ನಗುತ್ತಿರು ಎಂದೆಂದು ಮಲ್ಲಿಗೆ ಹೂವಂತೆ ಸೂಸುತ್ತಿರು ಪ್ರೀತಿ.
1: ನಮ್ಮೆಲ್ಲ ಅಹಂ ಒತ್ತಡ ಜಂಜಡಗಳನ್ನು ಬದಿಗಿಟ್ಟು ನಗುವುದನ್ನು ಕಲಿಯೋಣ, ಇನ್ನೊಬ್ಬರ ನಗುವಿಗೂ ಕಾರಣರಾಗೋಣ.

0: ಆಕಾಶವಾಣಿ ರಾಯಚೂರು ಕೇಂದ್ರ.
1: ಹೆಣ್ಣು ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10 ಲಕ್ಷ ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಸಾಮೆ ಉಂಡವನೇ ಬಲ್ಲ ಸಾಮೆ ಅನ್ನದ ಸವಿಯನ್ನ. ಸಾಮೆ ತಿಂದವನು ಆಮೆಯಂತೆ ದೀರ್ಘ

0: ಔಷಧವನ್ನು ಸಾಮೆಯನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಸಾವಯವ ಮತ್ತು ಸಿರಿಧಾನ್ಯ ಬಳಸಿ ಸದೃಢ ಆರೋಗ್ಯದ ಕಡೆ ಹೆಜ್ಜೆ ಇಡಿ. ಸಾವಯವ ಮತ್ತು ಸಿರಿಧಾನ್ಯಗಳನ್ನ ಬೆಳೆಸಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಸಜ್ಜೆ ತಿಂದು ವಜನ್ ಹೊರು, ಸಜ್ಜೆ ತಿಂದು ಹೆಜ್ಜೆ ಹಾಕು. ಸಜ್ಜೆ ತಿಂದವರು ಉತ್ಸಾಹದ ಕಹಳೆ ಓದುವರು. ಸಜ್ಜೆಯನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದಿಂದ.
2: ಅದರ ಜೊತೆಗೆ ಮತ್ತೊಂದು ಹಾಡು ಕೂಡ ಬರ್ತಾ ಇದೆ.

0: ಸ್ವಚ್ಛತೆಯ ಕೊರತೆಯಿಂದಾಗಿ ಉಂಟಾಗುವ ಆರೋಗ್ಯ ಸಮಸ್ಯೆಗಳು ಒಂದಲ್ಲ ಎರಡಲ್ಲ.
1: ಹುಳುಕಡ್ಡಿ, ಹೊಟ್ಟೆ ಹುಳು, ತುರಿಕಜ್ಜಿ, ಮೈಮೇಲಿನ ಹುಣ್ಣುಗಳು, ಅತಿಸಾರ, ರಕ್ತಭೇದಿ, ಇವು ಸ್ವಚ್ಛತೆಯ ಕೊರತೆಯಿಂದ ಉಂಟಾಗುವ ಸಮಸ್ಯೆಗಳು ಎನ್ನುತ್ತಾರೆ ವೈದ್ಯರು.
0: ಕಣ್ಣು, ಕಿವಿ, ಮೂಗಿನ ಸ್ವಚ್ಛತೆ, ತಲೆ ಹಾಗೂ ಬಾಯಿಯ ನೈರ್ಮಲ್ಯ, ಚರ್ಮದ ಆರೈಕೆ,
1: ಮಲಮೂತ್ರ ವಿಸರ್ಜನೆಯ ನಂತರದ ಸ್ವಚ್ಛತೆ,
0: ಇವುಗಳನ್ನು ಬಾಲ್ಯದಿಂದಲೇ ರೂಢಿಸಿಕೊಳ್ಳಬೇಕು.
1: ಎಲ್ಲಿ ಸ್ವಚ್ಛತೆ ಇರುತ್ತದೆಯೋ ಅಲ್ಲಿ ಆರೋಗ್ಯ ಇರುತ್ತದೆ.

ಹೇಗ್ತಾನೆ ಒಂದು ಹಾಡು ಕೇಳಿದ್ರೆ ಇಂದಿನ ರಾಮಾಯಣ ಚಿತ್ರದ ಹಾಡಾಗಿತ್ತು ನಲ್ಲಯ ಸವಿಮಾತು ಅಂತ ಹೇಳಿದ್ದು. ಇದು ಉಚಿ ಉದಯಶಂಕರ್ ಅವರು ಬರೆದಿದ್ರು. ವಿಜಯಾನಂದ್ ಅವರ ಸಂಗೀತ ಇತ್ತು. ವಾಣಿ ಜಯರಾಮ್ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿಗೆ ಧ್ವನಿಯಾಗಿದ್ದರು. ಕೆಲವರು ಹೇಳ್ತಾ ಇದ್ರೆ ನಮ್ಮ ಸಂದೇಶಗಳು ಬಂದಿದೆಯಾ ಇಲ್ವಾ, ನೀವು ಸಂದೇಶಗಳನ್ನು ಓದ್ತಾ ಇಲ್ಲ ಅಂತ. ಇನ್ನು ಕೆಲವರು ಹೇಳ್ತಾ ಇದ್ರೆ

ಹಾಡುಗಳ ಈ ಒಂದು ಕಾರ್ಯಕ್ರಮನೇ ತುಂಬಾ ಚೆನ್ನಾಗಿದೆ. ಸಂದೇಶಗಳನ್ನ ಓದ್ತಾದ್ರೆ ಸಾಕಷ್ಟು ಸಮಯ ವೇಸ್ಟ್ ಆಗುತ್ತೆ, ದಯವಿಟ್ಟು ಹಾಡುಗಳನ್ನೇ ಮುಂದುವರಿಸಿ ಅಂತ ಹೇಳಿ. ಹಾಗಾಗಿ ಹಾಡುಗಳ ಜೊತೆಗೆ ಮುಂದೆ ಹೋಗ್ತಾ ಇದ್ದೇವೆ. 10:40:55 ಸಮಯ ಆಗಿದೆ. ಕೇಳಿ ಆರದ ಗಾಯ ಚಿತ್ರಕ್ಕಾಗಿ ಪಿ ಸುಶೀಲ್ ಅವರು ಹಾಡಿದ್ದಾರೆ. ಶಿವದೇಶಂಕರ್ ಅವರ ರಚನೆ, ಸತ್ಯಂ ಅವರ ಸಂಗೀತ ಇದೆ ಈ ಹಾಡಿನ ನಂತರ. ಅಣ್ಣಾವರ ಧ್ವನಿಯಲ್ಲಿ ಕವಿರತ್ನ ಕಾಳಿದಾಸ ಚಿತ್ರದ ಗೀತೆ ಕೂಡ ಬರುತ್ತೆ.

ನಮಸ್ತೆ, ನಾನು ನಿಮ್ಮ ಕವಿರಾಜ್ ಮಾತಾಡ್ತಾ ಇದ್ದೀನಿ. ವಿವಿಧ ಭಾರತಿ ಅನ್ನೋದು ನಮ್ಮ ಬದುಕಲ್ಲಿ ಹಾಸು ಹೊಕ್ಕಾಗಿದೆ. ಯಾಕಂದ್ರೆ ಬಾಲ್ಯದಲ್ಲಿ ರೇಡಿಯೋ ಅನ್ನೋದೇ ಅದ್ಭುತ ಪ್ರಪಂಚ ನಮ್ಗೆ. ಎಲ್ಲಿ ನೋಡಿದ್ರು ಅಬ್ಬರ ಉದ್ವೇಗ ತುಂಬಿರುವ ದಿನಗಳಲ್ಲಿ ವಿವಿಧ ಭಾರತಿ ಅಂದ ತಕ್ಷಣ ಇದೊಂದು ನೆಮ್ಮದಿ, ಇದೊಂದು ಶಾಂತಿ ಅಂತ ಹೇಳ್ತೀನಿ. ನಾನು ಯಾವಾಗ್ಲೂ ಕೇಳ್ತೀನಿ ವಿವಿಧ ಭಾರತಿ, ನೀವು ಕೇಳಿ.

ಹೌದು, ನೀವೆಲ್ಲ ಹೇಳಿರುವ ಹಾಗೆ ಎವರ್ ಗ್ರೀನ್ ಸಾಂಗ್ ಇದು. ಕವಿರತ್ನ ಕಾಳಿದಾಸ ಚಿತ್ರಕ್ಕಾಗಿ ಚಿ ಉದಯಶಂಕರ್ ಅವರು ಬರೆದದ್ದು, ಎಂ ರಂಗರಾವ್ ಅವರ ಸಂಗೀತ ಇತ್ತು, ವಾಣಿ ಜೈರಾಮ್ ಅವರು ಹಾಗೂ ಡಾಕ್ಟರ್ ರಾಜ್ಕುಮಾರ್ ಅವರು ಜೊತೆಯಾಗಿ ಹಾಡಿದ ಗೀತೆಯನ್ನ ಕೇಳಿದ್ರಿ. ಕಾರ್ಯಕ್ರಮಗಳನ್ನ ಕೇಳ್ತಾ ಕೇಳ್ತಾ ನೀವೆಲ್ಲರೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ವೈವಿಧ್ಯಮಯವಾಗಿ ಹಂಚಿಕೊಂಡಿದ್ದೀರಿ. ಎಲ್ಲರ ಸಂದೇಶಗಳನ್ನು ಕೂಡ ಗಮನಿಸಿದ್ದೇವೆ. ಬೆಳಗಿನಿಂದನೂ ಕೂಡ ಕಾರ್ಯಕ್ರಮ ಕೇಳಿ ಸಂದೇಶ ಕಳಿಸ್ಕೊಟ್ಟಿದ್ದೀರಿ. ನಮ್ಮ ಒಂದಷ್ಟು ಕೇಳುಗರು ಹೇಳ್ತಾ ಇದ್ರೆ ಹೌದು, ಸಂದೇಶವನ್ನ ನಾವು ನಮ್ಮ ಮನಸ್ಸಿನ ಸಮಾಧಾನಕ್ಕಾಗಿ ಕಳಿಸ್ಕೊಡ್ತೇವೆ, ಅದನ್ನ ನೀವು ನೋಡಿದ್ರೆ ಸಾಕು, ಎಲ್ಲರಿಗೂ ಹೇಳಬೇಕು ಅಂತಿಲ್ಲ ಅಂತ ಕೆಲವರು, ಮತ್ತೆ ಕೆಲವರು ನೀವು ನನ್ನ ಸಂದೇಶವನ್ನ ಓದ್ಲಿಲ್ಲ ಅಂತ ಕೂಡ ಹೇಳ್ತಾ ಇದ್ರಿ. ಅಣ್ಣವ್ರು ಹಾಡು ಅಂದ ತಕ್ಷಣ ಕಿವಿ ನೆಟ್ಗಾಯ್ತು ಅಂತ ಕೂಡ ಹೇಳ್ತಾರೆ. ಹೀಗೆ ವೈವಿಧ್ಯಮಯ ಜಗತ್ತು ನಮ್ಮದು ನಿಮ್ಮದು. ನಿಮ್ಮ ಮಾತುಗಳನ್ನ ಕೇಳ್ತಾ ಕೇಳ್ತಾ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಕರ್ತವ್ಯದ ಕರೆಯೇ ಎನ್ನುವ ಚಿತ್ರದ ಒಂದು ಹಾಡು ಸೊಗಸಾಗಿದೆ ಕೇಳಿ. ಆರ್ ಎನ್ ಜಯಗೋಪಾಲ್ ಅವರು ಬರೆದಿದ್ದಾರೆ, ಎಸ್ ಜಾನಕಿ ಮತ್ತು ಸಂಗಡಿಗರು ಹಾಡಿದ್ದಾರೆ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ಸಂಯೋಜನೆ ಈ ಹಾಡಿಗೆ.

0: ಹೌದು, ನೀವೆಲ್ಲರೂ ಹೇಳೋ ಹಾಗೆ ಹಣಬಲವೋ ಜನಬಲವೋ ಚಿತ್ರದ ಹಾಡಾಗಿತ್ತು ಇದು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ್ರು, ಚಿ ಉದಯಶಂಕರ್ ಅವರು ಬರೆದದ್ದು, ಜಿ ಕೆ ವೆಂಕಟೇಶ್ ಅವರ ಸಂಗೀತ ಸಂಯೋಜನೆ ಇದ್ದಂಥ ಗೀತೆಯನ್ನು ಕೇಳಿದ್ರಿ. ಇದರ ಜೊತೆಗೆ ಇವತ್ತಿನ ಓಲ್ಡ್ ಇಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ. ನಾನು ಮತ್ತೊಮ್ಮೆ ಮತ್ತೊಂದು ಪ್ರಸಾರದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ, ಅಲ್ಲಿವರೆಗೂ ಕೇಳ್ತೇನೆ ರೀ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸದಾ ನಿಮ್ಮ ಸಂಗಡ.
1: ದೇಶಪ್ರೇಮ ಎಂಬ ಪದದ ಅರ್ಥ ಬಹು ವಿಶಾಲವಾದುದು. ನಾಡಿನ ಪರಿಸರ, ಭಾಷೆ, ಸಂಸ್ಕೃತಿ, ಜನ ಜನಜೀವನ ಎಲ್ಲವನ್ನೂ ಪ್ರೀತಿಸುವುದು ದೇಶಪ್ರೇಮ.
2: ಹಿಂದೂ ರಾಷ್ಟ್ರ ರಥೋತ್ಸವ ಬನ್ನಿ ರಥವನೆಳೆಯುವ
1: ಸಹಬಾಳ್ವೆಯು ದೇಶ.
3: ಆಕಾಶವಾಣಿ ರಾಯಚೂರು ಕೇಂದ್ರ.
4: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
5: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
4: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
5: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ ಸುಲಭ.
4: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700014242
5: 8700014242.
6: ಅಕ್ಕಿ ತಿಂದವ ಹಕ್ಕಿಯಂತೆ, ಜೋಳ ತಿಂದವ ತೋಳದಂತೆ. ಜೋಳವನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಧಾನ್ಯಗಳಲ್ಲಿ ಶ್ರೇಷ್ಠ ಧಾನ್ಯ ಸಿರಿಧಾನ್ಯ. ಉತ್ತಮ ಆರೋಗ್ಯಕ್ಕೆ ಅತ್ಯುತ್ತಮ ಆಹಾರ ಸಿರಿಧಾನ್ಯ. ಸಿರಿಧಾನ್ಯ ತಿನ್ನಿ, ಆರೋಗ್ಯದಲ್ಲಿ ಶ್ರೀಮಂತರಾಗಿ. ಸಿರಿಧಾನ್ಯಗಳನ್ನು ಬೆಳೆಯಿರಿ, ದಿನನಿತ್ಯ ಆರೋಗ್ಯದಲ್ಲಿ ಬಳಸಿರಿ. ಸಿರಿಧಾನ್ಯಗಳ

0: ತಾಕತ್ತು ಸಕಲ ಪೌಷ್ಟಿಕಾಂಶಗಳ ಸಂಪತ್ತು. ಸಿರಿಧಾನ್ಯಗಳ ಸಾರ ಜೀವನಕ್ಕೆ ಆಧಾರ. ಸಿರಿಧಾನ್ಯಗಳನ್ನು ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ರಾಗಿ ತಿಂದವ ನಿರೋಗಿ, ಸಾಮೆ ತಿಂದವ ಸ್ವಾಮಿ, ಯಾವ ಜಟ್ಟಿಗಿಲ್ಲ ಕಮ್ಮಿ. ರಾಗಿಯನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಜೋಳ ತಿಂದವರು ಬಲಿಷ್ಠರು, ಜನರ ಹೊಟ್ಟೆ ತುಂಬಿಸುವ ಜೋಳದ ರೊಟ್ಟಿ ಜಾನುವಾರುಗಳಿಗೆ ಉತ್ಕೃಷ್ಟ ಮೇವು. ಜೋಳವನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ.
1: ಪ್ರಕಟಣೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ರಾಯಚೂರು ಕೇಂದ್ರ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದಿಂದ.
2: ಮೆಟ್ರೋ ಸೇವೆಗಳು ಎಲ್ಲಾ ಟರ್ಮಿನಲ್ ನಿಲ್ದಾಣಗಳಿಂದ ಬೆಳಗ್ಗೆ 4 ಗಂಟೆಗೆ ಆರಂಭವಾಗಲಿವೆ. ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಭಾಗವಹಿಸುವ ವಿಶೇಷ ಅತಿಥಿಗಳು, ಆಹ್ವಾನಿತರು ಹಾಗೂ ಸಾರ್ವಜನಿಕರ ಸಂಚಾರಕ್ಕೆ ಅನುಕೂಲವಾಗುವಂತೆ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ದೆಹಲಿ ಮೆಟ್ರೋ ರೈಲು ನಿಗಮ ತಿಳಿಸಿದೆ. ವಿಶ್ವ ಅಂಗಾಂಗ ದಾನ ದಿನದ ಅಂಗವಾಗಿ ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಸಂಸ್ಥೆ ನಿಮ್ಹಾನ್ಸ್ ವತಿಯಿಂದ ಬೆಂಗಳೂರಿನ ಹೊಸೂರು ಮುಖ್ಯ ರಸ್ತೆಯ SBI ನಿಮ್ಹಾನ್ಸ್ ಶಾಖೆಯಿಂದ ಕಿತ್ತೂರು ರಾಣಿ ಚೆನ್ನಮ್ಮ ಕ್ರೀಡಾಂಗಣದವರೆಗೆ ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಗಿದೆ. ಇತ್ತೀಚೆಗೆ ಲಾಲ್ಬಾಗ್ನಲ್ಲಿ ಆಯೋಜಿಸಲಾಗಿದ್ದ ಫಲಪುಷ್ಪ ಪ್ರದರ್ಶನದ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಇಂದು ಕರ್ನಾಟಕ ಇತಿಹಾಸ ಅಕಾಡೆಮಿ ಅಧ್ಯಕ್ಷ ಡಾ ದೇವರಕೊಂಡ ರೆಡ್ಡಿ ಬಹುಮಾನಗಳನ್ನು ವಿತರಿಸಲಿದ್ದಾರೆ. ಆರ್ಜಿಕರ್ ಆಸ್ಪತ್ರೆಯ ವೈದ್ಯೆಯ ಅತ್ಯಾಚಾರ ಕೊಲೆ ಪ್ರಕರಣದ ಸಂತ್ರಸ್ತೆಯ ಮೃತದೇಹವನ್ನು ತರಾತುರಿಯಲ್ಲಿ ದಹನ ಮಾಡಿದ ಸಂಚಿಗೆ ಸಂಬಂಧಿಸಿದಂತೆ ತಲೆಮರೆಸಿಕೊಂಡಿದ್ದ 2ನೇ ಆರೋಪಿ ಸಂಜೀವ್ ಮುಖರ್ಜಿಯನ್ನು ಕೋಲ್ಕತ್ತಾದಲ್ಲಿ ಪೊಲೀಸರು ಬಂಧಿಸಿದ್ದಾರೆ. ಮಾಂಟ್ರಿಯಲ್ನಲ್ಲಿ ನಡೆದ ಕೆನಡಿಯನ್ ಓಪನ್ ಟೆನಿಸ್ ಟೂರ್ನಿಯ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಅಮೆರಿಕದ ಬೆನ್ ಶೆಲ್ಟನ್ ಮುಡಿಗೇರಿಸಿಕೊಂಡಿದ್ದಾರೆ. ಇಂದು ಬೆಳಗ್ಗೆ ನಡೆದ ಫೈನಲ್ ಪಂದ್ಯದಲ್ಲಿ ಅವರು ಅಮೆರಿಕದವರೇ ಆದ ಬ್ರ್ಯಾಂಡನ್ ನಕಾಶಿಮಾ ವಿರುದ್ಧ 6-3, 7-6 ನೇರ ಸೆಟ್ಗಳ ಅಂತರದಲ್ಲಿ ಗೆಲುವು ದಾಖಲಿಸಿದರು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12ಕ್ಕೆ ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1:00 PM.

ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವ ಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಿಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವ ಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಕರ್ನಾಟಕದ ಸಾಧನೆಯೇ ಭಾರತದ ಸಾಧನೆ. ಕರ್ನಾಟಕದ ಸಿರಿ ಭಾರತವನ್ನ ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಕೇಳುಗರೆ, ಸಮಯ 11:04:16. ಈ ಸಮಯ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಚಿತ್ರಗೀತೆಗಳನ್ನು ಕೇಳುವಂತಹ ಸಮಯ. ತಡ ಮಾಡದೆ ಕಾರ್ಯಕ್ರಮವನ್ನು ಶುರು ಮಾಡೋಣ. ಈ ಕಾರ್ಯಕ್ರಮದ ನಂತರ ಕಲಾಭಾರತಿ ಇರುತ್ತೆ, ಆನಂತರ ನಿಮ್ಮ ನೆಚ್ಚಿನ ಕರೆಗೊಂದು ಹಾಡು, ನಂತರ ಸಿನಿಕ್ವಸ್ ಇವತ್ತಿನ ವಿಶೇಷ ಅದು, ಹಾಗೆಯೇ ಸ್ಪಂದನ ಎಂದಿನಂತೆ ಚಿತ್ರತಾನ ಪರಿಮಳ ಎಲ್ಲ ಕಾರ್ಯಕ್ರಮಗಳು, ಮಧ್ಯಾಹ್ನದ ಕಾರ್ಯಕ್ರಮಗಳು ನಿಮಗಾಗಿ ಕಾಯ್ತಾ ಇವೆ. ಎಲ್ಲವನ್ನ ನೀವು ಕೇಳಿ ಆನಂದಿಸಿ ಅಂತ ಹೇಳ್ತಾ, ಮೊದಲಿಗೆ ಸಂಜಿತ್ ಹೆಗ್ಡೆ ಮತ್ತು ಸಂಗೀತ ರವೀಂದ್ರನಾಥ್ ಅವರು ಧ್ವನಿಯಾಗಿರುವಂತಹ ಬನಾರಸ್ ಚಿತ್ರದ ಗೀತೆ, ವಿ ನಾಗೇಂದ್ರ ಪ್ರಸಾದ್ ಅವರು ಬರೆದಿರುವ ಗೀತೆಗೆ ಬಿ ಅಜನೀಶ್ ಲೋಕನಾಥ್ ಅವರ ಸಂಗೀತ.

0: ತ್ಯಾಗ ಬಲಿದಾನಗಳ ದ್ಯೋತಕವೇ ಸ್ವಾತಂತ್ರ್ಯೋತ್ಸವ. ಈ ಸಂಭ್ರಮದ ಕ್ಷಣದಲ್ಲಿ ನಮ್ಮೆಲ್ಲರ ಮನೆಗಳ ಮೇಲೂ ಹಾರಾಡಲಿ ತ್ರಿವರ್ಣ ಧ್ವಜ.
1: ಹರ್ ಘರ್ ತಿರಂಗ,
2: ಘರ್ ಘರ್ ತಿರಂಗ.
3: ಅಳಿಯ ಗೆಳೆಯ ಚಿತ್ರಕ್ಕಾಗಿ ಎಸ್ ಜಾನಕಿ ಹಾಗೂ ಸಂಗಡಿಗರು ಹಾಡಿರುವ ಗೀತೆ. ಆರ್ ಎನ್ ಜೈಗೋಪಾಲ್ ಅವರ ಗೀತ ರಚನೆಗೆ ಟಿಜಿ ಲಿಂಗಪ್ಪ ಅವರ ಸಂಗೀತ ನಿರ್ದೇಶನವಿದೆ.

0: ಆಕಾಶವಾಣಿ ರಾಯಚೂರು ಕೇಂದ್ರ.
1: ಹೇ, ಎಲ್ಲಿಗೆ ಹೋಗ್ತಾ ಇದೆಯಪ್ಪ ನೀನು?
2: ನಡಿ ನಡಿ, ಜಲ್ದಿ ಮೊಬೈಲ್ ಗೆ ಸ್ಕ್ರೀನ್ ಗಾರ್ಡ್ ಹಾಕ್ಬೇಕು. ನಡಿ.
1: ಅಲ್ಲಪ್ಪ, ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕೋದ್ಕಿಂತ ಮುಂಚೆ ನಿನ್ನ ತಲೆಗೆ ಹೆಲ್ಮೆಟ್ ಹಾಕೋ. ಬಾಕಿದವ್ರ ಸಲುವಾಗಿ ಅಲ್ಲ, ನಿನ್ನ ಜೀವದ ಸಲುವಾಗಿ ನಿನ್ನ ತಲೆಗೆ ಹೆಲ್ಮೆಟ್ ಹಾಕೋ.
3: ಹೌದು, ನಿಮ್ಮ ಜೀವ ಹಾಗೂ ಜೀವನ ಎರಡು ಅಮೂಲ್ಯವಾದದ್ದು.
4: ಯಾವಾಗಲೂ ಹೆಲ್ಮೆಟ್ ಹಾಕಿಯೇ ವಾಹನವನ್ನು ಚಲಾಯಿಸಿ, ಸುರಕ್ಷಾ ನಿಯಮವನ್ನು ನಿರಂತರವಾಗಿ ಪಾಲಿಸಿ.
5: ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ, ಪ್ರಾಣಿ ಸಂಕುಲ, ಕಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವೂ ನಮ್ಮ ಸುತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ.
0: ಪ್ರಕಟಣೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ರಾಯಚೂರು ಕೇಂದ್ರ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದಿಂದ.

ನಮ್ಮ ಊರು ಚಿತ್ರಕ್ಕಾಗಿ ಪಿ ಬಿ ಶ್ರೀನಿವಾಸ್ ಅವರು ಹಾಡಿದ್ದಂತಹ ಗೀತೆಯನ್ನ ಇದುವರೆಗೂ ಕೇಳಿದ್ರಿ. ಸಿ ವಿ ಶಿವಶಂಕರ್ ಅವರ ಗೀತ ರಚನೆಗೆ ಆರ್ ರತ್ನ ಅವರ ಸಂಗೀತ ನಿರ್ದೇಶನವಿತ್ತು.

ಸೊಸೆ ತಂದ ಸೌಭಾಗ್ಯ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಹಾಗೂ ಸಂಗಡಿಗರು ಹಾಡಿರುವ ಗೀತೆ ಇದೀಗ

ಅಭಿಮನ್ಯು ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಈ ಗೀತೆಯನ್ನು ರಚಿಸಿ ಸಂಗೀತವನ್ನು ನೀಡಿದ್ದಾರೆ ಹಂಸಲೇಖ.

ಸಾಗರ ದೀಪ ಚಿತ್ರದ ಗೀತೆ ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್. ಎಂಎನ್ ವ್ಯಾಸರಾವ್ ಅವರ ಗೀತ ರಚನೆಗೆ ಉಪೇಂದ್ರ ಕುಮಾರ್ ಅವರು ಸಂಗೀತವನ್ನು ನೀಡಿದ್ದಾರೆ.

ಎಸ್ಪಿ ಭಾರ್ಗವಿ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ. ಈ ಗೀತೆಯನ್ನು ರಚಿಸಿ ಸಂಗೀತವನ್ನು ನೀಡಿದ್ದಾರೆ ಹಂಸಲೇಖ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಭಾಲ್ಕಿಯಲ್ಲಿ 15 ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ನಿರ್ಮಿಸಲಾಗುತ್ತಿರುವ ಅತ್ಯಾಧುನಿಕ ಕ್ರೀಡಾ ಸಂಕೀರ್ಣದ ಕಾಮಗಾರಿ ಪ್ರಗತಿಯಲ್ಲಿದೆ ಎಂದು ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಅವರು, ಗ್ರಾಮೀಣ ಭಾಗದ ಯುವಕರ ಕ್ರೀಡಾ ಪ್ರತಿಭೆಗೆ ಉತ್ತಮ ವೇದಿಕೆ ಕಲ್ಪಿಸಬೇಕು ಎಂಬುದು ತಮ್ಮ ಆಶಯವಾಗಿದೆ. ಈ ಉದ್ದೇಶದಿಂದ ಕಳೆದ ವರ್ಷ ಶಂಕುಸ್ಥಾಪನೆ ನೆರವೇರಿಸಿದ್ದ ಈ ಯೋಜನೆ ಇಂದು ಸಾಕಾರಗೊಳ್ಳುತ್ತಿರುವುದು ಸಂತಸ ತಂದಿದೆ. ಕಾಮಗಾರಿ ಪೂರ್ಣಗೊಂಡ ಬಳಿಕ ಭಾಲ್ಕಿ ಹಾಗೂ ಸುತ್ತಮುತ್ತಲಿನ ಗ್ರಾಮೀಣ ಭಾಗದ ಯುವಕರಿಗೆ ಉತ್ತಮ ಕ್ರೀಡಾ ಸೌಲಭ್ಯಗಳು ದೊರೆಯಲಿವೆ. ಕ್ರೀಡಾ ಪ್ರತಿಭೆಗಳಿಗೆ ಪ್ರೋತ್ಸಾಹ ನೀಡಿ ಯುವಕರ ಭವಿಷ್ಯವನ್ನು ಇನ್ನಷ್ಟು ಬಲಪಡಿಸುವುದು ತಮ್ಮ ಸಂಕಲ್ಪವಾಗಿದೆ ಎಂದಿದ್ದಾರೆ. 80ನೇ ಸ್ವಾತಂತ್ರ್ಯ ದಿನಾಚರಣೆ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿಯವರ ಕರೆಯಂತೆ ದೇಶಾದ್ಯಂತ ಹಮ್ಮಿಕೊಳ್ಳಲಾಗಿರುವ ಹರ್ ಘರ್ ತಿರಂಗ ಅಭಿಯಾನಕ್ಕೆ ಚಿತ್ರದುರ್ಗದಲ್ಲಿ ಸಂಸದ ಗೋವಿಂದ ಎಂ ಕಾರಜೋಳ್ ತಮ್ಮ ನಿವಾಸದಲ್ಲಿ ತ್ರಿವರ್ಣ ಧ್ವಜ ಹಾರಿಸುವ ಮೂಲಕ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬ್ರಿಟಿಷರ ವಿರುದ್ದ ಹೋರಾಟ ಮಾಡಿದ ಪರಿಣಾಮ ನಮಗೆ ಸ್ವಾತಂತ್ರ್ಯ ದೊರೆತಿದೆ. ಇಂದು 79 ವರ್ಷಗಳು ಪೂರ್ಣಗೊಂಡು ನಾಳೆ ಆಗಸ್ಟ್ 15ರಂದು 80ನೇ ವರ್ಷಕ್ಕೆ ಹೆಜ್ಜೆ ಇಡುತ್ತಿದ್ದೇವೆ ಎಂದು ಸ್ಮರಿಸಿದರು. ನಮ್ಮ ರಾಷ್ಟ್ರಧ್ವಜವು ಕೋಟ್ಯಾಂತರ ಭಾರತೀಯರ ತ್ಯಾಗ, ಬಲಿದಾನ, ಏಕತೆ ಮತ್ತು ಅಖಂಡತೆಯ ಜೀವಂತ ಸಂಕೇತವಾಗಿದೆ. ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ದೇಶದ ಪ್ರತಿಯೊಬ್ಬ ನಾಗರಿಕನು ಒಂದು ದೇಶ ಒಂದು ಕುಟುಂಬ ಎಂಬ ಭಾವನೆಯಿಂದ ಸ್ವಾತಂತ್ರ್ಯ ಸಂಗ್ರಾಮದ ಫಲವಾಗಿ ದೊರೆತ ಈ ದಿನದಂದು ತಮ್ಮ ಮನೆಗಳ ಮೇಲೆ ತ್ರಿವರ್ಣ ಧ್ವಜವನ್ನು ಹರಿಸಬೇಕು. ಹರ್ ಘರ್

0: ಗಂಗಾ ಅಭಿಯಾನವನ್ನು ಯಶಸ್ವಿಗೊಳಿಸಿ 80ನೆಯ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ದೇಶದ ಪ್ರತಿಯೊಬ್ಬರೂ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕೆಂದು ಅವರು ಕೋರಿದ್ದಾರೆ. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ಧರೋಜಿ ಕೆರೆಯ ಧರೋಜಿ ತಳಿ ಮೀನುಗಳಿಗೆ ಕೋಲ್ಕತ್ತಾದಂತಹ ದೂರದ ನಗರಗಳಲ್ಲೂ ಭಾರೀ ಬೇಡಿಕೆ ಇದೆ. ಕುಡುತಿನಿ, ಕುರೆಕೊಪ್ಪ ಹಾಗೂ ತರುಣಗಲ್ಲ ಭಾಗಗಳಿಂದ ಸಂಸ್ಕರಿಸದ ತ್ಯಾಜ್ಯ ನೀರು ಹಾಗೂ ಘನತ್ಯಾಜ್ಯ ಕೆರೆಗೆ ಸೇರುತ್ತಿರುವುದು ಮಾಲಿನ್ಯಕ್ಕೆ ಕಾರಣ ಎಂದು ಜಿಲ್ಲಾಧಿಕಾರಿ ಕೆ ನಾಗೇಂದ್ರ ಪ್ರಸಾದ್ ತಿಳಿಸಿದ್ದಾರೆ. ಕಲುಷಿತ ನೀರು ಪರಿಸರ ಸೂಕ್ಷ್ಮ ಹಾಗೂ ಜೌಗು ನೆಲೆಯ ಕೆರೆ ಸೇರುವ ಮುನ್ನ ಸಂಸ್ಕರಿಸಲು ವಿಸ್ತೃತ ಕ್ರಿಯಾ ಯೋಜನೆ ತಯಾರಿಸುವಂತೆ ಸಂಬಂಧಿತ ಇಲಾಖೆಗಳ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಸಣ್ಣ ನೀರಾವರಿ ಇಲಾಖೆ ಸುಪರ್ದಿಯ 36 ಕೆರೆಗಳು ಬಳ್ಳಾರಿ ಹಾಗೂ ಸಿರುಗುಪ್ಪ ತಾಲೂಕುಗಳಲ್ಲಿದ್ದು ಕೆರೆಗಳ ಸ್ಥಿತಿ ಚಿಂತಾಜನಕವಾಗಿದೆ, ಪುನರುಜ್ಜೀವಿತಗೊಳಿಸಲು ಯೋಜಿಸಲಾಗುವುದು ಎಂದರು. ಅಂದಾಜು 163 ಕಿಲೋಮೀಟರ್ ಉದ್ದದ ಹುಬ್ಬಳ್ಳಿ ಅಂಕೋಲಾ ಬ್ರಾಡ್ಗೇಜ್ ರೈಲು ಮಾರ್ಗ ಉತ್ತರ ಕರ್ನಾಟಕ ಹಾಗೂ ಕರಾವಳಿಯ ಆರ್ಥಿಕ ಪ್ರಗತಿಗೆ ಮಹತ್ವದ ಕೊಡುಗೆ ನೀಡಲಿದೆ ಎಂದು ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ವಾಣಿಜ್ಯೋದ್ಯಮ ಸಂಸ್ಥೆ ತಿಳಿಸಿದೆ. ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ಹಾಗೂ ಅಂಕೋಲಾ ತಾಲೂಕಿನ ಒಟ್ಟು 40 ಗ್ರಾಮಗಳಲ್ಲಿ ಭೂ ಸ್ವಾಧೀನ ಪ್ರಕ್ರಿಯೆ ನಡೆಯುತ್ತಿದ್ದು ಪ್ರಸ್ತುತ ನೈರುತ್ಯ ರೈಲ್ವೆ ವಲಯ ಯೋಜನೆಯನ್ನು ಪರಿಷ್ಕರಿಸಿ 18,424 ಕೋಟಿ ರೂಪಾಯಿ ಮೌಲ್ಯ ನಿಗದಿಪಡಿಸಿದೆ ಎಂದು ಗೌರವ ಕಾರ್ಯದರ್ಶಿ ಉದಯ್ ರೇವಣಕರ್ ತಿಳಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನ ಪಿಲುಕುಳ ಸಂಸ್ಕೃತಿ ಗ್ರಾಮದ ಗುತ್ತುಮನೆಯಲ್ಲಿ ನಾಡಿದ್ದು 16ನೇ ತಾರೀಕು ಸಾಂಪ್ರದಾಯಿಕ ಆಟಿಕೂಟ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಪಿಲುಕುಳ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತ ಡಾ ಅರುಣ್ ಕುಮಾರ್ ಶೆಟ್ಟಿ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಮಾಹಿತಿ ನೀಡಿದ ಅವರು, ಅಂದು ಬೆಳಗ್ಗೆ 11 ಗಂಟೆಗೆ ಉಡುಪಿ ಜಿಲ್ಲೆ ಸಾಲಿಗ್ರಾಮದ ಪಾರಂಪಳ್ಳಿ ಶ್ರೀಗುರು ಮಾರುತಿ ಹೌಂದೇರಾಯನ ಜನಪದ ನೃತ್ಯ ತಂಡ ಓಲಗವನ್ನು ಪ್ರಸ್ತುತಪಡಿಸಲಿದೆ ಎಂದರು. ಧಾರವಾಡ ಜಿಲ್ಲಾಡಳಿತ 80ನೆಯ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಅಂಗವಾಗಿ ನಾಳೆ ಬೆಳಗ್ಗೆ 9 ಗಂಟೆಗೆ ಆರೆಂಜ್ ಶೆಟ್ಟಿ ಕ್ರೀಡಾಂಗಣದಲ್ಲಿ ಆಯೋಜಿಸಲಾದ ಧ್ವಜಾರೋಹಣವನ್ನು ಕಾರ್ಮಿಕ ಖಾತೆ ಸಚಿವ ಸಂತೋಷ್ ಲಾಡ್ ನೆರವೇರಿಸಲಿದ್ದಾರೆ. ನಂತರ ವಿವಿಧ ದಳಗಳಿಂದ ಪಥ ಸಂಚಲನ, ಸಾಧಕರಿಗೆ ಸನ್ಮಾನ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ. ಧಾರವಾಡ ಕರ್ನಾಟಕ ವಿದ್ಯಾವರ್ಧಕ ಸಂಘವು 80ನೆಯ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಅಂಗವಾಗಿ ನಾಳೆ ಬೆಳಗ್ಗೆ 11 ಗಂಟೆಗೆ ಸಂಘದ ರಾಹ ದೇಶಪಾಂಡೆ ಸಭಾಭವನದಲ್ಲಿ ಸ್ವಾತಂತ್ರ್ಯ ಮತ್ತು ಭವಿಷ್ಯದ ಭಾರತ ವಿಷಯದ ಕುರಿತು ಉಪನ್ಯಾಸ ಆಯೋಜಿಸಿದೆ. ಕರ್ನಾಟಕ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದ ಚಂದ್ರಕಾಂತ್ ಬೆಲ್ಲತ್ ಅಧ್ಯಕ್ಷತೆ ವಹಿಸಲಿದ್ದು, ಉಪಾಧ್ಯಕ್ಷ ಡಾ ಸಂಜೀವ್ ಕುಲಕರ್ಣಿ ಉಪನ್ಯಾಸ ನೀಡುವರು ಎಂದು ಸಂಘದ ಪ್ರಧಾನ ಕಾರ್ಯದರ್ಶಿ ಶಂಕರ್ ಹಲಗತ್ತಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ದಾವಣಗೆರೆ ಉತ್ತರ ವಿಧಾನಸಭಾ ಕ್ಷೇತ್ರ ಹಾಗೂ ಧಾರವಾಡ ಜಿಲ್ಲೆ ಹುಬಳಿಯಲ್ಲಿ ಬಿಜೆಪಿ ಯುವ ಮೋರ್ಚಾ ಆಯೋಜಿಸಿದ್ದ ಹರ್ ಘರ್ ತಿರಂಗ ಅಭಿಯಾನದ ಬೈಕ್ ಜಾಥಾದಲ್ಲಿ ನೂರಾರು ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಬಳ್ಳಾರಿ ಜಿಲ್ಲೆಯಲ್ಲಿ ಭಾರತ್ ಜೋಡೋ ಯುವ ಸಂಘಗಳ ನೋಂದಣಿಗೆ ನೀಲನಕ್ಷೆ ಸಿದ್ದಪಡಿಸಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ಕೆ ನಾಗೇಂದ್ರ ಪ್ರಸಾದ್ ತಿಳಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ಗಣೇಶೋತ್ಸವ ವಿಶೇಷತೆಯಿಂದ ಕೂಡಿದ್ದು ಪರಿಸರ ಸ್ನೇಹಿಯಾಗಿ ಸೌಹಾರ್ದದಿಂದ ಆಚರಿಸಲು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಕೋರಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10.
1: ಆಕಾಶವಾಣಿ ವನಿತಾ ವಿಹಾರ.
2: ಆಕಾಶವಾಣಿ

0: ಗೆಳತಿಯರಿಗೆಲ್ಲ ನಮಸ್ಕಾರ. ನಿಮಗೆಲ್ಲ ಇಂದಿನ ವನಿತಾ ವಿಹಾರಕ್ಕೆ ಸ್ವಾಗತ. ಗೆಳತಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಭಾಷಣ ಹಾಗೂ ಕೆಲವು ಭಾವಗೀತೆಗಳನ್ನ ಕೇಳೋಣ. ಮೊದಲಿಗೆ ಮಹಿಳಾ ಸಮತಾವಾದಿ ಅಲೆಕ್ಸಾಂಡ್ರಾ ಕೊಲ್ಲಂತಾಯ್ ಅವರ ಕುರಿತು ಮಾತನಾಡುತ್ತಾರೆ ಬರಹಗಾರ್ತಿಯಾದ ಹಾಸನದ ಭಾರತಿ ಹಾದಿಗೆ.
1: ಅಲೆಕ್ಸಾಂಡ್ರಾ ಕೊಲ್ಲಂತಾಯ್ ಪ್ರಸಿದ್ಧ ಸಮತಾವಾದಿ ಮತ್ತು ಮಹಿಳಾವಾದಿ ಬುದ್ಧಿಜೀವಿ ಕಾರ್ಯಕರ್ತೆ. ಈಕೆ ರಷ್ಯಾ ದೇಶದವರು. ಮಹಿಳಾವಾದಿ ತತ್ವಶಾಸ್ತ್ರಕ್ಕೆ ಇವರು ನೀಡಿರುವ ಕೊಡುಗೆ ಇತಿಹಾಸದಲ್ಲಿ ಸ್ಮರಣೀಯವಾಗಿದೆ. ಕ್ರಿಸ್ತಶಕ 1872ರಿಂದ ಕ್ರಿಸ್ತಶಕ 1952ರ ತನಕದ ಕಾಲಘಟ್ಟದಲ್ಲಿ ಜೀವಿಸಿದ್ದ ಅಲೆಕ್ಸಾಂಡ್ರಾ ಕ್ಲಾರಾ ಜೆಟ್ಕಿನ್ ರವರ ಸಮಕಾಲೀನರು. ಸಮತಾವಾದಿ, ಕ್ರಾಂತಿಕಾರಿ ಸಂಪ್ರದಾಯದ ಪ್ರಮುಖ ಮಹಿಳೆ, ಅತ್ಯದ್ಭುತ ಭಾಷಣಗಾರ್ತಿ ಮತ್ತು ಶಕ್ತಿಯುತಳಾದ ಪ್ರಚಾರಕರ್ತೆ ಎಂದು ಮತ್ತೋರ್ವ ಕ್ರಾಂತಿಕಾರಿಯಾಗಿದ್ದ ವಿಐ ಲೆನಿನ್ ಇವರನ್ನು ಬಣ್ಣಿಸಿದ್ದಾರೆ. ಆಗಸ್ಟ್ 1917ರಲ್ಲಿ ಕೇಂದ್ರ ಸಮಿತಿಯ ಏಕಮಾತ್ರ ಮಹಿಳೆ ಅಲೆಕ್ಸಾಂಡ್ರಾ. ನಂತರ

ಹೋರಾಟದ ಫಲವಾಗಿ ಸೃಷ್ಟಿಯಾದವು. ಮಹಿಳೆಯ ಅಧೀನತೆ ಮತ್ತು ಪರಾವಲಂಬಿತನಕ್ಕೆ ಮುಖ್ಯ ಕಾರಣಗಳಿವೆ. ಅಧೀನತೆ ಎಂದರೆ ಒಬ್ಬರು ಇನ್ನೊಬ್ಬರನ್ನು ಅಸಹಾಯಕರನ್ನಾಗಿಸಿ ಕ್ರಮೇಣ ನಿಯಂತ್ರಣ ಮತ್ತು ಮಾಲೀಕತ್ವ ಸಾಧಿಸುವುದು ಎಂದರ್ಥ. ಮಹಿಳೆಗೆ ಆರ್ಥಿಕ ಹಕ್ಕುಗಳನ್ನು ನಿರಾಕರಿಸಿ, ಗೃಹಕೃತ್ಯಗಳಿಗೆ ಆಕೆಯ ಪಾತ್ರವನ್ನು ಸೀಮಿತಗೊಳಿಸಿ, ಧರ್ಮ ಮತ್ತು ಸಾಂಸ್ಕೃತಿಕ ಆಚರಣೆಗಳ ಮೂಲಕ ನಿಯಂತ್ರಣ ಸಾಧಿಸುವುದು, ಇದು ಪುರುಷನು ಮಹಿಳೆಯರನ್ನು ಅಧೀನಗೊಳಿಸುವುದಾಗಿದೆ. ಪುರುಷ ಪ್ರಧಾನ ವ್ಯವಸ್ಥೆಯು ಮಹಿಳೆಯನ್ನು ಸಂಪೂರ್ಣವಾಗಿ ಅಧೀನಗೊಳಿಸಿಕೊಂಡು ಆಕೆಯನ್ನು ಪುರುಷಾವಲಂಬಿಯನ್ನಾಗಿಸುತ್ತದೆ ಎಂಬುದನ್ನು ಮನಗಂಡ ಅಲೆಕ್ಸಾಂಡ್ರ ಈ ವಿಷಯಗಳನ್ನು ಕುರಿತು ಮಹಿಳೆಯರಲ್ಲಿ ಜಾಗೃತಿ ಮೂಡಿಸಲು ತಂಡವನ್ನು ರಚನೆ ಮಾಡಿದಳು. ಅಂದಹಾಗೆ ನಿರಾಕರಣೆಗಳು ತಾರತಮ್ಯಗಳ ಮುಂದುವರಿದ ಶೋಷಕ ಸಾಧನೆಗಳು ಅಥವಾ ಆಚರಣೆಗಳಾಗಿದ್ದವು. ನಿರಾಕರಣೆಗಳು ಅಂತಿಮವಾಗಿ ಮಾನವ ಹಕ್ಕುಗಳ ನಿರಾಕರಣೆ ಅಥವಾ ರದ್ದತಿಯಾಗಿರುತ್ತದೆ. ನಿರ್ದಿಷ್ಟ ಬಗೆಯ ಸವಲತ್ತುಗಳೇ ಸಂಪನ್ಮೂಲಗಳನ್ನು ಕೊಡದಿರುವುದು ಮತ್ತು ಕಸಿದುಕೊಳ್ಳುವುದು ಎರಡೂ ಕೂಡ ನಿರಾಕರಣೆಗಳಲ್ಲಿ ಪರ್ಯಾವಸಾನಗೊಳ್ಳುತ್ತವೆ. ಪರಂಪರಾಗತವಾಗಿ ಮಹಿಳೆಗೆ ಎಲ್ಲಾ ಬಗೆಯ ಮಾನವ ಹಕ್ಕುಗಳನ್ನು ನಿರಾಕರಿಸಲಾಗಿದೆ ಅಥವಾ ಮಹಿಳೆಯರ ಮಾನವ ಹಕ್ಕುಗಳನ್ನು ಗಣನೀಯವಾಗಿ ಪುರುಷ ಸಮಾಜವು ತುಂಡರಿಸಿದೆ. ನಿರಾಕರಣೆಗಳು ಲಿಂಗ ಶೋಷಣೆಯನ್ನು ಮುಂದುವರಿಸುತ್ತವೆ. ಮಹಿಳೆ ಮೇಲಿನ ಬಡತನದ ಗರಿಷ್ಠ ಭಾರವನ್ನು ಬಡತನದ ಮಹಿಳಾಕರಣವೆಂದು ಕರೆಯಲಾಗುತ್ತದೆ. ಈ ಪದವನ್ನು ಪ್ರೊಫೆಸರ್ ಅಮರ್ತ್ಯ ಕೆ ಸೆನ್ ಮತ್ತು ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ ಸಂಸ್ಥೆ ಬಳಸುತ್ತಿರುವುದು ಉಂಟು. ಮಾನವಾಭಿವೃದ್ಧಿಯ ಲಿಂಗ ಆಯಾಮಗಳು ಅಧ್ಯಯನಗಳಲ್ಲಿ ಬಡತನದ ಮಹಿಳಾಕರಣ ಪರಿಭಾವನೆಯನ್ನು ಬಳಸಲಾಗುತ್ತದೆ. ಸಾಮಾನ್ಯವಾಗಿ ಬಡತನದ ಗರಿಷ್ಠ ಮತ್ತು ಸಾಪೇಕ್ಷ ಭಾರವೆರಡೂ ಕೂಡ ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ಮಹಿಳೆಯ ಮೇಲೆ ಬೀಳುತ್ತದೆ. ಬಡತನದಿಂದಾಗಿ ಏರ್ಪಡುವ ಆಹಾರ ಹಂಚಿಕೆ, ಅಸಮಾನತೆ, ಶಿಕ್ಷಣ ಮತ್ತು ಆರೋಗ್ಯ ಸೇವೆಗಳ ನಿರಾಕರಣೆ ಎಲ್ಲವೂ ಬಡತನದ ಮಹಿಳಾಕರಣವೇ ಆಗಿದೆ. ಜಾಗತೀಕರಣ ಕ್ರಿಯೆಯು ವಿಕಾಸಶೀಲ ಅಲ್ಪಾದಾಯದ ಕೃಷಿ ಪ್ರಧಾನ ದೇಶಗಳಲ್ಲಿ ಮಹಿಳೆಯನ್ನು ಹೆಚ್ಚೆಚ್ಚು ನಿರುದ್ಯೋಗಿಯನ್ನಾಗಿಸುವ ಅಪಾಯವಿದೆ. ಹೀಗಾಗಿ ಜಾಗತೀಕರಣ ಮತ್ತು ಖಾಸಗೀಕರಣವು ಮಹಿಳಾ ಹಿತಾಸಕ್ತಿಗಳ ಮೇಲೆ ಪ್ರತಿಕೂಲ ಪರಿಣಾಮಗಳನ್ನು ಬೀರುವ ಮೂಲಕ ಬಡತನದ ಮಹಿಳಾಕರಣಕ್ಕೆ ಹೆಚ್ಚೆಚ್ಚು ಕಾರಣವಾಗುವುದೆಂದು ವಾದಿಸಲಾಗುತ್ತಿದೆ. ಬಡತನದ ಮಹಿಳಾಕರಣವು ಮಹಿಳೆಯರಿಗೆ ಆರೋಗ್ಯ ಮತ್ತು ಆಹಾರ ಸುರಕ್ಷೆಯನ್ನು ನಿರಾಕರಿಸುತ್ತದೆ. ಶಿಕ್ಷಣ ಮತ್ತು ಆರೋಗ್ಯ ಸೇವೆಗಳನ್ನು ಜಾಗತೀಕರಣ ದುಬಾರಿಗೊಳಿಸುವ ಮೂಲಕ ಅವುಗಳಿಗೆ ಸಾಮಾನ್ಯ ವರ್ಗಗಳ ಮಹಿಳೆಯರ ಪ್ರವೇಶವನ್ನು ನಿರಾಕರಿಸುತ್ತದೆ. ಕೃಷಿಯ ಯಾಂತ್ರೀಕರಣದಿಂದ ಬಡ ದೇಶಗಳ ಮಹಿಳೆಯರು ಕೃಷಿ ಉದ್ಯೋಗಗಳನ್ನು ಕಳೆದುಕೊಂಡು ಬಡವರಾಗುತ್ತಾರೆ. ಹೊಸ ಹೊಸ ತಂತ್ರಜ್ಞಾನ ಯಾಂತ್ರೀಕರಣ ಮಹಿಳಾ ಕಾರ್ಮಿಕರ ಹಿತಾಸಕ್ತಿಗಳ ವಿರುದ್ಧವೇ ಕಾರ್ಯಾಚರಿಸುತ್ತದೆ. ಹೀಗೆ ಬಡತನದ ಮಹಿಳಾಕರಣ ಅನೇಕ ಕಡೆಗಳಲ್ಲಿ ಏರ್ಪಡುತ್ತದೆ. ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ವ್ಯವಸ್ಥೆಯಿಂದ ಮಹಿಳೆಯನ್ನು ದೂರವಿರಿಸುವುದನ್ನು ಮಹಿಳಾ ಪ್ರತ್ಯೇಕಿಸುವಿಕೆ ಎನ್ನಲಾಗಿದೆ. ಮಹಿಳೆಯನ್ನು ಗೃಹಕೃತ್ಯಗಳಿಗೆ ಮೀಸಲಾಗಿರಿಸುವುದೆಂದರೆ ಅವರನ್ನು ಸಾಮಾಜಿಕ ಕ್ರಿಯೆಯ ಮುಖ್ಯವಾಹಿನಿಯಿಂದ ಬೇರ್ಪಡಿಸುವುದು ಎಂದರ್ಥ. ಅರ್ಥ ಸೀರೆಯ ಸರಿಗಿನಿಂದ ಮುಖ ಮುಚ್ಚಿಕೊಳ್ಳುವುದು, ಗಂಡಸರೊಂದಿಗೆ ಸರಿಸಮವಾಗಿ ವ್ಯವಹರಿಸದಿರುವುದು ಎಲ್ಲವೂ ಕೂಡ ಮಹಿಳಾ ಪ್ರತ್ಯೇಕಿಸುವಿಕೆಯ ಆಚರಣೆಗಳೇ ಆಗಿವೆ. ಮಹಿಳಾ ಪ್ರತ್ಯೇಕತೆಯು ಒಂದು ಆಚರಣೆಯಂತೆ ಕುಟುಂಬದೊಳಗೂ ಮತ್ತು ಹೊರಗೂ ತನ್ನ ಹಸ್ತ ಚಾಚಿದೆ. ಈ ಕಾರಣದಿಂದ ಮಹಿಳಾ ವಿರುದ್ಧದ ತಾರತಮ್ಯಗಳು, ಮಹಿಳೆಯ ಅಧೀನತೆ ಮತ್ತು ಪರಾವಲಂಬಿತನ ನಿರಂತರವಾಗಿ ಮುಂದುವರೆದಿದೆ. ಹೆಣ್ಣಿನ ರಕ್ಷಣೆಯ ಕಾರಣ ಮುಂದೆ ಮಾಡಿ ಪ್ರಾಚೀನ ಸಮಾಜಗಳಲ್ಲಿ ರೂಢಿಗೆ ಬಂದ ಮಹಿಳಾ ಪ್ರತ್ಯೇಕಿಸುವಿಕೆ ಪ್ರಸ್ತುತದ ಆಧುನಿಕ ಸಮಾಜಗಳಲ್ಲೂ ಮುಂದುವರೆದಿದೆ. ಮುಂದೆ ಅಂದರೆ ಭವಿಷ್ಯದಲ್ಲಿ ಬರಬಹುದಾದ ಎಲ್ಲ ಸಮಸ್ಯೆಗಳು ಮತ್ತು ವಿದ್ಯಮಾನಗಳನ್ನು ಅಲೆಕ್ಸಾಂಡ್ರಾ ಅಂದೇ ಗ್ರಹಿಸಿದ್ದಳು. ಮಹಿಳೆ ಸ್ವಾಯತ್ತತೆಯನ್ನು ಕಾಪಾಡಿಕೊಳ್ಳಬೇಕು ಎಂಬುದನ್ನು ಆಕೆ ಅಂದೇ ಕರೆ ಕೊಟ್ಟಳು. ಮಹಿಳೆ ತಾಯಿಯಾಗಿ, ಪತ್ನಿಯಾಗಿ, ಕಾರ್ಮಿಕಳಾಗಿ ಮೂರು ಬಗೆಯ ಭಾರವನ್ನು ಹೊತ್ತಿದ್ದಾಳೆ. ಹೀಗಾಗಿ ಸಮಾಜವಾದಿ ಸಮಾಜದ ನಿರ್ಮಾಣಕ್ಕಾಗಿ ಮಹಿಳೆಯರನ್ನು ಸಂಪರ್ಕಿಸಲು ಸ್ವತಂತ್ರ ಸಂವಹನ ಘಟಕಗಳನ್ನು ಹೊಂದಬೇಕೆಂದು ಅಲೆಕ್ಸಾಂಡ್ರಾ ಪ್ರತಿಪಾದಿಸಿದಳು. ರೈತರು ಮತ್ತು ಮಹಿಳೆಯರು ಅನುದಿನವೂ ಗಮನಿಸಲ್ಪಡುತ್ತಿದ್ದಾರೆ. ಇವರಿಗೆ ರಕ್ಷಣೆ ಬೇಕು. ಆದ್ದರಿಂದ ಬಹುಸಂಖ್ಯಾತ ಬಡವರು ಮತ್ತು ಅಲ್ಪಾದಾಯದವರ ಬೇಡಿಕೆಗಳ ಜೊತೆಗೆ ಮಹಿಳೆಯರ ಬೇಡಿಕೆಗಳನ್ನು ಸೇರಿಸಿ ಅವುಗಳ ಪೂರೈಕೆಗಾಗಿ ಸರ್ಕಾರದ ಮೇಲೆ ಒತ್ತಡ ಹೇರಬೇಕು ಎಂದು ಅಲೆಕ್ಸಾಂಡ್ರಾ ಕರೆ ಕೊಟ್ಟಿದ್ದರು. ಅಲೆಕ್ಸಾಂಡ್ರಾ ಅದ್ಭುತ ಬರಹಗಾರ್ತಿ. ಮಹಿಳಾ ಸಂಘಟನೆ, ಶಿಕ್ಷಣ, ತಾರತಮ್ಯ ಕುರಿತಂತೆ ಲೇಖನಗಳನ್ನು ಬರೆದು ಜಾಗೃತಿಗೊಳಿಸುತ್ತಿದ್ದರು. ಮಹಿಳಾ ಸಭೆಗಳನ್ನು ನಡೆಸಲು, ಕಟ್ಟಡಗಳನ್ನು ನೀಡಲು ಕೆಲವು ಆಡಳಿತಾಧಿಕಾರಿಗಳು ಒಪ್ಪುತ್ತಿರಲಿಲ್ಲ. ಮಹಿಳೆಯರು ನಿರಾಶರಾಗಿ ಹಿಂದಿರುಗುತ್ತಿದ್ದ ಸಂದರ್ಭಗಳನ್ನು ಅಲೆಕ್ಸಾಂಡ್ರಾ ಕಣ್ಣಿಗೆ ಕಟ್ಟುವಂತೆ ತಮ್ಮ ಲೇಖನಗಳನ್ನು ದಾಖಲಿಸಿದ್ದಾರೆ. ಮಹಿಳೆಯರ ವ್ಯಾಪಕ ಪರಿಚಯಿಸುವಿಕೆಯ ಮುಂದಿನ ಹಂತವೇ 1917 ಫೆಬ್ರವರಿ ಕ್ರಾಂತಿಯೇ ಆಗಿದೆ. ಅವತ್ತಿನ ಕಾಲಕ್ಕೆ ರಷ್ಯಾದಲ್ಲಿ ದುಡಿಯುವ ಮಹಿಳೆಯರ ಸಂಖ್ಯೆಯು ಬಹಳ ಬೇಗನೆ ಹೆಚ್ಚಿತ್ತು. ಬ್ರೆಡ್ ಅಥವಾ ರೊಟ್ಟಿಯ ತೀವ್ರವಾದ ಕೊರತೆಯು ಸಾವಿರಾರು ಮಹಿಳೆಯರನ್ನು ಬೀದಿಗಿಳಿಸಿತ್ತು. ದೊರೆಯ ಸೈನಿಕರ ಕ್ರೌರ್ಯವನ್ನು ರಷ್ಯನ್ ಮಹಿಳೆಯರು ಗಟ್ಟಿಯಾಗಿ ಎದುರಿಸಿದರು. ದುಡಿಯುವ ವರ್ಗದ ಮಹಿಳೆಯರು ಮತ್ತು ಇತರ ಮಹಿಳೆಯರು ಒಂದುಗೂಡಿ

0: ಹೋರಾಟ ನಡೆಸಿದ್ದ ಇತಿಹಾಸ ರಷ್ಯಾ ದೇಶಕ್ಕಿದೆ. ಈ ಹೊತ್ತಿಗಾಗಲೇ ಅಲೆಕ್ಸಾಂಡ್ರಾ ಮಹಿಳೆಯರಿಗಾಗಿ ಅವರ ಹೋರಾಟದ ಕಾರ್ಯವನ್ನು ಸಮನ್ವಯಗೊಳಿಸಲು ನಿರ್ದೇಶನಾಲಯವನ್ನು ಸ್ಥಾಪಿಸಬೇಕೆಂಬ ಸಲಹೆ ನೀಡಿದಳು. ಮತದಾನದ ಹಕ್ಕಿಗಾಗಿ ಗೊತ್ತುವಳಿಯನ್ನ ಸೂಚಿಸಲಾಯಿತು. ಕಡೆಗೆ ರಷ್ಯಾ ಸೆಪ್ಟೆಂಬರ್ 1919ರಲ್ಲಿ ವಿವಿಧ ಮಹಿಳಾ ಇಲಾಖೆಗಳನ್ನು ತೆರೆಯಿತು. ಅವುಗಳನ್ನು ಸಮನ್ವಯ ಉದ್ದೇಶಕ್ಕಾಗಿ ಸ್ಥಾಪಿಸಲಾದ ಕೇಂದ್ರೀಯ ಮಹಿಳಾ ಇಲಾಖೆ ವ್ಯಾಪ್ತಿಗೆ ತರಲಾಯಿತು. ಇದು 1918ರಲ್ಲಿ ಅಖಿಲ ರಷ್ಯಾ ಮಹಿಳಾ ಸಮಾವೇಶದ ಫಲವಾಗಿತ್ತು. ಈ ಸಮಾವೇಶಕ್ಕೆ 1000ಕ್ಕೂ ಹೆಚ್ಚು ಮಹಿಳೆಯರು ಬಂದಿದ್ದರು. ಅವರೆಲ್ಲರ ಒಕ್ಕೋರಲಿನ ಸಹಮತದ ಗೊತ್ತುವಳಿ ಎಂದರೆ ಮಹಿಳೆಯರ ಹೋರಾಟ ಮತ್ತು ಪ್ರಚಾರಕ್ಕಾಗಿ ಒಂದು ವಿಶೇಷ ಆಯೋಗವನ್ನ ನೇಮಿಸಬೇಕು ಎಂಬುದಾಗಿತ್ತು. ಕೇಂದ್ರ ಸಮಿತಿಯ ತೀರ್ಮಾನಗಳನ್ನು ಜಾರಿಗೊಳಿಸಲು ಮಹಿಳಾ ಆಯೋಗವನ್ನು ಆಡಳಿತ ಯಂತ್ರವನ್ನಾಗಿ ಬಳಸಬಹುದೆಂದು ಸ್ಪಷ್ಟಪಡಿಸಲಾಯಿತು. ನಂತರ ಕಮ್ಯುನಿಸ್ಟ್ ಪಕ್ಷದ 8ನೆಯ ಸಮಾವೇಶದಲ್ಲಿ ಮಹಿಳಾ ದುಡಿಮೆ ಕುರಿತು ಚರ್ಚೆ ಗೊತ್ತುವಳಿಯನ್ನು ಅನುಮೋದಿಸಬೇಕೆಂದು ಆಶಿಸಲಾಯಿತು. ಈ ಹಿನ್ನೆಲೆಯಲ್ಲಿ ಅಂತಾರಾಷ್ಟ್ರೀಯ ಸಮಾಜವಾದಿ ಮಹಿಳಾ ಸಮಾವೇಶ ಮತ್ತು ಅಂತಾರಾಷ್ಟ್ರೀಯ ಮಹಿಳಾ ಸೆಕ್ರೆಟರಿಯನ್ ಸೋವಿಯತ್ ಪಕ್ಷ ಮತ್ತು ಸರ್ಕಾರದ ಮೇಲೆ ಪ್ರಭಾವ ಬೀರಿದವು. ಕೇಂದ್ರೀಯ ಮಹಿಳಾ ಇಲಾಖೆಯನ್ನು ತೆರೆಯಬೇಕೆಂದು ಅಲೆಕ್ಸಾಂಡ್ರಳು ನಿರಂತರವಾಗಿ ಒತ್ತಡ ಹೇರುತ್ತಿದ್ದಳು. ಮಾತ್ರವಲ್ಲ, ಮಹಿಳಾ ಹಿತಾಸಕ್ತಿಗಾಗಿ ಸ್ವತಂತ್ರವಾದ ಸ್ಥಳಾವಕಾಶದ ಅಗತ್ಯವಿತ್ತು. ಮಹಿಳಾ ಇಲಾಖೆಗಳು ಹಿಂದಿನ ಮಹಿಳಾ ಹೋರಾಟಗಳು ತೀವ್ರತೆಯನ್ನು ಹೆಚ್ಚಿಸಿದ್ದಲ್ಲದೆ ಸಂಘಟನಾ ಚಟುವಟಿಕೆಗಳನ್ನು ಕೈಗೊಂಡವು. ಸಭೆಗಳು ಮತ್ತು ಸಮಾವೇಶಗಳು ನಡೆದವು. ಈ ಪೈಕಿ ಮಹತ್ವದೆಂದರೆ ಪ್ರತಿನಿಧಿಗಳ ಸಭೆಗಳಾಗಿದ್ದರೆ ಈ ಸಭೆಯಲ್ಲಿ ರೈತ ಮಹಿಳೆಯರು ಮತ್ತು ಗೃಹಿಣಿಯರು ಪಾಲ್ಗೊಂಡು ತಮ್ಮ ಪ್ರತಿನಿಧಿಗಳನ್ನು ಚುನಾಯಿಸಿದರು. ಈ ಪ್ರತಿನಿಧಿಗಳು ಮುಂದಿನ 7 ವರ್ಷಗಳ ಕಾಲ ಸಭೆ ನಡೆಸಿ ಸ್ಥಳೀಯ ಸಮಸ್ಯೆಗಳ ಬಗೆಗೆ ಚರ್ಚಿಸಿ ಪರಿಹಾರ ಕಂಡುಕೊಳ್ಳಲು ಯತ್ನಿಸಿದರು ಮತ್ತು ರಾಜಕೀಯ ಉಪನ್ಯಾಸಗಳಿಗೆ ಸೇರುತ್ತಿದ್ದರು. ಸರ್ಕಾರದ ಓರ್ವ ಸದಸ್ಯಳಾಗಿ, ಜನತೆಯ ಆಯುಕ್ತಳಾಗಿ, ಕೇಂದ್ರೀಯ ಮಹಿಳಾ ಇಲಾಖೆಯ ನಿರ್ದೇಶಕಳಾಗಿ, ಕಮ್ಯುನಿಸ್ಟ್ ಪಕ್ಷದ ಸದಸ್ಯೆಯಾಗಿ ಮತ್ತು ಓರ್ವ ಮಹಿಳಾ ವಾದಿಯಾಗಿ ಅಲೆಕ್ಸಾಂಡ್ರಾ 10 ಹಲವು ಸಂಘರ್ಷಮಯವಾದ ಸಂದರ್ಭಗಳನ್ನು ಎದುರಿಸಿದಳು. ಈ ಸಮಸ್ಯೆಗಳನ್ನು ಆಕೆ ತಾತ್ವಿಕವಾಗಿ ಮತ್ತು ವಾಸ್ತವಿಕವಾಗಿ ಪರಿಹರಿಸಲು ಪ್ರಯತ್ನಪಟ್ಟಳು. ಸಮಾಜ ಕಲ್ಯಾಣದ ಆಯುಕ್ತಳಾಗಿ ಅಲೆಕ್ಸಾಂಡ್ರಾ ಮಾತೃತ್ವ ಕುರಿತು ತನ್ನ ತತ್ವವನ್ನು ಆಚರಣೆಗೆ ತರಲು ಪ್ರಯತ್ನಿಸಿದಳು. ಸಮಾಜವೇ ಮಗುವಿನ ಪ್ರಸವದ ಸಂಕಷ್ಟಗಳನ್ನು ಹೊತ್ತುಕೊಳ್ಳಲು ಸಂಸ್ಥೆಗಳ ವಿಸ್ತೃತವಾದ ವ್ಯವಸ್ಥೆಯೊಂದನ್ನು ರೂಪಿಸುವ ಪ್ರಯತ್ನ ನಡೆಯಿತು. ಮಾನವ ಇತಿಹಾಸದಲ್ಲಿ ಮೊತ್ತ ಮೊದಲನೇ ಬಾರಿಗೆ ಬಾಲವಾಡಿಗಳನ್ನು, ಶಿಶು ಸಂಸ್ಕರಣಾ ಕೇಂದ್ರಗಳನ್ನು, ಹಾಲುಣಿಸುವ ಮನೆಗಳನ್ನು, ಅಡುಗೆ ಕೇಂದ್ರಗಳನ್ನು ತೆರೆಯಲಾಯಿತು. ದುಡಿಮೆ ಸ್ಥಳಗಳಲ್ಲಿ ಮಾತೃತ್ವ ಸೌಲಭ್ಯ ಸೃಷ್ಟಿಸುವ ವಿಧಿಗಳನ್ನು ಕಾರ್ಮಿಕ ಕಾನೂನುಗಳಿಗೆ ಸೇರಿಸಲಾಯಿತು. ಗರ್ಭಿಣಿ ಸ್ತ್ರೀಯರಿಗಾಗಿ ಮಾರ್ಗದರ್ಶನ ಸಲಹಾ ಕೇಂದ್ರಗಳನ್ನು ತೆರೆಯಲಾಯಿತು. ಮಾತೃತ್ವವು ಖಾಸಗಿ ವಿಷಯವೇನಲ್ಲ, ಆದರದು ಸಾಮಾಜಿಕ ಜವಾಬ್ದಾರಿ. ಆದ್ದರಿಂದ ಈ ವ್ಯಾಪ್ತಿಯೊಳಗೆ ತಾಯಿಯ ಭಾರವನ್ನು ಕಡಿಮೆಗೊಳಿಸುವುದೇ ಕರ್ತವ್ಯ ಎಂಬ ಕಿವಿಮಾತನ್ನು ಅಲೆಕ್ಸಾಂಡ್ರಾ ಶತಮಾನಗಳ ಹಿಂದೆಯೇ ತಿಳಿಸಿದ್ದಳು. ಮಹಿಳಾ ಹಕ್ಕುಗಳ ತತ್ವದ ನಿರೂಪಣೆ ಮತ್ತು ರಾಷ್ಟ್ರದ ಹಿತಾಸಕ್ತಿಗಳಿಗೆ ಆಕೆ ಸದಾ ಬದ್ಧತೆಯಿಂದ ವ್ಯವಹರಿಸುತ್ತಿದ್ದಳು. ಮಾತೃತ್ವ ಭಾರಗಳನ್ನು ಕಡಿಮೆಗೊಳಿಸಿ ಮಹಿಳೆಯ ಏಳಿಗೆ ಸಬಲೀಕರಣವನ್ನು ಆಶಿಸುವ ಅಲೆಕ್ಸಾಂಡ್ರಳು ಸ್ವಯಂ ತಾಯಿ ಮತ್ತು ಮಗುವಿನ ಸಂಬಂಧವನ್ನು ಮತ್ತು ಎದೆ ಹಾಲುಣಿಸುವುದರ ಅಗತ್ಯವನ್ನು ವೈಭವೀಕರಿಸಿದ್ದಳು. ಮಹಿಳೆಯು ಸ್ವಯಂ ತನ್ನ ಮಗುವಿಗಷ್ಟೇ ತಾಯಿಯಾಗುವುದಲ್ಲದೆ ಸಮಾಜದ ಇತರರ ಮಗುವಿಗೂ ಪ್ರೀತಿ ತೋರಿಸಬೇಕು. ಆಕೆ ಎಲ್ಲರಿಗೂ ತಾಯಿಯಾಗಬೇಕು. ಮಹಿಳೆಯರು ಪ್ರಜ್ಞಾಪೂರ್ವಕವಾಗಿರಬೇಕು. ಸ್ವಾರ್ಥವನ್ನು ಮೀರಿ ಬೆಳೆಯುತ್ತಿರಬೇಕು. ಸಮಾಜದ ಎಲ್ಲ ಮಕ್ಕಳನ್ನು ಸಮಭಾವದಿಂದ ಪ್ರೀತಿಸಬೇಕು ಇತ್ಯಾದಿಯಾಗಿ ಅಲೆಕ್ಸಾಂಡ್ರಾ ಪ್ರತಿಪಾದಿಸಿದಳು. ಮಹಿಳಾ ಶ್ರಮವು ಕುಟುಂಬಕ್ಕಷ್ಟೇ ಲಾಭದಾಯಕವಲ್ಲವೆಂದು ಮತ್ತು ದೇಶದ ಶ್ರೀಮಂತಿಕೆಗಾಗಿ ಕೂಡ ಅದು ಅಗತ್ಯವೆಂದು ಅಲೆಕ್ಸಾಂಡ್ರಾ ಭಾವಿಸಿದ್ದಳು. ಉತ್ತಮ ಬರಹಗಾರ್ತಿಯಾದ ಇವರು ತಮ್ಮ ಜೀವನ ಪರ್ಯಂತ ಮಹಿಳಾ ಏಳಿಗೆ ಮತ್ತು ಸಮಾನತೆಗಾಗಿ ಹೋರಾಡಿದರು. ಸಾಮಾಜಿಕ ಪ್ರಜಾಪ್ರಭುತ್ವವಾದಿಯಾಗಿ, ಮಹಿಳಾ ಆಂದೋಲನದ ನಾಯಕಿಯಾಗಿ ಕೆಲಸ ಮಾಡಿದರು. 1920ರ ತನಕ ಬಹಳ ವ್ಯವಸ್ಥಿತವಾಗಿ ಮಹಿಳಾ ಪರವಾಗಿ ಅಲೆಕ್ಸಾಂಡ್ರಾ ಧ್ವನಿ ಎತ್ತಿದ್ದನ್ನು ಇಂದಿನ ಹೋರಾಟಗಳಿಗೆ ಆಕೆ ಅಂದೇ ಬೌದ್ಧಿಕ ನೆಲೆ ಕಲ್ಪಿಸಿಕೊಟ್ಟಿದ್ದಳೆಂಬುದನ್ನು ಮಹಿಳಾ ಲೋಕ ಮರೆಯಲಾಗದು.
1: ಇದುವರೆಗೆ ಮಹಿಳಾ ಸಮತಾವಾದಿ ಅಲೆಕ್ಸಾಂಡ್ರಾ ಕೊಲ್ಲೊಂಟಾಯ್ ಅವರನ್ನು ಕುರಿತು ಮಾತನಾಡಿದವರು ಬರಹಗಾರ್ತಿ ಹಾಸನದ ಭಾರತಿ ಹಾರಿಗೆ. ಇದೀಗ ಕೆಲವು ಭಾವಗೀತೆಗಳನ್ನು ಕೇಳೋಣ. ಮೊದಲಿಗೆ ಜಿಎಸ್ ಶಿವರುದ್ರಪ್ಪರವರ ರಚನೆಯ ಒಂದು ಭಾವಗೀತೆ. ಗೀತೆಗೆ ದನಿಯಾಗಿದ್ದಾರೆ ರತ್ನಮಾಲಾ ಪ್ರಕಾಶ್.

ಕಾರ್ಯಕ್ರಮದ ಕೊನೆಯಲ್ಲಿ ಶಂಕರ್ ಶಾನ್ಬಾಗ್ ಹಾಗೂ ಕೆಎಸ್ ಸುರೇಖಾ ಅವರು ಹಾಡಿರುವ ಭಾವಗೀತೆಯನ್ನ ಕೇಳೋಣ. ರಚನೆ ಚನ್ನವೀರ ಕಣವಿ.

ಇದುವರೆಗೆ ವನಿತಾ ವಿಹಾರ ಪ್ರಸಾರವಾಯಿತು. ಕಾರ್ಯಕ್ರಮದ ಪ್ರಸಾರ ನಿರ್ವಹಣೆ ಸುಜಾತಾ ಎಫ್ ತಳವಾರ್. ರಾಜ್ಯವ್ಯಾಪಿ ಮೂಡಿಬಂದ ಇಂದಿನ ವನಿತಾ ವಿಹಾರ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

ಆಕಾಶವಾಣಿ ರಾಯಚೂರು ಕೇಂದ್ರ, ಸಮಯ 12:30:20. ನಿಲಯದಿಂದ ಇಂದು ಸಂಜೆ ಬಿತ್ತರವಾಗುವ ಕಾರ್ಯಕ್ರಮಗಳ ಪರಿಚಯ ಹೇಗಿದೆ? 12:35 ಆರೋಗ್ಯ ಸಂಚಿಕೆಯಲ್ಲಿ ಮಕ್ಕಳಲ್ಲಿ ತಪ್ಪಿಸಬಹುದಾದ ಆಕಸ್ಮಿಕ ಅನಾಹುತಗಳು ಕುರಿತು ಚಿತ್ರದುರ್ಗದ ಸರ್ಜಿ ವೇದಾಂತ ಆಸ್ಪತ್ರೆಯ ಮಕ್ಕಳ ತೀವ್ರ ನಿಗಾ ತಜ್ಞರಾದ ಡಾಕ್ಟರ್ ಪಂಕಜ ಎಟಿ ಅವರೊಂದಿಗೆ ಸಂದರ್ಶನವನ್ನು ಕೇಳಲಿದ್ದೀರಿ. ಸಂದರ್ಶಕರು ದ್ಯಾಮಲಂಬಿಕಾ ಎಂಎಸ್. ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ಕೊಡುಗೆ. 1 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮದಲ್ಲಿ ಪಿಎಂ ವಿಕಸಿತ ಭಾರತ ರೋಜ್ಗಾರ್ ಯೋಜನೆ ಕುರಿತು ಮಾತನಾಡುತ್ತಾರೆ ಎಸ್ಆರ್ ಭಟ್ ಮತ್ತು ಎಂಕೆ ಶಿವಕುಮಾರ್. ಕಾರ್ಯಕ್ರಮ ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕೊಡುಗೆ. 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ಮತ್ತು ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಪಡಿಸುತ್ತಾರೆ ಡಾಕ್ಟರ್ ಎಎಸ್ ಶಂಕರ್ ನಾರಾಯಣ. ಇನ್ನು 2:40 ಗಾಂಧಿ ಸ್ಮೃತಿ, 3 FM 101.3 MHz ಕಾರ್ಯಕ್ರಮಗಳು ಮೂಡಿಬರುತ್ತವೆ.

ಇನ್ನು ಸಂಜೆ 5 ಗಂಟೆಗೆ ಚಿತ್ರಗೀತೆಗಳು, 5:30ಕ್ಕೆ ಯುವವಾಣಿಯಲ್ಲಿ ಉದ್ಯೋಗ ವಾರ್ತೆ HS ನಾಗರತ್ನ ಅವರಿಂದ, ನಂತರ ಭಾವಗೀತೆಗಳನ್ನು ಕೇಳಲಿದ್ದೀರಿ. ಇನ್ನು 6:15ಕ್ಕೆ ಪರಿಸರ ಸಂರಕ್ಷಣೆ ಕುರಿತಾದ ಕಾರ್ಯಕ್ರಮ ನಿಸರ್ಗ ಋಣ ಪ್ರಸ್ತುತಪಡಿಸುತ್ತಾರೆ ಶ್ರೀದೇವಿ. 6:51ಕ್ಕೆ ದೇಶಭಕ್ತಿ ಗೀತೆಗಳು. 7 ಗಂಟೆಗೆ ಸ್ವಾತಂತ್ರ್ಯ ದಿನಾಚರಣೆಯ ಮುನ್ನಾ ದಿನದ ಅಂಗವಾಗಿ ಭಾರತದ ಘನತಮೆತ್ತ ರಾಷ್ಟ್ರಪತಿಗಳಾದ ಸನ್ಮಾನ್ಯ ಶ್ರೀಮತಿ ದ್ರೌಪದಿ ಮುರ್ಮು ಅವರು ರಾಷ್ಟ್ರದ ಜನತೆಯನ್ನು ಉದ್ದೇಶಿಸಿ ಮಾಡುವ ಪ್ರಸಾರ ಭಾಷಣವನ್ನು ಆಲಿಸಲಿದ್ದೀರಿ ದೆಹಲಿ ಕೇಂದ್ರದಿಂದ. ಇದರ ಕನ್ನಡ ಉತ್ತರಣಿಕೆಯನ್ನು ಬೆಂಗಳೂರು ಕೇಂದ್ರದಿಂದ 9:30 ಪ್ರಸಾರ ಮಾಡುತ್ತಿವೆ. ಇನ್ನು 7:45ಕ್ಕೆ ವಿಧಾನಮಂಡಲದಲ್ಲಿ ಇಂದು ಬೆಂಗಳೂರು ಕೇಂದ್ರದಿಂದ

ರಾತ್ರಿ 8 ಗಂಟೆಗೆ ನಿಮ್ಮ ಕರೆ ನಿಮಗೊಂದು ಗೀತೆ. ನಿಮ್ಮ ನೆಚ್ಚಿನ ಚಿತ್ರಗೀತೆಗಳನ್ನು ಆಧರಿಸಿದ ನೇರ ಫೋನಿನ ಕಾರ್ಯಕ್ರಮ. ಇನ್ನು 8:30ಕ್ಕೆ ಜನಪದ ಸಂಗೀತದಲ್ಲಿ ರಾಯಚೂರು ತಾಲೂಕಿನ ಯಾಪಲ್ದಿನಿ ಗ್ರಾಮದ ಕುರುಮಣ್ಣ ಮತ್ತು ಸಂಗಡಿಗರಿಂದ ಬಯಲಾಟದ ಪದಗಳನ್ನು ಕೇಳಲಿದ್ದೀರಿ. ಇನ್ನು 10 ಗಂಟೆಗೆ ಹಿಂದೂಸ್ತಾನಿ ವಾದ್ಯ ಸಂಗೀತದಲ್ಲಿ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಮತ್ತು ಸಂಗಡಿಗರಿಂದ ಶಹನಾಯಿ ವಾದನದ ಧ್ವನಿ ಮುದ್ರಿಕೆ ಇದೆ. 10:30ಕ್ಕೆ ಹಿಂದಿ ಚಿತ್ರಗೀತೆಗಳನ್ನು ಬಿತ್ತರಿಸುತ್ತೇವೆ.

0: ಸಮಯದಿಂದ ಈ ಸಂಜೆ ಬಿತ್ತರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ.
1: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
2: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
1: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
2: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ, ಸುಲಭ.
1: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700014242
2: 8700014242.
0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

0: ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ತಪ್ಪಿಸಬಹುದಾದ ಆಕಸ್ಮಿಕ ಅನಾಹುತಗಳು ಕುರಿತು ಚಿತ್ರದುರ್ಗದ ಸರ್ಜಿ ವೇದಾಂತ ಆಸ್ಪತ್ರೆಯ ಮಕ್ಕಳ ತೀವ್ರ ನಿಗಾ ತಜ್ಞರಾದ ಡಾಕ್ಟರ್ ಪಂಕಜ ಏಟಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ.
1: ಕೆಳಗರೆ ನಮಸ್ಕಾರ. ಇವತ್ತಿನ ಆರೋಗ್ಯ ಸಂಚಿಕೆಗೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ನಾವಿವತ್ತು ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ತಪ್ಪಿಸಬಹುದಾದ ಆಕಸ್ಮಿಕ ಅನಾಹುತಗಳು ಅನ್ನುವಂಥ ವಿಷಯ ಕುರಿತು ಮಾತಾಡ್ತಾ ಇದ್ದೀವಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮಗೆ ಮಾಹಿತಿಯನ್ನ ಕೊಡ್ತಾರೆ ಚಿತ್ರದುರ್ಗದ ಸರ್ಜಿ ವೇದಾಂತ ಆಸ್ಪತ್ರೆಯ ಮಕ್ಕಳ ತೀವ್ರ ನಿಗಾ ತಜ್ಞರಾದ ಡಾಕ್ಟರ್ ಪಂಕಜ ಏಟಿ ಅವರು. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ.
1: ಓಕೆ, ಸುಮಾರು ಘಟನೆಗಳನ್ನ ನಾವು ನೋಡಿರುವಂತದ್ದು, ಮಕ್ಕಳಲ್ಲಿ ಆಗುವಂತಹ ಅನಾಹುತಗಳು ಏನಾಗುತ್ತೆ ಅಂದ್ರೆ ಕ್ಷಣ ಮಾತ್ರದಲ್ಲಿ ಎಲ್ಲೋ ಒಂದು ಸ್ವಲ್ಪ ಎಚ್ಚರಿಕೆ ವಹಿಸಿದ್ರೆ ತಪ್ಪಿಸಬಹುದಾಗಿತ್ತು ಆ ಒಂದು ಅನಾಹುತನ ಅನ್ನುವಂಥದ್ದು.
2: ಮಕ್ಕಳಲ್ಲಿ ಏನಾಗುತ್ತೆ ಅಂತಂದ್ರೆ ಈಚ್ ಏಜ್ ಗ್ರೂಪ್ ಡಿಫ್ರೆಂಟ್ ಆಗುತ್ತೆ ನಮ್ಗೆ. ದೊಡ್ಡವರಾದ್ರೆ ಎಲ್ಲರೂ ಒಂದೇ ತರ ಇರ್ತಾರೆ ನಮ್ಗೆ. ಆದ್ರೆ ನಾವು ಒಪಿಡಿಯಲ್ಲಿ ನೋಡ್ಬೇಕಾದ್ರು ಸಹ ಒಂದ್ ಮಗುಗೆ ನಾವು ಪ್ರಿಪೇರ್ ಆಗ್ಬೇಕು. ಈಗ ಒಂದ್ ಮಂತಿನ ಮಗು ಬರುತ್ತೆ ಅಂದ್ರೆ ನೆಕ್ಸ್ಟ್ ಒಂದ್ ವರ್ಷದ್ ಬರ್ಬೋದು, ನೆಕ್ಸ್ಟ್ 5 ವರ್ಷದ್ ಬರ್ಬೋದು, ನೆಕ್ಸ್ಟ್ 13 ವರ್ಷ 15 ವರ್ಷದ್ ಬರೋದು. ಈಚ್ ಏಜ್ ಡಿಫ್ರೆಂಟ್, ಅವ್ರವ್ರದ್ದು ಬೆಳವಣಿಗೆನು ಡಿಫ್ರೆಂಟ್ ಇರುತ್ತೆ, ಅವ್ರದ್ದು ಕ್ಯೂರಿಯಾಸಿಟಿನೂ ಸಹ ಡಿಫ್ರೆಂಟ್ ಇರುತ್ತೆ ನಮ್ಗೆ. ಹಾಗಾಗಿ ಡೇಂಜರ್ ಸಹ ಹಾಗೇನೆ, ಏನು ಡೇಂಜರ್ ಬರುತ್ತೋ ಅವರಿಗೆ ಏಜ್ ಮೇಲೂ ಹೋಗ್ತಾಗುತ್ತೆ. ಈಗ ನಾವು ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ 1 ವರ್ಷದ ಮಗು, ಈ ಮಗು ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಆಗ್ತಾನೆ ಅಂಬೆ ಕಾಲಾಡ್ತಾ ಇರುತ್ತೆ, ಆಮೇಲೆ ಸ್ವಲ್ಪ ನಡೆಯೋದಕ್ಕೂ ಸ್ಟಾರ್ಟ್ ಮಾಡ್ತಾ ಇರುತ್ತೆ 1-1.5 ವರ್ಷ ಈ ಟೈಮಲ್ಲಿ. ಸೊ ಇಂಥ ಮಕ್ಕಳಲ್ಲಿ ಸ್ವಲ್ಪ ಕ್ಯೂರಿಯಾಸಿಟಿ ಜಾಸ್ತಿ. ಡೆವಲಪ್ಮೆಂಟ್ ಅವ್ರದ್ದು ಹೇಗಿರುತ್ತೆ ಅಂತಂದ್ರೆ ಏನೇ ತಗೊಂಡ್ರು ಸಹ ಅವರಿಗೆ ಅದನ್ನ ಟೇಸ್ಟ್ ಮಾಡಿ ಅದನ್ನ ನೋಡ್ಬೇಕು ಅವರಿಗೆ, ಅದನ್ನೇ ಕ್ಯೂರಿಯಾಸಿಟಿ ಅವರಿಗೆ. ಸೊ ಯಾವುದೇ ವಸ್ತು ತಗೊಂಡ್ರು ಫಸ್ಟ್ ಮಾಡೋದು ಅವರು ಬಾಯಲ್ಲಿ ಇಟ್ಕೊಳೋದು, ಅದನ್ನ ಅನಲೈಸ್ ಮಾಡೋದೇ ಅವರು ಬಾಯಲ್ಲಿ ಇಟ್ಕೊಂಡ್ಬಿಟ್ಟು ಟೇಸ್ಟ್ ಇದೆಯೋ ಇಲ್ಲೋ ಅಂತ. ಆ ತರ ಫೇಸ್ ಡೆವಲಪ್ಮೆಂಟ್ ಅವ್ರದ್ದು. ಆಮೇಲೆ ಸ್ವಲ್ಪ ದೊಡ್ಡ ಮಕ್ಕಳು, ಈಗ ಸ್ಕೂಲ್ ಹೋಗೋ ಮಕ್ಕಳು ಈ ತರದ್ರಲ್ಲಿ 5 ವರ್ಷ ಮಕ್ಕಳಲ್ಲಿ ಏನಾಗುತ್ತೆ ಅಂದ್ರೆ ಅವ್ರದ್ದು ಓಡೋದು, ಅವ್ರದ್ದು ವಿಷನ್ ಹೇಗಿರುತ್ತೆ ಅಂತಂದ್ರೆ ಈಗ ನಾವು ಕುದುರೆಯಲ್ಲಿ ಪಟ್ಟಿ ಕಟ್ತೀವಿ ಅಲ್ವಾ, ಅದು ಟ್ಯೂಬ್ಯುಲರ್ ವಿಷನ್ ಅಂತ. ಅವ್ರದ್ದು ಒಂದೇ ಕಡೆ ಇರುತ್ತೆ, ಆ ಕಡೆ ಸೈಡ್ ಈ ಕಡೆ ಸೈಡ್ ಏನು ಕಾಣಿಸಲ್ಲ ಅವರಿಗೆ. ಸೊ ಒಂದೇ ಕಡೆ ಹೋಗ್ಬೇಕು, ಅದಕ್ಕೋಸ್ಕರ ಈಗ ಎಕ್ಸಾಂಪಲ್ ರೋಡ್ ಕ್ರಾಸ್ ಮಾಡೋ ಟೈಮಲ್ಲಿ ಮಕ್ಳು ಏನ್ ಮಾಡ್ಬಿಡ್ತಾರೆ, ಆ ಕಡೆ ಈ ಕಡೆ ವೆಹಿಕಲ್ ನಮಗೆ ಗೊತ್ತಾಗುತ್ತೆ, ನಾವು ಅದ್ ನೋಡ್ಬೇಕು ಇದನ್ನ ನೋಡ್ಬೇಕು ಅಂತ ದಾಟ್ತೀವಿ. ಮಕ್ಳಾಗಲ್ಲ, ಅವ್ರಿಗೆ ಅಲ್ಲಿ ಟಾರ್ಗೆಟ್ ರೀಚ್ ಆಗ್ಬೇಕು, ಒಂದೇ ವಿಷನ್ ಇರುತ್ತೆ ಅಲ್ಲಿಗೆ ಹೋಗ್ತಾರೆ. ಸೊ ಅವ್ರಿಗೆ ಲ್ಯಾಕ್ ಆಫ್ ಸೈಡ್ ವಿಷನ್ ಅಷ್ಟು ಡೆವಲಪ್ ಆಗಿರಲ್ಲ. ಸೊ ಈ ತರ ಏಜ್ ಮಕ್ಕಳಲ್ಲಿ 1 ವರ್ಷದಿಂದ 5 ವರ್ಷ ಮಕ್ಕಳಲ್ಲಿ ಈ ತರ ಪ್ರಾಬ್ಲಮ್ಸ್, ಸೈಡ್ ವಿಷನ್ ಎಲ್ಲ ಜಡ್ಜ್ ಮಾಡೋದು ಎಲ್ಲ ಗೊತ್ತಾಗಲ್ಲ, ಹಾಗಾಗಿ ಈ ತರ ರೋಡ್ ಕ್ರಾಸ್ ಅಲ್ಲಿ ಬೇಗನೆ ಆಕ್ಸಿಡೆಂಟ್ ಆಗುವಂತದ್ದು. ಇನ್ ಬಂದ್ಬಿಟ್ಟು ದೊಡ್ಡ ಮಕ್ಕಳು, ಸ್ಕೂಲ್ ಹೋಗು ಮತ್ತೆ ಅಡೋಲೆಸೆಂಟ್ಸ್ ಅಂತ ಎನರ್ಜಿ ಜಾಸ್ತಿ ಅವರಿಗೆ, ಅವರಿಗೆ ಎಕ್ಸ್ಪ್ಲೋರ್ ಮಾಡ್ಬೇಕು. ಈ ಎಕ್ಸಾಂಪಲ್ 15 ವರ್ಷ 16 ವರ್ಷ ಮಕ್ಕಳಲ್ಲಿ ಈಗ ಬೈಕ್ ಅನ್ನೋದೊಂದು ಕ್ರೇಜ್. ಆ ಮಕ್ಕಳಲ್ಲಿ ಏನಾಗುತ್ತೆ ಅಂದ್ರೆ ನಾನು ಬೈಕ್ ತಗೋಬೇಕು, ಅದು ಸಹ ಜಾಸ್ತಿ ಸ್ಪೀಡ್ ಅಲ್ಲಿ ಹೋಗ್ಬೇಕು ಅನ್ನೋದಿರುತ್ತೆ, ಹಿಂಗೋಗಿ ಅಪಘಾತ ಆಗೋದು ಜಾಸ್ತಿ ಆಗುತ್ತೆ. ಸೊ ಒಂದೊಂದು ಏಜ್ ಅಲ್ಲೂ ಒಂದೊಂದ್ ತರ ಆಗುತ್ತೆ. ಸೊ ನಾವು 1-5 ವರ್ಷದಲ್ಲಿ ಮಕ್ಕಳಲ್ಲಿ ಎಷ್ಟೊಂದ್ಸಲಿ ಡ್ರೌನಿಂಗ್ ಅಂತ ಅಂದ್ರೆ ನೀರಲ್ಲಿ ಬಿದ್ದು ಮುಳುಗೋದು ಅಪಘಾತ ಜಾಸ್ತಿ ನೋಡ್ತೀವಿ. ಆಮೇಲೆ ಸ್ಕೂಲ್ ಹೋಗಿ ಮತ್ತೆ ಈ ತರ ಅಡೋಲೆಸೆಂಟ್ಸ್ ಏಜ್ ಗಳಲ್ಲಿ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಸ್, ಈ ತರ ಅಪಘಾತ, ರಸ್ತೆ ಅಪಘಾತಗಳು ಜಾಸ್ತಿ ಅವರಲ್ಲಿ ಕಾಣ್ತೀವಿ. ಇನ್ನು ಸಣ್ಣ ಮಕ್ಕಳು ಬಾಯಲ್ಲಿ ಇಟ್ಕೊಳೋದು, ಅವರಲ್ಲೆಲ್ಲ ಚೋಕಿಂಗ್, ಪಾಯ್ಸನಿಂಗ್ ಈ ತರ ಎಲ್ಲ ಜಾಸ್ತಿ ಆಗೋ ಚಾನ್ಸಸ್.
1: ಮನೆಗಳಲ್ಲಿ ಏನೆಲ್ಲ ತಪ್ಪಿಸಬಹುದಾಗಿತ್ತು ಅನ್ನುವಂತ ಯಾವೆಲ್ಲ ತೊಂದರೆಗಳು ಆಗಬಹುದು
2: ಮನೆಗಳಲ್ಲಿ? ಎನಿ ಪ್ಲೇಸ್ ಡೇಂಜರಸ್ ಪ್ಲೇಸ್ ನನ್ಗಂದ್ರು.
1: ಮಕ್ಕಳಿಗೆ
2: ಏನಾಗುತ್ತೆ ಅಂತಂದ್ರೆ ಈಗ ನಾವು ಎಕ್ಸಾಂಪಲ್ ನಮ್ಗೆ ಡೇಂಜರ್ ಪ್ಲೇಸ್, ಮೋಸ್ಟ್ ಕಾಮನ್ ಡೇಂಜರ್ಸ್ ಪ್ಲೇಸ್ ಅಂತಂದ್ರೆ ಒಂದು ಕಿಚನ್, ಒಂದು ಬಾತ್ರೂಮ್ ಅಂತ ತಗೊಂತೀವಿ ಅಂತ. ಕಿಚನ್ ಅಲ್ಲಿ ಯಾವಾಗ್ಲೂ ಸಹ ಕುಕಿಂಗ್ ಮಾಡೋದಿರುತ್ತೆ, ಒಲೆ ಹಚ್ಚಿರ್ತಾರೆ, ಬಿಸಿ ಪದಾರ್ಥಗಳಿರುತ್ತೆ, ಅದ್ರ ಜೊತೆ ಶಾರ್ಪ್ ಆಬ್ಜೆಕ್ಟ್ ಸಹ ಇರುತ್ತೆ, ಇವೆಲ್ಲಾನು ಸಹ ಡೇಂಜರ್ ಮಕ್ಕಳಿಗೆ ಅಂತ. ಎಷ್ಟೊಂದ್ಸಲಿ ನೋಡ್ತೀವಿ ಮಕ್ಕಳಿಗೆ ಕಿಚನ್ ಅಲ್ಲಿ ರೋಲ್ ಪ್ಲೇ ಮಾಡೋದು ಅಂದ್ರೆ ತುಂಬಾ ಇಷ್ಟ. ಅಂದ್ರೆ ಆ ಏಜ್ ಡೆವಲಪ್ಮೆಂಟ್, ಇವಾಗ ನಾನು ಹೇಳಿದ್ನಲ್ಲ 5 ವರ್ಷದ ಮಕ್ಕಳಲ್ಲಿ ಈಗ ದೊಡ್ಡವ್ರ ತರ ಆಕ್ಟ್ ಮಾಡೋದು, ದೊಡ್ಡವ್ರ ತರ ಸೀರೆ ಉಟ್ಕೊಳ್ಳೋದು, ದೊಡ್ಡವ್ರ ತರ ಟೀಚರ್ ತರ ಆಗ್ಬಿಟ್ಟು ಮಕ್ಕಳಿಗೆ ಪಾಠ ಮಾಡಿ. ಸೊ ಅವ್ರೇನ್ ಮಾಡ್ತಾರೆ, ಒಳಗಡೆ ಬರ್ತಾರೆ, ಅವ್ರು ಅಡ್ಗೆ ಮಾಡ್ತಿದ್ದಾರೆ, ನಾನು ಮಾಡ್ಬೇಕು, ಅದೇನ್ ಕ್ಯೂರಿಯಾಸಿಟಿ ಅವ್ರಿಗೆ, ಅದು ಸುಡುತ್ತೆ, ಬಾಯ್ಲ್ ಆಗ್ತಿದೆ, ಇದು ಕಟ್ ಆಗುತ್ತೆ ಅನ್ನೋದು ಇರಲ್ಲ ಅವ್ರಿಗೆ, ಅದು ಕ್ಯೂರಿಯಾಸಿಟಿ, ಅದನ್ನ ಎಕ್ಸ್ಪ್ಲೋರ್ ಮಾಡ್ಬೇಕು.

0: ಈಗ ಎಕ್ಸಾಂಪಲ್ ಅವ್ರು ಅಡ್ಗೆ ಮಾಡ್ತಾ ಇರ್ತಾರೆ, ಸಡನ್ ಆಗಿ ಅಕಸ್ಮಾತ್ ಅಲ್ಲಿ ದೊಡ್ಡವ್ರು ಏನು ಸೂಪರ್ವಿಷನ್ ಇಲ್ಲ ಇದ್ರು ಸಹ ಅವ್ರು ಆ ಕಡೆ ತಿರ್ಕೊಂಡು ಏನೋ ಮಾಡ್ತಾ ಇರ್ತಾರೆ, ಕಾಫಿ ಮಾಡ್ತಾ ಇರ್ತಾರೆ, ಅದು ಕೆಟಲ್ದು ಹ್ಯಾಂಡಲ್ ಇರುತ್ತೆ, ಸೊ ಸಡನ್ ಆಗಿ ಹೋಗ್ತಾರೆ ಇದನ್ನ ಹೇಳ್ ಬಿಡ್ತಾರೆ, ಸೊ ಅವಾಗ ಏನಾಗುತ್ತೆ ಟೀ ಎಲ್ಲ ಮೇಲೆ ಬೀಳುತ್ತೆ, ಇಲ್ಲ ಬಾಯ್ಲಿಂಗ್ ವಾಟರ್ ಏನಾದ್ರೂ
1: ಸಾಂಬಾರ್
0: ಇದ್ದು ಎಲ್ಲ ಮೈ ಮೇಲೆ ಚೆಲ್ಕೊಂಡ್ಬಿಡ್ತಾರೆ. ಆಮೇಲೆ ಕಟ್ ಮಾಡುವಂತ ಶಾರ್ಪ್ ಆಬ್ಜೆಕ್ಟ್ಸ್ ಅಷ್ಟೇ, ಸೊ ಅಲ್ಲಿ ತರಕಾರಿ ಹಚ್ಚತಾರೆ ಅಲ್ಲೇ ಬಿಟ್ಟಿರ್ತಾರೆ ಅನ್ಕೊಳ್ಳಿ, ಅದನ್ನು ತಗೊಂಡು ಅವ್ರಿಗೆ ಶಾರ್ಪ್ ಶೈನಿಂಗ್ ಅಂತಂದ್ರೆ ಫುಲ್ ಕ್ಯೂರಿಯಾಸಿಟಿ, ನಾನು ಏನಾದ್ರು ಮಾಡ್ಬೇಕಿದ್ರಲ್ಲಿ ಅಂತ. ಸೊ ಅವಾಗ ಅವ್ರು ಅದು ತಗೊಂಡು ಕೈ ಕಟ್ಕೊಂಡು ಮಾಡೋದಾಗ್ಲಿ ಗಾಯ ಮಾಡ್ಕೊಳೋದಾಗ್ಲಿ ಇದೆಲ್ಲ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಏನಾಗುತ್ತೆ ಅಂತಂದ್ರೆ ಮಕ್ಕಳನ್ನ ಕಿಚನ್ ನಲ್ಲಿ ಒಳಗಡೆ ಬಿಡದೆ ಬೇಡ ಆಯ್ತಾ, ಕಿಚನ್ ಇಂದ ಯಾವಾಗ್ಲೂ ಅವರು ಅವಾಯ್ಡ್ ಆಗಿ ಆಗಿರ್ಬೇಕು, ಅಲ್ಲಿ ಬರೋದೇ ಬೇಡ ಅವರು. ಈ ತರ ಮಾಡಿದ್ರೆ ಅಟ್ಲೀಸ್ಟ್ ಬರ್ನ್ಸ್ ಏನೇನಾಗುತ್ತೆ ಅದನ್ನು ಪ್ರಿವೆನ್ಷನ್ ಮಾಡ್ಕೊಂಡು.
1: ಈಗ ಮಕ್ಕಳಿಗೆ ಸಂಬಂಧಪಟ್ಟ ಹಾಗೆ ಮನೆಗಳಲ್ಲಿ ಮತ್ತೊಂದು ಎರಡನೇ ತುಂಬಾ ಡೇಂಜರ್ ಪ್ಲೇಸ್ ಅಂದ್ರೆ ಬಾತ್ರೂಮ್ ಅನ್ನೋದು.
0: ಬಾತ್ರೂಮ್ ಮಗು ದಿನ ಸ್ನಾನ ಮಾಡಿಸ್ಲೇಬೇಕು, ಮಗುನ್ ಕರ್ಕೊಂಡು ಹೋಗ್ತಾರೆ, ಎಷ್ಟೊಂದ್ಸಲಿ ಬಕೆಟ್ ಅಲ್ಲಿ ನೀರ್ ಬಿಟ್ಟಿರ್ತಾರೆ, ಸೊ ಕೆಲವೊಂದ್ಸಲಿ ಇದು ಬಿಸಿ ಇರುತ್ತೆ, ತುಂಬಾನೇ ಬಿಸಿ ಇರೋ ನೀರ್ ಇರುತ್ತೆ, ಆಮೇಲೆ ತಣ್ಣೀರ್ ಮಿಕ್ಸ್ ಮಾಡೋಣ ಅಂತ ಹಾಫ್ ದ ಬಕೆಟ್ ಫಿಲ್ ಮಾಡಿರ್ತಾರೆ, ಫುಲ್ ಬಕೆಟ್ ಫಿಲ್ ಮಾಡಿರ್ತಾರೆ. ಅವಾಗ ಏನಾಗುತ್ತೆ ಮಗುನ್ ಸ್ನಾನ ಮಾಡಿಸ್ಬೇಕು ಅಂತ ಕರ್ಕೊಂಡು ಹೋಗಿರ್ತಾರೆ, ಸಡನ್ ಆಗಿ ಯಾರು ಬಂದ್ರು ಬಾಗ್ಲಲ್ಲಿ ರಿಂಗ್ ಮಾಡಿದ್ರು ಇಲ್ಲ ಕರೆದ್ರು ಇಲ್ಲ ಫೋನೇ ಬಂತು ಆಯ್ತಾ, ಏನ್ ಮಾಡ್ತಾರೆ ಅಂತಂದ್ರೆ ಮಗುನ ಅಲ್ಲೇ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ. ಆಗ ಮಗುಗೆ ಏನಂದ್ರೆ ವಾಟರ್ ಅಂತಂದ್ರೆ ಮಗುಗಂತೂ ನೀರಲ್ಲಿ ಆಡೋದಂದ್ರೆ ತುಂಬಾನೇ ಇಷ್ಟ ಇರುತ್ತೆ, ಸೊ ಏನ್ ಮಾಡ್ಬಿಡ್ತಾರೆ ಸಡನ್ ಆಗಿ ಅವರು ಫಸ್ಟ್ ಬಿಟ್ಟಿದ್ದೇನೆ ಫ್ರೀಡಮ್ ಸಿಕ್ಬಿಡುತ್ತೆ ಅವ್ರಿಗೆ, ಸೊ ಅಲ್ಲಿ ಏನ್ ಮಾಡ್ತಾರೆ ಎರಡ್ ಇಂಜುರಿ ಆಗುತ್ತೆ, ಒಂದು ಹಾಟ್ ವಾಟರ್ ಇಂದ ಬರ್ನ್ಸ್ ಆಗ್ಬಹುದು ಇಂಜುರಿ ಆಗುತ್ತೆ, ಇನ್ನೊಂದು ಬಕೆಟ್ ಅಲ್ಲಿ ಏನಾದ್ರು ತಣ್ಣೀರೇನೆ ಮಗು ಕ್ಯೂರಿಯಾಸಿಟಿಗೆ ಏನ್ ಮಾಡುತ್ತೆ ಬಗ್ಗುತ್ತೆ ಅದನ್ನ ನೋಡುತ್ತೆ ಅದ್ರಲ್ಲೇ ಮುಳುಗೋ ಚಾನ್ಸಸ್ ಇರುತ್ತೆ. ಮಕ್ಕಳಲ್ಲಿ ಏನಂತಂದ್ರೆ ತಲೆ ಸ್ವಲ್ಪ ದೊಡ್ಡದು ಬಾಡಿನೇ ಚಿಕ್ಕದು, ದೊಡ್ಡವರದಲ್ಲಿ ಹೇಗೆ ಅಂದ್ರೆ ಬಾಡಿ ದೊಡ್ಡದು ತಲೆ ಚಿಕ್ಕದು ಇರುತ್ತೆ, ಅವರಿಗೆ ಚಿಕ್ಕ ಮಗುವಲ್ಲಿ ಬಾಡಿನೇ ವೆಯ್ಟ್ ಇರುತ್ತೆ, ಸ್ವಲ್ಪ ಅವರು ಬಗ್ಗಿ ನೋಡಿದ್ರು ಸಹ ಉಲ್ಟಾ ಆಗಿ ಬಕೆಟ್ ಅಲ್ಲೇ ಬೀಳೋ ಚಾನ್ಸಸ್ ಇರುತ್ತೆ. ಅರ್ಧ ಬಕೆಟ್ ಸಾಕು ಅವರಿಗೆ ಡ್ರೌನ್ ಆಗ್ಬಿಟ್ಟು ನೀರಲ್ಲಿ ಮುಳುಗಿ ಉಸಿರು ಕಟ್ಟೋದಕ್ಕೆ. ಇದನ್ನ ಹೇಗೆ ಅಂತಂದ್ರೆ ಮಗುನ ಅಲ್ಲಿ ಕರ್ಕೊಂಡು ಹೋಗಿದ್ದಾರೆ ಬಾತ್ರೂಮ್ಗೆ ಹೋಗಿದ್ದಾರೆ ಅಂದ್ರೆ ರೆಸ್ಪಾನ್ಸಿಬಿಲಿಟಿ ಕಂಪ್ಲೀಟ್ಲಿ ಅವ್ರದ್ದು, ಅವ್ರ ಜೊತೆಗೆನೆ ಹೋಗ್ಬೇಕು, ಸ್ನಾನ ಮಾಡಿಸ್ಕೊಂಡು ಲಾಕ್ ಮಾಡ್ಕೊಂಡೆ ಅವ್ರ ಕಡೆ ಬರ್ಬೇಕು, ಇಲ್ಲ ಇನ್ನೊಬ್ರಿಗೆ ರೆಸ್ಪಾನ್ಸಿಬಿಲಿಟಿ ಕೊಡಿ, ಅಷ್ಟೇ ಎಮರ್ಜೆನ್ಸಿ ಇತ್ತು ಹೊರಗಡೆ ಹೋಗಿ ಮಾತಾಡಿಸ್ಲೇಬೇಕು ಕಾಲ್ ತಗೊಂಡ್ಲೇಬೇಕಿತ್ತು ಅಂತಂದ್ರೆ ಮಗುನ ಅಲ್ಲೇ ಬಿಡೋದು ಒಳ್ಳೇದೇ. ಯಾರಾದ್ರೂ ರೆಸ್ಪಾನ್ಸಿಬಿಲಿಟಿ ಇಲ್ಲ ನೀವೇ ಮುಗಿಸ್ಬೇಕಾಗುತ್ತೆ ಕೆಲಸ,
1: ಮಗುನ ಜೊತೆ ಕರ್ಕೊಂಡು ಹೋದ್ರು ಪರವಾಗಿಲ್ಲ ಅಲ್ಲಿ ಬಿಡಬೇಡಿ ಅಂತ ಹೇಳ್ತೀರಿ. ಇದೊಂದು ಮನೆಯಲ್ಲಿ ಕಂಡುಬರುವಂತ ಒಂದು ಅನಾಹುತದ ಸ್ಥಳ ಮಕ್ಕಳ ವಿಷಯದಲ್ಲಿ ಅಂತ ಹೇಳಿ. ತುಂಬಾ ಉದಾಹರಣೆಗಳಂತೂ ಸಾಕಷ್ಟು ಸಿಕ್ಕುತ್ತೆ ಈ ರೀತಿ ನಾವು ನೋಡ್ತಾ ಹೋದ್ರೆ. ಹಾಗೆ ಈ ಕಿವಿ ಕಣ್ಣು ಮೂಗು ಗಂಟ್ಲಲ್ಲಿ ಹಾಕೊಳ್ಳುವಂಥದ್ದು ವಸ್ತುಗಳನ್ನ ಡಾಕ್ಟರ್ ಈ ರೀತಿಯಾಗಿ ನುಂಗುವಂಥದ್ದು ಮಕ್ಕಳು, ನೀವು ಹೇಳಿದ ಎಲ್ಲದನ್ನು ಟೇಸ್ಟ್ ಮಾಡುತ್ತೆ.
0: ಫಸ್ಟ್ ಟೇಸ್ಟ್ ಮಾಡ್ಬೇಕು ಅಂತ ತಗೊಂಡಿದ್ದು, ನೆಕ್ಸ್ಟ್ ಫೇಸ್ ಏನು
1: ನುಂಗೋದು.
0: ಸೊ ಹಾಗಾಗಿ ಸಣ್ಣ ವಸ್ತುಗಳು ಏನೇನಿರುತ್ತೆ, ಸಣ್ಣ ಮಣಿ ಆಗ್ಲಿ, ಈಗ ಟಾಯ್ಸ್ ತರ್ತಾರೆ ಮನೇಲಿ ಎಷ್ಟೊಂದು, ಈಗಂತೂ ಟಾಯ್ಸ್ ಜಾಸ್ತಿನೇ, ನಾವು ಚಿಕ್ಕವರಿದ್ದಾಗಿಂದ ನೋಡಿದ್ದಕ್ಕು ಇವಾಗ ತುಂಬಾನೇ ಅಡ್ವಾನ್ಸ್ ಟಾಯ್ಸ್ ಗಳು ಬರ್ತಾ ಇದೆ, ಬ್ಯಾಟ್ರಿ ಆಪರೇಟೆಡ್ ಇರುತ್ತೆ, ಸಣ್ಣ ಸಣ್ಣ ಬಟನ್ ಬ್ಯಾಟ್ರಿ ಅಂತ ಕರಿತೀವಿ ಚಿಕ್ಕದು, ಆತರ ಆಪರೇಟೆಡ್ ಬ್ಯಾಟ್ರಿ ಟಾಯ್ಸ್ ಗಳು ತುಂಬಾನೇ ಇರುತ್ತೆ. ಈ ಮಕ್ಕಳು ಆಟ ಆಡೋದು ಓಕೆ, ಸೊ ಕೆಲವೊಂದೇನು ಎಕ್ಸ್ಪ್ಲೋರ್ ಮಾಡ್ಬೇಕು, ಅದನ್ನ ಹೊಡೆದ್ಬಿಟ್ಟು ಅದ್ರೊಳಗಡೆ ಏನೇನಿದೆ ಸಣ್ಣ ಸಣ್ಣ ಪಾರ್ಟ್ ಎಲ್ಲ ತೆಗೆದು ಅದನ್ನ ಎಕ್ಸ್ಪ್ಲೋರ್ ಮಾಡ್ಬೇಕು, ಹಾಗೇನೆ ಮಾಡ್ತಿರ್ತಾರೆ. ಆಗ ಅವರಿಗೆ ಸಣ್ಣ ಸಣ್ಣದು ವಸ್ತುಗಳು ಸಿಗೋ ಚಾನ್ಸಸ್ ಇರುತ್ತೆ, ಬ್ಯಾಟ್ರಿಗಳು ಸಿಗೋ ಚಾನ್ಸಸ್ ಇರುತ್ತೆ, ಸಣ್ಣ ತುಂಡು, ಆಮೇಲೆ ಶಾರ್ಪ್ ಸಹ ಇರುತ್ತೆ ಸಣ್ಣ ಟಾಯ್ಸ್, ಪ್ಲಾಸ್ಟಿಕ್ ಆಯ್ತು ಅಂದ್ರೆ ಸಣ್ಣ ಶಾರ್ಪ್ ಎಡ್ಜಸ್ ಇರೋದು ಸಿಗುತ್ತೆ. ಸೊ ಈ ತರದೆಲ್ಲ ಟಾಯ್ಸ್ ಏನ್ ಮಾಡುತ್ತೆ ಅಂತಂದ್ರೆ ಬಾಯಲ್ ಹಾಕೊಂಡ್ಬಿಡ್ತಾರೆ ಇಮಿಡಿಯೇಟ್ ಆಗಿ. ಸೊ ಬಾಯಲ್ ಹಾಕೊಂಡು ಫಸ್ಟ್ ಟೇಸ್ಟ್ ನೋಡ್ತಾರೆ, ಟೇಸ್ಟ್ ನೋಡ್ತಾ ನೋಡ್ತಾ ಹಂಗೆ ನುಂಗೋಗ್ಬಿಡ್ತಾರೆ. ಈಗ ಎರಡ್ ತರ ಆಗುತ್ತೆ, ಒಂದು ನುಂಗಿದ್ರೆ ಓಕೆ ಅದು ಹೊಟ್ಟೆ ಒಳಗಡೆ ಹೋಗುತ್ತೆ, ಇನ್ನೊಂದ್ ತರ ಏನಾಗುತ್ತೆ ಅಂದ್ರೆ ಉಸಿರಾಟದ ಪೈಪಿಗೆ ಹೋಗ್ಬಿಟ್ರೆ ಅವಾಗ ಅದು ಉಸಿರನ್ನೇ ನಿಲ್ಬೇಕಾಗುತ್ತೆ, ಸೊ ಆತರ ಡೇಂಜರ್ ಆಗೋಗುತ್ತೆ. ಸೊ ಕಾಯಿನ್ಸ್ ಗಳು ಟಾಯ್ಸ್ ಗಳು ಈ ತರ ಚಿಕ್ಕ ಚಿಕ್ಕದೇನು ಅವರಿಗೆ ಕೈ ಸಿಗುತ್ತೆ ಇರುತ್ತೆ, ಆತರ ಮಕ್ಕಳಲ್ಲಿ ಆಟ ಆಡ್ಲಿಕ್ಕೆ ಕೊಡ್ಲೇಬಾರ್ದು. ಇವನ್ನ ಕೆಲವೊಂದ್ಸಲಿ ಮೋಸ್ಟ್ ಕಾಮನ್ ಆಗಿ ನಾವು ನೋಡೋದಂದ್ರೆ ಕಾಯಿನ್ಸ್, ಎಷ್ಟೊಂದ್ಸಲಿ ಅವರಿಗೆ ಕಾಯಿನ್ಸ್ ಸಹ ಸೌಂಡ್ ಮಾಡ್ತಾ ಇರುತ್ತೆ, ಅದು ಅಟ್ರಾಕ್ಷನ್ ಇರುತ್ತೆ. ಇವ್ರಿಗೆ ಸಿಕ್ತು ಅಂತಂದ್ರೆ ಕಾಯಿನ್ ಒಳಗಡೆ ತಗೊಂಡು ಕೆಲವೊಂದ್ಸಲಿ ಊಟದ ಪೈಪಲ್ಲಿ ಮೇಲೇನೆ ಅಬ್ಸ್ಟ್ರಾಕ್ಟ್ ಆಗ್ಬೋದು ಆಯ್ತಾ, ಮತ್ತೆ ಹೊಟ್ಟೆ ಒಳಗಡೆ ಹೋಗ್ಬೋದು. ಕೆಲವೊಂದ್ ಕಾಯಿನ್ ಗಳು ಕರಳಿಂದ ಮುಂದೆ ಹೋಗ್ಬಿಟ್ಟು ಎಷ್ಟೊಂದ್ಸಲಿ ನಮ್ಗೆ ಟಾಯ್ಲೆಟ್ ಅಲ್ಲಿ ಹೊರಗಡೆ ಬರುತ್ತೆ, ಒಂದ್ ಐದಾರು ದಿನ ವೇಟ್ ಮಾಡಿದ್ರೆ ಬರುತ್ತೆ. ಸೊ ಕೆಲವೊಂದು ಕಾಯಿನ್ ಗಳು ಹೋಗಲ್ಲ, ದೊಡ್ಡ ಕಾಯಿನ್ಸ್ ಎಲ್ಲ ಏನಾಗುತ್ತೆ ಅಂದ್ರೆ ಅಲ್ಲೇ ಉಳ್ಕೊಂಡ್ಬಿಡುತ್ತೆ, ಅವಾಗ ಊಟ ಮಾಡಿದ್ದು ಏನು ಮುಂದೆ ಹೋಗಲ್ಲ, ಅಬ್ಸ್ಟ್ರಕ್ಷನ್ ಆಗಿ ಅದು ಎಲ್ಲ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ. ಅಂತವ್ರಿಗೆಲ್ಲ ನಾವು ಮತ್ತೆ ಟ್ಯೂಬ್ ಹಾಕ್ಬಿಟ್ಟು ಎಲ್ಲ ತೆಗಿಬೇಕಾಗುತ್ತೆ. ಕಾಯಿನ್ ಒಂಥರ ಡೇಂಜರ್ ಆಯ್ತು ಅಂದ್ರೆ ಕೆಲವೊಂದ್ಸಲಿ ಪಿನ್ ಗಳು ಸಹ ಮನೇಲಿ ನೋಡ್ತಿರಲ್ಲ ನೀವು, ಪಿನ್ ಸಾರಿ ಪಿನ್ ಹಾಕೊಂತಿರ್ತೀವಿಲ್ಲ, ಅದನ್ನು ಬಿಡಲ್ಲ ಮಕ್ಕಳು, ಅದನ್ನು ಸಹ ಹಾಕೊಂತಾರೆ. ಅದು ಚುಚ್ಚುತ್ತೆ ಅದ್ ಮಾಡುತ್ತೆ ಅನ್ನೋದು ಒಂದು ಅವರಿಗೆ ಇನ್ಸೈಟ್ ಇರೋದಿಲ್ಲ, ಒಳಗಡೆ ನನ್ಗೆ ಇದಾಗುತ್ತೆ ಡೇಂಜರ್ ಅನ್ನೋದು ಸಹ ಜಡ್ಜ್ಮೆಂಟ್ ಆಗ್ಲಿ ಇನ್ಸೈಟ್ ಇರೋದಿಲ್ಲ. ಅದು ಸಹ ಏನಾಗುತ್ತೆ ಒಳಗಡೆ ಹೋಗ್ಬಿಟ್ಟು ಗಾಯ ಮಾಡೋದು, ಸೊ ಅವು ಸಹ ಡೇಂಜರ್ ಆಗ್ತವೆ. ಇನ್ನೊಂದು

0: ಇಲ್ದಂಗೆ ಆಗ್ಲಿ ಬಟನ್ ಬ್ಯಾಟ್ರಿಗಳು.
1: ಹಾ
0: ಸೊ ಬಟನ್ ಬ್ಯಾಟ್ರಿ ಏನಾಗುತ್ತಂದ್ರೆ ಕರೋಸಿವ್, ಅದು ಏನಾದ್ರೆ ಹೋಗ್ಬಿಟ್ಟು ಅಲ್ಲಿ ಕೊರ್ದ್ ಬಿಡುತ್ತೆ ಒಳಗಡೆ, ಏನ್ ಮ್ಯೂಕೋಸ ಇರುತ್ತೆ ಅದನ್ನ ಕೊರ್ದ್ಬಿಟ್ಟು ಇನ್ನು ಬೇರೆ ತರನೇ ತೂತಾಗ್ಬಿಟ್ಟು ಅಲ್ಲಿ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಬಟನ್ ಬ್ಯಾಟ್ರಿ ಮಾತ್ರ ತುಂಬಾನೇ ಡೇಂಜರಸ್. ಎನಿ ಟಾಯ್ಸ್ ನ ಹೇಳೋದು ಏನಂತಂದ್ರೆ, ಎಲ್ಲ ಪೇರೆಂಟ್ಸ್ ಅಲ್ಲಿ ಟಾಯ್ಸ್ ಅಲ್ಲಿ ಅದು ಸಣ್ಣದು ಬಟನ್ ಬ್ಯಾಟ್ರಿಸ್ ಇದೆ ಅಂತ ಅಂತರದ್ ಪರ್ಚೇಸ್ ಮಾಡ್ಲೇಬೇಡಿ. ಮತ್ತೆ ಇನ್ನೊಂದಂತಂದ್ರೆ, ನಾವು ಮಗು ಹಾಕೊಂತಂದ್ರೆ ನಾವು ಹೋಗ್ಬಿಟ್ಟು ಬಾಯಲ್ಲಿ ಇಟ್ಟರೆ ಅದಿನ್ನೂ ಬೇಗ ನುಂಗ್ಬಿಡುತ್ತೆ. ಸೊ ಅವಾಗ ಒಂದ್ ಸ್ವಲ್ಪ ಇನ್ನು ಒಳಗಡೆ ಹೋಗೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಸೊ ಏನಾದ್ರೂ ತಗೊಂತು ಬಾಯಲ್ಲಿ ಅಂತಂದ್ರೆ ಕೈ ಬೆರಳು ಹಾಕಿ ಹಿಂಗೆ ಇಳಿಯುತ್ತೆ,
1: ಪ್ರಯೋಗನೇ ಬೇಡ ಅಂತ ಹೇಳ್ತೀವಿ.
0: ಇನ್ನು ನಾವು ಒಳಗಡೆ ತಳ್ಬಿಡ್ತೀವಿ ಅದು. ಸೊ ಒಳಗಡೆ ಹಾಗೆ ಹೇಳ್ದಂಗೆ, ಒಂದು ಉಸಿರಾಟ ಪೈಪಿಗೆ ಹೋದ್ರೆ ಅದು ತುಂಬಾನೇ ಡೇಂಜರ್. ಊಟದ ಪೈಪಿಗೆ ಹೋದ್ರೆ ಮತ್ತೆ ಅದು ಇಸೋಫೆಗಸ್ ಅಂತ ಹೇಳ್ತೀವಿ, ಅದನ್ನ ಇದು ಪೈಪ್ ಅಲ್ಲಿ ಹಾಕಿ ತೆಗಿಯೋದಾಗ್ಲಿ ಅದೆಲ್ಲ ಮಾಡ್ಬೇಕು. ಈಗ ಉಸಿರಾಟದ ಪೈಪಿಗೆ ಹೋದಾಗೂ ಅಷ್ಟೇನೆ, ಎಷ್ಟೊಂದು ಮಕ್ಳು ಮನೆಯಲ್ಲಿ ಊಟದಲ್ಲಿ ನೋಡಿ ಶೇಂಗಾ ಬೀಜ, ಬಟಾಣಿಗಳು, ಚಿಕ್ಕ ಚಿಕ್ಕದು ಅಂತ ಸಣ್ಣ ಮಕ್ಳಿಗೆ ಅಂತ ಬಟಾಣಿಗಳೆಲ್ಲ ಹಾಕೊಡ್ತೇವೆ. ಸೊ ಆ ತರದ್ ಏನ್ ಮಾಡ್ತೇವೆ, ಅವರಿಗೆ ಜಗ್ಯೋದಾಗ್ಲಿ ಮಾಡೋದು ನುಂಗೋದು ಅಷ್ಟು ಗೊತ್ತಾಗಲ್ಲ. ಕೆಲವೊಂದ್ಸಲಿ ಅವು ಆಟ ಆಡ್ತಾ ಇರುತ್ತೆ, ಜಂಪ್ ಮಾಡ್ತಾ ಇರುತ್ತೆ, ತಗೊಂಡ್ಬಿಡ್ತಾರೆ, ಸಡನ್ ಆಗಿ ಚೋಕ್ ಆಗ್ಬಿಡುತ್ತೆ, ಎಷ್ಟೊಂದ್ಸಲಿ ಉಸಿರಾಟಕ್ಕೆ ಹೋಗ್ಬಿಡುತ್ತೆ ಅದು. ಸೊ ಅದು ನಾನ್ ನೋಡ್ದಂಗೆ ಒಂದ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ಒಂದ್ ಮಗು ನಮ್ಗೆ 1.5 ತಿಂಗಳು 2 ತಿಂಗಳು ಆದ್ಮೇಲೆ ಉಸಿರಾಟ ಇನ್ನೂ ಹಾಗೆ ಇದೆ, ಕಡಿಮೆ ಆಗ್ತಾ ಇಲ್ಲ, ಕಡಿಮೆ ಆಗ್ತಾ ಇಲ್ಲ ಅಂತ, ಎಲ್ಲಾದ್ರೂ ಸಹ ನಿಮೋನಿಯಾ ಇರ್ಬೋದು, ಕೆಮ್ಮು ನೆಗಡಿ ತರ ಇರ್ಬೋದು ಅಂತಾನೆ ಟ್ರೀಟ್ ಮಾಡಿ, ಆಮೇಲೆ ಅದು ಎಕ್ಸ್ರೇ ಮಾಡ್ಬಿಟ್ಟು ಬ್ರಾಂಕೋಸ್ಕೋಪಿ ಎಲ್ಲ ಟ್ಯೂಬ್ ಎಲ್ಲ ಹಾಕಿ ನೋಡಿದಾಗ ಗೊತ್ತಾಯ್ತು ಅಲ್ಲಿ ಶೇಂಗಾ ಬೀಜ ಸಿಕ್ಕಾಕೊಂಡಿದೆ ಒಂದು ಅಂತ. ಅದು 1 ತಿಂಗಳು 2 ತಿಂಗಳು ಮಿಸ್ ಆಗಿರೋ ಘಟನೆಗಳು ಸಹ ಇದಾವೆ ನಮ್ಮಲ್ಲಿ. ಸೊ ಸಣ್ಣ ಮಕ್ಕಳಲ್ಲಿ ಯಾವಾಗ್ಲೇ ಆಗ್ಲಿ ಪೇಸ್ಟ್ ಮಾಡಿರೋಂಥದ್ದು ಥಿಕ್ ಈಸಿಯಾಗಿ ನುಂಗೋ ಅಂಥದ್ದು ಕೊಟ್ಟಿದ್ರೆ ಒಳ್ಳೇದು. ಗಟ್ಟಿ ಪದಾರ್ಥಗಳು, ನಾನ್ ಸಣ್ಣ ಸಣ್ಣದು ಕಡಲೆ ಬೀಜ, ಬಟಾಣಿಗಳು, ದಾಳಿಂಬೆ ಬೀಜಗಳು, ಸೊ ಈ ತರ ಇರುವಂತದ್ದು ಫುಡ್ ಬೇಡ ಅವ್ರಿಗೆ.
1: ಹಾಗೆ ಮೂಗಲ್ ಕೂಡ ಹಾಕೊಳ್ತಾರೆ, ನೀವೇನ್ ಈ ಕಡಲೆಕಾಳು ಅವೆಲ್ಲ ಹೇಳಿದ್ರಲ್ಲ, ಎಷ್ಟೋ ಸಾರಿ ಮೂಗಲ್ ಕೂಡ ಪೆನ್ಸಿಲ್ ಗಳು ಹಾಕೊಳ್ಳೋಂಥದ್ದು, ಅಂದ್ರೆ ಸ್ಕೂಲ್ಗೆ ಹೋಗೋ ಮಕ್ಕಳಾದ್ರೆ ಪೆನ್ಸಿಲ್ ಹಾಕೊಳ್ತಾರೆ, ಇಲ್ಲ ಕಡಲೆಕಾಳು ಆ ತರದ್ ಮೂಗಲ್ಲು ಕೂಡ ಹೋಗ್ಬಿಡುತ್ತಲ್ವಾ ಡಾಕ್ಟರ್?
0: ಹೋಗ್ಬಿಡುತ್ತೆ ಅದು, ಯಾಕಂದ್ರೆ ಮೂಗಲ್ ಹಾಕೊಂಡಿರ್ತಾರೆ, ಗೊತ್ತಾಗಲ್ಲ ಯಾರಿಗೂ, ಮೂಗಲ್ ಮತ್ತೆ ಕಿವಿಲಿ ಎರಡನ್ನೂ ಹೇಳ್ಬಿಡಕ್ಕೆ ಅಂತಂದ್ರೆ ಹಾಕೊಂಡಿರ್ತಾರೆ. 2-3 ದಿನ ಆದ್ಮೇಲೆ ಮಗು ಬಂದ್ಬಿಟ್ಟು ನೋವಾಗ್ತಿದೆ ಅಂತ ಹೇಳಿದ್ರೆ, ಹಾಕಿದ ದಿನ ಏನು ಗೊತ್ತಾಗಿರಲ್ಲ ನಮಗೆ. ಕೆಲವೊಂದ್ಸಲಿ ಎಷ್ಟೊಂದ್ಸಲಿ ಕಿವಿಲಿ ಇನ್ಫೆಕ್ಷನ್ ಅಂತ ಬರ್ತಾರೆ, ಅವಾಗ ನೋಡಿದ್ರೆ ಒಂದು ಫಾರಿನ್ ಬಾಡಿ ಕುತ್ಕೊಂಡಿದೆ. ಯಾವ್ದಾದ್ರು ಒಂದು ಹೊರಗಡೆ ನಮ್ಗೆ ಹೊರಗಡೆಯಿಂದ ಏನೇ ಬಂತು ಬಾಡಿ ಕುತ್ಕೊಂತಂದ್ರೆ ಅದು ಫಾರಿನ್ ನಮ್ಗೆ, ಅದು ನಮ್ದಲ್ಲ. ಸೊ ನಾವಾಗ ನಮ್ ಬಾಡಿ ರಿಯಾಕ್ಟ್ ಮಾಡ್ತಾ ಒಂದು 2-3 ಡೇಸ್ ಅಲ್ಲೇ ನಮ್ಗೆ ಇನ್ಫೆಕ್ಷನ್ ಇದರಲ್ಲಿ ತೋರಿಸ್ಬಿಡುತ್ತೆ ಅದು. ಅವಾಗ ನೋಡಿದ್ರೆ ಏನೋ ಹೊಂದಿರುತ್ತೆ, ನಮ್ಗೆ ಕಂಟ್ರೋಲ್ ಆಗ್ತಾ ಇಲ್ಲ ಅಂತ ನಾವು ಚಿಂತೆ ಮಾಡ್ತಿರ್ತೀವಿ, ಮಗು ನೋಡಿದ್ರೆ ಇನ್ನೊಂದೇನೋ ಮಾಡ್ಕೊಂಡಿರುತ್ತೆ ಅಲ್ಲಿ ಒಳಗಡೆ.
1: ಹಾಗೆ ಕಣ್ಣಲ್ಲೂ ಕೂಡ ಹಾಗೆ ಡಾಕ್ಟ್ರೆ, ನನ್ಗೆ ಪರಿಚಯ ಇರೋರೇನೆ, ಅವರ ಮಗು ಮುತ್ತನ್ನ ಕಣ್ಣಲ್ಲಿ ಹಾಕೊಂಡಿದೆ, 1.5 ದಿವಸ ಕಷ್ಟಪಟ್ಟಿದೆ, ಯಾರು ನಂಬಿಲ್ಲ ಮಗು ಕಣ್ಣಲ್ಲಿ ಒಂದು ಮುತ್ತಿದೆ ಅನ್ನುವಂಥದ್ದು. ನಂತರ ಅದು ತೊಂದರೆ ಆಗಿ ಮತ್ತೆ ಡಾಕ್ಟರ್ ಹತ್ರ ಎಲ್ಲ ಹೋಗಿ ಮಾಡಿದ್ದು. ಹಾಗೆ ಮತ್ತೊಂದು ಇನ್ಸಿಡೆಂಟ್ ಇದೆ, ಸುಣ್ಣದ ಟ್ಯೂಬ್ ಬರುತ್ತಲ್ವಾ, ಅಂತದೊಂದು ಟ್ಯೂಬ್ ಅನ್ನ ಮಗು ಇಚ್ಚಿಗಿದೆ, ಅದು ಪೂರ್ತಿ ಹೋಗಿ ಕಣ್ಣಿಗೆ ಬಿದ್ದು ನಿಜಕ್ಕೂ ಕಣ್ಣು ಹೋಗಿದೆ ಆ ಮಗುಗೆ.
0: ಎಷ್ಟು ತಪ್ಪಿಸುವಂತದ್ದು.
1: ಇನ್ನು ಕೆಲವೊಂದಿಷ್ಟು ನೋಡೋದಾದ್ರೆ ವಿಷ ಪದಾರ್ಥಗಳು ಅಂತ ಹೇಳ್ಬಹುದು, ಯಾವ ಎಲ್ಲ ವಿಷ ಪದಾರ್ಥಗಳನ್ನ ನಾವು ಗುರುತಿಸಬಹುದು ಈ ರೀತಿಯಾಗಿ?
0: ನಮ್ಮ ಮನೇಲಿ ಇಟ್ಕೊಂಡಿರ್ತೀವಿ ವಿಷ ಪದಾರ್ಥಗಳು, ಆದ್ರೆ ಅದು ವಿಷ ಪದಾರ್ಥ ಅಂತ ನಮಗೆ ಗೊತ್ತಿರುತ್ತೆ, ಮಕ್ಳಿಗೆ ಗೊತ್ತಿರೋದಿಲ್ಲ ಅದು. ಈಗ ಎಕ್ಸಾಂಪಲ್, ಬಾತ್ರೂಮ್ ಅಲ್ಲಿ ಕ್ಲೀನ್ ಮಾಡುವಂತದ್ದು ಫಿನಾಲ್ಸ್ ಗಳಿರುತ್ತೆ, ಆಸಿಡ್ಸ್ ಗಳಿರುತ್ತೆ, ಅವೆಲ್ಲ ಕಲರ್ಸ್ ಅಲ್ಲಿ ಇರುತ್ತೆ, ಬ್ಲೂ ಕಲರ್ ಇರುತ್ತೆ, ಪಿಂಕ್ ಇರುತ್ತೆ, ಎಲ್ಲೋ ಇರುತ್ತೆ, ತುಂಬಾ ಫ್ಲೂರೆಸೆಂಟ್ ಫ್ಲೂರೆಸೆಂಟ್ ಕಲರ್ಸ್ ಇರುತ್ತೆ. ಅದ್ರ ಮೇಲೆ ಡೇಂಜರ್ ಅಂತ ಸೈನ್ ಬರೆದ್ರೆ ಅದು ನಮ್ಗೆ ಅರ್ಥ ಆಗುತ್ತೆ, ಮಕ್ಳಿಗೆ ಅರ್ಥ ಆಗಲ್ಲ. ಅವರಿಗೇನು ಫಸ್ಟ್ ಹೋಗಿ ಅದೇನೋ ಕಲರ್ ಆಗಿದೆ, ನಂಗೆ ಅಟ್ರಾಕ್ಷನ್ ಇದೆ, ಅದು ಟೇಸ್ಟ್ ಮಾಡುವಂತದನ್ನೇ ಅಂತ ಬಾಯಲ್ಲಿ ಹಾಕೊಂಡ್ಬಿಡ್ತಾರೆ. ಎಷ್ಟೊಂದ್ಸಲಿ ಈ ತರ ಆಸಿಡ್ಗಳು ಫಿನಾಲ್ಗಳು ಹಾಕೊಂಡಾಗ ಏನಾಗುತ್ತೆ ಅಂದ್ರೆ, ಕೆಲವೊಂದು ಪಾಯ್ಸನ್ ಆಗಿ ನಾವೇನ್ ಮಾಡ್ತೀವಿ ಟ್ರೀಟ್ಮೆಂಟ್ ಅಂತಂದ್ರೆ, ಬಂದ ತಕ್ಷಣನೇ NG ಅಂತ ಟ್ಯೂಬ್ ಹಾಕ್ಬಿಟ್ಟು ಸಲೈನ್ ವಾಶ್ ಅಂತ ಕೊಡ್ತೀವಿ, ಹೊಟ್ಟೆ ಒಳಗೆ ತುಳಿಸೋದು ಅಂತ ಇದು ಮಾಡ್ತೀವಲ್ಲ, ಆ ತರ ಮಾಡ್ತೀವಿ. ಕೆಲವೊಂದು ಪಾಯ್ಸನ್ಗಳು ಲೈಕ್ ನಂಗೆ ಫಿನಾಲ್ ಅಂತ ಏನ್ ಹೇಳಿದ್ವು, ಈ ತರ ಪಾಯ್ಸನ್ಗಳಲ್ಲಿ ಆ ತರ ವಾಶ್ ಮಾಡೋದೆಲ್ಲ ತುಂಬಾ ಡೇಂಜರ್ ಆಗ್ಬಿಡುತ್ತೆ. ಮನೆಯಲ್ಲೇ ಎಷ್ಟೊಂದ್ಸಲಿ ಏನ್ ಮಾಡ್ಬಿಡ್ತಾರೆ ಅಂತಂದ್ರೆ, ಫಿನಾಲ್ ಕುಡ್ದ್ಬಿಟ್ಟಿದೆ, ಆಸಿಡ್ ಕುಡ್ದ್ಬಿಟ್ಟಿದೆ ಅಂತಂದ್ಬಿಟ್ಟು ಉಪ್ಪು ನೀರು ಕುಡಿಸ್ಬಿಡ್ತಾರೆ. ಸೊ ಅದು ನೀವು ಎಲ್ಪ್ ಮಾಡೋದಕ್ಕಿಂತ ಡೇಂಜರ್ ಜಾಸ್ತಿ. ಸೊ ಫಿನಾಲ್ಸ್, ಆಸಿಡ್ಸ್, ಆಮೇಲೆ ಮೇಲಾಗಿ ಈ ತರ ವಾಟರ್ ಬಾಟಲ್ ಅಲ್ಲಿ ಇರ್ತಾರೆ, ಕೆಲವೊಂದೆಲ್ಲ ಆಸಿಡ್ಗಳು ತಗೊಂಡ್ಬಂದ್ಬಿಟ್ಟು ಪೇಂಟ್ ಥಿನ್ನರ್ ಅಂತ ಯೂಸ್ ಮಾಡ್ತೀವಿ. ಈಗ ಮುಂಚೆ ಎಲ್ಲ ಸೀಮೆಣ್ಣೆ ಬರ್ತಾ ಇತ್ತು, ಇಡ್ತಾ ಇದ್ರು, ಇವಾಗ ಬಾಟಲ್ ಅಲ್ಲಿ ಈಗ ಪೇಂಟ್ ಥಿನ್ನರ್ ಅಂತ ಬರುತ್ತೆ, ಅದು ಸಹ ಸೇಮ್ ಇದು ಪ್ರಾಪರ್ಟೀಸ್ ಹೊಂದಿರುತ್ತೆ. ಆ ಬಾಟಲ್ ಅಲ್ಲಿ ಇಟ್ಟಿರೋದು ಅವರಿಗೆ ಕ್ಲಿಯರ್ ಆಗಿ ಕಾಣಿಸುತ್ತೆ, ಅದು ವಾಟರ್ ಅಂತ ಅನ್ಕೊಂತಾರೆ, ಕ್ಯಾಪ್ ತೆಗಿತಾರೆ, ಎಕ್ಸ್ಪ್ಲೋರ್ ಮಾಡ್ಬೇಕು ಅಂತಾರೆ, ಕುಡ್ಬಿಡ್ತಾರೆ. ಸೊ ಅವೆಲ್ಲನೂ ಸಹ ಒಂದು ಕಬೋರ್ಡ್ ಅಲ್ಲಿ ಹಾಕಿ ಲಾಕ್ ಮಾಡಿ, ಆ ಲಾಕ್ ಅಡಲ್ಟ್ಸ್ ಅಂದ್ರೆ ದೊಡ್ಡವರಿಗೆ ತೆಗಿಯೋಕೆ ಶಕ್ತಿ ಇರ್ಬೇಕು, ಚಿಕ್ಕ ಮಕ್ಕಳಿಗೆ ಕೀ ತೆಗಿಯುವಂತ ಶಕ್ತಿ ಇರುವಂತ ಕೀ ಅಲ್ಲ, ನಾವು ತೆಗಿಯುವಂತ ಶಕ್ತಿ ಇರುವಂತ ಕಬೋರ್ಡ್ ಅಲ್ಲಿ ಮಾತ್ರ ಹಾಕಿ ಬಚ್ಚಿಡೋದು ಒಳ್ಳೇದು. ಅವರಿಗೆ ಔಟ್ ಆಫ್ ರೀಚ್ ಅಂತ ನಾವು ಮೇಲ್ ಇಡ್ತೀವಿ ಅಂತಲ್ಲ, ಮೇಲ್ ಇಟ್ರು ಅವ್ರಿಗೆ ಗೊತ್ತು ಹೇಗ್ ತಗೋಬೇಕು ಅಂತ, ಚೇರ್ ಅಂತ
1: ಮಾಡ್ಕೊಂತಾರೆ,
0: ತುಂಬಾ ಇಂಟೆಲಿಜೆಂಟ್. ಅದ್ರಲ್ಲಿ ಮಾತ್ರ ಅವ್ರಿಗೆ ರೀಚ್ ಮಾಡೋದ್ರಲ್ಲಿ ಹೇಗಾದ್ರೂ ಮಾಡ್ಬೇಕು ಟಾರ್ಗೆಟ್ ನ ಅಂತ ಗೊತ್ತು ಅವ್ರಿಗೆ. ಸೊ ಅವಾಗ ಏನ್ ಮಾಡ್ತಾರೆ, ಚೇರ್ ಹಾಕೊಂತಾರೆ, ಅದ್ರ ಮೇಲೆ ಇನ್ನೊಂದ್ ಚೇರ್ ಹಾಕೊಂತಾರೆ. ಸೊ ಕೆಲವೊಂದ್ಸಲಿ ಇನ್ನೊಂದ್ ಮಗುನ ಇಟ್ಕೊಂಡು ಅದ್ರ ಮೇಲೇನ್ ಬೇಕಾದ್ರೂ ಹತ್ತಿರ್ತಾರೆ. ಒಟ್ಟು ತಗೋಬೇಕು ಅನ್ನೋದು ಇರುತ್ತೆ ಅವ್ರಿಗೆ. ಒಂದು ಬಿದ್ದು ಗಾಯನಾದ್ರೂ ಮಾಡ್ಕೋಬಹುದು, ತಲೆಗೆ ಹೊಡ್ತಾನು ಬೀಳ್ಕೋಬಹುದು, ಇನ್ನೊಂದು ಅದು ಪಾಯ್ಸನ್ ತಗೊಂಡ್ ಕುಡಿದ್ಬಿಟ್ಟು ಸಹ ಇಂಜುರಿ ಆಗ್ಬಹುದು. ಸೊ ಅದೇ ತರನೇ ಮೆಡಿಸಿನ್ ಸಹ, ದೊಡ್ಡವರಲ್ಲಿ ಏನ್ ಮೆಡಿಸಿನ್ಸ್ ಕೊಟ್ಟಿರ್ತೀವಿ, ಆಮೇಲೆ ಮಗುಗಂತಾನೆ ಮೆಡಿಸಿನ್ಸ್ ಕೊಟ್ಟಿರ್ತೀವಿ, ಪ್ಯಾರಾಸಿಟಮಾಲ್ ಆಗ್ಲಿ, ಸಿಂಪಲ್ ಪ್ಯಾರಾಸಿಟಮಾಲ್ ಸಾಕು.
1: ತೊಂದ್ರೆ
0: ಅದು ನಾವು ಜ್ವರಕ್ಕೆ ಅಂತ ಕೊಟ್ಟಿರೋ ಪ್ಯಾರಾಸಿಟಮಾಲ್, ಅದ್ ನಾವೇನ್ ಒಂದ್ ಟೈಮ್ ಕೊಡುವಂತದ್ದು, ಅವ್ರು ಹತ್ತು ಟೈಮ್ ನುಂಗಿರ್ತಾರೆ ಅದು ಸಿರಪ್ ಪೂರ್ತಿ. ನಾವು 5 ml ಕೊಡುವಂತದ್ದು 50 ml ಆತರ ಬಾಟಲ್ ಇರೋದ್ನ ಕಂಪ್ಲೀಟ್ ಆಗಿ ನುಂಗಿದ್ರೆ, ಮೇನ್ ಆಗಿ ಪ್ಯಾರಾಸಿಟಮಾಲ್ ಸಣ್ಣ ಜ್ವರಕ್ಕೆ ಕೊಡುವಂತದ್ದೇನೆ ಎಷ್ಟೊಂದ್ಸಲಿ ಲಿವರ್ ಡ್ಯಾಮೇಜ್ ಆಗ್ಬಿಡುತ್ತೆ. ಸೊ ಎಷ್ಟೊಂದ್ಸಲಿ ಲಿವರ್ ಟ್ರಾನ್ಸ್ಪ್ಲಾಂಟ್ಸ್ ಗಳೆಲ್ಲ ಬೇಕಾಗಿದೆ.
1: ಓಕೆ ಡಾಕ್ಟರ್, ಇನ್ನು ಸಾಮಾನ್ಯ ಮನೆಗಳಲ್ಲಿ ಎತ್ತರವಾದ ಜಾಗದಿಂದ ಬೀಳುವಂತದ್ದು, ಸೋಫಾನೆ ಇರ್ಬೋದು ಅಥವಾ ಮನೆನೇ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಇದ್ರೆ ಅಲ್ಲಿಂದ ಬೀಳುವಂತದ್ದು,
0: ಕರೆಕ್ಟ್. ಇದಂತೂ ತುಂಬಾನೇ ಇದು, ಎಷ್ಟೊಂದು ಮನೆಗಳು ಕೆಲವೊಂದ್ಸಲಿ ಸೆಕೆಂಡ್ ಫ್ಲೋರ್ ಅಲ್ಲಿ ಇರುತ್ತೆ, ಥರ್ಡ್ ಫ್ಲೋರ್ ಅಲ್ಲಿ ಇರುತ್ತೆ, ಕೆಲವೊಂದು ಇದಕ್ಕೆ ಎಷ್ಟೊಂದು ಗ್ರಿಲ್ ಸಹ ಇರೋದಿಲ್ಲ. ಕರೆಕ್ಟ್ ಆಗಿ ಗ್ರಿಲ್ಸ್ ಇದ್ರು ಸಹ ಅದೊಂದ್ ಸ್ವಲ್ಪ ಸ್ಪೇಸ್ ಇರುತ್ತೆ ಗ್ರಿಲ್ ಅಲ್ಲಿ, ಮಧ್ಯದಲ್ಲಿ ತೂರ್ಕೊಂಡೆ ಸಹ ಎಷ್ಟೊಂದ್ಸಲಿ ಕೆಳಗಡೆ ಬಿದ್ದಿರೋ ಚಾನ್ಸಸ್ ಗಳು ನೋಡಿದ್ದೇವೆ ನಾವು. ಹಾಗಾಗಿ ಏನ್ ಹೇಳ್ತೀವಿ ಅಂದ್ರೆ, ಗ್ರಿಲ್ಸ್ ಹಾಕೋದು ಸಹ ತುಂಬಾ ನ್ಯಾರೋ ಸ್ಪೇಸ್ ಇರಬೇಕು. ಮಧ್ಯದಲ್ಲಿ ಮಗುಗೆ ಏನ್ ಕೈ ಇಡೋದಾಗ್ಲಿ ಏನು ಇರಬಾರ್ದು, ಆ ತರ ಸ್ಪೇಸ್ ಮೆಶ್ ರೀತಿಯಲ್ಲಿ ಕಂಪ್ಲೀಟ್ ಆಗಿ ಅದು ಬ್ಲಾಕ್ ಆಗಿರ್ಬೇಕು. ಕೆಲವೊಂದ್ಸಲಿ ಚೇರ್ ಹಾಕೊಂಡು ಕಾಂಪೌಂಡ್ ಇಂದ ನಾನು ಏನೋ ನೋಡ್ತೀನಿ ಕೆಳಗಡೆ ಅಂತಂದ್ಬಿಟ್ಟು ಸಹ ಬಾಗಿರೋದಿದೆ. ನಾನು ಆಗ್ಲೇ ಹೇಳ್ದಂಗೆ ಡ್ರೌನಿಂಗ್ ಅಂದ್ರೆ ನೀರಲ್ಲಿ ಮುಳುಗಿ ಹೇಗ್ ಬಿಡ್ತಾರೋ ಅದೇ ತರ ಹೆಡ್ ವೈಟ್ ಬಂದ್ಬಿಡುತ್ತೆ, ಸ್ವಲ್ಪ ಬಗ್ಗಿ ನೋಡಿದ ತಕ್ಷಣನೇ ಕೆಳಗಡೆ ಬಿದ್ದ್ಬಿಡ್ತಾರೆ. ಸೊ ಅವಾಗ ಸಹ ಕೆಳಗಡೆ ಬಿದ್ದಿರೋದು ಎಷ್ಟೋ ಮಕ್ಕಳು ನಾವು ನೋಡಿದ್ವಿ, ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಥರ್ಡ್ ಫ್ಲೋರ್ ಫೋರ್ತ್ ಫ್ಲೋರ್ ಎಲ್ಲ ಇಂಜುರಿ, ಬಾಡಿ ತಲೆಯಿಂದ ಕೆಳಗೋಡ ಎಲ್ಲಾನು ಇಂಜುರಿ ಆಗುತ್ತೆ. ಸೊ ಸೂಪರ್ವಿಷನ್ ಈ ತರ ಎಲ್ಲ ಬೇಕಾಗುತ್ತೆ. ಸೊ ಗ್ರಿಲ್ಸ್ ಏನ್ ಹಾಕ್ತಾರೋ ಅದು ಸಹ ಪ್ರಾಪರ್ ಆಗಿ ಹಾಕ್ಬೇಕು, ಸಣ್ಣ ಸ್ಪೇಸ್ ಇರಬೇಕು. ಮಗು ತಲೆ ಹೋಯ್ತು ಅಂದ್ರೆ ಬಾಡಿನೂ ಹೋಗುತ್ತೆ. ಸೊ ಹಾಗಾಗಿ ಸ್ಪೇಸ್ ತುಂಬಾ ಕಡಿಮೆ ಇಟ್ಕೋಬೇಕು. ಆ ತರ ನೀವಾಗ್ಲೇ ಇಲ್ದಂಗೆ ಅದು ಮೆಶ್ ತರ ಹಾಕೋಣದು, ಅದೆಲ್ಲ ಒಳ್ಳೇದಾಗುತ್ತೆ. ಇನ್ನು ಮನೆ ಒಳಗಡೆ ಬಂದ್ರೆ ಟೇಬಲ್ಸ್ ಗಳು, ಸೋಫಾಗಳು ಇದ್ರ ಮೇಲಿಂದನು ಎಷ್ಟೊಂದ್ಸಲಿ ಬೀಳ್ತಾಗಬೇಕು. ಅದು ಸೂಪರ್ವಿಷನ್ ಇಂಪಾರ್ಟೆಂಟ್. ಮಕ್ಕಳು ಏನು ಆಟಾಡ್ತಿದಾರೆ ಈ ತರ ಎಲ್ಲ ಅಂತಂದ್ರೆ ದೊಡ್ಡವರಲ್ಲಿ ಇರೋದು ತುಂಬಾ ಒಳ್ಳೇದು. ಎಷ್ಟೊಂದ್ಸಲಿ ಅವರೇನು ತಲೆ ಇಂಜುರಿನೇ ಮಾಡ್ಕೊಂಡ್ ಬರ್ತಾರೆ, ಸಿಂಪಲ್ ಕಟ್ಸ್ ಮಾಡ್ಕೊಂಡ್ ಬರ್ತಾರೆ. ಕಟ್ ಎಲ್ಲ ಬಂದಾಗ ಏನಾಗುತ್ತೆ, ಗಾಯಗಳು ಆಗ್ಲಿ ನಾವು ಹೇಳ್ದಂಗೆ ಗಾಯಗಳಾದಾಗ ಇಂಜುರಿ ಆದ ತಕ್ಷಣ ಇಮಿಡಿಯೇಟ್ ಆಗಿ ಎಷ್ಟೊಂದ್ಸಲಿ ಮನೆಯಲ್ಲೇನೆ ಅರಿಶಿನ ಪುಡಿ ಹಾಕೋದು, ಟೀ ಪುಡಿ ಹಾಕೋದು ಇದೆಲ್ಲ ಮಾಡ್ತಾರೆ. ನಮ್ಗೆ ಹಾಸ್ಪಿಟಲ್ ಕರ್ಕೊ ಬಂದಾಗ ಅದನ್ನ ತೆಗಿಯೋದಕ್ಕೇನೆ ಮಗು ಒಂದ್ ಅವರ್ ಅಳ್ತಾ ಇರುತ್ತೆ. ಆ ಪೌಡರ್ ನೆಲ್ಲ ಕ್ಲಿಯರ್ ಮಾಡಿ ನಮ್ಗೆ ಅದನ್ನ ಸೂಚರ್ ಮಾಡೋದು ಒಲಿಯುವಂತದೆಲ್ಲ ಕಷ್ಟ ಆಗುತ್ತೆ. ಸೊ ಮನೇಲಿ ಈ ತರ ಗಾಯ ಎಲ್ಲ ಆಯ್ತು ಅಂತಂದ್ರೆ, ಸೊ ಅವಾಗೆಲ್ಲ ಏನು ಆಗ್ತಂಗಿಲ್ಲ, ಜಸ್ಟ್ ವಾಶ್ ಮಾಡ್ಕೊಂಡು ಒಂದು ಪ್ರೆಷರ್ ಕೊಟ್ಟು, ಬ್ಲೀಡಿಂಗ್ ಆಗ್ತಾ ಇದೆಯಾ, ರಕ್ತ ಬರ್ತಾ ಇದೆಯಾ, ಪ್ರೆಷರ್ ಕೊಡಿ, ಬ್ಲೀಡಿಂಗ್ ಸ್ಟಾಪ್ ಆಗುತ್ತೆ, ಬ್ಲೀಡಿಂಗ್ ಸ್ಟಾಪ್ ಆದ ತಕ್ಷಣ ಹಾಸ್ಪಿಟಲ್ ಕರ್ಕೊ ಬನ್ನಿ. ಅದನ್ನ ನೋಡ್ಕೊಂಡು ಗಮ್ ಅಂತ ಹಾಕೋದು, ಗ್ಲೂ ಅಂತ ಕರಿತೀವಿ, ಗ್ಲೂ ಹಾಕೋದಾಗ್ಲಿ ಇಲ್ಲ ಸೂಚರ್ ಬೇಕಂತ ಡಾಕ್ಟರ್ಸ್, ಅದಕ್ಕೆ ಸರ್ಜನ್ ಡಾಕ್ಟರ್ ಆಗ್ಲಿ ಅವ್ರು ಡಿಸೈಡ್ ಮಾಡ್ತಾರೆ ಏನ್ ಮಾಡ್ಬೇಕು ಮುಂದೆ. ಈ ತರ ಅರಿಶಿನ ಪುಡಿ ಪೌಡರ್ ಅದೆಲ್ಲ ಬೇಡ. ಆಮೇಲೆ ಇನ್ನೊಂದು ಇಂಜುರಿಗಳಂದ್ರೆ ತಲೆ ಇಂಜುರಿ, ನಾನು ಕಾಮನ್ ಆಗಿ ಕೇಳಿದ್ದೆ, ಸೋಫಾ ಇಂದ ಟೇಬಲ್ ಮೇಲಿಂದ ಬಿದ್ದು ಫಸ್ಟ್ ಅವರಿಗೆ ತಲೆ ಇಟ್ಬಿಡುತ್ತೆ. ಮಗು ಕೆಳಗಡೆ ಬಿತ್ತು ಅಂತಂದ್ರೆ ಫಸ್ಟ್ ತಲೆನೆ, ನಾ ಹೇಳ್ದಂಗೆ ಬಾರನೆ ತಲೆನೇ ಅವರಿಗೆ ದೊಡ್ಡದು ಅಲ್ವಾ, ಸೊ ಫಸ್ಟ್ ತಲೆಗೂ ಅಡ್ತಾ ಕೊಡುತ್ತೆ. ಸೊ ಈ ತರ ಇಂಜುರೀಸ್ ಕೆಲವೊಂದ್ಸಲಿ ಏನಾಗುತ್ತೆ ಅಂದ್ರೆ ಬಿದ್ದಾಗ ಏನಾಗಲ್ಲ, ಕೆಲವೊಂದ್ ಮಕ್ಕಳಲ್ಲಿ ಏನಾಗುತ್ತೆ ಅಂತಂದ್ರೆ ಒಂದಿನ ಎರಡು ದಿನ ಆದ್ಮೇಲೆ ಸಿಂಪ್ಟಮ್ಸ್ ಗಳು ಸ್ಟಾರ್ಟ್ ಆಗುತ್ತೆ. ರಕ್ತಸ್ರಾವ ಆಗಿರ್ಬೋದು ಒಳಗಡೆ, ಇಮಿಡಿಯೇಟ್ ಆಗಿ ಎಷ್ಟೊಂದ್ಸಲಿ ಕಾಣಿಸಲ್ಲ, ಇಮಿಡಿಯೇಟ್ ಅಲ್ಲಿ ಕೆಲವೊಂದ್ಸಲಿ ಮೂಗಲ್ಲಿ ರಕ್ತ ಬರೋದು, ಕಿವಿಯಲ್ಲಿ ರಕ್ತ ಬರೋದು, ಬಾಯಲ್ಲಿ ಬರೋದು, ಇಲ್ಲ ಮಗುಗೆ ತುಂಬಾನೇ ಪದೇ ಪದೇ ವಾಂತಿ ಆಗೋದು, ಆಮೇಲೆ ಫಿಟ್ಸ್ ರೂಪದಲ್ಲಿ ಬರುವಂತದ್ದು. ಸೊ ಇವೆಲ್ಲ ಆಗುತ್ತೆ ಬಿದ್ದ ತಕ್ಷಣ. ಕೆಲವೊಂದ್ ಮಕ್ಕಳಿಗೆ ಅದಾಗಲ್ಲ, ಅವರಿಗೆ ಟೈಮ್ ತಗೊಳುತ್ತೆ. ಬ್ಲೀಡಿಂಗ್ ಅವಾಗ ಚಿಕ್ಕದಾಗ ಆಗಿರ್ಬೋದು, 2-3 ದಿನದಲ್ಲಿ ಕಾಣಿಸ್ಕೊಳುತ್ತೆ. ಅವಾಗ ಮಗು ತಲೆ ಸುತ್ತನ್ನೋದು, ವಾಂತಿ ಜಾಸ್ತಿ ಮಾಡೋದು, ಫಿಟ್ಸ್ ಬರೋದು, ಇವೆಲ್ಲ ಆಗುತ್ತೆ. ಸೊ ಹಾಗಾಗಿ ಒಳಗಡೆ ಮಗು ಆಟಾಡ್ತಿದೆ ಅಂತಂದ್ರೆ, ಎತ್ತರ ಪ್ರದೇಶದಲ್ಲಿ ಆಡ್ತಿದ್ರೆ ಅಂದ್ರೆ ಅವ್ರು ಕೆಳಗಡೆ ಮ್ಯಾಟ್ ಮೇಲೆ ಆಟಾಡ್ಲಿ, ಒಂದ್ ಮ್ಯಾಟ್ ಹಾಕ್ಬಿಟ್ಟು ಅದರಲ್ಲೇ ಆಟಾಡ್ಲಿ ಅಂತ. ದೊಡ್ಡವ್ರು ಇರ್ಲಿ ಅಲ್ಲಿ, ಅಟ್ಲೀಸ್ಟ್ ದೊಡ್ಡವ್ರ ಸೂಪರ್ವಿಷನ್ ಇದ್ದಷ್ಟು ಪ್ರೊಟೆಕ್ಷನ್ ಅವ್ರಿಗಿರುತ್ತೆ, ಅವ್ರಿಗೆ ಭಯನೂ ಇರುತ್ತೆ.
1: ಈ ಒಂದು ಹಂತದವರೆಗೆ ಮಕ್ಕಳ ಬಗ್ಗೆ ನಾವು ಯೋಚನೆ ಮಾಡಿ ಮಾತಾಡಿದ್ವಿ ಡಾಕ್ಟರ್, ಏನೆಲ್ಲ ಸಂಭವಿಸಬಹುದು, ಹಾಗೆ ನೀವು ಜೊತೆ ಜೊತೆಗೆ ಏನ್ ಮಾಡಬಹುದು ಅಂತ ಕೂಡ ಹೇಳಿದ್ರಿ, ಏನ್ ತಪ್ಪಿಸಬಹುದಾಗಿತ್ತು ಹೇಳ್ತಾ ಬಂದ್ರೆ. ಇನ್ನೂ ಒಂದಷ್ಟು ಸ್ವಲ್ಪ ದೊಡ್ಡ ಮಕ್ಕಳಾದ್ರೆ ಶಾಲೆಗೆ ಹೋಗೋದಕ್ಕೆ ಪ್ರಾರಂಭ ಆಗಿರುವಂತ ಮಕ್ಕಳು ಅಂತವರಾದ್ರೆ ಅವರಲ್ಲಿ ಕಂಡು ಬರುವಂತ ಸಮಸ್ಯೆಗಳು ಏನೆಲ್ಲ?
0: ಶಾಲೆಯಲ್ಲಿ ಮಕ್ಕಳಲ್ಲಿ ಅಂತಂದ್ರೆ ಅವ್ರದ್ದು ಏಜ್ ಗ್ರೂಪೇ ಡಿಫ್ರೆಂಟ್ ಆಗುತ್ತೆ. ಅವರಿಗೆ ಮಕ್ಕಳು ಸ್ಕೂಲ್ ಅಲ್ಲಿ ಆಟ ಆಡ್ತಾ ಇರ್ತಾರೆ, ಎಷ್ಟೊಂದು ಪ್ಲೇ ಗ್ರೌಂಡ್ ಇಂಜುರೀಸ್ ಅಂತ ಹೇಳ್ತೀವಿ, ಅಲ್ಲೂ ಸಹ ಗಾಯ ಮಾಡ್ಕೊಳೋದಿರುತ್ತೆ, ಬೇರೆ ಮಕ್ಕಳ ಜೊತೆ ಒಟ್ಟ ಮಾಡ್ಕೊಳೋದು, ಎಷ್ಟೊಂದ್ಸಲಿ ಅಲ್ಲೆಲ್ಲ ಮುರ್ಕೊಂಡು ಬಂದ್ಬಿಟ್ಟಿರ್ತಾರೆ. ಮತ್ತೆ ತುಂಬಾನೇ ದೊಡ್ಡ ಮಕ್ಕಳು ಅಂತಂದ್ರೆ ಅಡೊಲೆಸೆಂಟ್ಸ್ ಅಂತ ಕರಿತೀವಿ, 14-15 ವರ್ಷ ಮಕ್ಕಳು,

0: ಒಬ್ಬೊಬ್ಬರಿಗೆ ಎನರ್ಜಿ ಜಾಸ್ತಿ, ಅದು ರೇಸ್ ಅಂತ ಏನ್ ಬರುತ್ತೆ ಅವ್ರಿಗೆ, ಬೈಕ್ ಓಡಿಸೋದಾಗ್ಲಿ ಅವರಿಗೆ. ನಮ್ಗೆ ಇದು ಲೀಗಲ್ ಆಗಿ ಹೇಳ್ತೀವಿ ನಾವು, 18 ವರ್ಷ ಆದ್ಮೇಲೆ ಅವರಿಗೆ ಡಿಎಲ್ ಕೊಡ್ಬೇಕು, ಲೈಸೆನ್ಸ್ ಬೇಕು ಅಂತ. ಬಟ್ ಎಷ್ಟೊಂದು ಮಕ್ಳು ಎಷ್ಟು ಮನೇಲಿ ಅದನ್ನು ಫಾಲೋ ಮಾಡ್ತಾರೆ. ಮನೇಲಿ ಒಂದ್ ಬೈಕ್ ಇದೆ, ಒಂದ್ ಮಗು, ದೊಡ್ಡದು ಗಂಡ್ ಮಗು ಇದೆ ಅಂತಂದ್ರೆ ಫಸ್ಟ್ ಅವರು ಕಲಿಯೋದನ್ನೇ ಬೈಕ್. ಆಮೇಲೆ ಅವ್ರಿಗೆ ಎನರ್ಜಿ ಜಾಸ್ತಿ, ಅವರಿಗೆ ಇನ್ಸೈಟ್ ಸ್ವಲ್ಪ ಕಡಿಮೆ. ಅವ್ರಿಗೇನು ಇನ್ನೊಂದು ಅವ್ರು ಒಬ್ರು ಫ್ರೆಂಡ್ ಪಿಯರ್ ಪ್ರೆಷರ್ ಅಂತ ಏನ್ ಹೇಳ್ತೀವಿ, ಅವ್ರ ಒತ್ತಡದಿಂದಾನೆ ಎಷ್ಟೊಂದ್ಸಲಿ ಬೈಕ್ ತಗೊಂಡು ಹೋಗೋದಾಗ್ಲಿ, ಜೋರಾಗಿ ಓಡಿಸೋದಾಗ್ಲಿ. ತುಂಬಾ ಡೆತ್ಗಳು ನಾವು ಅಡೊಲೆಸೆಂಟ್ ಏಜ್ ಗ್ರೂಪ್ ಅಲ್ಲಿ ಏನ್ ನೋಡ್ತೀವೋ ಅದು ಆಕ್ಸಿಡೆಂಟ್ಸ್ ಅಂತ ಮೋಸ್ಟ್ ಕಾಮನ್ ಆಗಿ ಅದನ್ನೇ ನೋಡ್ತೇವೆ ನಾವು. ಸೊ ಇಂಥವ್ರಿಗೆ ಮಕ್ಕಳಲ್ಲಿ ಮಗನ್ ಮನೇಲಿ ಸ್ವಲ್ಪ ಬೈಕ್ ಕೊಡೋದಾಗ್ಲಿ ಕಾರ್ ಕೊಡೋದಾಗ್ಲಿ ಅವಾಯ್ಡ್ ಮಾಡ್ಬೇಕು ಇವನ್ನೆಲ್ಲ. ಇನ್ನೊಂದು ಕಾಮನ್ ಆಗಿ ಎಲ್ಲಾರ ಮನೇಲಿ ಇವಾಗ ಆಲ್ಮೋಸ್ಟ್ ಕಾರ್ ಎಲ್ಲ ಬಂದ್ಬಿಟ್ಟಿದೆ, ಎಲ್ಲಾರ ಮನೇಲೂ ಒಂದ್ ವೆಹಿಕಲ್ ಅಂತೂ ಇದ್ದೇ ಇದೆ. ಈಗ ಹಳ್ಳಿಗಳಲ್ಲಾದ್ರೆ ತುಂಬಾ ಮನೇಲೂ ಟ್ರ್ಯಾಕ್ಟರ್ಸ್ ಯೂಸ್ ಮಾಡ್ತಾ ಇರ್ತಾರೆ. ಸೊ ವೆಹಿಕಲ್ಸ್ ಇನ್ನ ಈ ಮನೇಲಿ ಯೂಸ್ ಮಾಡ್ತಾ ಇದ್ದೀವಿ ಯಾವ್ದೇ ಮನೇಲಿ ಅಂತಂದ್ರೆ, ನಾವು ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಮನೇಲಿ ಸಣ್ಣ ಮಗು ಇದೆ, ಅಕ್ಕಪಕ್ಕದಲ್ಲ ಏರಿಯಾದಲ್ಲೇ ಚಿಕ್ಕ ಮಕ್ಕಳುಗಳು ಇದ್ದಾರೆ ಅಂತಂದ್ರೆ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಒಂದ್ ರೌಂಡ್ ಹೋಗಿ ಬರ್ಬೇಕು.
1: ಕೇವಲ ನೀವ್ ಹೇಳಿದ್ ಜನ ಇದೆ, ನಮ್ಮ ಮನೆ ಮಗು ಮಾತ್ರ ಅಲ್ಲ, ಅಕ್ಕಪಕ್ಕದ ಏರಿಯಾದಲ್ಲಿ ಕೂಡ ಮಕ್ಕಳಿದ್ದಾರೆ ಅಂದ್ರೆ
0: ಹೌದು
1: ಅಲ್ವಾ.
0: ಸೊ ಎಲ್ಲಾ ಕಡೆ ಮನೇಲಿ ಇದೆ ಮಕ್ಕಳು ಅಂತಂದ್ರೆ ಹೊರಗಡೆ ಬಂದು ಆಡ್ತಾನೆ ಇರ್ತಾರೆ. ಸೊ ಒಂದ್ಸಲಿ ಹೋಗ್ಬಿಟ್ಟು
1: ಕೆಲವೊಂದ್ಸಲಿ ಬಜೆಟ್ ಕೊಡೋ ಪ್ಲೇಸ್ ಕೂಡ ಅವೇ
0: ಆಗಿರ್ತವೆ, ಆಡ್ಬೇಕು ಅಂತಂದ್ಬಿಟ್ಟು ಹೋಗಿ ಐಡ್ ಅಂಡ್ ಸೀಕ್ ಅಂತಂದ್ಬಿಟ್ಟು ಕಾರ್ ಕೆಳಗಡೆ ಬಚ್ಚಿಟ್ಕೊಂಡಿರ್ತಾರೆ. ಅವ್ರಿಗೆ ಅದ್ ಗೊತ್ತಾಗಲ್ಲ ಇದು ಡೇಂಜರ್ ಅಂತ, ಅವ್ರು ಸ್ಟಾರ್ಟ್ ಮಾಡ್ತಾರೆ ಅಂತ ಅವ್ರಿಗೂ ಏನು ಐಡಿಯಾ ಇರೋದಿಲ್ಲ. ಸೊ ಒಂದ್ಸಲಿ ಹೋಗ್ಬಿಟ್ಟು ಕಾರ್ ಸುತ್ತ ನೋಡ್ಕೊಂಡಾಗ್ಲಿ, ದೊಡ್ಡ ವೆಹಿಕಲ್ಸ್ ಆದ್ರೆ ಟ್ರ್ಯಾಕ್ಟರ್ಸ್ ಬಸ್ಗಳು ಏನಾದ್ರು ಇತ್ತು ಅಂದ್ರೆ ಒಂದ್ಸಲಿ ಸುತ್ತ ಹೋಗ್ಬಿಟ್ಟು ನೋಡ್ಕೊಂಬರೋದಾಗ್ಲಿ, ಈ ತರ ಕಾರ್ ಸ್ಟಾರ್ಟ್ ಮಾಡಿದ್ರೆ ಎಷ್ಟೊಂದು ಆಕ್ಸಿಡೆಂಟ್ಸ್ಗಳ ಪ್ರಿವೆಂಟ್ ಕೇಳಿದೀವಿ ನಾವು, ಎಷ್ಟೊಂದ್ಸಲಿ ನ್ಯೂಸ್ ಅಲ್ಲಿ ನೋಡಿದೀವಿ. ಕಾರ್ ಇಂದ ಜಸ್ಟ್ ಅಲ್ಲೇ ಇದ್ರು, ಹಿಂದೆ ಇದ್ರು ನೋಡಿರ್ಲಿಲ್ಲ, ಕಾರ್ ಪಾಸ್ ಆಯ್ತು, ಮಗು ಡೆತ್ ಆಗಿತ್ತು ಇಲ್ಲಿ ಅಂತಂದ್ಬಿಟ್ಟು ನೋಡಿದೀವಿ. ಆಮೇಲೆ ಸ್ಕೂಲ್ ಬಸ್ಗಳು ಅಷ್ಟೇ, ಡ್ರಾಪ್ ಮಾಡ್ತಾರೆ ಎಷ್ಟೊಂದ್ಸಲಿ, ಮಗು ಪಾಸ್ ಆಗಿರೋದಿಲ್ಲ ಎಷ್ಟೊಂದ್ಸಲಿ, ಬೇಗನೆ ಹೋಗ್ಬಿಟ್ಟಿರುತ್ತೆ. ಸೊ ಈ ತರ ಇನ್ಸಿಡೆಂಟ್ಗಳು ಇದಾವೆ. ಸ್ವಲ್ಪ ನಿಧಾನ ಇರಲಿ, ಮಗು ಇದೆ ಅಂತಂದ್ರೆ ಆ ಟೈಮಲ್ಲಿ ನೋಡ್ಕೊಂಡು ಓಡಿಸೋದು ಒಳ್ಳೇದು. ಎಷ್ಟೊಂದು ಕಾರ್ಗಳಿಗಾಗ್ಲಿ ದೊಡ್ಡ ಬಸ್ಗಳಿಗಾಗ್ಲಿ ಬ್ಲೈಂಡ್ ಸ್ಪಾಟ್ ಅಂತ ಇರುತ್ತೆ, ಕಾಣಿಸಲ್ಲ ಡ್ರೈವರ್ಗೂ ಸಹ ಕಾಣಿಸಲ್ಲ, ನಾನು ಅವ್ರದೇ ತಪ್ಪು ಅಂತ ಹೇಳ್ತಾ ಇಲ್ಲ, ಅವ್ರಿಗೆ ಕಾಣಿಸೋದಿಲ್ಲ ಅದು. ಸೊ ಅವರೇನ ನಿಧಾನ ಮಾಡ್ಕೊಂಡು ಮಗು ಇದೆಯೋ ಇಲ್ಲೋ ಅಂತನ್ಬಿಟ್ಟು ಸುತ್ತ ಯಾರಿದ್ದಾರೆ ಅಂತ ನೋಡಿ, ಫೋರ್ ವೀಲರ್ ಏನೇ ವೆಹಿಕಲ್ ಇದ್ರು ಸಹ ಸ್ವಲ್ಪ ನಿಧಾನ ಓಡಿಸ್ಬೇಕು. 1-2 ಮಿನಿಟ್ಸ್ ಅಲ್ಲಿ ನಾವೇನು ಅಚೀವ್ ಮಾಡುವಂತದ್ದೇನು ಇರೋದಿಲ್ಲ. ಇನ್ನೊಂಥರ ಅಂತಂದ್ರೆ ಮಕ್ಕಳನ್ನ ನಾವು ರೋಡಲ್ಲಿ ಕರ್ಕೊಂಡು ಹೋಗ್ತಾ ಇದೀವಿ ಅಂತಂದ್ರೆ ಸೇಫ್ಟಿ ನಮ್ದೇನೆ. ಎಷ್ಟೊಂದು ಮಗು ನಾನು ನೋಡಿದ್ದೀನಿ ರೈಟ್ ಸೈಡ್ ಅಲ್ಲಿ ಇರ್ತಾರೆ, ಅಂದ್ರೆ ರೋಡ್ ಸೈಡ್ ಅಲ್ಲಿ ವೆಹಿಕಲ್ಸ್ ಬರುತ್ತಲ್ಲ ಆ ಸೈಡ್ ಅಲ್ಲಿ ಇರುತ್ತೆ ಮಗು, ತುಂಬಾ ಮಗು ರೈಟ್ ಹ್ಯಾಂಡ್ ಅಲ್ಲಿ ಇರ್ಬೇಕು ಅಂತ ಅಲ್ಲಿ ಇಟ್ಕೊಂಡಿರ್ತಾರೆ ಅವ್ರಿಗೆ. ಬಟ್ ಡೇಂಜರ್ ಯಾರಿಗಿರೋದು, ಮಗುಗೇನೆ ಇರೋದು. ಒಂದ್ಸತ್ತು ಅವರಿಗೆ ಫಿಸಿಕಲಿನೂ ಅವ್ರು ವೀಕ್ ಇದ್ದಾರೆ, ಮೆಂಟಲಿನೂ ವೀಕ್ ಇದ್ದಾರೆ, ಅವ್ರನ್ನ ನಾವು ಡೇಂಜರ್ ಝೋನ್ ಅಲ್ಲಿ ಕರ್ಕೊಂಡು ಹೋಗ್ತಾ ಇರ್ತೀವಿ. ಸೊ ಅಂತ ಟೈಮ್ ಅಲ್ಲಿ ಏನ್ ಮಾಡ್ಬೇಕು, ಮಗುನ ಈ ಕಡೆ ಸೈಡ್ ಲೆಫ್ಟ್ ಸೈಡ್ ಫುಟ್ಪಾತ್ ಏನಿರುತ್ತ ಆ ಏರಿಯಾದಲ್ಲಿ ಮಗುನ ಕರ್ಕೊಂಡು ಹೋಗೋದು ಒಳ್ಳೇದು. ಸೊ ಈ ತರ ಮಾಡಿದ್ರೆ ಸ್ವಲ್ಪ ವಾಕಿಂಗ್ ಅಲ್ಲಿ ಏನ್ ಇನ್ಸಿಡೆಂಟ್ ಆಗಿ ಆಕ್ಸಿಡೆಂಟ್ಸ್ ಆಗುತ್ತೋ ಅವನು ಸಹ ಪ್ರಿವೆಂಟ್ ಮಾಡ್ಕೊಂತ ಹೋಗ್ಬೋದು. ನಾವು ಮುಂಚೆ ಹೇಳ್ದಂಗೆ ನಾನು ವೆಹಿಕಲ್ಸ್ ನ ಏನ್ ಕಾರ್ ಡ್ರೈವಿಂಗ್ ಮಾಡ್ತಾರೆ, ಟ್ರ್ಯಾಕ್ಟರ್ಸ್ ಏನ್ ಮನೇಲಿ ಇಟ್ಕೊಂಡಿರ್ತಾರೆ ಅದೆಲ್ಲ ಕೀಗಳು ಏನಿರುತ್ತೆ ಮಕ್ಳಿಗೆ ಅದು ಕ್ಯೂರಿಯಾಸಿಟಿನೆ ಹೋಗ್ಬಿಟ್ಟು ಆನ್ ಮಾಡೋದಾಗ್ಲಿ ಮೂವ್ ಮಾಡೋದಾಗ್ಲಿ ಆಗ್ಬಿಡುತ್ತೆ. ಸೊ ಯಾವಾಗ್ಲೇ ಏನಾಗ್ಲಿ ಎನಿ ವೆಹಿಕಲ್ಸ್ ನಾವು 2-wheeler 4-wheeler ಏನೇ ಇದೆ ಮನೇಲಿ ಅಂತಂದ್ರೆ ಕೀನ ನಮ್ದೇ ರೆಸ್ಪಾನ್ಸಿಬಿಲಿಟಿ ಆಫ್ ಮಾಡ್ಬಿಟ್ಟು ತಗೋ ಬಂದ್ಬಿಟ್ಟು ಅದನ್ನು ನಮ್ದ್ರೆ ಇದ್ರಲ್ಲಿ ರೆಸ್ಪಾನ್ಸಿಬಿಲಿಟಿ ಇಟ್ಕೋಬೇಕಾಗುತ್ತೆ. ಬಿಟ್ವಿ ಅಂತಂದ್ರೆ ಎಷ್ಟೊಂದ್ಸಲಿ ನೋಡಿದೀವಿ ಮಕ್ಕಳನ್ನ ಕಾರಲ್ಲಿ ಕೀ ಬಿಟ್ಬಿಟ್ಟು ಮಗುನು ಒಳಗಡೆ ಬಿಟ್ಟು ಹೋಗಿರ್ತಾರೆ, ಇಲ್ಲೇ ಇದೆ ಶಾಪ್ ಹೋಗ್ಬಿಟ್ಟು ನೋಡ್ಕೊಂಬರ್ತೀನಿ ಅಂತ ಹೋಗಿರ್ತಾರೆ ಎಷ್ಟೊಂದ್ಸಲಿ, ಅವಾಗ ಮಗು ಒಳಗಡೆನೆ ಉಳ್ಕೊಂಡ್ಬಿಟ್ಟಿರುತ್ತೆ. ಸೊ ಅವ್ರಿಗೆ ಅದು ಎಕ್ಸ್ಪ್ಲೋರ್ ಏನ್ ಮಾಡ್ತಾರೆ ಒಬ್ಬರೇನೆ ನಿನ್ಕೊಂಡು. ಸೊ ಅವಾಗ ಏನ್ ಮಾಡ್ತಾರೆ, ಜಸ್ಟ್ ಓಪನ್ ಮಾಡೋದು, ಅದನ್ನ ಆನ್ ಮಾಡೋದು, ಮೂವ್ ಮಾಡೋದು ಎಲ್ಲ ಆಗ್ಬಿಡುತ್ತೆ. ಇದರಿಂದನು ಎಷ್ಟೊಂದು ಆಕ್ಸಿಡೆಂಟ್ಸ್ ಗಳು ಆಗ್ಬಿಡುತ್ತೆ. ಇವನ್ನೆಲ್ಲ ಪ್ರಿವೆನ್ಷನ್ ಮಾಡ್ಬೋದು. ಇನ್ನೊಂಥರ ಅಂತಂದ್ರೆ ಸ್ನೇಕ್ಸ್ ಗಳು, ಹಾವುಗಳು, ಚೇಳುಗಳು ಇದೆಲ್ಲ ಇರುತ್ತೆ. ಸೊ ಈ ತರ ಹೊರ್ಗಡೆ ಹೋದಾಗ ಕಾಮನ್, ಈಗ ಹೊಲದಲ್ಲಾಗ್ಲಿ, ಆಮೇಲೆ ಎಷ್ಟೊಂದ್ಸಲಿ ಪಿಕ್ನಿಕ್ ಅಂತ ಕರ್ಕೊಂಡು ಹೋಗಿರ್ತಾರೆ ಪಾರ್ಕ್ ಅಲ್ಲಿ, ಇವೆಲ್ಲ ಇರುತ್ತೆ. ಅಲ್ಲೆಲ್ಲ ಪ್ಲೇಸಸ್ ಗಳಲ್ಲೆಲ್ಲ ಎಲ್ಲಿ ಹೈಡ್ ಆಗಿರುತ್ತೆ ಗೊತ್ತಿರೋದಿಲ್ಲ. ಅವಾಗೆಲ್ಲ ಮಕ್ಕಳನ್ನ ಜೊತೆಗೆ ಇಟ್ಕೊಳೋದು ಒಳ್ಳೇದು. ಅಕಸ್ಮಾತ್ ಮಗು ಆಟ ಆಡ್ಲಿಕ್ಕೆಲ್ಲ ಹೋಗಿತ್ತು ಅಂತಂದ್ರು ಸಹ ಅವರು ಕಳ್ದೋಗ್ದೆ ಇರಂಗೆ ಬಟ್ಟೆಗಳಾಗ್ಲಿ ಅವ್ರಿಗೆ ಈಸಿಯಾಗಿ ಐಡೆಂಟಿಫೈ ಮಾಡುವಂತ ಬಟ್ಟೆಗಳು ಹಾಕೋಬೇಕು. ಕಲರ್ ತುಂಬಾ ಫ್ಲೂರೆಸೆಂಟ್ ಕಲರ್ಸ್ ಗಳನ್ನ ಯೂಸ್ ಮಾಡ್ಕೊಂಡ್ರೆ ಮಗು ಅಲ್ಲಿದೆ
1: ಆಡು ಭಾಷೆಯಲ್ಲಿ ಹೇಳ್ತೀವಿ, ಎದ್ದು ಕಾಣಂಗಿರ್ಬೇಕು.
0: ಎದ್ದು ಕಾಣಂತದ್ದು ಗೊತ್ತಾದ್ರೆ ಮಗು ಎಲ್ಲಿದೆ ಅಂತ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಆಮೇಲೆ ಅವ್ರು ಫುಲ್ ಪ್ಯಾಕ್ ಆಗಿರ್ಬೇಕು, ಶೂಸ್ ಆಗ್ಲಿ ಕಾಲವರ್ಗು ಸಹ ಹಾಕೊಂಡಿರುವಂತ ಶೂಸ್ ಗಳು, ಅವಾಗ ಬೈಟ್ ಆಗೋದು ಕಷ್ಟ ಆಗುತ್ತೆ. ಗಟ್ಟಿ ಇರೋ ಶೂಸ್ ಹಾಕೊಂಡ್ರೆ ಅವಾಗ ನಿಮ್ಗೆ ಹಾವು ಕಚ್ಚೋದಾಗ್ಲಿ ಚೇಳು ಕಚ್ಚೋದಾಗ್ಲಿ ಅಷ್ಟು ಅವಾಯ್ಡ್ ಮಾಡ್ಕೋಬಹುದು ಅದನ್ನ ಹೊರ್ಗಡೆ ಎಲ್ಲ ಕರ್ಕೊಂಡು ಹೋದ್ರೆ. ಇದೆಲ್ಲಾನು ಸಹ ಪ್ರಿವೆನ್ಷನ್ ಮಾಡ್ಕೊಂಡ್ರೆ ನಮ್ಮ ಮಕ್ಕಳಲ್ಲಿ ಏನೇನ್ ನಾವು ಆಕ್ಸಿಡೆಂಟ್ಸ್ ಗಳು ಹಾಕುತ್ತೋ ಅವ್ನು ಪ್ರಿವೆಂಟ್ ಮಾಡ್ಕೋಬಹುದು. ಈಗ ತಾನಾಗ್ ತಾನೇ ಆಗುವಂತದ್ದಲ್ಲ ಇವನ್ನ ನಾವು ಪ್ರಿವೆಂಟ್ ಮಾಡುವಂತದ್ದು.
1: ಹೌದು ಡಾಕ್ಟ್ರೆ, ಆಕಸ್ಮಿಕ ಅನಾಹುತಗಳನ್ನುವಂಥದ್ದೇನಿದೆ ನಾವು ಸ್ವಲ್ಪ ಎಚ್ಚರ ವಹಿಸಿದ್ರೆ ತಪ್ಪಿಸಬಹುದಾಗಿತ್ತು.

0: ಕುರಿತು ಯಾವ ಒಂದು ನಿಟ್ಟಿನಲ್ಲಿ ಒಂದು ಅರಿವು ಮೂಡಿಸುವ ಪ್ರಯತ್ನ ಈ ಒಂದು ಕಾರ್ಯಕ್ರಮದ ಮೂಲಕ ಆಗಿದೆ ಅಂತ ಭಾವಿಸ್ತಾ ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗೋಸ್ಕರ. ಥ್ಯಾಂಕ್ ಯು ಸೋ ಮಚ್.
1: ಥ್ಯಾಂಕ್ ಯು ಸೋ ಮಚ್.
2: ಇದುವರೆಗೂ ಮಕ್ಕಳಲ್ಲಿ ತಪ್ಪಿಸಬಹುದಾದ ಆಕಸ್ಮಿಕ ಅನಾಹುತಗಳ ಕುರಿತು ಚಿತ್ರದುರ್ಗದ ಸರ್ಜಿ ವೇದಾಂತ ಆಸ್ಪತ್ರೆಯ ಮಕ್ಕಳ ತೀವ್ರ ನಿಗಾ ತಜ್ಞರಾದ ಡಾಕ್ಟರ್ ಪಂಕಜ ಏಟಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ದ್ಯಾಮಲಾಂಬಿಕಾ ಎಂಎಸ್. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ.
3: ಸಮಯ ಸರಿಯಾಗಿ 1 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ಪ್ರಗತಿ ಪಥ. ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನೆ, ಈ ಕುರಿತು ಎಸ್ಆರ್ ಭಟ್ ಮತ್ತು ಎಂಕೆ ಶಿವಕುಮಾರ್ ಅವರ ಸಂವಾದ.
5: ಶಿವಣ್ಣ, ಹೇಗಿದ್ದೀರಿ?
6: ಓಹೋಹೋ, ಏನ್ ಸುಬಣ, ನಾನು ಇಲ್ಲೇ ಹೋಗ್ತಾ ಇದ್ದೆ ಟೌನಿಗೆ, ನೋಡ್ಕೊಂಡು ಹೋಗೋಣ ಮನೆಗೆ ಅಂತ ಬಂದ್ರೆ ಏನಿದು ಪೇಪರ್ ಇಷ್ಟೊಂದೆಲ್ಲ ಹಾಸ್ಕೊಂಡು ಟೇಬಲ್ ಮೇಲೆ, ಏನ್ ಕತೆ, ಏನ್ ಅಭ್ಯಾಸ ಇದು?
5: ಅಲ್ಲ, ಇದೊಂದು ವಿಶೇಷವಾದಂತ ಒಂದು ಕಾರ್ಯಕ್ರಮ ಅಂತ ಅನಿಸ್ತು. ಇತ್ತೀಚೆಗೆ ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಎಲ್ಲ ನಮ್ಮ ಯುವಕರು ತಮ್ಗೆ ಉದ್ಯೋಗ ಇಲ್ಲ ಉದ್ಯೋಗ ಇಲ್ಲ ಅಂತ ಹೇಳ್ತಿದಾರಲ್ವಾ?
6: ಹೌದು ಹೌದು ಹೌದು. ಏನ್ ಗೊತ್ತಾ ಸುಬ್ಬಣ್ಣ, ಈಗ ಮನಸ್ಸಿದ್ರೆ ಮಾರ್ಗ ಅಂತ ಇದಕ್ಕೆ ಸಂಬಂಧಪಟ್ಟ ಕೇಂದ್ರ ಸರ್ಕಾರದವ್ರು ಬೇಕಾದಷ್ಟು ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ. ನೀನ್ ಯಾವ್ದ್ರ ಬಗ್ಗೆ ಹೇಳಕೊಟ್ಟೆ?
5: ಇದು ನನಗೆ ಬಹಳ ಆಶ್ಚರ್ಯ ಆಗೋಯ್ತು ಶಿವಣ್ಣ. ಇದು
6: ಏನು,
5: 2 ವರ್ಷದಲ್ಲಿ 1.5 ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತೀನಿ ಅಂತ ಹೇಳ್ಬಿಟ್ಟಿದ್ದಾರೆ.
6: ಓಹೋ, ಯಾವ್ದಪ್ಪ ಇದು, ಹೊಸ ಉದ್ಯೋಗ ಇದು?
5: ಇದು ಒಂದು ಹೊಸ ಯೋಜನೆಯನ್ನ ಈ ಸಾರಿ ಪ್ರಾರಂಭ ಮಾಡಿದ್ದಾರೆ.
6: ಓಕೆ,
5: ಅಂದ್ರೆ ಇದು ಹೆಸರೇನೆ ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನಾ.
6: ಓಹೋ, ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನಾ. ಅದು ರೋಜ್ಗಾರ್ ಯೋಜನೆ ಅಂದ್ರೆ
5: ರೋಜ್ಗಾರ್ ಯೋಜನೆ. ಆದ್ರೆ ನಾವು ಇಷ್ಟು ದಿವಸಗಳೆಲ್ಲ ಕಾಲ ನಾವು ಈ ಹಳ್ಳಿಲೆಲ್ಲ ಏನಂದ್ಕೋತಿದ್ವಿ, ರೋಜ್ಗಾರ ಯೋಜನೆ ಅಂತ ಅಂದ್ಕೊಂಡೇನೆ ಬೇರೆ ತರದಲ್ಲಿ ಯೋಚನೆ ಮಾಡ್ತಾ ಇದ್ವಿ.
6: ನಾನು ಕೂಡ ಹಂಗೆ ಅನ್ಕೊಂಡಿದ್ದೆ ಬಿಡು.
5: ಈಗ ಏನಾಗೋಯ್ತು ಅಂತಂದ್ರೆ, ಇದು ನೋಡಿದ್ರೆ ನಮ್ಮ ತೋಟದಲ್ಲಿ ಮಾಡೋ ರೋಜ್ಗಾರ ಯೋಜನೆ ಅಲ್ವೇ ಅಲ್ಲ. ಇದು ಎಲ್ಲ ಕಂಪನಿ ಇದೆಯಲ್ಲ, ಕಂಪನಿಗಳಲ್ಲಿ ಉದ್ಯೋಗವನ್ನ ಸೃಷ್ಟಿ ಮಾಡ್ಬೇಕಂತೆ, ಹೊಸದಾಗಿ ಸೇರ್ಕೊಳ್ಳೋ ಅಂತ ಯುವಕರಿಗೆ ದುಡ್ಡು ಕೊಡ್ತಾರಂತೆ.
6: ಓಹೋ, ನೋಡಪ್ಪ, ನಾನು ಈ ನರೇಗಾ ಯೋಜನೆ ಇದೆಯಲ್ಲ,
5: ಅಲ್ಲ ಅದಕ್ಕೆ ಹೇಳಿದ್ದು, ಆ ರೋಜ್ಗಾರ ಯೋಜನೆ ಅಲ್ಲ ಇದು.
6: ಅದು ನಮ್ಮ ರೈತರು ಮಕ್ಕಳಿಗೆ ಸಂಬಂಧಪಟ್ಟದ್ದು, ಗ್ರಾಮೀಣ ಭಾಗದಲ್ಲಿ.
5: ಹೌದು,
6: ಇದು ಬೇರೆ ಯುವಕರಿಗೆ.
5: ಅಂದ್ರೆ ಯುವಕರಿಗೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇದರಲ್ಲಿ ಬಹಳ ಒಂದು ವಿಶೇಷತೆ ಇದೆಯಪ್ಪ.
6: ಏನಂತದ್ದು ವಿಶೇಷತೆ ಇದರಲ್ಲಿ?
5: ನಮ್ಮಲ್ಲಿ ಉದ್ಯೋಗದಾತರು ಉದ್ಯೋಗಿಗಳು ಎರಡು ಹೇಳ್ತೀವಿ, ಹೌದಾ?
6: ಹೌದು ಹೌದು.
5: ಈ ಒಂದು ಯೋಜನೆಯಲ್ಲಿ ಉದ್ಯೋಗದಾತರಿಗೂ ಹಣ ಕೊಡ್ತಿದ್ದಾರೆ, ಉದ್ಯೋಗ ಸೇರ್ಕೊಳ್ಳೋರಿಗೂ ಹಣ ಕೊಡ್ತಿದ್ದಾರೆ.
6: ಉದ್ಯೋಗದಾತರು ಅಂದ್ರೆ ಯಾರು ಉದ್ಯೋಗ ಕೊಡ್ತಾರೆ ಅವರಿಗೂ ದುಡ್ಡು?
5: ಇದಕ್ಕೆ ಆಮೇಲೆ ನೋಡ್ತಾ ಇದ್ದೆ, ನನಗೆ ಬಹಳ ಆಶ್ಚರ್ಯ ಆಗೋಯ್ತು. 2 ವರ್ಷದಲ್ಲಿ 1.5 ಕೋಟಿ ಉದ್ಯೋಗ ಸೃಷ್ಟಿ ಮಾಡಬೇಕು ಅಂತ ಒಂದು ಯೋಜನೆಯನ್ನ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕ್ಯಾಬಿನೆಟ್ ಡಿಸಿಷನ್ ಅಲ್ಲಿ 2025 ಜುಲೈ 1 ಕ್ಯಾಬಿನೆಟ್ ನಲ್ಲಿ ಇದನ್ನ ಜಾರಿಗೆ ತರೋದಕ್ಕೆ ಆರ್ಡರ್ ಮಾಡ್ಬಿಟ್ಟಿದ್ದಾರೆ.
6: ನೋಡಪ್ಪ, ಇವು ನಮ್ಗಳಿಗೆ ಗೊತ್ತಾಗೋದಿಲ್ಲ, ಇಲ್ಲಿ ಬರೋದಿಲ್ಲ ನಮ್ಗೆ. ಯಾವಾಗಿಂದ ಇನ್ನೊಂದ್ಸರಿ ಹೇಳು.
5: ಇದು ಕ್ಯಾಬಿನೆಟ್ ನಲ್ಲಿ ಡಿಸಿಷನ್ ಆಗಿದ್ದು ಜುಲೈ 1, 2025. ಅದೇನೋ ಅವ್ರ ಇಂಗ್ಲಿಷ್ ನಲ್ಲಿ ಬರ್ದಿದಾರಪ್ಪ, ಎಂಪ್ಲಾಯ್ಮೆಂಟ್ ಲಿಂಕ್ಡ್ ಇನಿಶಿಯೇಟಿವ್ ಸ್ಕೀಮ್. ಇದರ ಹೆಸರು ಪ್ರಧಾನ ಮಂತ್ರಿ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನಾ. ಆಮೇಲೆ ಇದಕ್ಕೆ ಇಟ್ಟಿರೋ ದುಡ್ಡು ನೋಡ್ಬಿಟ್ರೆ ಲೆಕ್ಕ ಮಾಡೋದೇ ಕಷ್ಟಪ್ಪ.
6: ಹೌದಾ?
5: 99,446 ಕೋಟಿ. ಇದು
6: ಎಷ್ಟು, 2 ವರ್ಷದಲ್ಲಿ ಖರ್ಚು?
5: 2 ವರ್ಷದಲ್ಲಿ ಖರ್ಚು ಮಾಡೋದಕ್ಕೆ. ಅದ್ರಲ್ಲೂ ಅದು ಡೇಟು ಅಲ್ಲಿ ಡೆಡ್ ಲೈನ್ ಅಂದ್ರೆ ಅಂತಿಮ ಒಂದು ದಿನಾಂಕವನ್ನು ಹೇಳ್ಬಿಟ್ಟಿದ್ದಾರೆ.
6: ಹೌದಾ?
5: ಯಾವಾಗಿಂದ ಶುರುವಾಗತ್ತೆ, ಯಾವಾಗ ಮುಕ್ತಾಯ ಆಗತ್ತೆ ಅಂತ ಇದೆ ನೋಡಲ್ಲಿ.
6: ಅಂದ್ರೆ ಏನ್ ಗೊತ್ತಾ ಸುಬ್ಬಣ್ಣ, ನಾನು ಹೇಳೋದು, ನಮ್ಮ ದೇಶದಲ್ಲಿ ಎಷ್ಟೋ ಯೋಜನೆಗಳಿದೆ, ಆದ್ರೆ ಟೈಮ್ ಲಿಮಿಟ್ ಇರೋದಿಲ್ಲ. ಈ ರೀತಿ ಟೈಮ್ ಲಿಮಿಟ್ ಹಾಕೋದ್ರಿಂದ ಏನಾಗುತ್ತೆ, ಅಧಿಕಾರಿಗಳ ಮೇಲೆ ಒತ್ತಡ ಬೀಳುತ್ತೆ. ಆಮೇಲೆ ಅಷ್ಟರೊಳಗಡೆ ಈ ಒಂದು ಯೋಜನೆ ಸಾಕಾರ ಆಗ್ಬೇಕು ಅಂತ ಹೇಳಿ ಜನಗಳಿಗೂ ಕೂಡ ಅಧಿಕಾರಿಗಳು ಬೆನ್ನತ್ತಾರೆ. ಬಹಳ ಒಳ್ಳೆ ಯೋಜನೆ ಸುಬ್ಬಣ್ಣ ಇದು.
5: ಅಲ್ಲಿ
6: ಎಫೆಕ್ಟಿವ್ ಡೇಟ್ ಅಂತ ಅದೇನೋ ಆಗಸ್ಟ್ 2025 ರಿಂದ 31 ಜುಲೈ 2027.
5: 2 ವರ್ಷ
6: ಆಯ್ತಲ್ಲ,
5: 2 ವರ್ಷದೊಳಗಡೆಗೆ ಇಷ್ಟು ಜನರಿಗೆ ಉದ್ಯೋಗ ಸೃಷ್ಟಿ ಮಾಡಬೇಕು ಅಂತ ಯೋಜನೆ ಈ ಯೋಜನೆ. ಆದ್ರೆ ಇದರಲ್ಲಿ ಇನ್ನೊಂದಿದೆ, ಉದ್ಯೋಗ ಹೊಸದಾಗಿ ಉದ್ಯೋಗಕ್ಕೆ ಸೇರ್ಕೋತಾರಲ್ಲ,
6: ಹೌದು,
5: ಅವರಿಗೆ 15,000 ರೂಪಾಯಿ ಕೊಡ್ತಾರೆ.
6: ನೋಡಪ್ಪ,
5: ಅದು 2 ಇನ್ಸ್ಟಾಲ್ಮೆಂಟ್. ಆ 2 ಇನ್ಸ್ಟಾಲ್ಮೆಂಟ್ ನಲ್ಲಿ ಕೊಡೋದಕ್ಕೂ 7,500 ರೂಪಾಯಿ ಕೊಡ್ತಾರೆ.
6: ಬಹಳ ಖುಷಿ ಆಗುತ್ತೆ, ಯಾಕಂದ್ರೆ ಕಲಿಯೋ ಟೈಮಲ್ಲೂ ಕೂಡ ಇಷ್ಟು ದುಡ್ಡು ಕೊಡ್ತಾರೆ ಅವರು.
5: ಹೌದು, ಈಗ ಉದ್ಯೋಗಕ್ಕೆ ತಗೋತಾರಲ್ಲ, ತಗೊಂಡವನಿಗೆ ತಿಂಗಳ 3,000 ರೂಪಾಯಿ ಕೊಡ್ತಾರೆ. ಅಂದ್ರೆ ಇವ್ರಿಗೆ ಕೊಡೋದಕ್ಕೋಸ್ಕರ.
6: ಸರಿ ಸರಿ.
5: ಆಮೇಲೆ ವೇಜಸ್ ಅನ್ನ ಇಟ್ಟಿದ್ದಾರೆ, ಅವರಿಗೆ ಈ ಬೇರೆ ಬೇರೆ ತರದ ಸ್ಕೀಮ್ಗಳನ್ನ ಇಂಟ್ರೋಡ್ಯೂಸ್.

0: ಫೈನಾನ್ಸ್ ಮಾಡೋದಕ್ಕೆ ಅಂತ ಇಟ್ಟಿದ್ದಾರೆ. ಇದನ್ನ ಅಮೌಂಟ್ ಅನ್ನ ಬಿಟ್ಟು ಇನ್ನೊಂದು ವಿಶೇಷ ಅಂತಂದ್ರೆ ಈ ಎಕ್ಸ್ಪೆಂಡಿಚರ್ಗಳು ಅಂತ ಕರೀತಾರಲ್ಲ,
1: ಖರ್ಚು ವೆಚ್ಚ
0: ಅಂದ್ರೆ ಸರ್ಕಾರದ ಖರ್ಚು ವೆಚ್ಚಕ್ಕೆ,
1: ಹೌದು,
0: ಅದಕ್ಕೆ ಸುಮಾರು 200 ಚಿಲ್ಲರೆ ಕೋಟಿ ರೂಪಾಯಿನ ಇಟ್ಬಿಟ್ಟಿದ್ದಾರೆ
1: ನೋಡಪ್ಪ.
0: ಈಗ ನಮ್ಮ ಇದಕ್ಕೆ ಮುಖ್ಯವಾಗಿ ಯೋಜನೆ ಅನುಷ್ಠಾನಕ್ಕೆ ಬರಬೇಕು ಅಂತಂದ್ರೆ ಯುವಕರಿಗಿಂತ ಹೆಚ್ಚಾಗಿ ಉದ್ಯೋಗದಾತರು ಇರ್ತಾರೆ.
1: ಉದ್ಯೋಗದಾತರು
0: ಇದಕ್ಕೆ ಮನಸ್ಸು ಮಾಡ್ಬೇಕು ಈಗ.
1: ಹೌದು ಹೌದು ಹೌದು.
0: ಅಂದ್ರೆ ಈ ಯೋಜನೆಯನ್ನ ನಾವು ಹೇಗೆ ಅನುಷ್ಠಾನ ಮಾಡ್ಕೋಬಹುದು ಅಂತ.
1: ಹೌದು. ಈಗ ಏನಾಗತ್ತೆ ಅಂದ್ರೆ ನಮ್ದೊಂದು ಕಂಪನಿ ಇದೆ ಅಂದ್ರೆ ಬರೀ ನಾವಷ್ಟೇ ಬೆಳೀತಾ ಹೋಗ್ಬಾರ್ದು ಸುಬ್ಬಣ್ಣ, ಏನಂತೀಯ?
0: ಈಗ ಇನ್ನೊಂದು ಹೇಳ್ತಾನೆ ಇಲ್ಲಿ, ಆಲ್ ಪೇಮೆಂಟ್ಸ್ ಟು ದಿ ಫಸ್ಟ್ ಟೈಮ್ ಎಂಪ್ಲಾಯಿ ಅಂದ್ರೆ ಈಗ ಡಿಗ್ರಿ ಮುಗಿಸ್ತಾರೆ ಅಂತ ಇಟ್ಕೋ.
1: ಹೌದು.
0: ಡಿಗ್ರಿ ಮುಗಿಸಿದ ನಂತರ ಒಂದ್ ಕಡೆಯಲ್ಲಿ ಎಂಪ್ಲಾಯಿ ಆಗಿ ಸೇರ್ಕೊಳ್ಳುವಾಗ ಮಾತ್ರ ಈ ಯೋಜನೆ. ಈಗ ನಮ್ಮ ಯುವಕರು ಇದಾರಲ್ಲ, ಅದೇನೋ ನಮ್ಮ ಬೆಂಗಳೂರು ಹೋಗ್ತಾರೆ, ಸಾಫ್ಟ್ವೇರ್ ಸೇರ್ತಾರೆ, ಇವತ್ತೊಂದ್ ಕಂಪನಿ ನಾಳೆ ಒಂದ್ ಕಂಪನಿ ಅಂತ ಹೇಳ್ತಾರಲ್ವಾ, ಅಂತವ್ರಿಗಲ್ಲ ಇದು.
1: ಮತ್ತೆ
0: ಫಸ್ಟ್ ಟೈಮ್ ಅವನು ಜಾಬ್ಗೆ ಸೇರಿದಾಗ ಅವನಿಗೆ ಒಂದು ಕೊಡೋ ಅಂತ ಒಂದು ಬೆನಿಫಿಟ್ ಇದು. ಹಾಗೇನೆ ಇಲ್ಲಿ ಇದ್ರಲ್ಲಿ ಎರಡ್ ಭಾಗ ಮಾಡ್ಬಿಟ್ಟಿದ್ದಾರೆ.
1: ಯಾವ ತರ?
0: ಎಂಪ್ಲಾಯಿಗೆ ಒಂದ್ ಹೇಳ್ತಾರೆ, ಅಂದ್ರೆ ಯಾರು ಈ ಉದ್ಯೋಗ ಮಾಡೋದಕ್ಕೆ ಸೇರ್ಕೋತಾರಲ್ಲ, ಆಮೇಲೆ ಉದ್ಯೋಗ ಕೊಡೋರಿಗೆ, ಅವರಿಗೇನೆ ಇನ್ನೊಂದು ಸಪರೇಟ್ ಭಾಗ ಮಾಡಿದ್ದಾರೆ. ಅವರಿಗೆ ಒಂದಿಷ್ಟು ಯೋಜನೆ, ಇವರಿಗೆ ಇನ್ನೊಂದಿಷ್ಟು ಯೋಜನೆ, ಈ ತರ ಮಾಡ್ಬಿಟ್ಟು ಅವ್ರು ಇದನ್ನ ಮಾಡ್ಕೊಂಡಿದ್ದಾರೆ. ಆಮೇಲೆ ಇವೆಲ್ಲವೂ ಕೂಡ ಡಿಬಿಟಿ ಅಂತ ಕರೀತಾರಲ್ಲ, ಈಗ ನಮ್ಮ ಎಲ್ಲರಿಗೂ ಗೊತ್ತಿರುವಂತದ್ದು,
1: ಹೌದು,
0: ಡೈರೆಕ್ಟ್ ಆಗಿ ಅಕೌಂಟ್ ಗೆ ಬಂದು ಬೀಳೋದು.
1: ಇದು ನೋಡು ಸುಬ್ಬಣ್ಣ, ಬಹಳ ಒಳ್ಳೆ ಸ್ಕೀಮ್ ಇದು.
0: ಇಲ್ಲಿ ಮಧ್ಯವರ್ತಿಗಳ ಹಾವಳಿ ಇಲ್ವೇ ಇಲ್ಲ.
1: ಹೌದು. ಅದು ಹೆಂಗಾಗ್ತಿತ್ತು ಅಂದ್ರೆ ಇದ್ರಲ್ಲಿ ಒಂದ್ ಸ್ವಲ್ಪ ಇಲ್ಲಿ ಕಚ್ಕೊಂಡೋಯ್ತು ಅಂದಂಗೆ, ಬರೋ ದುಡ್ಡಲ್ಲಿ ಮಧ್ಯವರ್ತಿಗಳಾದ ನುಂಗಿ ನೀರ್ ಕುಡಿತಾ ಇದ್ರು. ಬಟ್ ಇದು ಒಳ್ಳೆ ಸ್ಕೀಮ್ ಆಯ್ತು, ಡೈರೆಕ್ಟ್ ಆಗಿ ಅಕೌಂಟಿಗೆ ಹೋಗಿ,
0: ಡೈರೆಕ್ಟ್ ಆಗಿ ಅಕೌಂಟ್ ಆಗುತ್ತೆ. ನನಗೆ ಅದು ಎಲ್ಲಕ್ಕಿಂತ ಆಶ್ಚರ್ಯ ಆಗಿದ್ದು, 3.5 ಕೋಟಿ ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ನಮ್ಮ ಉದ್ಯೋಗದಾತರು ಮುಂದೆ ಬರಬೇಕು ಅಂತ.
1: ಹೌದು ಹೌದು. ಈಗ ಉದ್ಯೋಗದ ಈ ಕಂಪನಿಗಳೇನಿರುತ್ತೆ ಅವುಗಳಿಗೆ ಒಂದಷ್ಟು ಸಾಮಾಜಿಕ ಜವಾಬ್ದಾರಿ ಅಂತಾನು ಕೂಡ ಇರುತ್ತಲ್ಲ.
0: ಹೌದು ಹೌದು ಹೌದು.
1: ಹಂಗಾಗಿ ಅವರು ಕೂಡ ನಿರುದ್ಯೋಗಿಗಳನ್ನ ಆದಷ್ಟು ಹೆಚ್ಚೆಚ್ಚು ಅವ್ರ ಗಮನ ಸೆಳಿಬೇಕು, ಸೇರಿಸ್ಕೊಳ್ಬೇಕು. ಇದರಿಂದ ಅವ್ರಿಗೂ ಕೂಡ ಒಳ್ಳೆ ಇದೆಯಲ್ಲ, ಬೆನಿಫಿಟ್ ಇದೆಯಲ್ಲ.
0: ಹೌದು. ಅಂದ್ರೆ ಸಾಮಾಜಿಕ ಭದ್ರತೆಗೋಸ್ಕರವಾಗಿ ನಮ್ಮ ಈ ಉದ್ಯೋಗದಾತರು ಹೊಸ ಹೊಸ ಉದ್ಯೋಗವನ್ನ ಸೃಷ್ಟಿ ಮಾಡಬೇಕು ಅನ್ನೋದಕ್ಕೇನೆ ಈ ಯೋಜನೆಯನ್ನ ಜಾರಿಗೆ ತಂದಿರೋದು.
1: ಹೌದು ಹೌದು ಹೌದು.
0: ಅದಕ್ಕಿಂತ ಹೆಚ್ಚಾಗಿ ಇನ್ನೂ ಒಂದ್ ಹೇಳ್ತಾರೆ ಅದರಲ್ಲಿ
1: ಏನಂತೆ,
0: ಈಗ ನಾವೆಲ್ಲ ಟ್ರೈನಿಂಗ್ ತಗೊಂಡು ಜಾಬ್ ಸೇರ್ತೀವಿ. ಹೌದಾ?
1: ಹೌದು ಹೌದು.
0: ಆನ್ ಜಾಬ್ ಟ್ರೈನಿಂಗ್ ಅಂತ ಹೇಳ್ತಾನೆ. ಈಗ ಒಬ್ಬ ಫಸ್ಟ್ ಟೈಮ್ ನೌಕರಿ ಸೇರ್ತಾನಪ್ಪ,
1: ಸರಿ,
0: ಸೇರಿದ ನಂತರ ಅವನಿಗೆ ಟ್ರೈನಿಂಗ್ ಕೊಡೋದಕ್ಕೂ ಕೂಡ ಅಲ್ಲಿ ಅವಕಾಶ ಇದೆ.
1: ಓಹೋ, ಸ್ಟೈಪೆಂಡ್ ಅಂತಾರಲ್ಲ ಹಂಗೆ ಸುಬ್ಬಣ್ಣ ಇದು.
0: ಹೌದು
1: ಅಲ್ವಾ?
0: ಆಮೇಲೆ ನೌಕರದಾರರು ಸೇರ್ಕೊಂಡ ನಂತರದಲ್ಲಿ ಇತ್ತೀಚಿನ ದಿನದಲ್ಲಿ ಒಂದ್ ಮಾತು ಎಲ್ಲ ಕಡೆ ಕೇಳ್ತೀವಲ್ಲ, ಕೌಶಲ್ಯ ಕೌಶಲ್ಯ ಅಂತ.
1: ಹೌದು ಹೌದು.
0: ಕೌಶಲ್ಯ ಗೊತ್ತಿಲ್ದಿದ್ರೆ ಕೌಶಲ್ಯ ಕಲಿಸ್ಕೊಡೋದಕ್ಕೆ ಹೇಳ್ತಾರೆ ಶಿವಣ್ಣ ಇದ್ರಲ್ಲಿ.
1: ಒಳ್ಳೆ ಒಳ್ಳೆ ಸ್ಕೀಮ್ ಆಯ್ತಲ್ಲ ಸುಬ್ಬಣ್ಣ. ಅಂದ್ರೆ ಯಾರು ಬೇಕಾದ್ರೂ ಸೇರ್ಕೋಬಹುದು. ಈಗ ನನಗೊಂದು ಕೆಲಸ ಅಂತೂ ಗೊತ್ತಿರೋದಿಲ್ಲ ಅದ್ರ ಬಗ್ಗೆ, ಅದಕ್ಕೆ ಟ್ರೈನಿಂಗ್ ಕೊಡ್ಬೇಕು ಅವರು, ಅದಕ್ಕೂ ದುಡ್ಡು ಕೊಡ್ಬೇಕು.
0: ಹೌದು,
1: ಒಳ್ಳೆ ಕೆಲಸ.
0: ಅಂದ್ರೆ ಈಗ ಟ್ರೈನಿಂಗ್ ತಗೊಳೋದಕ್ಕೂ ಅವರು ಎಂಪ್ಲಾಯರ್ಸ್ ಇರ್ತಾರಲ್ಲ, ಅಂದ್ರೆ ಯಾರು ನೌಕರಿ ಕೊಡೋರು ಇರ್ತಾರಲ್ವಾ,

0: ಡಾಟ್ ಇನ್ ಇದಕ್ಕೆ ಹೋಗಬಹುದು. ಇಲ್ಲ
1: ಇನ್ನೊಂದಿದೆಯಾ?
0: ಇನ್ನೂ ಒಂದಿದೆ. ಇಲ್ಲ ಅಂತಂದ್ರೆ PMVBRY.labor.gov.in. ಇವೆಲ್ಲವೂ ಕೂಡ ಕಾರ್ಮಿಕ ಇಲಾಖೆಯ ಅಡಿಯಲ್ಲಿ ಬರುವಂತದ್ದು ಅಂತ ಹೇಳ್ತಾನೆ. ಕಾರ್ಮಿಕ ಇಲಾಖೆಗೆ ಹೋಗಿ ಸಂಪರ್ಕ ಮಾಡಿದ್ರೆ ತಿಳಿಯುತ್ತೆ. ಇಲ್ಲ ಅಂತಂದ್ರೆ ನಾವು ವೆಬ್ಸೈಟ್ ಹೇಳಿದೀವಿ ಅಲ್ವಾ, ಅಲ್ಲಿ ಹೋಗಾದ್ರೂ ತಿಳ್ಕೊಳ್ಳಿ.
1: ನಾನು ಬರ್ಕೊಂಡಿದ್ದೀನಪ್ಪ,
0: ನಾನು ಅದನ್ನೇ, ನನಗೆ ಮೊದಲು ಓದೋದಕ್ಕೆ ಕಷ್ಟ ಆಗೋಯ್ತು, ಅದಕ್ಕೆ ನೀನ್ ಬರೋವಾಗ ಅದರಲ್ಲೇ ಮುಳುಗೋಗ್ಬಿಟ್ಟಿದೆ, ನಿನ್ ಕಡೆ ನೋಡೋದಕ್ಕೆ ಆಗಿಲ್ಲ. ಕಾಫಿ ಆದ್ರೂ ಕುಡಿಯೋಣ.
1: ಸರಿ ಸರಿ.
2: ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನೆ ಈ ಕುರಿತು ಎಸ್ಆರ್ ಭಟ್ ಮತ್ತು ಎಂಕೆ ಶಿವಕುಮಾರ್ ಅವರೊಂದಿಗೆ ಸಂವಾದ ಕೇಳಿದಿರಿ. ಪ್ರಸ್ತುತಿ ಮತ್ತು ನಿರ್ಮಾಣ ಡಾಕ್ಟರ್ ಎಸ್ಎಂ ಸುಧಾಕರ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. ಆಕಾಶವಾಣಿ ಸಮಯ 1:10 ಇದೀಗ ಒಂದು ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳು.
3: This Independence Day, celebrate internet freedom. Get the BSNL FTTH Independence Day offer for just 1,111 rupees per month.
4: Enjoy 200 Mbps high-speed internet, a massive 5,000 GB of data, and save 88 rupees every month.
3: This Independence Day, connect to freedom with BSNL FTTH.
4: BSNL, connecting India.
3: Terms and conditions apply.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. 80ನೇ ಸ್ವಾತಂತ್ರ್ಯೋತ್ಸವಕ್ಕೆ ದೇಶ ಸಜ್ಜು. ಇಂದು ಸಂಜೆ ರಾಷ್ಟವನ್ನುದ್ದೇಶಿಸಿ ರಾಷ್ಟಪತಿ ದ್ರೌಪದಿ ಮುರ್ಮು ಭಾಷಣ. 1057 ಸಿಬ್ಬಂದಿಗೆ ಶೌರ್ಯ ಮತ್ತು ಸೇವಾ ಪದಕ ಘೋಷಿಸಿದ ಕೇಂದ್ರ ಸರ್ಕಾರ. 92 ಸಿಬ್ಬಂದಿಗೆ ರಾಷ್ಟಪತಿಗಳ ವಿಶಿಷ್ಟ ಸೇವಾ ಪದಕ. ವಿಭಜನೆಯ ಭೀಕರತೆಗಳ ಸಂಸ್ಮರಣಾ ದಿನ. ಸಂತ್ರಸ್ತರ ಧೈರ್ಯ ತ್ಯಾಗ ಸ್ಮರಿಸಿದ ಪ್ರಧಾನಿ ನರೇಂದ್ರ ಮೋದಿ. ಹಾಗೂ ಕೆನಡಿಯನ್ ಓಪನ್ ಟೆನ್ನಿಸ್, ಪೋಲೆಂಡ್ನ ಇಗಾ ಸ್ವಿಯಟೆಕ್ಗೆ ಮಹಿಳಾ ಸಿಂಗಲ್ಸ್ ಪ್ರಶಸ್ತಿ. ವಾರ್ತೆಗಳ ವಿವರ. 80ನೇ ಸ್ವಾತಂತ್ರ್ಯ ದಿನೋತ್ಸವದ ಮುನ್ನಾ ದಿನವಾದ ಇಂದು ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ರಾಷ್ಟವನ್ನುದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ರಾಷ್ಟಪತಿಯವರ ವಿಶೇಷ ಭಾಷಣ ಇಂದು ಸಂಜೆ 7 ಗಂಟೆಗೆ ಆಕಾಶವಾಣಿಯ ಎಲ್ಲಾ ತರಂಗಾಂತರಗಳಲ್ಲಿ ಪ್ರಸಾರವಾಗಲಿದೆ. ಇದರ ಜೊತೆಗೆ ದೂರದರ್ಶನದ ಎಲ್ಲಾ ವಾಹಿನಿಗಳಲ್ಲಿ ಮೊದಲು ಹಿಂದಿಯಲ್ಲಿ, ತದನಂತರ ಇಂಗ್ಲಿಷ್ನಲ್ಲಿ ಪ್ರಸಾರವಾಗಲಿದೆ. ದೂರದರ್ಶನದಲ್ಲಿ ಹಿಂದಿ ಮತ್ತು ಇಂಗ್ಲಿಷ್ ಭಾಷಣಗಳ ಪ್ರಸಾರದ ನಂತರ ದೂರದರ್ಶನದ ಪ್ರಾದೇಶಿಕ ವಾಹಿನಿಗಳಲ್ಲಿ ಆಯಾ ಪ್ರಾದೇಶಿಕ ಭಾಷೆಗಳಲ್ಲಿ ಭಾಷಣ ಪ್ರಸಾರವಾಗಲಿದೆ. ಆಕಾಶವಾಣಿ ರಾತ್ರಿ 9:30 ತನ್ನ ಪ್ರಾದೇಶಿಕ ಜಾಲಗಳಲ್ಲಿ ರಾಷ್ಟಪತಿಯವರ ಭಾಷಣದ ಪ್ರಾದೇಶಿಕ ಭಾಷಾ ಅವತರಣಿಕೆಯನ್ನು ಪ್ರಸಾರ ಮಾಡಲಿದೆ. ದೇಶ ನಾಳೆ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸಲಿದೆ. ನವದೆಹಲಿಯ ಐತಿಹಾಸಿಕ ಕೆಂಪುಕೋಟೆಯಲ್ಲಿ ನಡೆಯಲಿರುವ ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ರಾಷ್ಟಧ್ವಜಾರೋಹಣ ನೆರವೇರಿಸಲಿದ್ದಾರೆ. ಭಾರತೀಯ ವಾಯುಪಡೆಯ 2 MI-17 ಹೆಲಿಕಾಪ್ಟರ್ಗಳು ಪುಷ್ಪವೃಷ್ಟಿ ನೆರವೇರಿಸಲಿದ್ದು, ರಾಷ್ಟಧ್ವಜಾರೋಹಣದೊಂದಿಗೆ 21 ಕುಶಲತೋಪುಗಳ ಗೌರವ ವಂದನೆ ನಡೆಯಲಿದೆ. ಬಳಿಕ ಪ್ರಧಾನಿ ದೇಶವನ್ನುದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ರಾಷ್ಟೀಯ ಗೀತೆ ವಂದೇ ಮಾತರಂನ 150 ವರ್ಷಗಳ ಪರಂಪರೆಯನ್ನು ಸ್ಮರಿಸುವುದು ಹಾಗೂ 2047 ವಿಕಸಿತ ಭಾರತದ ಪಯಣದಲ್ಲಿ ಯುವಶಕ್ತಿಯ ಕೊಡುಗೆಯನ್ನು ಬಿಂಬಿಸುವುದು ಈ ಬಾರಿಯ ಆಚರಣೆಯ ವಿಶೇಷತೆಯಾಗಿದೆ. ಇದೇ ಮೊದಲ ಬಾರಿಗೆ ಕೆಂಪುಕೋಟೆಯ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ವಂದೇ ಮಾತರಂ ಗಾಯನ ನಡೆಯಲಿದೆ. ರಾಷ್ಟೀಯ ಕೆಡೆಟ್ ಕೋರ್, ಎನ್ಸಿಸಿ ಹಾಗೂ ಮೈ ಭಾರತ್ ಸ್ವಯಂ ಸೇವಕರು ವಂದೇ ಮಾತರಂ ಗೀತೆ ಹಾಡಲಿದ್ದಾರೆ. ವಿಶ್ವಕರ್ಮ ಯೋಜನೆಯ ಕುಶಲಕರ್ಮಿಗಳು, ಮುದ್ರಾ ಯೋಜನೆಯ ಮಹಿಳಾ ಉದ್ಯಮಿಗಳು, ಪಿಎಂ ಸ್ವನಿಧಿ ಯೋಜನೆಯ ಬೀದಿಬದಿ ವ್ಯಾಪಾರಿಗಳು ಹಾಗೂ ಭಾರತ್ ಟ್ಯಾಕ್ಸಿಯ ಚಾಲಕರು ಸೇರಿದಂತೆ ವಿವಿಧ ಕ್ಷೇತ್ರಗಳ ಸುಮಾರು 5,000 ವಿಶೇಷ ಅತಿಥಿಗಳನ್ನು ಸಮಾರಂಭ ವೀಕ್ಷಿಸಲು ಆಹ್ವಾನಿಸಲಾಗಿದೆ. ಆಹ್ವಾನಿತರಿಗೆ ಸ್ಮರಣಿಕೆ ನೀಡಿ ಗೌರವಿಸಲಾಗುವುದು. ರಾಜಧಾನಿಯಲ್ಲಿ ದೆಹಲಿ ಪೊಲೀಸರು ಬಿಗಿ ಭದ್ರತಾ ವ್ಯವಸ್ಥೆ ಕೈಗೊಂಡಿದ್ದು, ವಿವಿಧ ಸಂಸ್ಥೆಗಳ ಸುಮಾರು 15,000 ಭದ್ರತಾ ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ. ಕೆಂಪುಕೋಟೆಯಲ್ಲಿ 1,000 ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. ದೇಶಾದ್ಯಂತ ದೇಶಭಕ್ತಿ ಮೂಡಿಸುವ ಉದ್ದೇಶದಿಂದ 343 ಪ್ರಮುಖ ಸ್ಥಳಗಳಲ್ಲಿ ಬ್ಯಾಂಡ್ ಪ್ರದರ್ಶನ ಆಯೋಜಿಸಲಾಗಿದೆ. ಸ್ವಾತಂತ್ರ್ಯ ದಿನಾಚರಣೆ

0: ಎಂದು ಬೆಳಗ್ಗೆ 4 ಗಂಟೆಗೆ ದೆಹಲಿ ಮೆಟ್ರೋ ತನ್ನ ಜಾಲದಾದ್ಯಂತದ ಎಲ್ಲಾ ಟರ್ಮಿನಲ್ ನಿಲ್ದಾಣಗಳಿಂದ ಸೇವೆಗಳನ್ನು ಪ್ರಾರಂಭಿಸಲಿದೆ. ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಭಾಗವಹಿಸುವ ವಿಶೇಷ ಅತಿಥಿಗಳು, ಆಹ್ವಾನಿತರು ಮತ್ತು ಸಾರ್ವಜನಿಕರ ಸಂಚಾರಕ್ಕೆ ಅನುಕೂಲವಾಗುವಂತೆ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ದೆಹಲಿ ಮೆಟ್ರೋ ರೈಲು ನಿಗಮ ಡಿಎಂಆರ್ಸಿ ತಿಳಿಸಿದೆ. ದಿನದ ನಿಗದಿತ ವೇಳಾಪಟ್ಟಿಯ ಪ್ರಕಾರ ನಿಯಮಿತ ಆದಾಯ ಸೇವೆಗಳು ಪ್ರಾರಂಭವಾಗುವವರೆಗೆ ಎಲ್ಲಾ ಮಾರ್ಗಗಳಲ್ಲಿ ಮೆಟ್ರೋ ಸೇವೆಗಳು 30 ನಿಮಿಷಗಳ ಆವರ್ತನದಲ್ಲಿ ಕಾರ್ಯನಿರ್ವಹಿಸುತ್ತವೆ ಎಂದು ಡಿಎಂಆರ್ಸಿ ತಿಳಿಸಿದೆ. ಲಾಲ್ ಕಿಲಾ, ಜಾಮಾ ಮಸೀದಿ ಮತ್ತು ದೆಹಲಿ ಗೇಟ್ ಮೆಟ್ರೋ ನಿಲ್ದಾಣಗಳು ಸ್ವಾತಂತ್ರ್ಯ ದಿನಾಚರಣೆಯ ಸ್ಥಳಕ್ಕೆ ಹತ್ತಿರದ ನಿಲ್ದಾಣಗಳಾಗಿವೆ. ಸ್ವಾತಂತ್ರ್ಯೋತ್ಸವದ ಸುಸಂದರ್ಭದಲ್ಲಿ ಪೊಲೀಸ್, ಅಗ್ನಿಶಾಮಕ, ಗೃಹ ರಕ್ಷಕ, ನಾಗರಿಕ ರಕ್ಷಣೆ ಹಾಗೂ ಕಾರಾಗೃಹ ಇಲಾಖೆಗಳ ಒಟ್ಟು 1057 ಸಿಬ್ಬಂದಿಗೆ ಶೌರ್ಯ ಮತ್ತು ಸೇವಾ ಪದಕಗಳನ್ನು ಕೇಂದ್ರ ಸರ್ಕಾರ ಇಂದು ಘೋಷಿಸಿದೆ. ಒಟ್ಟು 301 ಶೌರ್ಯ ಪದಕಗಳನ್ನು ಘೋಷಿಸಲಾಗಿದೆ. ಕೇಂದ್ರ ಗೃಹ ಸಚಿವಾಲಯವು ಇಂದು ಬಿಡುಗಡೆ ಮಾಡಿರುವ ಪಟ್ಟಿಯ ಪ್ರಕಾರ ಇವುಗಳಲ್ಲಿ 272 ಪೊಲೀಸ್ ಸಿಬ್ಬಂದಿಗೆ ಹಾಗೂ 29 ಅಗ್ನಿಶಾಮಕ ಸಿಬ್ಬಂದಿಗೆ ಪದಕ ಲಭಿಸಿದೆ. ಪ್ರಾಣ ಮತ್ತು ಆಸ್ತಿ ರಕ್ಷಣೆ, ಅಪರಾಧ ತಡೆ ಹಾಗೂ ಅಪರಾಧಿಗಳನ್ನು ಬಂಧಿಸುವಲ್ಲಿ ಪ್ರದರ್ಶಿಸಿದ ಅಸಾಮಾನ್ಯ ಸಾಹಸಕ್ಕಾಗಿ ಈ ಪದಕಗಳನ್ನು ನೀಡಲಾಗುತ್ತದೆ. ಶೌರ್ಯ ಪದಕ ಪುರಸ್ಕೃತರ ಪೈಕಿ 197 ಸಿಬ್ಬಂದಿ ಎಡಪಂಥೀಯ ಉಗ್ರವಾದದಿಂದ ಪೀಡಿತ ಪ್ರದೇಶಗಳಲ್ಲಿದ್ದರೆ 51 ಸಿಬ್ಬಂದಿ ಜಮ್ಮು ಮತ್ತು ಕಾಶ್ಮೀರ, 12 ಸಿಬ್ಬಂದಿ ಈಶಾನ್ಯ ರಾಜ್ಯಗಳು ಹಾಗೂ 41 ಸಿಬ್ಬಂದಿ ಇತರ ಪ್ರದೇಶಗಳಲ್ಲಿ ಜರುಗಿದ ಸಾಹಸ ಕಾರ್ಯಗಳಿಗಾಗಿ ಪದಕಕ್ಕೆ ಭಾಜನರಾಗಿದ್ದಾರೆ. ಇದರ ಜೊತೆಗೆ ಅತ್ಯುತ್ತಮ ಸೇವೆಗಾಗಿ ನೀಡಲಾಗುವ ರಾಷ್ಟಪತಿಗಳ ವಿಶಿಷ್ಟ ಸೇವಾ ಪದಕ ಒಟ್ಟು 92 ಸಿಬ್ಬಂದಿಗೆ ದೊರೆತಿದೆ. ಇದರಲ್ಲಿ 83 ಪೊಲೀಸ್, 4 ಅಗ್ನಿಶಾಮಕ, 3 ಗೃಹ ರಕ್ಷಕ, 2 ಕಾರಾಗೃಹ ಇಲಾಖೆಗಳ ಸಿಬ್ಬಂದಿ ಸೇರಿದ್ದಾರೆ. ಹಾಗೆಯೇ ಪ್ರಶಂಸನೀಯ ಸೇವಾ ಪದಕಗಳನ್ನು ಒಟ್ಟು 664 ಸಿಬ್ಬಂದಿಗೆ ನೀಡಲಾಗಿದ್ದು, ಇದರಲ್ಲಿ 606 ಪೊಲೀಸ್, 28 ಅಗ್ನಿಶಾಮಕ, 18 ಗೃಹ ರಕ್ಷಕ ಮತ್ತು 12 ಕಾರಾಗೃಹ ಸಿಬ್ಬಂದಿ ಸೇರಿದ್ದಾರೆ. ಕೇಂದ್ರೀಯ ತನಿಖಾ ದಳ ಸಿಬಿಐನ 21 ಅಧಿಕಾರಿಗಳಿಗೆ ರಾಷ್ಟಪತಿಗಳ ವಿಶಿಷ್ಟ ಸೇವಾ ಪದಕ ಮತ್ತು ಪ್ರತಿಭಾನ್ವಿತ ಸೇವಾ ಪದಕ ನೀಡಿ ಗೌರವಿಸಲಾಗಿದೆ. 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಮುನ್ನಾ ದಿನವಾದ ಇಂದು ಸೈನಿಕರನ್ನುದ್ದೇಶಿಸಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇಂದು ಸಂಜೆ 5:10 ಮಾತನಾಡಲಿದ್ದಾರೆ. ಅವರ ಭಾಷಣ ಆಕಾಶವಾಣಿಯ ಎಫ್ಎಂ ಗೋಲ್ಡ್ 100.1 ಮೆಗಾಹೆರ್ಟ್ಸ್ ಹಾಗೂ ಇಂದ್ರಪ್ರಸ್ಥ ವಾಹಿನಿ 366.3 ಮೀಟರ್ ಅಥವಾ 810 ಕಿಲೋಹರ್ಟ್ಸ್ನಲ್ಲಿ ಪ್ರಸಾರವಾಗಲಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಇಂದು ವಿಭಜನೆಯ ಭೀಕರತೆಗಳ ಸಂಸ್ಮರಣಾ ದಿನ. ಇದರ ಹಿನ್ನೆಲೆಯಲ್ಲಿ 1947 ದೇಶ ವಿಭಜನೆಯ ಸಂದರ್ಭದಲ್ಲಿ ಪ್ರಾಣ ಕಳೆದುಕೊಂಡ ಹಾಗೂ ಅಪಾರ ಯಾತನೆ ಅನುಭವಿಸಿದ ಲಕ್ಷಾಂತರ ಜನರಿಗೆ ರಾಷ್ಟ್ರ ಗೌರವ ನಮನ ಸಲ್ಲಿಸುತ್ತಿದೆ. ಈ ಅಂಗವಾಗಿ ರಾಜಧಾನಿ ನವದೆಹಲಿ ಸೇರಿದಂತೆ ದೇಶದಾದ್ಯಂತ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ವಿಭಜನೆಯ ಭೀಕರತೆಗಳ ಸಂಸ್ಮರಣಾ ದಿನದಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶ ವಿಭಜನೆಯಿಂದ ಬಾಧಿತರಾದ ಪ್ರತಿಯೊಬ್ಬರ ಧೈರ್ಯ ಹಾಗೂ ತ್ಯಾಗವನ್ನು ಕೃತಜ್ಞತೆಯಿಂದ ಸ್ಮರಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಪ್ರಧಾನಿ, ವಿಭಜನೆಯ ಸಮಯದ ಭೀಕರ ಅನ್ಯಾಯ ಮತ್ತು ಸಂಕಷ್ಟಗಳನ್ನು ಮೆಟ್ಟಿ ನಿಂತು ಶೂನ್ಯದಿಂದ ಬದುಕನ್ನು ಕಟ್ಟಿಕೊಂಡ ಜನರು ತಮ್ಮ ಕಷ್ಟಗಳನ್ನೇ ಸಾಧನೆಗಳಾಗಿ ಪರಿವರ್ತಿಸಿ ದೇಶದ ಪ್ರಗತಿಗೆ ಅಪಾರ ಕೊಡುಗೆ ನೀಡಿದ್ದಾರೆ ಎಂದು ಶ್ಲಾಘಿಸಿದ್ದಾರೆ. ಕೇಂದ್ರ ಸಚಿವರಾದ ಅಮಿತ್ ಶಾ ಮತ್ತು ರಾಜನಾಥ್ ಸಿಂಗ್ ಕೂಡ ವಿಭಜನೆಯ ವೇಳೆ ಪ್ರಾಣ ಕಳೆದುಕೊಂಡ ಹಾಗೂ ಅಪಾರ ಯಾತನೆ ಎದುರಿಸಿದವರಿಗೆ ಗೌರವ ನಮನ ಸಲ್ಲಿಸಿದ್ದಾರೆ. ಈ ದಿನದ ಆಚರಣೆಯ ಮೂಲಕ ಕೇಂದ್ರ ಸರ್ಕಾರ ಯುವ ಪೀಳಿಗೆಯಲ್ಲಿ ವಿಭಜನೆಯ ಭೀಕರ ಪರಿಣಾಮಗಳ ಕುರಿತು ಅರಿವು ಮೂಡಿಸುತ್ತಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಪ್ರಸ್ತುತ ಆಗಸ್ಟ್ ತಿಂಗಳಿನಲ್ಲಿ 2ನೇ ಮೇಲ್ಮನವಿ ಹಾಗೂ ದೂರುಗಳ ವಿಲೇವಾರಿಗೆ ಸಂಬಂಧಿಸಿದಂತೆ ಮಾಧ್ಯಮಗಳಲ್ಲಿ ಪ್ರಕಟವಾದ ವರದಿಗಳ ಕುರಿತು ಕೇಂದ್ರ ಮಾಹಿತಿ ಆಯೋಗವು ಸ್ಪಷ್ಟನೆ ನೀಡಿದ್ದು, ಈ ತಿಂಗಳ 12ರವರೆಗೆ ಒಟ್ಟು 768 ಪ್ರಕರಣಗಳನ್ನು ವಿಲೇವಾರಿ ಮಾಡಲಾಗಿದೆ ಎಂದು ತಿಳಿಸಿದೆ. ಮಾಧ್ಯಮಗಳಲ್ಲಿ ಪ್ರಸಾರವಾಗಿರುವ ಅಂಕಿಅಂಶಗಳು ಆಯೋಗದ ನೈಜ ವಿಲೇವಾರಿಯನ್ನು ಪ್ರತಿನಿಧಿಸುವುದಿಲ್ಲ ಹಾಗೂ ವಿಲೇವಾರಿಯಾದ ಪ್ರಕರಣಗಳ ತೀರ್ಪುಗಳನ್ನು ಸಂಬಂಧ

0: ಮೃತಪಟ್ಟ ವ್ಯಕ್ತಿಗಳಿಗೆ ಅಂಚೆ ಮೂಲಕ ರವಾನಿಸಲಾಗುತ್ತಿದೆ ಎಂದು ಆಯೋಗ ತಿಳಿಸಿದೆ. ಆಗಸ್ಟ್ 2ನೇ ತಾರೀಖಿನಿಂದ ತಂತ್ರಾಂಶದ ನವೀಕರಣ ಪ್ರಕ್ರಿಯೆ ನಡೆಯುತ್ತಿರುವುದರಿಂದ ಜಾಲತಾಣದಲ್ಲಿನ ದತ್ತಾಂಶ ಆಗಸ್ಟ್ 1ರವರೆಗೆ ಮಾತ್ರ ಅಪ್ಡೇಟ್ ಆಗಿದೆ ಎಂದು ಆಯೋಗ ಸ್ಪಷ್ಟಪಡಿಸಿದೆ. ಟೊರಾಂಟೋದಲ್ಲಿ ಕಳೆದ ರಾತ್ರಿ ನಡೆದ ಕೆನಡಿಯನ್ ಓಪನ್ ಟೆನ್ನಿಸ್ನ ಮಹಿಳಾ ಸಿಂಗಲ್ಸ್ ಫೈನಲ್ ಪಂದ್ಯದಲ್ಲಿ 7ನೇ ಶ್ರೇಯಾಂಕದ ಪೋಲೆಂಡ್ನ ಇಗಾ ಸ್ವಿಯಟೆಕ್ 2ನೇ ಶ್ರೇಯಾಂಕದ ಎಲೆನಾ ರೈಬಾಕಿನಾ ಅವರನ್ನು ನೇರ ಸೆಟ್ಗಳಲ್ಲಿ ಮಣಿಸಿ ಪ್ರಶಸ್ತಿ ಗೆದ್ದುಕೊಂಡಿದ್ದಾರೆ. ಸ್ವಿಯಟೆಕ್ 6-2 6-3 ಅಂತರದ ಗೆಲುವಿನೊಂದಿಗೆ ಟೆನ್ನಿಸ್ ಋತುವಿನ ಮೊದಲ ಪ್ರಶಸ್ತಿ ಗೆದ್ದರು. ಮಹಿಳಾ ಡಬಲ್ಸ್ನಲ್ಲಿ ಜೆಕ್ ಗಣರಾಜ್ಯದ ಕೆಟರಿನಾ ಸಿನಿಯಾಕೋವಾ ಮತ್ತು ಚೀನಾದ ಝಾಂಗ್ ಶುವಾಯಿ ಜೋಡಿ ಆಸ್ಟ್ರೇಲಿಯಾದ ಸ್ಟಾರ್ಮ್ ಹಂಟರ್ ಮತ್ತು ಅಮೆರಿಕದ ಡೆಸಿರೆ ಕ್ರಾಕ್ಜೈಕ್ ಜೋಡಿ ವಿರುದ್ದ 6-4 6-3 ಅಂತರದಲ್ಲಿ ಗೆದ್ದು ಮಹಿಳಾ ಡಬಲ್ಸ್ ಪ್ರಶಸ್ತಿ ಮುಡಿಗೇರಿಸಿಕೊಂಡರು. ಮಾಂಟ್ರಿಯಲ್ನಲ್ಲಿ ನಡೆದ ಕೆನಡಿಯನ್ ಓಪನ್ ಟೆನ್ನಿಸ್ ಟೂರ್ನಿಯ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಅಮೆರಿಕದ ಬೆನ್ ಶೆಲ್ಟನ್ ಮುಡಿಗೇರಿಸಿಕೊಂಡಿದ್ದಾರೆ. ಇಂದು ಬೆಳಗ್ಗೆ ನಡೆದ ಫೈನಲ್ ಪಂದ್ಯದಲ್ಲಿ ಅವರು ಅಮೆರಿಕದವರೇ ಆದ ಬ್ರ್ಯಾಂಡನ್ ನಕಾಶಿಮಾ ವಿರುದ್ದ 6-3 7-6 ನೇರ ಸೆಟ್ಗಳ ಅಂತರದಲ್ಲಿ ಗೆಲುವು ದಾಖಲಿಸಿದರು. ಪುರುಷರ ಡಬಲ್ಸ್ ಪ್ರಶಸ್ತಿಯನ್ನು ಬ್ರೆಸಿಲ್ನ ರಫೇಲ್ ಮಾತೋಸ್ ಮತ್ತು ಓರ್ಲಾಡೋ ಲೂಸ್ ಜೋಡಿ ಜಯಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 80ನೇ ಸ್ವಾತಂತ್ರ್ಯೋತ್ಸವಕ್ಕೆ ದೇಶ ಸಜ್ಜು. ಇಂದು ಸಂಜೆ ರಾಷ್ಟವನ್ನುದ್ದೇಶಿಸಿ ರಾಷ್ಟಪತಿ ದ್ರೌಪದಿ ಮುರ್ಮು ಭಾಷಣ. 1057 ಸಿಬ್ಬಂದಿಗೆ ಶೌರ್ಯ ಮತ್ತು ಸೇವಾ ಪದಕ ಘೋಷಿಸಿದ ಕೇಂದ್ರ ಸರ್ಕಾರ. 92 ಸಿಬ್ಬಂದಿಗೆ ರಾಷ್ಟಪತಿಗಳ ವಿಶಿಷ್ಟ ಸೇವಾ ಪದಕ. ವಿಭಜನೆಯ ಭೀಕರತೆಗಳ ಸಂಸ್ಮರಣಾ ದಿನ. ಸಂತ್ರಸ್ತರ ಧೈರ್ಯ ತ್ಯಾಗ ಸ್ಮರಿಸಿದ ಪ್ರಧಾನಿ ನರೇಂದ್ರ ಮೋದಿ. ಹಾಗೂ ಕೆನಡಿಯನ್ ಓಪನ್ ಟೆನ್ನಿಸ್, ಪೋಲೆಂಡ್ನ ಇಗಾ ಸ್ವಿಯಟೆಕ್ಗೆ ಮಹಿಳಾ ಸಿಂಗಲ್ಸ್ ಪ್ರಶಸ್ತಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30.
1: ಈ ಸ್ವಾತಂತ್ರ್ಯ ದಿನಕ್ಕೆ ಮನೆಗೆ ಕೊಡಿ ಇಂಟರ್ನೆಟ್ ಫ್ರೀಡಂ. ಬಿಎಸ್ಎನ್ಎಲ್ FTTH ಇಂಡಿಪೆಂಡೆನ್ಸ್ ಡೇ ಆಫರ್ ಕೇವಲ 1,111 ರೂಪಾಯಿ ಪ್ರತಿ ತಿಂಗಳು. 200 MBPS ಹೈಸ್ಪೀಡ್ ಇಂಟರ್ನೆಟ್, 5,000 GB ಡೇಟಾ ಮತ್ತು ಪ್ರತಿ ತಿಂಗಳು 88 ರೂಪಾಯಿ ಉಳಿತಾಯ. ಈ ಇಂಡಿಪೆಂಡೆನ್ಸ್ ಡೇ ಬಿಎಸ್ಎನ್ಎಲ್ FTTH ಜೊತೆ ಫ್ರೀಡಂಗೆ ಕನೆಕ್ಟ್ ಆಗಿ. ಬಿಎಸ್ಎನ್ಎಲ್ ಕನೆಕ್ಟಿಂಗ್ ಇಂಡಿಯಾ. ಷರತ್ತುಗಳು ಅನ್ವಯ.
2: ಆಕಾಶವಾಣಿ ಬೆಂಗಳೂರು, ಸಮಯವಾಗಿದೆ 1:20:45. ಇದೀಗ ಚಿತ್ರಗೀತೆಗಳು. ಮೊದಲಿಗೆ ಕೇಳಿ ಮಾರಕಾಸ್ತ್ರ ಚಿತ್ರಕ್ಕಾಗಿ ವಿ ನಟರಾಜ್ ಅವರು ಹಾಡಿರುವ ಗೀತೆ. ಈ ಗೀತೆಯನ್ನು ರಚಿಸಿ ಸಂಗೀತವನ್ನು ನೀಡಿದ್ದಾರೆ ಮಂಜು ಕವಿ.

ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಸಾವಯವ ಪರಿಕರಗಳಾದ ಜೀವಾಮೃತ, ಬೀಜಾಮೃತ, ಗೋಮೂತ್ರ, ಜೀವಜಲ, ಪಂಚಗವ್ಯ ಹೀಗೆಂದರೆ ಏನು? ಇವುಗಳ ತಯಾರಿಕೆ ಬಳಕೆ ಬಗ್ಗೆ ಮಾಹಿತಿ ಬೇಕೇ? ಹಾಗಿದ್ದರೆ ತಪ್ಪದೇ ವೀಕ್ಷಿಸಿ ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ರೈತರತ್ನ.

0: ಹಸಿರು ತ್ಯಾಗ ಶಾಂತಿ ಸತ್ಯದ ಹೆಸರು. ನಮ್ಮೆಲ್ಲರ ಏಕತೆಗೆ ಒಂದೇ ಉಸಿರು, ತ್ರಿವರ್ಣ ಧ್ವಜ ಹಾರಿಸಿ ಕೂಗಿ ಹೇಳೋಣ ನಾವು ಭಾರತೀಯರು. ಆಗಸ್ಟ್ 15ರಂದು ಪ್ರತಿ ಮನೆಯ ಮೇಲೆ ಹಾರಾಡಲಿ ಐಕ್ಯತೆಯ ಸಂಕೇತವಾದ ರಾಷ್ಟ್ರಧ್ವಜ.
1: ಹರ್ ಘರ್ ತಿರಂಗ,
2: ಘರ್ ಘರ್ ತಿರಂಗ. ಕ್ರಾಂತಿವೀರ ಚಿತ್ರದ ಗೀತೆ ಹಾಡಿದ್ದಾರೆ ಅಜಯ್ ವಾರಿಯರ್, ಹೇಮಂತ್ ಕುಮಾರ್ ಮತ್ತು ನಿತಿನ್.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಚೈತ್ರವನ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
2: ಚೈತ್ರವನ ಕಾರ್ಯಕ್ರಮದ ಕೇಳಿದವರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೇಳಿದರೆ, ಇಂದು ಲಕ್ಷ್ಮೀಶನ ಜೈಮಿನಿ ಭಾರತದ 31ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಬಿಸಿ ವಿಶಾಖ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಎಂಎಸ್ ವಿನಾಯಕ.
3: ಕೃತ ವಿವಾಹದೊಳಗೆ ಉಪ

ಜೈಮಿನಿ ಭಾರತದ 31ನೆಯ ಸಂಧಿಯಲ್ಲಿ ನಾವೀಗ ಇದ್ದೇವೆ. ಕವಿ ಇಡೀ ಈ ಸಂಧಿಯ ಸಾರಾಂಶವನ್ನು ಸೂಚನಾ ಪದ್ಯದ ಕೇವಲ 3ನೇ ಸಾಲಿನಲ್ಲಿ ಹೇಳ್ತಾ ಇದ್ದಾನೆ. ವಿವಾಹವನ್ನು ಮಾಡಿಕೊಂಡಂತಹ ಚಂದ್ರಹಾಸನನ್ನು ಮತ್ತೆ ಮಂತ್ರಿಯಾದ ದುಷ್ಟಬುದ್ಧಿಯು ಕೊಲ್ಲಬೇಕು ಎಂದು ಪ್ರಯತ್ನಿಸಿದರೆ ಆ ಮಂತ್ರಿಯೋ ಆತನ ಮಗನಾದಂತಹ ಮದನನು ಸಹ ತಮ್ಮ ಮೋಸಕ್ಕೆ ತಾವೇ ಒಳಗಾಗಿ ಸತ್ತು ಹೋದಾಗ ಚಂದ್ರಹಾಸ ಚಂಡಿಕಾದೇವಿಯ ಅನುಗ್ರಹದಿಂದ ಅವರನ್ನು ಬದುಕಿಸಿದ ಅಂತ ಅನ್ನುವುದು ಇಡೀ ಈ ಸಂಧಿಯ ಸಾರಾಂಶ ಎನ್ನುವುದನ್ನು ಬಹಳ ಸಂಗ್ರಹವಾಗಿ ಹೇಳಿದ್ದಾರೆ. ಹಿಂದಿನ ಕಥೆಯನ್ನು ನಾವು ಈಗಾಗಲೇ ನೋಡಿದ್ದೇವೆ. ವಿರಹ ವ್ಯಥೆಯಿಂದ ನರಳ್ತಾ ಇದ್ದಾಳೆ ವಿಷಯ. ವಿವಾಹಕ್ಕಾಗಿ ಮದುಮಗನಾಗಿ ವಿವಾಹ ವೇದಿಕೆಯ ಪೀಠದ ಮೇಲೆ ಕುಳಿತಿದ್ದಾನೆ ಚಂದ್ರಹಾಸ. ಮುಂದೆ ಏನಾಯಿತು ಅನ್ನೋದನ್ನು ಕೇಳೋಣ.

ಅರ್ಜುನನಿಗೆ ಕಥೆಯನ್ನು ಮುಂದುವರಿಸುತ್ತಾ ನಾರದರು ಹೇಳ್ತಾರೆ, ಚಂದ್ರಹಾಸನನ್ನ ಮಧುಬಳಿಗನನ್ನಾಗಿ ಅಲಂಕಾರವನ್ನು ಮಾಡಿ ವೇದಿಕೆಯ ಮೇಲೆ ಕುಳ್ಳಿರಿಸಿದ್ದೇವೆ. ಅದೇ ರೀತಿ ಅವನಿಗೆ ಹೆಂಡತಿಯಾಗಲಿಹ ನನ್ನ ಸಹೋದರಿ ವಿಷಯೆಯನ್ನು ಸಹ ಅಲಂಕಾರ ಮಾಡಿಸಿ ಕರೆತನ್ನಿ ಅಂತ ಹೇಳಿ ಮದನ ಅಂತಃಪುರಕ್ಕೆ ವಿಷಯವನ್ನು ಕಳಿಸಿದ. ವಿಷಯ ಎಲ್ಲಿದ್ದಾಳೆ? ಅದೇ ಅರಮನೆಯ ಏಳನೇ ಉಪ್ಪರಿಗೆಯಲ್ಲಿ, ಚಂದ್ರಶಾಲೆಯಲ್ಲಿ ದೇಹವನ್ನು ತಂಪು ಮಾಡಿಕೊಳ್ಬೇಕು ಅಂತ ಹೇಳಿ ಅವಳಲ್ಲಿ ಮಲಗಿದ್ದಾಳೆ. ಹಾಗಾಗಿ ಈ ವಿಷಯ ಅವಳಿಗೆ ಗೊತ್ತಾಗ್ತಾ ಇದೆ ತನ್ನ ಸಖಿಯರ ಮೂಲಕ. ಸೂರ್ಯೋದಯಕ್ಕೆ ಕಮಲ ಅರಳತ್ತೆ, ಆ ಸಂದರ್ಭದಲ್ಲಿ ತಂಗಾಳಿಯು ತೀಡಿದ್ರೆ ಆ ಕಮಲಕ್ಕೆ ಎಷ್ಟು ಹರ್ಷ ಆಗುತ್ತೋ ಇವಳಿಗೂ ಹಾಗೆ ಆಯಿತು. ಮುಂದೆ ಚಂದ್ರಹಾಸನನ್ನ ಮದುವೆ ಮಾಡ್ಕೊಳ್ತಾಳೆ, ಆ ಸಂತೋಷ ಇದ್ದೇ ಇದೆ. ಆದ್ರೆ ಅವನ ಮದುವೆ ಮಾಡ್ಕೊಳ್ತಾನಲ್ಲ ಅನ್ನುವ ವಿಷಯ ಗೊತ್ತಾಯ್ತಲ್ಲ, ಅವಳ ಮನಸ್ಸಿಗೆ ದೇಹಕ್ಕೆ ತಂಪಾಯಿತು ಈ ಮಾತಿನಿಂದ.

0: ಇಲ್ಲಿ ವಿಷಯ ಸ್ಥಿತಿ ಏನಾಗಿದೆ ಅಂತಂದ್ರೆ, ವಿರಹದ ತಾಪವನ್ನ ತಡೆಯಲಾರದೆ ಮೈಯೆಲ್ಲ ಉರಿತಾ ಇದೆ. ಅವಳ ದೇಹದ ಉರಿಯನ್ನ ಕಡಿಮೆ ಮಾಡಬೇಕು ಅಂತ ಹೇಳಿ ಪಚ್ಚ ಕರ್ಪೂರದ ಪುಡಿಯನ್ನು ಹುಡಿ ಮಾಡಿ ಅವಳ ದೇಹಕ್ಕೆಲ್ಲ ಹಚ್ಚುತ್ತಾ ಇದ್ದಾರೆ. ಆದರೂ ಉರಿ ಕಡಿಮೆ ಆಗ್ತಾ ಇಲ್ಲ. ಅವಳ ಎದೆಯ ಉರಿಯನ್ನು ಕಡಿಮೆ ಮಾಡಬೇಕು ಅಂತ ಹೇಳಿ ಗಂಧವನ್ನು ತೇರಿ ಮೆತ್ತನೆಯ ಗಂಧವನ್ನು ಅವಳ ಎದೆಗೆ ಹಚ್ಚುತ್ತಾ ಇದ್ದಾರೆ. ಎದೆಯ ಉರಿ ಕಡಿಮೆ ಆಗ್ತಾ ಇಲ್ಲ. ಅವನ ನೆನಪಿನಿಂದ ನಿದ್ದೆಗೆಟ್ಟು ಕಣ್ಣೆಲ್ಲ ಉರಿತಾ ಇದೆ. ಆ ಕಣ್ಣು ರೆಪ್ಪೆಗೆ ಪನ್ನೀರಿನಿಂದ ತೊಳೆದರೂ ಸಹ ಆ ಉರಿ ಕಡಿಮೆ ಆಗ್ತಾ ಇಲ್ಲ. ಅವುಗಳ ಉಪಚಾರದಿಂದ ಇನ್ನಿಷ್ಟು ಉರಿ ಜಾಸ್ತಿ ಆಗ್ತಾ ಇದೆ ಅಂತೇಳಿ ಸಿಟ್ಟು ಮಾಡಿಕೊಂಡು ಅವಳು ಹೊರಳಾಡ್ತಾ ಇದ್ದಾಳೆ. ಮನ್ಮಥನ ಬಾಣಗಳ ಅಥವಾ ಅವನಿಂದ ಉಂಟಾದಂತಹ ತೊಂದರೆಯನ್ನು ತಡ್ಕೊಳ್ಳಾರದೆ ನೆಲದ ಮೇಲೆ ಹೊರಳಾಡ್ತಾ ಇರುವ ವಿಷಯ ಸಮೀಪಕ್ಕೆ ಓಡಿ ಬರ್ತಾ ಇದ್ದಾಳೆ. ಒಬ್ಬ ಸಖಿ ಬಂದು ಆತ್ಮೀಯವಾದ ವಿಚಾರವನ್ನು ಹೇಳ್ತಾ ಇದ್ದಾಳೆ. ಎಲೆ ವಿಷಯ ಚಿಂತೆ ಎಂಬಿಡು.
1: ಚಿಂತೆ

ಗೆಳತಿ, ಯಾಕೆ ಚಿಂತೆಯನ್ನು ಮಾಡ್ತೀಯ? ನಿನ್ನ ಮನಸ್ಸಿನ ಆಸೆ ನೆರವೇರ್ತಾ ಇದೆ. ನೀನು ಯಾರನ್ನು ಇಷ್ಟಪಟ್ಟಿದ್ದೀಯೋ ಏನೋ ಗೊತ್ತಿಲ್ಲ, ಚಂದ್ರಹಾಸ ಅಂತ ಯಾರೋ ಒಬ್ಬ ಬಂದಿದ್ದಾನಂತೆ, ತುಂಬ ಸುಂದರ ಅವನು. ಅಂಥವನು ನಿನ್ನನ್ನು ಮದುವೆ ಮಾಡ್ಕೊಳ್ತಾ ಇದ್ದಾನೆ. ಅದು ಏನು ಪುಣ್ಯ ಮಾಡಿದ್ದೀಯೋ ಏನೋ, ನಿನ್ನ ಜನ್ಮಾಂತರದಲ್ಲಿ ನಾವು ಜಲಕ್ರೀಡೆ ಆಡಲಿಕ್ಕೆ ಅಂತ ಹೋದಾಗ ನಿನ್ನನ್ನು ನೋಡಿ ಕುಂತಳೇಂದ್ರನ ಮಗಳು ಚಂಪಕ ಮಾಲಿನಿ ತಮಾಷೆ ಮಾಡ್ಲಿಲ್ವೇ ನಿನಗೆ? ಓಹೋ, ನೀನು ಯಾರನ್ನೋ ಇಷ್ಟಪಟ್ಟಿದೀಯಾ ಅಂತ ಕಾಣುತ್ತೆ, ಅವನ ಜೊತೆಗೆ ಮದುವೆ ಇರಬೇಕೋ, ಅದಕ್ಕಾಗಿಯೇ ನಿನಗೆ ಮನಸ್ಸಲ್ಲಿ ಇಂತಹ ಭಾವನೆ ಮೂಡಿದೆ ಅಂತ ಅಂದಳಲ್ಲ, ಆ ಮಾತು ನಿಜ ಆಯಿತು. ನಿನ್ನ ತಂದೆ ಬರೆದು ಕಳಿಸಿರುವಂತಹ ಲೇಖನವನ್ನು ಓದಿ ನಿಮ್ಮ ಅಣ್ಣ ಮದನ ನಿನ್ನನ್ನು ಚಂದ್ರಹಾಸನಿಗೆ ಕೊಡ್ತೇನೆ ಅಂತ ಹೇಳಿ ತೀರ್ಮಾನ ಮಾಡಿದ್ದಾನೆ. ಅದಕ್ಕೆ ಎಲ್ಲ ವ್ಯವಸ್ಥೆಗಳು ನಡೀತಾ ಇದ್ದಾವೆ ಅಂತ ಹೇಳಿದ್ದೆ ತಡ. ಇವಳ ಸ್ಥಿತಿ

ವಿರಹ ವ್ಯಥೆಯಿಂದ ಹೊರಳಾಡ್ತಾ ಇದ್ದ ವಿಷಯಗೆ ಈ ಮಾತು ಕೇಳಿ ಎಷ್ಟು ಸಂತೋಷವಾಯಿತು ಅಂದ್ರೆ, ಕವಿ ವರ್ಣನೆ ಮಾಡ್ತಾ ಇದ್ದಾನೆ ಉಪಮಾಲಂಕಾರದಲ್ಲಿ, ಹಗ್ಗದಿಂದ ಕಟ್ಟಲ್ಪಟ್ಟಿರುವಂತಹ ಜಿಂಕೆಗೆ ಅದನ್ನ ಬಿಚ್ಚಿದ್ರೆ ಎಷ್ಟು ಸಂತೋಷದಿಂದ ನೆಗೆದಾಡುತ್ತೋ ಹಾಗೆ ಇವಳು ಮನಸ್ಸು ಸಹ ಅದರಿಂದ ಸಂತೋಷದಿಂದ ನೆಗೆದಾಡ್ತು. ಅಷ್ಟೇ ಅಲ್ಲ, ತಾನು ಯೋಚನೆ ಮಾಡಿರುವಂತಹ ಕೆಲಸ ಕೈ ಸೇರ್ತಲ್ಲ, ಅದು ಸರಿಯಾಗಿ ನಡೀತಲ್ಲ ಅನ್ನುವ ಸಂತೋಷದಿಂದ ಅವಳ ಮುಖ ಅರಳ್ತಾ ಇದೆ. ಮೊದಲೇನೋ ಅರಳಿತು, ಆದರೆ ಹೆಣ್ಣಲ್ಲವೇ, ಸಹಜವಾದಂತಹ ಲಜ್ಜೆ ನಾಚಿಕೆ ಅವಳ ಮುಖದಲ್ಲಿ ತೋರ್ತಾ ಇದೆ. ನಾಚಿಕೆಯಿಂದ ತಲೆ ಬಾಗಿದ್ದಾಳೆ, ನೆಲವನ್ನ ತನ್ನ ಕಾಲಿನ ಉಂಗುಷ್ಟದಿಂದ ಕೆರಿತಾ ಇದ್ದಾಳೆ. ಇದನ್ನು ನೋಡಿ ಆ ಸಮಯದಲ್ಲಿ ಬೇರೆ ಅನೇಕ ಸಖಿಯರೆಲ್ಲ ಬಂದು ಹೇಳ್ತಾ ಇದ್ದಾರೆ, ಅರೆ ಇದೇನು ಮಾಡ್ತಾ ಇದ್ದೀಯಾ, ನಿಮ್ಮಮ್ಮ ನಿನ್ನನ್ನು ಅಲಂಕಾರ ಮಾಡಿಸಿ ಮದುವಣಿಗಳ ರೀತಿಯಲ್ಲಿ ನಿನ್ನನ್ನು ಕರ್ಕೊಂಡು ಹೋಗಬೇಕು ಅಂತ ಹೇಳಿದ್ದಾರೆ, ಬಾ ನಿನಗೆ ಸ್ನಾನವನ್ನು ಮಾಡಿಸ್ತೇವೆ ಅಂತ ಹೇಳಿ ಅವಳನ್ನು ಮಜ್ಜನದ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಆ ಸಖಿಯರೆಲ್ಲ.

ಚಿನ್ನದಂತೆ ಮೈಬಣ್ಣವುಳ್ಳ ವಿಷಯಗೆ, ಉತ್ತಮವಾದಂತಹ ಗುಣಗಳನ್ನು ಹೊಂದಿರುವ ಆ ಕೋಮಲೆಗೆ, ಸೌಂದರ್ಯದ ಕನಿಯಾದ ಅವಳಿಗೆ, ಕುಂಕುಮದಂತೆ ಅಂಗರಾಗವುಳ್ಳಂತಹ ಆ ಸ್ತ್ರೀಗೆ, ಆ ಸಖಿಯರೆಲ್ಲರೂ ಸೇರಿ ವಿವಾಹಕ್ಕಾಗಿ ಮಾಡಿಸುವಂತಹ ಸುರಗಿಯ ಸ್ನಾನವನ್ನ ಶಾಸ್ತ್ರೋಕ್ತವಾದ ರೀತಿಯಲ್ಲಿ ಅನುರಾಗದಿಂದ ಮಾಡಿಸ್ತಾ ಇದ್ದಾರೆ, ಪ್ರೀತಿ ವಿಶ್ವಾಸದಿಂದ, ಅಂತಃಕರಣದಿಂದ ಮಾಡಿಸ್ತಾ ಇದ್ದಾರೆ.

ಆ ವಿಷಯ ಎಷ್ಟು ಸುಕುಮಾರಿ ಅಂದರೆ ಮುಟ್ಟಿದ್ರೆ ಸಾಕು ಮಾಸುವಂತ ಹುಡುಗಿ. ಅಂತ ಹುಡುಗಿಗೆ ದೇಹದಲ್ಲೆಲ್ಲ ಅನೇಕ ರೀತಿಯ ಕುಂಕುಮ ಚಂದನ

ಕರಿಕಾಪತ್ರ ಇತ್ಯಾದಿಗಳ ಅಲಂಕಾರವನ್ನ ಅದು ಹೇಗೆ ಮಾಡಿದ್ರು ಅವಳ ಸಖಿಯರು, ನಿಜವಾಗ್ಲೂ ಅವರು ಒರಟಾದ ಸ್ತ್ರೀಯರೇ ಸೈ ಅಂತ ಕವಿ ಹೇಳ್ತಾನೆ. ಅಷ್ಟೇ ಅಲ್ಲ, ಅವಳು ಎಷ್ಟು ತೆಳ್ಳಗಿದ್ಲು, ಅವಳ ಸೊಂಟ ಎಷ್ಟು ತೆಳ್ಳಗಿತ್ತು ಅಂತಂದ್ರೆ ಕವಿ ಉತ್ಪ್ರೇಕ್ಷೆಯನ್ನು ಅಲಂಕಾರದಿಂದ ವರ್ಣನೆ ಮಾಡ್ತಾನೆ. ಹೋದ ಮಧ್ಯದೊಳ್ ಎಂತು ನಿಲ್ಲಿಸಿದರೋ ದಿವ್ಯಾಂಬರವನ್, ಅವಳ ಸೊಂಟವೇ ಕಾಣಿಸ್ತಾ ಇಲ್ಲ. ಅಂಥೋದ್ರಲ್ಲಿ ಇಲ್ಲದೇ ಇರುವ ಸೊಂಟದಲ್ಲಿ ಅದು ಹೇಗೆ ಪೀತಾಂಬರವನ್ನು ನಿಲ್ಲಿಸಿದ್ದಾರೋ, ಅವಳ ದೇಹದ ಸ್ತನಗಳ ಭಾರಕ್ಕೆ ದೇಹ ಬಾಗ್ತಾ ಇದೆ. ಅಂಥದ್ರಲ್ಲಿ ಸ್ತನಗಳೇ ಭಾರವಾಗಿರಬೇಕಾದ್ರೆ ಮತ್ತೆ ಆ ಎದೆಯ ಮೇಲೆ ಬರುವಂತೆ ಹಾರಾವಳಿಗಳನ್ನು ನವರತ್ನದ ಮತ್ತು ಮುತ್ತಿನ ಹಾರಗಳನ್ನು ಹೇಗೆ ಕಟ್ಟಿದ್ರು ಅಂತ ಆಶ್ಚರ್ಯ ಪಡುವ ರೀತಿಯಲ್ಲಿ ಅವಳನ್ನು ಅಲಂಕಾರ ಮಾಡಿದ್ದಾರೆ ಸಖಿಯರು.

ಆ ವಿಷಯಕ್ಕೆ ಅನೇಕ ರೀತಿಯ ಅಲಂಕಾರವನ್ನ ಅವಳ ಸಖಿಯರು ಮಾಡಿದ್ದಾರೆ. ಕವಿ ಹೇಳ್ತಾ ಇದ್ದಾನೆ, ಗಂಧದ ಕಂಪಿನಂತೆ ದೇಹದಲ್ಲಿ ಸಹಜವಾದ ಸುವಾಸನೆ ಇರುವಂತಹ ವಿಷಯ ಮೈಗೆ ಮತ್ತೆ ಬೇರೆ ಅಂಗರಾಗಳನ್ನ ಸುಗಂಧ ದ್ರವ್ಯಗಳನ್ನು ಹಚ್ಚುವುದೇಕೆ? ಈ ವಿಷಯ ಪದ್ಮಿನಿ ಸ್ತ್ರೀ ಲಕ್ಷಣವನ್ನು ಹೊಂದಿದವಳು. ಆದ್ದರಿಂದಲೇ ಅಂತಹ ಸುವಾಸನೆ ಬರುವಂತಹ ಈ ಸ್ತ್ರೀಯ ಮೈಗೆ ಮತ್ತೆ ವಿಶೇಷವಾದಂತಹ ಕೃತಕವಾದ ಗಂಧಗಳೇಕೆ? ಕನ್ಯೆಯರ ಸಮೂಹಕ್ಕೆ ತಿಲಕದಂತಿರುವ ಇವಳ ಹಣೆಗೆ ಮತ್ತೆ ಇನ್ಯಾತಕ್ಕೆ ತಿಲಕವನ್ನು ಇಡಬೇಕಾಗಿದೆ? ಯೌವನದಿಂದ ಸೊಂಪಾಗಿರುವಂತಹ ಈ ಕೋಮಲೆಗೆ ಮತ್ತೆ ಹೂಗಳು ಏಕೆ? ಲಾವಣ್ಯದಿಂದಲೇ ಶೋಭಿಸುವಂತಹ ಇವಳಿಗೆ ಲಾವಣ್ಯವೇ ಅಲಂಕಾರ ಪ್ರಾಯವಾಗಿರುವಂತಹ ಈ ವಿಷಯಗೆ ಮತ್ತೆ ಆಭರಣಗಳೇಕೆ? ಇದನ್ನು ನೋಡಿದ್ರೆ ಗೊತ್ತಾಗತ್ತೆ, ಇವಳ ಸಖಿಯರು ಅಂತಹ ಜಾಣೆಯರಲ್ಲ, ಏನೋ ಒರಟು ಹೆಂಗಸರು. ಅವರಿಗೆ ಯಾವ ರೀತಿ ಅಲಂಕಾರ, ಯಾರಿಗೆ ಅಲಂಕಾರವನ್ನು ಮಾಡಬೇಕು ಅನ್ನೋದು ಗೊತ್ತಿಲ್ಲ ಅನ್ನುವ ರೀತಿಯಲ್ಲಿ ಏನೋ ಹೆಣ್ಮಕ್ಳಿಗೆ ಅಲಂಕಾರ ಮಾಡಬೇಕು ಅಂತ ಮಾಡಿದ್ದಾರಿಯೇ ಹೊರತು ಇವಳಿಗೆ ಅದರ ಅಗತ್ಯ ಇಲ್ಲ ಅನ್ನೋದು ಅವರಿಗೆ ಗೊತ್ತೇ ಆಗಿಲ್ಲ. ಈ ವಿಚಾರದಲ್ಲಿ ಅವರು ಅಪ್ರಬುದ್ಧೆಯರು ಅಂತ ಹೇಳಿ ಕವಿ ಅಭಿಪ್ರಾಯವನ್ನು ಪಡ್ತಾನೆ.

ಪಶ್ಚಿಮ ದಿಕ್ಕು ಯಾವಾಗ್ಲೂ ಕಪ್ಪು. ಯಾಕೆ ಅಂತಂದ್ರೆ ಸೂರ್ಯ ಪೂರ್ವದಲ್ಲಿ ಹುಟ್ಟುತ್ತಾನೆ, ಆದ್ರಿಂದ ಪಶ್ಚಿಮ ದಿಗ್ಭಾಗ ಕಪ್ಪಾಗಿರುತ್ತೆ. ಇವಳ ಕಣ್ಣುಗಳು ಹಾಗೇನೆ ಅದರಂತೆ ಕಪ್ಪಾದ ಕಾಡಿಗೆಯಿಂದ ಕೂಡಿವೆ. ವಿಷ್ಣುವಿನ ಪಾದದಲ್ಲಿ ಶಂಖ, ಚಕ್ರ, ಗದಾ, ಪದ್ಮ, ನಕ್ಷತ್ರ ಇತ್ಯಾದಿಗಳ ಚಿಹ್ನೆಗಳು ಇರುತ್ತಲ್ಲ, ಹಾಗೇನೆ ಇವಳ ಕಣ್ಣು ಸಹ ನಕ್ಷತ್ರದಂತೆ ಹೊಳಿತಾ ಇದೆ. ಆದ್ರಿಂದ ಹರಿಪಾದ ವಿಷ್ಣುವಿನ ಪಾದದಂತೆ ಕಾಣ್ತಾ ಇದೆ. ಹೇಗೆ ನಾವು ಅಕ್ಷರಗಳನ್ನ ಬರೆದ್ರೆ ದೀರ್ಘ ಲಿಪಿಯಲ್ಲಿ ಬರಿತೇವೋ, ಏನೋ ದೀರ್ಘ ಸಾಲುಗಳಲ್ಲಿ ಬರಿತೀವೋ, ಹಾಗೆ ಅವಳು ಸಹ ವಿಶಾಲ ನೇತ್ರಿಯಾಗಿ ಕಾಣ್ತಾ ಇದ್ದಾಳೆ. ರಾಕ್ಷಸರು ದೇವತೆಗಳನ್ನ ಅಪಹಾರ ಮಾಡಿದವರು ಅಥವಾ ದೇವತೆಗಳಿಗೆ ತೊಂದರೆ ಕೊಟ್ಟವರು ಅಂತ ಹೇಳ್ತಾರೆ. ನಿಮಿಷ ಅಂತ, ನಿಮಿ ಅಂದ್ರೆ ರೆಪ್ಪೆ, ಅಪಹೃತ ಅನಿಮಿಷ, ಅನಿಮಿಷ ಅಂತಂದ್ರೆ ರೆಪ್ಪೆ ಬಡಿದೆ ಇರೋದು ಅಂತ. ಇವಳ ಸೌಂದರ್ಯಕ್ಕೆ ಯಾರೋ ಕಣ್ಣನ್ನ ಮಿಟಕಿಸಿದ್ದಾಗಿ ನೋಡ್ತಾ ಇದ್ರು, ಅಂತಹ ಚೆಲುವು ಇವಳಿಗೆ ಇವಳ ಕಣ್ಣಿಗೆ ಇತ್ತು. ಆದ್ರಿಂದ ಇವಳು ಹಾಗೇನೆ ಕಾಣಿಸ್ತಾ ಇದ್ದಾಳೆ. ನರ

ಅಧಿಪನಂತೆ ಕುವಲಯ ಶ್ರೀಧರಂ. ರಾಜನನ್ನ ಏನಂತ ವರ್ಣನೆ ಮಾಡ್ತೀವಿ ಅಂತಂದ್ರೆ ಕಮಲಾಲಯಾದ ಲಕ್ಷ್ಮಿಯಿಂದ ಕೂಡಿದವನು ಅಂತ ರಾಜನನ್ನ ವರ್ಣನೆ ಮಾಡ್ತೀವಲ್ಲ, ಇವಳ ಕಣ್ಣು ಎನ್ನುವ ಕಮಲಗಳು ಹಾಗೆ ಕಾಣಿಸ್ತಾ ಇದ್ದಾವೆ. ಮೋಡದಲ್ಲಿ ಹೇಗೆ ಮಿಂಚಿರುತ್ತೋ ಅದೇ ರೀತಿ ಇವಳ ಕಣ್ಣು ಸಹ ಚಪಲವಾಗಿ ಚಂಚಲವಾಗಿ ಹೊಳಿತಾ ಇದ್ದಾವೆ. ಅಂತಹ ವಿಷಯ ಕಣ್ಣುಗಳನ್ನ ಏನಂತ ವರ್ಣನೆ ಮಾಡಲಿ ಅಂತ ಹೇಳಿ ಕವಿ ಮಾಲೋಪಮೆಯಿಂದ ಅವಳನ್ನ ವರ್ಣನೆ ಮಾಡ್ತಾ ಇದ್ದಾನೆ.

ವಿಷಯ ನಗನಗ್ತಾ ಇರುವಂತಹ ಮುಖ ಒಂದು ಕಾಡಿನ ನೆನಪನ್ನು ತರ್ತಾ ಇದೆ ಅಂತಾನೆ ಕವಿ ಈ ಪದ್ಯದಲ್ಲಿ. ಕಾಡಿನಲ್ಲಿ ಹೇಗೆ ವಿವಿಧ ರೀತಿಯ ಮರಗಳಿರುತ್ತೋ ಇವಳ ಮುಖವೂ ಹಾಗೆ ಇದೆ. ಇವಳ ಹಣೆಗೆ ಇಟ್ಕೊಂಡಿರ್ತಕ್ಕಂತಹ ತಿಲಕ ಉಲ್ಲಾಸ ವೃಕ್ಷದ ನೆನಪನ್ನು ತರ್ತಾ ಇದೆ. ಹಾಗೆ ಅವಳ ಕೆನ್ನೆಗೆ ಹಚ್ಕೊಂಡಿರ್ತಕ್ಕಂತಹ ಮಕರಿಕಾ ಪತ್ರ ಅದು ಹೇಗೆ ಕಾಣಿಸ್ತಾ ಇದೆ ಅಂತಂದ್ರೆ ತಮಾಲ ವೃಕ್ಷ ಮಾವಿನ ಚಿಗುರಿನ ನೆನಪನ್ನು ತರ್ತಾ ಇದೆ. ಸುಂದರವಾದಂತಹ ಮುಗುಳ್ನಗೆ ಮಲ್ಲಿಗೆಯ ಹೂವನ್ನ ನೆನಪಿಗೆ ತರ್ತಾ ಇದೆ. ಅವಳ ಹಲ್ಲುಗಳಂತೂ ಮೊಲ್ಲೆಯ ಮೊಗ್ಗುಗಳ ಹಾಗೆ ಕಾಣಿಸ್ತಾ ಇದೆ. ಅವಳ ಕಣ್ಣು ಸುಂದರವಾಗಿ ಕಾಣಿಸ್ತಾ ಇದೆ. ಮೂಗು ಸಂಪಿಗೆಯ ಮಗ್ಗನ್ನ ಹುಬ್ಬು ನಿಂಬದಳವನ್ನ ಬೇವಿನ ಎಸಳನ್ನ ನೆನಪಿಗೆ ತರ್ತಾ ಇದೆ. ಅದೇ ರೀತಿ ಸೊಂಪಾದ ಮಾವಿನಂತೆ ಕಾಣಿಸ್ತಾ ಇದೆ ಅವಳ ಮುಖದ ಸೌಂದರ್ಯ, ಅವಳ ದೇಹ ಸೌಂದರ್ಯ. ಇವನ್ನೆಲ್ಲವನ್ನು ನೋಡಿದ್ರೆ ಸೊಗಸಾದಂತಹ ಒಂದು ಕಾಡನ್ನೇ ನೋಡಿದಾಗ ಆಗ್ತಾ ಇದೆ. ಇವಳನ್ನು ಯಾವ ರೀತಿ ವರ್ಣನೆ ಮಾಡಲಿ ಅಂತಾನೆ ಕವಿ.

ಕವಿ ಅವಳ ಮೈ ಮೇಲೆ ಇಟ್ಕೊಂಡಿರುವಂತಹ ಆಭರಣಗಳಿಂದ ಅವಳು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ಅನ್ನೋದನ್ನ ಬಹಳ ಸೊಗಸಾಗಿ ಇಲ್ಲಿ ಶ್ಲೇಷಾಲಂಕಾರದಿಂದ ವರ್ಣನೆ ಮಾಡ್ತಾನೆ. ಕಿವಿಗಳಿಗೆ ಹಾಕೊಂಡಿರುವಂತಹ ಆಭರಣದಿಂದ, ಕೈಗೆ ಇಟ್ಕೊಂಡಿರುವಂತಹ ಕಂಕಣ ಇತ್ಯಾದಿಗಳಿಂದ, ಅವಳು ಶ್ರವಣ ಹಸ್ತ ಇತ್ಯಾದಿಗಳಿಂದ ದಿವಿಜರಂತೆ ದೇವತೆಗಳ ಹಾಗೆ ಕಾಣಿಸ್ತಾ ಇದ್ದಾಳೆ ಆಕೆ. ಇಷ್ಟೇ ಅಲ್ಲ, ಅವಳ ಸೊಂಟಕ್ಕೆ ಕಟ್ಟಿಕೊಂಡಿರುವಂತಹ ದಾಬುವಿನಿಂದ ಅವಳು ಈ ಕಾಂಚಿ ಪ್ರದೇಶವೋ ಭೂಭಾಗವೋ ಎನ್ನುವ ಹಾಗೆ ಕಾಣ್ತಾ ಇದ್ದಾಳೆ. ಕವಿ ವಿಶೇಷವಾಗಿ ರಾಮಾಯಣದ ಪಾತ್ರಗಳನ್ನ ಬಳಸ್ಕೊಳ್ತಾ ಅವಳನ್ನ ಮುಂದಿನ ಅರ್ಧ ಪದ್ಯದಲ್ಲಿ ವರ್ಣನೆ ಮಾಡ್ತಾ ಇದ್ದಾನೆ. ಗ್ರೀವ ಅಂದ್ರೆ ಕುತ್ತಿಗೆ, ಅವಳ ಸುಗ್ರೀವ ಅಂದ್ರೆ ಅವಳ ಸುಂದರವಾದಂತಹ ನೀಳವಾದ ಕುತ್ತಿಗೆ, ಅನೇಕ ರೀತಿಯ ಆಭರಣಗಳಿಂದ ಅಲಂಕರಿಸಲ್ಪಟ್ಟು, ಅಂಗದ ಅಂತಂದ್ರೆ ಭುಜಕೀರ್ತಿಯನ್ನ ಹಾಕೊಂಡಿರುವಂತಹ ಅವಳ ದೇಹ ಅಂದ್ರೆ ಭುಜಗಳಿಗೆ ಹಾಕೊಂಡಿರುವಂತಹ ಆಭರಣಗಳಿಂದ ವಿರಾಜಿತವಾಗಿ, ಇವುಗಳ ಮೂಲಕ ಆ ಕಪಿಕುಲವೇ ಉನ್ನತವಾಯಿತೋ ಎನ್ನುವ ಹಾಗೆ ಇವಳು ಕಂಗೊಳಿಸಿದಳು ಅಂತ ಹೇಳಿ ಶ್ಲೇಷಾಲಂಕಾರದಿಂದ ವರ್ಣನೆ ಮಾಡ್ತಾ ಇದ್ದಾನೆ.

ಅವಳ ಮಧ್ಯಕ್ಕೆ ಸುತ್ತಿಕೊಂಡಿರುವಂತಹ ವಸ್ತ್ರ ಆಭರಣಗಳು ಹೇಗೆ ಕಾಣಿಸ್ತಾ ಇತ್ತು ಅನ್ನೋದನ್ನ ಕವಿ ವರ್ಣನೆ ಮಾಡ್ತಾ ಇದ್ದಾನೆ. ಲಾವಣ್ಯದ ನೀರಿನಿಂದ ತುಂಬಿರುವಂತಹ ಆ ಸರೋವರದ ಮಧ್ಯದಲ್ಲಿ ಕಮಲವು ಅರಳಿದಂತೆ ಅವಳ ಹೊಟ್ಟೆಯಲ್ಲಿ ಕಾಣಿಸ್ತಾ ಇರುವಂತಹ ತ್ರಿವಳಿಗಳೇ ತೆರೆಗಳ ಹಾಗೆ ಕಾಣಿಸ್ತಾ ಇದೆ. ಎರಡು ಬೆಟ್ಟಗಳು ಎನ್ನುವ ಹಾಗೆ ಅವಳ ಸ್ತನಗಳು ಕಾಣಿಸ್ತಾ ಇದ್ದಾವೆ. ಇವುಗಳಿಂದ, ಈ ಅಲಂಕಾರಗಳಿಂದ ಕಾಂಚೀಧಾಮ ಸೊಂಟದ ಪಟ್ಟಿಯನ್ನು ಹಾಕೊಂಡಿರುವಂತಹ ಅವಳು ತುಂಬ ಸುಂದರವಾಗಿ ಮನ್ಮಥನ ಮದದಾನಿಯೋ ಎನ್ನುವ ಹಾಗೆ ಕಾಣಿಸ್ತಾ ಇದ್ಲು ವಿಷಯ.

ಅವಳ ದೃಢವಾದಂತಹ ಸ್ತನಯುಗ್ಮಗಳು ಕಠಿಣವಾದ ತಪಸ್ಸನ್ನು ಮಾಡ್ತಾ ಇರುವ ಯೋಗಿ ಹಾಗೆ ಕಾಣಿಸ್ತಾ ಇತ್ತು ಅಂತ ಹೇಳಿ ಕವಿ ವರ್ಣನೆ ಮಾಡ್ತಾ ಇದ್ದಾನೆ. ಅವಳ ತೆಳ್ಳನೆಯ ಸೊಂಟ ಹೇಗೆ ಕಾಣಿಸ್ತಾ ಇತ್ತು ಅಂತಂದ್ರೆ, ಶ್ರೀಮಂತರ ಮಧ್ಯದಲ್ಲಿ ಇರುವಂತಹ ಬಡವನ ರೀತಿಯಲ್ಲಿ ಅಷ್ಟಾದರೂ ಸಹ ತನ್ನ ಗಾಂಭೀರ್ಯವನ್ನು ಬಿಡದೆ ತನ್ನ ಗತ್ತಿನಿಂದ ಇರುವಂತಹ ವೀರ ಕಂಠೀರವ ಸಿಂಹದ ರೀತಿಯಲ್ಲಿ ಕಾಣಿಸ್ತಾ ಇತ್ತು ಅವಳ ದೇಹದ ಮಧ್ಯಭಾಗ.

0: ಈಗಾಗಲೇ ತನ್ನ ಸದ್ಗುಣಗಳಿಂದಲೇ ಅಲಂಕಾರ ಪ್ರಾಯಳಾಗಿರುವ ಆ ವಿಷಯಗೆ ಇನ್ನಿಷ್ಟು ಆಭರಣಗಳಿಂದ ಅಲಂಕರಿಸಿ ಸಾಕ್ಷಾತ್ ಲಕ್ಷ್ಮಿಯೋ ಎನ್ನುವ ಹಾಗೆ ಅವಳನ್ನ ಸಿಂಗರಿಸಿ ಅವಳನ್ನ ಚಿನ್ನದ ಪಲ್ಲಕ್ಕಿಯ ಮೇಲೆ ಕೂಡಿಸಿಕೊಂಡು ವಿವಾಹ ಮಂಟಪಕ್ಕೆ ಬಹಳ ವಿಭವದಿಂದ ವಿಲಾಸದಿಂದ ವಿಭ್ರಮದಿಂದ ಅವಳ ಸಖಿಯರು ಕರ್ಕೊಂಡು ಬರ್ತಾ ಇದ್ದಾರೆ.
1: ಬಹಳ

0: ಈ ಕಡೆಗೆ ವಿಷಯನ್ನ ಕರ್ಕೊಂಡು ಬರ್ತಾ ಇರಬೇಕಾದ್ರೆ ಆ ಕಡೆಗೆ ಅದೇ ರೀತಿ ಅಲಂಕರಿಸಿದಂತಹ ಚಂದ್ರಹಾಸನನ್ನು ಕರ್ಕೊಂಡು ಬರ್ತಾ ಇದ್ದಾರೆ. ಎಲ್ಲ ಜನಗಳು ಆಶ್ಚರ್ಯದಿಂದ ನೋಡ್ತಾ ಇದ್ದಾರೆ. ಅವರ ಮಧ್ಯದಲ್ಲಿ ತುಂಬಾ ಸುಂದರವಾಗಿ ಕಾಣಿಸ್ತಾ ಇರುವಂತಹ ಈ ಚಂದ್ರಹಾಸ, ಅವರ ಮುಂದುಗಡೆಗೆ ದೀಪಗಳನ್ನು ಹಿಡ್ಕೊಂಡಿರುವಂತಹ ಸಾಲು ಸಾಲಾದ ಜನಗಳು ಇದ್ದಾರೆ. ಸುಮಂಗಲಿಯರು ಮಂಗಳಮಯವಾದಂತಹ ಹಾಡುಗಳನ್ನು ಹಾಡ್ತಾ ಇದ್ದಾರೆ. ಕಲಶ ಕನ್ನಡಿಯನ್ನು ಹಿಡಿದಿರುವಂತಹ ಕನ್ಯೆಯರ ಸಾಲು, ತಟ್ಟೆಗಳಲ್ಲಿ ವಿವಾಹಕ್ಕೆ ಬೇಕಾದಂತಹ ಮಂಗಳ ವಸ್ತುಗಳನ್ನೆಲ್ಲ ಇಟ್ಕೊಂಡಿದ್ದಾರೆ. ಜೊತೆಗೆ ಮಂಗಳ ವಾದ್ಯಗಳು ಭೋರ್ಗರಿತಾ ಇದೆ. ಇವುಗಳ ಮಧ್ಯದಲ್ಲಿ ಅಲಂಕೃತವಾದಂತಹ ಪಲ್ಲಕ್ಕಿಯ ಮೇಲೆ ಕುಳಿತು ಮೆರವಣಿಗೆಯಲ್ಲಿ ಬಂದಂತಹ ಚಂದ್ರಹಾಸ ವಿವಾಹ ಮಂಟಪದ ಸಮೀಪದಲ್ಲಿ ಇಳಿದು ಮಂಗಳಮಯ ಮಂಟಪದಲ್ಲಿ ಬಂದು ಮಂಡಿಸಿದ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದ 31ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಬಿಸಿ ವಿಶಾಖ, ವ್ಯಾಖ್ಯಾನ ಮಾಡಿದವರು ಶ್ರೀ ಎಂಎಸ್ ವಿನಾಯಕ.
2: ಚೈತ್ರವನ
3: ಚೈತ್ರವನ
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
4: ಆಕಾಶವಾಣಿ, ಸಮಯ 2 ಗಂಟೆ ಆಗ್ತಾ ಇದೆ. ಇದೀಗ ಹಿಂದಿ, ನಂತರ ಇಂಗ್ಲಿಷ್ನಲ್ಲಿ ವಾರ್ತೆಗಳು.
5: Good afternoon. This is Akashvani and I am Valsa Williams with the Midday News. The headlines. President Draupadi Murmu to address the nation on the eve of 80th Independence Day. Prime Minister Narendra Modi to lead the nation in Independence Day celebrations from the iconic Red Fort in Delhi tomorrow. Partition Horrors Remembrance Day being observed today. Prime Minister, Home Minister and Defence Minister pay homage to all those who lost their lives during partition. India dispatches first tranche of 20 metric ton relief supplies to Colombia to support ongoing post-earthquake recovery efforts. And alert issued for very heavy rainfall over Chhattisgarh, East Madhya Pradesh, Himachal Pradesh, Jharkhand, Uttar Pradesh and Uttarakhand today. President Draupadi Murmu will address the nation today on the eve of the 80th Independence Day. The President's address will be broadcast at 7 p.m. on the entire national network of Akashvani. It will also be telecast on all channels of Doordarshan in Hindi, followed by the English version. The telecast of the address in Hindi and English on Doordarshan will be followed by its broadcast in regional languages on the regional channels of Doordarshan. Akashvani will broadcast the regional language versions of the address at 9:30 p.m. on its respective regional networks. The nation will celebrate the 80th Independence Day tomorrow. Prime Minister Narendra Modi will lead the celebrations from the iconic Red Fort in Delhi. Flower petals will be showered at the venue by 2 Mi-17 helicopters of the Indian Air Force. Unfurling of the national flag will be synchronized with a 21-gun salute. After the showering of flower petals, the Prime Minister will address the nation from the ramparts of the Red Fort. More from our correspondent.
6: The grand event is set to commemorate 150 years of the enduring legacy of the national song Vande Mataram and celebrate the energy, aspirations and pivotal contribution of Yuva Shakti in driving India's journey towards Viksit Bharat by 2047. For the first time, Vande Mataram will be rendered during the celebrations at Red Fort. The cadets of National Cadet Corps and My Bharat volunteers will sing the national song Vande Mataram followed by the national anthem. A total of 2,500 cadets of Army, Navy and Air Force and My Bharat volunteers will participate in the celebration. Around 5,000 special guests from different walks of life have been invited to witness the celebrations at Red Fort. These include artisans under PM Vishwakarma scheme, women entrepreneurs under PM Mudra Yojana, street vendors under PM Swanidhi and taxi drivers of Bharat Taxi. Delhi Police has also made elaborate security arrangements in the national capital. Around 15,000

0: बारीपदा के कुछ हिस्सों में फैल गया है। सुवर्णरेखा और बैतरणी नदियों के खतरे के निशान से ऊपर बहने के कारण अधिकारियों ने जोखिम वाले इलाकों के लोगों को सुरक्षित स्थानों पर पहुंचाना और निगरानी बढ़ाना शुरू कर दिया है। प्रकाश दास, आकाशवाणी समाचार, भुवनेश्वर।
1: घरेलू शेयर बाजार में दोपहर के कारोबार में आज गिरावट का रुख है। सेंसेक्स 212 अंक गिरकर 77,868 पर और निफ्टी 45 अंक फिसलकर 24,351 पर आ गया। और अंत में मुख्य समाचार एक बार फिर। राष्ट्रपति द्रौपदी मुर्मू 80वें स्वतंत्रता दिवस की पूर्व संध्या पर आज राष्ट्र को संबोधित करेंगी। प्रधानमंत्री नरेंद्र मोदी कल दिल्ली के ऐतिहासिक लाल किले पर राष्ट्रीय ध्वज फहराएंगे और देश को संबोधित करेंगे। आज विभाजन विभीषिका स्मृति दिवस है। प्रधानमंत्री, गृहमंत्री और रक्षा मंत्री ने विभाजन के दौरान अपनी जान गंवाने वालों को श्रद्धांजलि दी। भारत ने कोलंबिया को भूकंप के बाद पुनर्निर्माण कार्यों में सहयोग के लिए 20 मीट्रिक टन राहत सामग्री की पहली खेप भेजी। और छत्तीसगढ़, पूर्वी मध्य प्रदेश, हिमाचल प्रदेश, झारखंड में आज मूसलाधार वर्षा की चेतावनी। इसके साथ ही दोपहर समाचार का ये अंक समाप्त हुआ। नमस्कार।
2: ಆಕಾಶವಾಣಿ ಇದೀಗ ಒಂದು ಜಾಹೀರಾತು, ನಂತರ ಪ್ರದೇಶ ಸಮಾಚಾರ.
3: This Independence Day, want freedom? Pay just 1 rupee and get your freedom. Introducing the BSNL 1 rupee freedom plan. Free SIM, 1 GB data every day, 24 days validity.
4: Wait, all this for just 1 rupee?
3: Yes, 1 rupee. Connect to freedom with BSNL. Offer till 12 September 2026. Terms and conditions apply.
2: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ವಿಧಾನಸಭೆ ನೂತನ ಸಭಾಧ್ಯಕ್ಷರಾಗಿ ಜಿಎಸ್ ಪಾಟೀಲ್ ಅವಿರೋಧ ಆಯ್ಕೆ, ಮೇಲ್ಮನೆ ಸಭಾಪತಿಯಾಗಿ ಸಲೀಂ ಅಹ್ಮದ್ ನೇಮಕ. ರಾಜ್ಯದ ಅಭಿವೃದ್ಧಿಗೆ ಆಡಳಿತ ಪ್ರತಿಪಕ್ಷಗಳು ಒಟ್ಟಾಗಿ ಕಾರ್ಯನಿರ್ವಹಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕರೆ. ವಿಕಸಿತ ಭಾರತ್ ಜಿರಾಮ್ಜಿಯಡಿ ಕೆಲಸ ಮಾಡಿದವರಿಗೆ 15 ದಿನದಲ್ಲಿ ಕೂಲಿ ಹಣ ಪಾವತಿಸದಿದ್ದರೆ ಕ್ರಮ, ಸಚಿವ ಈಶ್ವರ್ ಖಂಡ್ರೆ. ರಾಜ್ಯದ 17 ಪೊಲೀಸ್ ಅಧಿಕಾರಿಗಳಿಗೆ ಪ್ರತಿಷ್ಠಿತ ರಾಷ್ಟ್ರಪತಿ ಪದಕ ಗೌರವ. ಹಾಗೂ ಮಹಿಳೆಯರಿಗೆ ಸಂಪುಟದಲ್ಲಿ ಸಿಗದ ಸ್ಥಾನ, ಸರ್ಕಾರದ ವಿರುದ್ಧ ವಿಧಾನಸೌಧದಲ್ಲಿ ಬಿಜೆಪಿ ಪ್ರತಿಭಟನೆ. ವಿಧಾನಸಭೆಯ ನೂತನ ಸಭಾಧ್ಯಕ್ಷರಾಗಿ ಜಿಎಸ್ ಪಾಟೀಲ್ ಸರ್ವಾನುಮತದಿಂದ ಆಯ್ಕೆಯಾಗಿದ್ದಾರೆ. ಬಳಿಕ ಸಂಪ್ರದಾಯದಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ವಿಪಕ್ಷ ನಾಯಕ ಆರ್ ಅಶೋಕ ನೂತನ ಸಭಾಧ್ಯಕ್ಷರನ್ನು ಕರೆತಂದು ಸಭಾಧ್ಯಕ್ಷ ಪೀಠದಲ್ಲಿ ಕೂರಿಸಿದರು. ಸದನ ಆರಂಭವಾಗುತ್ತಿದ್ದಂತೆಯೇ ಹಂಗಾಮಿ ಸಭಾಧ್ಯಕ್ಷ ಟಿಬಿ ಜಯಚಂದ್ರ ವಿಧಾನಸಭಾಧ್ಯಕ್ಷರ ಚುನಾವಣೆ ಪ್ರಕ್ರಿಯೆಗೆ ಚಾಲನೆ ನೀಡಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಜಿಎಸ್ ಪಾಟೀಲ್ ಅವರ ಹೆಸರನ್ನು ವಿಧಾನಸಭಾಧ್ಯಕ್ಷ ಸ್ಥಾನಕ್ಕೆ ಪ್ರಸ್ತಾಪಿಸಿದರು. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಪ್ರಸ್ತಾವನೆಯನ್ನು ಅನುಮೋದಿಸಿದರು. ಬಳಿಕ ಹಂಗಾಮಿ ಸಭಾಧ್ಯಕ್ಷರು ಪ್ರಸ್ತಾವನೆಯನ್ನು ಮತಕ್ಕೆ ಹಾಕಿ ಅಂಗೀಕಾರವಾದ ಬಳಿಕ ಜಿಎಸ್ ಪಾಟೀಲ್ ಅವರನ್ನು ನೂತನ ವಿಧಾನಸಭಾಧ್ಯಕ್ಷರೆಂದು ಅಧಿಕೃತವಾಗಿ ಘೋಷಿಸಿದರು. ವಿಧಾನ ಪರಿಷತ್ತಿನ ನೂತನ ಸಭಾಪತಿಯಾಗಿ ಕಾಂಗ್ರೆಸ್ನ ಹಿರಿಯ ನಾಯಕ ಹಾಗೂ ವಿಧಾನ ಪರಿಷತ್ ಸದಸ್ಯ ಸಲೀಂ ಅಹ್ಮದ್ ಆಯ್ಕೆಯಾಗಿದ್ದಾರೆ. ಪೀಠದಲ್ಲಿದ್ದ ಹಂಗಾಮಿ ಸಭಾಪತಿ ಪುಟ್ಟಣ್ಣ ಸಭಾಪತಿ ಸ್ಥಾನಕ್ಕೆ ಆಯ್ಕೆ ಪ್ರಕ್ರಿಯೆ ಕೈಗೊಂಡಾಗ ಸದಸ್ಯ ಬಿಕೆ ಹರಿಪ್ರಸಾದ್ ಸಲೀಂ ಅಹ್ಮದ್ ಅವರನ್ನು ವಿಧಾನ ಪರಿಷತ್ತಿನ ಸಭಾಪತಿಯವರನ್ನಾಗಿ ಚುನಾಯಿಸಬೇಕೆಂದು ಸೂಚಿಸಿದರು. ಸಭಾನಾಯಕ ಡಾ ಯತೀಂದ್ರ ಸಿದ್ದರಾಮಯ್ಯ ಪ್ರಸ್ತಾವವನ್ನು ಅನುಮೋದಿಸಿದರು. ಸದಸ್ಯರಾದ ಎನ್ಎಸ್ ಬೋಸರಾಜು, ಮಂಜುನಾಥ ಭಂಡಾರಿ, ಎ ನಾಗರಾಜ್ ಯಾದವ್, ಐವಾನ್ ಡಿಸೋಜಾ ಅವರು ಸಲೀಂ ಅಹ್ಮದ್ ಅವರನ್ನು ವಿಧಾನ ಪರಿಷತ್ತಿನ ಸಭಾಪತಿಯಾಗಿ ಚುನಾಯಿಸಬೇಕೆಂದು ಸೂಚಿಸಿದರು. ಸದಸ್ಯರಾದ ವಿನಯ್ ಕಾರ್ತಿಕ್ ಪ್ರಕಾಶ್, ವಸಂತಕುಮಾರ್, ಡಾ ಡಿ ತಿಮ್ಮಯ್ಯ, ಎಫ್ಎಸ್ ಜಕ್ಕನ್ ಅವರು ಪ್ರಸ್ತಾಪ ಅನುಮೋದಿಸಿದರು. ಇತ್ತ ವಿರೋಧ ಪಕ್ಷದ ನಾಯಕ ಚಲವಾದಿ ನಾರಾಯಣಸ್ವಾಮಿ ಪಿಎಚ್ ಪೂಜಾರ್ ಅವರನ್ನು ವಿಧಾನ ಪರಿಷತ್ತಿನ ಸಭಾಪತಿಯವರನ್ನಾಗಿ ಚುನಾಯಿಸಬೇಕೆಂದು ಸೂಚಿಸಿದರು. ಜೆಡಿಎಸ್ ಸದಸ್ಯ ಎಸ್ಎಲ್ ಭೋಷ್ಟೇಗೌಡ ಪ್ರಸ್ತಾಪವನ್ನು ಅನುಮೋದಿಸಿದರು. ಸಭಾಪತಿ ಸ್ಥಾನಕ್ಕೆ ಒಟ್ಟು 7 ಪ್ರಸ್ತಾವಗಳು ಬಂದಿದ್ದು, ಈ ಪೈಕಿ 5 ಪ್ರಸ್ತಾವಗಳು ಸಲೀಂ ಅಹ್ಮದ್ ಪರ ಬಂದಿದ್ದವು. ಬಳಿಕ ಹಂಗಾಮಿ ಸಭಾಪತಿ ಪುಟ್ಟಣ್ಣ ಅವರು ಪ್ರಸ್ತಾವವನ್ನು ಮತಕ್ಕೆ ಹಾಕಿದರು. ಧ್ವನಿಮತದ ಮೂಲಕ ನಡೆದ ಮತದಾನ ಪ್ರಕ್ರಿಯೆಯಲ್ಲಿ ಸಲೀಂ ಅಹ್ಮದ್ ಅವರ ಪರವಾಗಿ ಒಟ್ಟು 38 ಮತಗಳು ಚಲಾವಣೆಯಾದರೆ ವಿರುದ್ಧವಾಗಿ 30 ಮತಗಳು ಬಿದ್ದಿವೆ. ಬಹುಮತ ಸಾಬೀತುಪಡಿಸಿದ ಹಿನ್ನೆಲೆ ಸಲೀಂ ಅಹ್ಮದ್ ಅವರನ್ನು ವಿಧಾನ ಪರಿಷತ್ನ ನೂತನ ಸಭಾಪತಿಯಾಗಿ ಅಧಿಕೃತವಾಗಿ ಘೋಷಿಸಲಾಯಿತು. ಬಳಿಕ ಸಭಾನಾಯಕ ಡಾ ಯತೀಂದ್ರ ಸಿದ್ದರಾಮಯ್ಯ

0: ರಾಮಯ್ಯ, ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಹಲವು ಮುಖಂಡರು ನೂತನ ಸಭಾಪತಿ ಸಲೀಂ ಅಹಮದ್ ಅವರನ್ನು ಕರೆತಂದು ಪೀಠದಲ್ಲಿ ಕೂರಿಸಿ ಅಭಿನಂದಿಸಿದರು. ರಾಜ್ಯದ ಅಭಿವೃದ್ದಿಗೆ ಆಡಳಿತ ಹಾಗೂ ಪ್ರತಿಪಕ್ಷಗಳು ಒಟ್ಟಾಗಿ ಕಾರ್ಯನಿರ್ವಹಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕರೆ ನೀಡಿದ್ದಾರೆ. ವಿಧಾನಸಭೆಯಲ್ಲಿಂದು ಸಚಿವ ಸಂಪುಟದ ಸಹೋದ್ಯೋಗಿಗಳನ್ನು ಸದನಕ್ಕೆ ಪರಿಚಯಿಸಿ ಮಾತನಾಡಿದ ಅವರು, ತಮಗೆ ಸಿಕ್ಕಿರುವ ಅವಕಾಶದಲ್ಲಿ ಎಲ್ಲಾ 224 ಶಾಸಕರು ಒಂದೇ, ಹೀಗಾಗಿ ವಿರೋಧ ಪಕ್ಷದವರನ್ನು ವಿಶ್ವಾಸಕ್ಕೆ ಪಡೆದು ಕಾರ್ಯನಿರ್ವಹಿಸುವುದಾಗಿ ತಿಳಿಸಿದ್ದಾರೆ. ನನ್ನ ಅಧಿಕಾರದಿಂದ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಅನುಕೂಲವಾಗಬೇಕು, ಯಾರ ವಿರುದ್ದವೂ ಅಧಿಕಾರ ಬಳಸುವುದಿಲ್ಲ ಎಂದು ಹೇಳಿದ್ದಾರೆ. ಇದೇ ವೇಳೆ ಸದನದಲ್ಲಿ ರಾಜ್ಯದ ಎಲ್ಲಾ ಮುಖ್ಯಮಂತ್ರಿಗಳನ್ನು ಸ್ಮರಿಸಿದ ಅವರು, ಎಲ್ಲರೂ ತಮ್ಮದೇ ಆದ ರೀತಿಯಲ್ಲಿ ನಾಡಿಗೆ ಕೊಡುಗೆ ನೀಡಿದ್ದಾರೆ ಎಂದು ಗುಣಗಾನ ಮಾಡಿದರು. ಗ್ರಾಮೀಣ ಉದ್ಯೋಗ ಖಾತರಿ ವಿಕಸಿತ ಭಾರತ ಜಿರಾಮ್ಜಿಯಡಿ ಕೆಲಸ ಮಾಡಿದವರಿಗೆ 15 ದಿನವಾದರೂ ಕೂಲಿ ಪಾವತಿಯಾಗದಿದ್ದರೆ ಸಂಬಂಧಿತ ಪಿಡಿಒಗಳನ್ನು ಹೊಣೆ ಮಾಡಲಾಗುವುದು ಎಂದು ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಎಚ್ಚರಿಕೆ ನೀಡಿದ್ದಾರೆ. ವಿಕಾಸಸೌಧದಲ್ಲಿಂದು ಹಿರಿಯ ಅಧಿಕಾರಿಗಳು ಹಾಗೂ ಚಾಮರಾಜನಗರ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳೊಂದಿಗೆ ಸಭೆ ನಡೆಸಿ ಮಾತನಾಡಿದ ಅವರು, ಈ ಯೋಜನೆಯಡಿ 15-25 ದಿನವಾದರೂ ಹಣ ಬಾರದಿದ್ದರೆ ಜನರು ಕೆಲಸಕ್ಕೆ ಬರುವುದಿಲ್ಲ. ಈ ಹಿನ್ನೆಲೆಯಲ್ಲಿ ಕನಿಷ್ಠ 7 ಗರಿಷ್ಠ 10 ದಿನಗಳವರೆಗೆ ಕೂಲಿ ಹಣ ಪಾವತಿಯಾಗುವಂತೆ ಕ್ರಮ ವಹಿಸಿ ಎಂದು ಸೂಚಿಸಿದ್ದಾರೆ. ಬೋಗಸ್ ಬಿಲ್ ಹಾಗೂ ಕಳಪೆ ಕಾಮಗಾರಿಗೆ ಅವಕಾಶವಿಲ್ಲ, ಇಂತಹ ದೂರುಗಳು ಬಂದರೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಎಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಕೇಂದ್ರ ಗೃಹ ಸಚಿವಾಲಯ ರಾಜ್ಯ ಪೊಲೀಸ್ ಇಲಾಖೆಯ 17 ಅಧಿಕಾರಿಗಳು ಮತ್ತು ಸಿಬ್ಬಂದಿಗೆ ರಾಷ್ಟಪತಿ ಪದಕಗಳನ್ನು ಘೋಷಿಸಿದೆ. ಸಿಸಿಬಿಯ ಎಸಿಪಿ ಹೆಚ್ಎನ್ ಧರ್ಮೇಂದ್ರ ಅವರಿಗೆ ರಾಷ್ಟಪತಿ ವಿಶಿಷ್ಟ ಸೇವಾ ಪದಕ ಲಭಿಸಿದೆ. ಉಳಿದಂತೆ ರೈಲ್ವೆಯ ಎಸ್ಪಿ ಸಾರಾ ಫಾತಿಮಾ, ಕೆಎಸ್ಆರ್ಪಿ ಕಮಾಂಡೆಂಟ್ ಥಾಮಸ್ ಮ್ಯಾಥ್ಯೂ, ಬೆಂಗಳೂರು ಆಗ್ನೇಯ ಸಂಚಾರ ವಿಭಾಗದ ಎಸಿಪಿ ಮಹದೇವ್, ರಾಯಚೂರು ಡಿಎಆರ್ನ ಡಿವೈಎಸ್ಪಿ ಪರಮಾನಂದ್, ಮೈಸೂರು ಪೊಲೀಸ್ ತರಬೇತಿ ಶಾಲೆಯ ಷಣ್ಮುಗ ವರ್ಮ, ಬೆಳಗಾವಿ ಮಾಳಮಾರುತಿ ಠಾಣೆಯ ಬಾವುದ್ದೀನ್ ರುಕ್ಮುದ್ದೀನ್ ಸೇರಿದಂತೆ ಒಟ್ಟು 17 ಮಂದಿ ರಾಷ್ಟಪತಿ ಪದಕ ಪುರಸ್ಕಾರಕ್ಕೆ ಭಾಜನರಾಗಿದ್ದಾರೆ. ಮಹಿಳೆಯರಿಗೆ ಸಂಪುಟದಲ್ಲಿ ಸ್ಥಾನ ನೀಡಿಲ್ಲ ಎಂದು ಆರೋಪಿಸಿ ಬಿಜೆಪಿ ಶಾಸಕರು ಹಾಗೂ ಪರಿಷತ್ ಸದಸ್ಯರು ಇಂದು ವಿಧಾನಸೌಧದ ಮುಂದೆ ಪ್ರತಿಭಟನೆ ನಡೆಸಿದರು. ಈ ವೇಳೆ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಕಾಂಗ್ರೆಸ್ ಪಕ್ಷವು ಮಹಿಳಾ ವಿರೋಧಿ ಧೋರಣೆ ಅನುಸರಿಸುತ್ತಿದೆ ಎಂದು ಆಕ್ಷೇಪ ವ್ಯಕ್ತಪಡಿಸಿದರು. ರಾಜ್ಯದ ಇತಿಹಾಸದಲ್ಲಿ ಮಹಿಳಾ ಪ್ರಾತಿನಿಧ್ಯ ಇಲ್ಲದ ಮೊದಲ ಸಚಿವ ಸಂಪುಟ ಇದಾಗಿದೆ. ಈ ಸರ್ಕಾರದಲ್ಲಿ ಮಹಿಳೆಯರಿಗೆ ಆದ್ಯತೆ ಇಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ಸುಮಾರು 50% ಮಹಿಳೆಯರಿದ್ದರೂ ಸರ್ಕಾರ ಮಹಿಳೆಯರಿಗೆ ಸಂಪುಟದಲ್ಲಿ ಪ್ರಾತಿನಿಧ್ಯ ನಿರಾಕರಿಸುವ ಮೂಲಕ ಮಹಿಳೆಯರನ್ನು ಅವಮಾನಿಸಿದೆ ಎಂದು ಆರೋಪಿಸಿದ್ದಾರೆ. ವಸತಿ ಖಾತೆ ಸಚಿವ ಜಮೀರ್ ಅಹ್ಮದ್ ಸ್ವಾತಂತ್ರ್ಯ ದಿನಾಚರಣೆಯ ಧ್ವಜಾರೋಹಣದಿಂದ ವಿನಾಯಿತಿ ನೀಡುವಂತೆ ಮಾಡಿರುವ ಮನವಿಯನ್ನು ಬಿಜೆಪಿ ಖಂಡಿಸಿದೆ. ಸಚಿವ ಸಂಪುಟದಿಂದ ಅವರನ್ನು ಅಮಾನತುಗೊಳಿಸುವಂತೆ ಆಗ್ರಹಿಸಿದೆ. ತ್ರಿವರ್ಣ ಧ್ವಜಾರೋಹಣದಿಂದ ವಿನಾಯಿತಿ ಕೋರಿದ ಜಮೀರ್ ಅಹ್ಮದ್ ಅವರ ನಿರ್ಧಾರವು ದೇಶಕ್ಕೆ ತೋರಿದ ಅಗೌರವ ಎಂದು ಟೀಕಿಸಿದೆ. ಎಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿಯವರ ಕರೆಯಂತೆ ದೇಶಾದ್ಯಂತ ಹಮ್ಮಿಕೊಳ್ಳಲಾಗಿರುವ ಹರ್ ಘರ್ ತಿರಂಗಾ ಅಭಿಯಾನ ರಾಜ್ಯದ ವಿವಿಧೆಡೆ ನಡೆಯಿತು. ಚಿತ್ರದುರ್ಗದಲ್ಲಿ ಸಂಸದ ಗೋವಿಂದ ಎಂ ಕಾರಜೋಳ ತಮ್ಮ ನಿವಾಸದಲ್ಲಿ ತ್ರಿವರ್ಣ ಧ್ವಜ ಹಾರಿಸುವ ಮೂಲಕ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ದೇಶದ ಪ್ರತಿಯೊಬ್ಬ ನಾಗರಿಕನೂ ಒಂದು ದೇಶ ಒಂದು ಕುಟುಂಬ ಎಂಬ ಭಾವನೆಯಿಂದ ತಮ್ಮ ಮನೆಗಳ ಮೇಲೆ ತ್ರಿವರ್ಣ ಧ್ವಜ ಹಾರಿಸಬೇಕು ಎಂದು ಮನವಿ ಮಾಡಿದರು. ಹುಬ್ಬಳ್ಳಿಯ ಉಣಕಲ್ ಕೆರೆಯಲ್ಲಿ ಜಿಲ್ಲಾಡಳಿತ ಹಾಗೂ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಸಹಯೋಗದಲ್ಲಿ 80ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಅಂಗವಾಗಿ ತಿರಂಗಾ ಓಟ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಅಗ್ನಿಶಾಮಕ ದಳದವರು ಉಣಕಲ್ ಕೆರೆಯಲ್ಲಿ ತಿರಂಗಾ ಧ್ವಜ ಪ್ರದರ್ಶಿಸಿದರೆ ಮಲ್ಲಕಂಬ ವಿದ್ಯಾರ್ಥಿಗಳು ವಿವಿಧ ಆಸನಗಳನ್ನು ಪ್ರದರ್ಶನ ಮಾಡಿದರು. ಹಾನಗಲ್ ವಿಧಾನಸಭಾ ಕ್ಷೇತ್ರದ ಶಾಸಕ ಶ್ರೀನಿವಾಸ ಮಾನೆ ಅವರನ್ನು ಕರ್ನಾಟಕದ ಗೃಹಮಂಡಳಿ ಅಧ್ಯಕ್ಷರನ್ನಾಗಿ ನೇಮಿಸುವಂತೆ ಸರ್ಕಾರದ

0: ಮುಖ್ಯ ಕಾರ್ಯದರ್ಶಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪತ್ರ ಬರೆದಿದ್ದಾರೆ. ಸದ್ಯ ಸಚಿವರಾಗಿ ಅಧಿಕಾರ ವಹಿಸಿಕೊಂಡಿರುವ ಅರಸೀಕೆರೆ ಶಾಸಕ ಕೆಎಂ ಶಿವಲಿಂಗೇಗೌಡ ಅವರು ಮಂಡಳಿಯ ಅಧ್ಯಕ್ಷರಾಗಿದ್ದರು. ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದ ಶ್ರೀನಿವಾಸ್ ಮಾನೆ ಅವರಿಗೆ ಈಗ ಗೃಹ ಮಂಡಳಿಯ ಹೊಣೆ ನೀಡಲು ಮುಖ್ಯಮಂತ್ರಿ ಮುಂದಾಗಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನಸಭೆ ನೂತನ ಸಭಾಧ್ಯಕ್ಷರಾಗಿ ಜಿಎಸ್ ಪಾಟೀಲ್ ಅವಿರೋಧ ಆಯ್ಕೆ, ಮೇಲ್ಮನೆ ಸಭಾಪತಿಯಾಗಿ ಸಲೀಂ ಅಹ್ಮದ್ ನೇಮಕ. ರಾಜ್ಯದ ಅಭಿವೃದ್ಧಿಗೆ ಆಡಳಿತ ಪ್ರತಿಪಕ್ಷಗಳು ಒಟ್ಟಾಗಿ ಕಾರ್ಯನಿರ್ವಹಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕರೆ. ವಿಕಸಿತ ಭಾರತ್ ಜಿರಾಮ್ಜಿಯಡಿ ಕೆಲಸ ಮಾಡಿದವರಿಗೆ 15 ದಿನದಲ್ಲಿ ಕೂಲಿ ಹಣ ಪಾವತಿಸದಿದ್ದರೆ ಕ್ರಮ, ಸಚಿವ ಈಶ್ವರ್ ಖಂಡ್ರೆ. ರಾಜ್ಯದ 17 ಪೊಲೀಸ್ ಅಧಿಕಾರಿಗಳಿಗೆ ಪ್ರತಿಷ್ಠಿತ ರಾಷ್ಟಪತಿ ಪದಕ ಗೌರವ. ಹಾಗೂ ಮಹಿಳೆಯರಿಗೆ ಸಂಪುಟದಲ್ಲಿ ಸಿಗದ ಸ್ಥಾನ, ಸರ್ಕಾರದ ವಿರುದ್ಧ ವಿಧಾನಸೌಧದಲ್ಲಿ ಬಿಜೆಪಿ ಪ್ರತಿಭಟನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಈ ಸ್ವಾತಂತ್ರ್ಯ ದಿನಕ್ಕೆ ಫ್ರೀಡಂ ಬೇಕಾ? ಕೇವಲ 1 ರುಪಿ ಕೊಡಿ, ಫ್ರೀಡಂ ಪಡೀರಿ. BSNL 1 ರುಪಿ ಫ್ರೀಡಂ ಪ್ಲಾನ್, ಸಿಮ್ ಫ್ರೀ, ಪ್ರತಿದಿನ 1 GB ಡೇಟಾ, 24 ದಿನಗಳ ವ್ಯಾಲಿಡಿಟಿ.
2: ಕೇವಲ 1 ರೂಪಾಯಿಗೆ ಇಷ್ಟೆಲ್ಲ?
1: 1 ರೂಪಾಯಿಗೆ BSNL ಫ್ರೀಡಂ ಪ್ಲಾನ್ಗೆ ಕನೆಕ್ಟ್ ಆಗಿ. BSNL ಕನೆಕ್ಟಿಂಗ್ ಇಂಡಿಯಾ.
3: ಈ ಕೊಡುಗೆ September 12, 2026 ಮಾತ್ರ. ಷರತ್ತುಗಳು ಅನ್ವಯ.
4: ಆಕಾಶವಾಣಿ ಇದೀಗ ಒಂದು ಪ್ರಕಟಣೆ, ನಂತರ ಗಾಂಧಿ ಸ್ಮೃತಿ.
5: ಯಂಗ್ ಇಂಡಿಯಾ ಫ್ರೀಡಂ ರಿದಮ್.
6: ಸ್ವಾತಂತ್ರ್ಯೋತ್ಸವದ ಸಂಭ್ರಮಕ್ಕೆ ಸಂಗೀತದ ಮೆರುಗು
7: August 15 ನೇರ ಪ್ರಸಾರದಲ್ಲಿ,
6: ಮುಂಜಾನೆ 10-11.
5: ಯಂಗ್ ಇಂಡಿಯಾ ಫ್ರೀಡಂ ರಿದಮ್.
6: ಸಂಗೀತ ಕಲಾಕ್ಷೇತ್ರದಲ್ಲಿ ವಿಶೇಷ ಛಾಪು ಮೂಡಿಸಿರುವ
7: ಬೆಂಗಳೂರಿನ ಕಲಾವಿದರು ಪ್ರಸ್ತುತಪಡಿಸುವ
5: ಯಂಗ್ ಇಂಡಿಯಾ ಫ್ರೀಡಂ ರಿದಮ್.
6: ಮೃದಂಗ ಬೆಂಗಳೂರು ವಿ ಪ್ರವೀಣ್ ಹಾಗೂ ಕೆಯು ಜಯಚಂದ್ರ ರಾವ್.
7: ಖಂಜಿರ ವಿದ್ವಾನ್ ಸಿಪಿ ವ್ಯಾಸವಿಠಲ.
6: ಘಟ ಗಿರಿಧರ್ ಉಡುಪ.
7: ಮೋರ್ಸಿಂಗ್ ಭಾರದ್ವಾಜ್ ಆರ್ ಸಾತವಲ್ಲಿ.
6: ಕೊನುಕೋಲು ಸೋಮಶೇಖರ್ ಜೋಯಿಸ್.
7: ಗಾಯನ ದಿಲೀಪ್ ಸಿಂಹ.
5: ಯಂಗ್ ಇಂಡಿಯಾ ಫ್ರೀಡಂ ರಿದಮ್.
6: ವಿಶೇಷ ಆಹ್ವಾನಿತರ ಸಮ್ಮುಖದಲ್ಲಿ
7: ಆಕಾಶವಾಣಿಯ ಸ್ಟುಡಿಯೋದಿಂದ ನೇರ ಪ್ರಸಾರದಲ್ಲಿ
6: ಕೇಳಿ ಆನಂದಿಸಲು ತಪ್ಪದೇ ಟ್ಯೂನ್ ಮಾಡಿ ಮುಂಜಾನೆ 10 ಗಂಟೆಗೆ
5: ಯಂಗ್ ಇಂಡಿಯಾ ಫ್ರೀಡಂ ರಿದಮ್.
8: ಆಕಾಶವಾಣಿ

0: ಸಾಪ್ತಾಹಿಕ ಕಾರ್ಯಕ್ರಮ ಗಾಂಧಿ ಸ್ಮೃತಿ.
1: ಗಾಂಧೀಜಿಯವರಿಗೆ ಬ್ಯಾರಿಸ್ಟರ್ ಆಗೋದು ಸುಲಭ ಆಗಿತ್ತು, ಆದರೆ ವಕೀಲಿ ವೃತ್ತಿ ನಡೆಸೋದು ಮಾತ್ರ ಬಹಳ ಕಷ್ಟ ಆಗಿತ್ತು. ಕಾನೂನೆಲ್ಲ ಕಲ್ತು ಬಿಟ್ಟಿದ್ದಾರೆ, ಅದನ್ನು ಕಾರ್ಯರೂಪಕ್ಕೆ ಹೇಗೆ ತರಬೇಕು ಅಂತ ಏನೂ ಗೊತ್ತಿಲ್ಲ. ವ್ಯವಹಾರ ಸೂತ್ರಗಳನ್ನು ಓದಿದ್ದಾರೆ, ಆದರೆ ಉದ್ಯೋಗದಲ್ಲಿ ಹೇಗೆ ಬಳಸಬೇಕು ಅಂತ ಗೊತ್ತಿಲ್ಲ. ಮುಖ್ಯವಾಗಿ ಅವರಿಗೆ ಇಂಡಿಯನ್ ಲಾ ಆ ವಿಷಯ ಏನೂ ತಿಳಿದಿರಲಿಲ್ಲ. ಹಿಂದೂ ಲಾ, ಮೊಹಮ್ಮದನ್ ಲಾ ಇವೆಲ್ಲ ಇದ್ದಾವೆ ಅಂತ ಗೊತ್ತಿಲ್ಲ. ದಾವಾ ಅರ್ಜಿ ಬರೆಯೋಕ್ಕೂ ಬರಲ್ಲ. ಏನು ಮಾಡಬೇಕು? ಅವ್ರ ಹೆಸರು ಕೇಳಿದರು, ಸರ್ ಫಿರೋಜ್ ಶಾ ಮೆಹ್ತಾ ಅಂತ, ಬಹುದೊಡ್ಡ ವಕೀಲರು, ಬಹಳ ಪ್ರಖ್ಯಾತರಾದವರು. ಇವ್ರಿಗೆ ಆಶ್ಚರ್ಯ ಆಗೋದಂತೆ, ಫಿರೋಜ್ ಶಾ ಮೆಹ್ತಾರವರು ನನ್ನ ಹಾಗೆ ಇಂಗ್ಲೆಂಡಲ್ಲೇ ಕಲ್ತಿರಲ್ಲ, ಇದನ್ನೆಲ್ಲ ಹೆಂಗೆ ಸಂಪಾದನೆ ಮಾಡಿದರು ಪ್ರಾವೀಣ್ಯತೆಯನ್ನು? ಗಾಂಧೀಜಿ ಅಂದ್ಕೊಂಡ್ರು, ಅವ್ರ ಹಾಗೆ ನಾನು ದೊಡ್ಡ ವಕೀಲ ಆಗೋದು ಸಾಧ್ಯ ಇಲ್ಲ, ನನಗೆ ಕನಸಿನ ಮಾತದು, ಆದರೆ ನನ್ನ ಜೀವನ ನಡೆಸೋಕ್ಕಷ್ಟಾದರೂ ಆಗಬೇಕಲ್ವೇ, ಹೆಂಗೆ ಮಾಡೋದು ಅಂತ ಅವರು ಓದಬೇಕಾದ್ರೆ ಚಿಂತೆ ಇತ್ತು. ಆಗ ಯಾರೋ ಹೇಳಿದ್ರಂತೆ, ಒಂದು ಕೆಲಸ ಮಾಡು, ಈ ಭಾರತೀಯ ವಿದ್ಯಾರ್ಥಿಗಳಿಗೆ ದಾದಾಭಾಯಿ ನವರೋಜಿಯವರಿದ್ದಾರೆ, ಬಹಳ ಸಹಾಯ ಮಾಡ್ತಾರೆ, ಮಕ್ಕಳಿಗೆ ಆತಂಕ ಇದ್ದಾಗ ಅವ್ರ ಹತ್ರ ಹೇಳ್ಕೊಂಡ್ರೆ ಒಂದು ಪರಿಹಾರ ಕೊಡ್ತಾರೆ, ಹೋಗಿ ಕೇಳು ಅಂದರು. ಇವ್ರಿಗೆ ಭಾಳ ಹೆದರಿಕೆ ಕೇಳೋದಕ್ಕೆ. ಎಷ್ಟೋ ಸಲ ದಾದಾಭಾಯಿ ನವರೋಜಿಯವರು ಲೆಕ್ಚರ್ಗೆ ಹೋಗಿದ್ರಂತೆ, ಉಪನ್ಯಾಸಕ್ಕೆ ಹೋಗಿ ಹಿಂದೆ ಕೂತ್ಕೊಂಡು ತುಂಬ ಸಂತೋಷವಾಗಿ ಕೇಳ್ಕೊಂಬಂದಿದ್ದಾರೆ, ಆದರೆ ಹೋಗಿ ಕೇಳೋ ಧೈರ್ಯ ಇಲ್ಲ. ಅವ್ರು ಹೇಳಿದ್ರಂತೆ, ಬೇಕಾದ ಬಂದು ಕೇಳ್ರಿ ಅಂತ ಹೇಳಿದರು, ಮಕ್ಕಳಿಗೆಲ್ಲ ಹೇಳಿದ್ರಂತೆ, ಏನು ಸಂಶಯ ಇದ್ರೆ ಕೇಳಿ ಅಂತ. ಇವ್ರ ಧೈರ್ಯ ಬರಲೇ ಇಲ್ಲ. ಕೊನೆಗೆ ಅವ್ರು ಇನ್ನೊಬ್ರು ಹೇಳಿದ್ರಂತೆ, ದಾದಾಬಾಯಿ ನವರೋಜ್ ಕಡೆ ಹೋಗೋಕ್ಕಾಗ್ತಾ ಇಲ್ವಾ, ಬೇಡ, ಫ್ರೆಡ್ರಿಕ್ ಪಿನ್ಕಟ್ ಅಂತಿದ್ದಾರೆ, ಅವರು ದೊಡ್ಡ ವಕೀಲರು, ಭಾಳ ಪ್ರಖ್ಯಾತ ಮನುಷ್ಯ ಮತ್ತು ಮಕ್ಕಳಿಗೆ ಸಹಾಯ ಮಾಡೋದ್ರಲ್ಲಿ ಮುಂದು, ಅವ್ರನ್ನಾದ್ರೂ ಕೇಳ್ಕೊ

ಅಂದರು. ಅವರು ಕನ್ಸರ್ವೇಟಿವ್ ಮೆಂಬರ್, ಅವರು ವಿದ್ಯಾರ್ಥಿಗಳು ಸಾಕಷ್ಟು ಜನ ಅವ್ರ ಕಡೆ ಹೋಗ್ತಾ ಇದ್ರು. ಇವರು ಒಂದು ಪತ್ರ ಬರೆದ್ರಂತೆ, ನಿಮ್ಮ ಹತ್ರ ಚರ್ಚೆ ಮಾಡಬೇಕು ನನ್ನ ಭವಿಷ್ಯದ ಬಗ್ಗೆ ಅಂತ. ಅವರೊಂದು ಟೈಮ್ ಕೊಟ್ಟರು, ಈ ಟೈಮಿಗೆ ಬನ್ನಿ ಅಂತ. ಇವ್ರು ಹೋದ್ರಂತೆ. ಗಾಂಧೀಜಿ ಹೇಳ್ತಾರೆ, ಆ ಘಟನೆ ನಾನು ಎಂದೂ ಮರೆಯೋಕೆ ಸಾಧ್ಯ ಇಲ್ಲ. ಅತ್ಯಂತ ದೊಡ್ಡ ಮನುಷ್ಯ ಮಕ್ಕಳಿಗೆ ಹೇಗೆ ಸಲಹೆ ಕೊಡಬಹುದು ಅಂತ. ಅವ್ರು ಹೇಳ್ತಾರೆ, ನನ್ನನ್ನು ಸ್ವೀಕಾರ ಮಾಡಿದಾಗ ಮಿತ್ರನ ಹಾಗೆ ಕರ್ಕೊಂಡ್ರು. ನನಗೇನು ನಿರಾಶೆ ತುಂಬಿಕೊಂಡಿದ್ದು ನನ್ನ ಮನಸ್ಸಲ್ಲಿ ಅವ್ರ ಒಂದು ಮುಗುಳ್ನಗೆಯಿಂದ ನಿವಾರಿಸ್ಬಿಟ್ರು. ಅಂದರೆ ಯಾರಾದರೂ ಮತ್ತೊಬ್ಬರು ಸಹಾನುಭೂತಿಯಿಂದ ಹೇಳಬೇಕಾದ್ರೆ ಎಷ್ಟು ಸಂತೋಷವಾಗಿರಬೇಕು, ನಗುಮುಖದಲ್ಲಿರಬೇಕು, ಆತ್ಮವಿಶ್ವಾಸದಲ್ಲಿರಬೇಕು. ಅವ್ರು ಹಾಗಿದ್ರು. ಕೇಳಿದ್ರಂತೆ ಇವ್ರನ್ನ, ಅಲ್ಲ ಗಾಂಧಿ, ಪ್ರತಿಯೊಬ್ಬರು ಫಿರೋಜ್ ಶಾ ಮೆಹ್ತಾನಂಗೆ ಆಗಬೇಕು ಅಂತ ಅಪೇಕ್ಷೆ ಇದೆಯಾ, ಸಾಧ್ಯ ಇದೆಯಾ? ನೋಡಿ, ಫಿರೋಜ್ ಶಾ ಮೆಹ್ತಾ, ಬದರುದ್ದೀನ್ ಅಂಥವ್ರು ಭಾಳ ಅಪರೂಪ ಅದು. ಆದರೆ ಸಾಧಾರಣ ವಕೀಲಾಗೋದಕ್ಕೆ ಅಸಾಧಾರಣ ಬುದ್ಧಿಶಕ್ತಿ ಏನು ಬೇಕಾಗಿಲ್ಲ. ಪ್ರಾಮಾಣಿಕತೆ, ಕಾರ್ಯಾಸಕ್ತಿ ಇವೆರಡಿದ್ರೆ ಜೀವನ ಸಂಪಾದನೆ ಮಾಡ್ಕೋಬಹುದು. ನೀವು ಮಾಡಿ ಗಾಂಧಿ, ಚೆನ್ನಾಗಿರ್ತದೆ. ಯಾವ ಮೊಕದ್ದಮೆ ತೊಡಕಾಗೋದಿಲ್ಲ. ಅದಿರಲಿ, ಜನರಲ್ ನಾಲೆಜ್, ಸಾಧಾರಣ ಜ್ಞಾನಕ್ಕೆ ಏನು ಪುಸ್ತಕ ಓದ್ಕೊಂಡಿದ್ದೀರಿ ಹೇಳಿ ನೋಡೋಣ, ಯಾವ ಪುಸ್ತಕ ಓದ್ಕೊಂಡಿದ್ದೀರಿ ಅಂದ್ರಂತೆ. ಇವರೇನೋ ಗೊತ್ತಿದ್ದದನ್ನು ಹೇಳಿದರು. ಆಗ ತಕ್ಷಣ ಗೊತ್ತಾಗಿರ್ಬೇಕು ಅವರಿಗೆ, ಪಿನ್ಕಟ್ ಅವರಿಗೆ, ಇವರಿಗಿರುವಂಥ ಜ್ಞಾನ ತೀರಾ ಸಣ್ಣದು ಅಂತ ಗೊತ್ತು. ಅವ್ರ ಮುಖ ನೋಡಿದಾಗ ಆಶಾಭಂಗ ಆಗಿರಬೇಕು ಅಂತ ಗಾಂಧೀಜಿಗೆ ಅನ್ನಿಸ್ತು. ಒಂದು ಕ್ಷಣದಲ್ಲಿ ನಕ್ಕ ಬಿಟ್ರಂತೆ, ಹೋಗಲಿ ಬಿಡು, ನನ್ನ ಕಷ್ಟ ಅರ್ಥ ಆಗಿದೆ. ನೀನು ಸಾಮಾನ್ಯ ಜ್ಞಾನಾರ್ಜನೆಗೆ ನೀವು ವ್ಯಾಸಂಗ ಮಾಡೋದು ಬಹಳ ಕಮ್ಮಿ ಇದೆಯಪ್ಪ. ವಕೀಲಿಗಿರಬೇಕಾದಂಥ ವ್ಯವಹಾರ ಜ್ಞಾನ ನಿನಗಿಲ್ಲ. ನೀ ಭಾರತದ ಇತಿಹಾಸ ಓದಿಲ್ಲಲ್ಲಯ್ಯ. 1857 ದಂಗೆ, ನಾವು ಸಿಪಾಯಿ ಬಂಡಾಯ ಅಂತ ಕರಿತೀವಿ, ಭಾರತದ ಪ್ರಥಮ ಮಹಾಯುದ್ಧ ಅಂತ ಕರೀತಾರೆ, ಅದ್ರ ಬಗ್ಗೆ ಏನು ಓದೇ ಇಲ್ಲ, ನಿನಗೆ ಗೊತ್ತೇ ಇಲ್ಲಲ್ಲಪ್ಪ. ಭಾರತದವನಾಗಿ ಓದು ಸ್ವಲ್ಪ ಅದ್ರ ಬಗ್ಗೆ. ಲೆವೆಟರ್ ಅನ್ನೋರು ಬರೆದಿದ್ದಾರೆ ಮುಖ ಸಾಮುದ್ರಿಕ ಶಾಸ್ತ್ರ ಅಂತ. ಮುಖ ಸಾಮುದ್ರಿಕ ಅಂದ್ರೇನು? ಮತ್ತೊಬ್ಬರು ಮುಖ ನೋಡಿ ಅವ್ರ ಮನಸ್ಸಲ್ಲಿ ಏನಿದೆ ಅರ್ಥ ಮಾಡ್ಕೋಬೇಕು. ಒಬ್ಬ ಒಳ್ಳೆ ವಕೀಲಾದವನಿಗೆ ಅದು ಗೊತ್ತಿರಬೇಕು ಅಂತೆಲ್ಲ ಮಾರ್ಗದರ್ಶನ ಮಾಡಿದ್ರಂತೆ. ಅವ್ರು ನೆನೆಸ್ಕೊಂಡು ಮನೆಗೆ ಬಂದರು. ಮರುದಿವಸನೇ ಆ ಲೆವೆಟರ್ ಬರೆದಂಥ ಪುಸ್ತಕ ತಗೊಂಡು ಬಂದರು. ಅವ್ರಿಗೆ ಆಶ್ಚರ್ಯ, ಮನುಷ್ಯನ ಮುಖ ನೋಡಿ ತಿಳ್ಕೊಳ್ಳೋದು ಹೇಗೆ ಅಂತ. ಪುಸ್ತಕ ಓದಿದ್ರಂತೆ. ಕಷ್ಟದ ಪುಸ್ತಕ, ಉತ್ಸಾಹಕರ ಆಗಲಿಲ್ಲ. ಶೇಕ್ಸ್ಪಿಯರ್ ಪುಸ್ತಕ ಓದಿ ಮನುಷ್ಯರ ಮುಖ ಹೆಂಗೆ ತಿಳ್ಕೋಬೇಕು ಅಂತ ವಿಚಾರ ಮಾಡ್ತಿದ್ದೆ. ಈ ಪುಸ್ತಕ ನನಗೆ ಅರ್ಥ ಆಗಲಿಲ್ಲ. ನಾ ಲಂಡನ್ನ ರೋಡಲ್ಲೆಲ್ಲ ಅಡ್ಡಾಡಿದ್ರು ಕೂಡ ಮನುಷ್ಯರ ಮುಖ ನೋಡಿ ಅರ್ಥ ಮಾಡ್ಕೊಳ್ಳೋದು ನನಗೆ ಬರಲೇ ಇಲ್ಲ. ಜ್ಞಾನ ಹೆಚ್ಚಾಗಲಿಲ್ಲ. ಪಿನ್ಕಟ್ರ ಸಲಹೆ ನನಗೆ ಯಾವ ಸಹಾಯ ಮಾಡದಿದ್ರು ಕೂಡ ಅವರು ತೋರಿಸಿದಂಥ ಕರುಣೆ ನನಗೆ ಬೆಂಬಲ ಆಯಿತು. ಅವ್ರ ನಗುಮುಖ ಯಾವಾಗಲೂ ಕಣ್ಣು ಮುಂದೆ ಇರ್ತಿತ್ತು. ಅವ್ರು ಹೇಳಿದ ಮಾತು, ವಕೀಲ ವೃತ್ತಿಯಲ್ಲಿ ಜಯಶಾಲಿ ಆಗಬೇಕಾದ್ರೆ ಫಿರೋಜ್ ಶಾ ಮೆಹ್ತಾರವರ ನೈಪುಣ್ಯ ಮತ್ತು ಸ್ಮರಣ ಶಕ್ತಿ ಎರಡು ಇರಬೇಕು ಅಂತ. ಗಾಂಧೀಜಿಗೆ ಒಂದು ನಂಬಿಕೆ ಬಂತಂತೆ, ಈ ಎರಡೂ ಗುಣ ನನ್ನಲ್ಲಿದೆ. ಒಂದು ಸ್ಮರಣ ಶಕ್ತಿ, ನನ್ನ ಸ್ಮರಣ ಶಕ್ತಿ ತುಂಬ ಚೆನ್ನಾಗಿದೆ ಅಂತ ಗೊತ್ತಿತ್ತು. ಬರೆಯೋಕೆ ಬರುತ್ತೆ ಚೆನ್ನಾಗಿ. ಇಂಗ್ಲೆಂಡಲ್ಲಿದ್ದಾಗ ಏನೇನು ಓದ್ಕೊಂಡಿದ್ನೋ ಆ ಓದು ನನಗೆ ವೃತ್ತಿಗೆ ಸಾಕಾಗೋದಿಲ್ಲ ಅಂತತ್ತು. ಕೊನೆಗೆ ನಿರಾಸೆ ಆದರೂ ಕೂಡ ಸ್ವಲ್ಪ ಆಶಾಕಿರಣ ಹೊತ್ಕೊಂಡು SS ಆಸಾಮ್ ಅನ್ನುವಂಥ ಒಂದು ಹಡಗಿನಲ್ಲಿ ಮುಂಬೈಗೆ ಹೊರಟುಬಿಟ್ಟೆ. ಮುಂಬೈ ಹತ್ತಿರ ಬಂದಾಗ ಬಿರುಗಾಳಿ ಬಂದ್ಬಿಡ್ತು. ಬಂದರದಲ್ಲಿ ಅಲ್ಲೋಲ ಕಲ್ಲೋಲ ಆಗೋಯ್ತು. ಹಡಗಿನಿಂದ ಸೀದಾ ಬಂದರಕ್ಕೆ ಇಳಿಯೋಕ್ಕಾಗಲಿಲ್ಲ. ಸಣ್ಣ ಸಣ್ಣ ದೋಣಿಗಳು ಇಳಿಸಿ ಕರ್ಕೊಂಬಂದರು. ಹೊಯ್ದಾಟ ಅಲ್ಲೇ ಶುರು ಆಯಿತು. ಯಾವಾಗ ಮುಂಬೈ ಬಂದರಕ್ಕೆ ಬಂದರೋ ಗಾಂಧೀಜಿ, ಸಮುದ್ರ ಪ್ರಕ್ಷುಬ್ಧ ಆಗಿತ್ತು ಅಂತ ಹೇಳಿದ್ನಲ್ಲ. ಇದು ಯಾವಾಗಲೂ ಜೂನ್ ಜುಲೈದಲ್ಲಿ ಆಗುವಂಥದ್ದೇ. ಈ ಸಮುದ್ರದಲ್ಲಿದ್ದಂಥ ಪ್ರಕ್ಷುಬ್ಧ ಪರಿಸ್ಥಿತಿ ಇತ್ತು. ಅದಕ್ಕೆ ಹೇಳ್ತಾರೆ ಅವರು, ಹೊರಗಿನ ಬಿರುಗಾಳಿ ನನ್ನ ಮನಸ್ಸಿನಲ್ಲಿ ಇಳಿತಿರುವಂಥ ಬಿರುಗಾಳಿ ಸಂಕೇತ ಆಗಿತ್ತು ಅಂತ. ಕಲ್ಪನೆ ಮಾಡ್ಕೊಳ್ಳಿ, ಬ್ಯಾರಿಸ್ಟರ್ ಆಗಿ ಬಂದಿದ್ದೀನಿ, ನನಗೇನೂ ಜ್ಞಾನ ಇಲ್ಲ, ಹೆಂಗೆ ವಕೀಲಿ ನಡೆಸಬೇಕು ಅಂತ ಗೊತ್ತಿಲ್ಲ, ಬರೀ ಒಂದು ಡಿಗ್ರಿ ಇದೆ ಹೊರತಾಗಿ ನನಗೆ ಯಾವ ಜ್ಞಾನವೂ ಇಲ್ಲಲ್ಲ ಅಂದಾಗ ಜೀವನ ಹೇಗೆ ನಡೆಸಬೇಕು ಅನ್ನೋದು ಆತಂಕ ಎಷ್ಟಾಗತ್ತೆ. ಇವ್ರ ಅಣ್ಣ ಬಂದಿದ್ರಂತೆ ಕರ್ಕೊಂಡು ಹೋಗೋದಕ್ಕೆ. ಆಗಲೇ ಡಾಕ್ಟರ್ ಮೆಹ್ತಾರ್ ಅವ್ರನ್ನ ಅವ್ರು ಇನ್ನೊಂದು ಅಣ್ಣಂದ್ರನ್ನ ಕರ್ಕೊಂಡು ಬಂದಿದ್ರಂತೆ. ಅವ್ರ ಮನೆಯಲ್ಲಿ ಇರಬೇಕು ಅಂತ ತೀರ್ಮಾನ ಆಗಿತ್ತು. ಅವ್ರ ಮನೆಯಲ್ಲೇ ಗಾಂಧಿ ಇದ್ದರು. ಮುಖ್ಯ ಗಾಂಧೀಜಿಗೆ ಆಸಕ್ತಿ ಇದ್ದದ್ದು ಬಂದ ತಕ್ಷಣ ತಾಯಿನ ನೋಡಬೇಕು ಅಂತ. ಯಾಕಂದರೆ ತಾಯಿಗೆ ಮಾತು ಕೊಟ್ಟು ಹೋಗಿದ್ರಲ್ಲ, ನಾನು ಮೂರು ಮಾಡೋದಿಲ್ಲ ಅಂತ, ಮಾಂಸ ತಿನ್ನಲ್ಲ, ಮದ್ಯ ಕುಡಿಯಲ್ಲ ಮತ್ತು ಸ್ತ್ರೀ ಮುಟ್ಟಲ್ಲ ಅಂತ ಮಾತು ಕೊಟ್ಟಿದ್ರು. ನಾನು ಹಾಗೆ ನಡ್ಕೊಂಡಿದ್ದೀನಿ ಅಂತ ತಾಯಿಗೆ ಹೇಳಬೇಕು ಅಂತ ತುಂಬ ಆದರ್ಶ ಇತ್ತು. ಅಣ್ಣನ ಕೇಳಿದಂತ ಅಮ್ಮ ಹೇಗಿದ್ದಾಳೆ ಅಂತ. ಆಗ ತಕ್ಷಣ ಅಣ್ಣ ಹೇಳಿದ್ರಂತೆ, ಅಮ್ಮ ತೀರ್ಕೊಂಡು ಭಾಳ ದಿವಸ ಆಯಿತು ಅಂತ ಹೇಳಿದ್ರಂತೆ. ಅಮ್ಮ ಜೀವಂತವಾಗಿಲ್ಲ ಅನ್ನೋದು ಭಾಳ ದುಃಖ ಆಯಿತು ಅವ್ರಿಗೆ. ಪದ್ಧತಿ ಪ್ರಕಾರ ಅದೇನು ಮೃತ ಸ್ನಾನಗಳನ್ನೆಲ್ಲ ಮಾಡಿದರು. ತಾಯಿ ತೀರ್ಕೊಂಡದ್ದನ್ನು ಹೇಳೇ ಇಲ್ಲ. ಬೇರೆ ದೇಶದಲ್ಲಿದ್ದಾನೆ ಹುಡುಗ, ಪರೀಕ್ಷೆಗೆ ಓದ್ತಾನೆ, ಯಾಕೆ ಹೇಳಬೇಕು ಅಂತ ಹೇಳಿಲ್ಲ. ಈ ತಡವಾಗಿ ಸುದ್ದಿ ಹೇಳಿದ್ಮೇಲೆ ಏನು ಪ್ರಯೋಜನ ಇಲ್ಲ, ಬಂದು ಬರ್ತಾನಲ್ಲ ಹಾಗಿದ್ರು ಅಂತ. ಆದರೆ ಭಾಳ ಮನಸ್ಸಿಗೆ ನೋವಾಯಿತು ಅಂತ ಹೇಳ್ತಾರೆ. ತಂದೆ ಸಾವಿನಿಂದ ಆದಂಥ ನೋವಿಗಿಂತ ತಾಯಿ ಸಾವು ಹೆಚ್ಚಾಗಿತ್ತು. ಯಾಕಂದರೆ ನಾನು ಕನಸಿದಂಥ ಗೋಪುರ

0: ಅಲ್ಲ, ಅಮ್ಮನಿಗೆ ಕೊಟ್ಟಂಥ ಮಾತು ನಡೆಸಿದೆ ಅಂತ ಹೇಳೋದು, ಅದು ಆಗಲಿಲ್ಲ ಅಂತ. ಆದರೆ ಗಾಂಧಿ ಹೇಳ್ತಾರೆ, ನಾನು ಆ ಕಾಲದಲ್ಲಿ ನೆನಪಿದೆ ನನಗೆ, ಹೋ ಅಂತ ಅತ್ತು ಕರೆದು ಕಣ್ಣೀರು ಗರೆದು ಗೋಳಾಡಲಿಲ್ಲ ಅಂತ ನೆನಪಿದೆ. ಕಣ್ಣೀರನ್ನು ತಡ್ಕೊಂಡು ತಾಯಿ ಮರಣ ಸಂಭವಿಸದೇ ಇದ್ದರೆ ಹೇಗಿರಬೇಕೋ ಹಾಗೆ ಜೀವನ ನಡೆಸಿದರು ಅಂತ. ಅನೇಕ ಜನ ಪರಿಚಯ ಆಯಿತು ಗಾಂಧೀಜಿಗೆ ಬಂದಮೇಲೆ. ಆದರೆ ಅದರಲ್ಲಿ ಒಬ್ಬರ ಪರಿಚಯ ಬಹಳ ಗಟ್ಟಿಯಾಗಿ ಹೇಳ್ತಾರೆ ಗಾಂಧೀಜಿ. ಅವರು ರಾಯ್ಚಂದ್ ಅಂತ, ಆತ ಕವಿ ರಾಯ್ಚಂದ್ ಅಂತ, ಅಥವಾ ರಾಜಚಂದ್ರ ಅಂತ ಹೆಸರು. ಈ ಡಾಕ್ಟರ್ ಮೆಹ್ತಾ ಇದ್ರಲ್ಲ, ಅವ್ರ ಹಿರಿಯಣ್ಣನ ಅಳಿಯ ಮತ್ತು ರೇವಾಶಂಕರ್ ಜಗಜೀವನರ ಹೆಸರಲ್ಲಿ ನಡೀತಿದ್ದಂಥ ರತ್ನಪಡಿ ವ್ಯಾಪಾರದ ಪಾಲುದಾರರವ್ರು, ಸಣ್ಣ ಕೆಲಸ ರತ್ನ ಮಾರುವಂಥವ್ರು. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಗಾಂಧೀಜಿಗೆ ಆತನ ಪರಿಚಯ ಆದಾಗ ರಾಯ್ಚಂದನ ವಯಸ್ಸು 25 ಹುಡುಗ. ಆದರೆ ಮೊದಲನೇ ಸಲ ಅವನು ನೋಡಿದ ತಕ್ಷಣ ಗಾಂಧೀಜಿಗೆ ಏನನ್ನಿಸ್ತು, ಆತ ಒಳ್ಳೆ ಸಚ್ಚಾರಿತ್ರ ಉಳ್ಳವನು ಮತ್ತು ಮಹಾಜ್ಞಾನಿ ಅಂತ ಅನಿಸ್ಬಿಡ್ತು. 25 ವರ್ಷಕ್ಕೆ ಆತ ಶತಾವಧಾನ ಮಾಡ್ತಿದ್ದಂತೆ, ಶತಾವಧಾನಿಯಾಗಿದ್ದು ಅಂದರೆ 100 ವಿಷಯಗಳನ್ನು ಜ್ಞಾಪಕ ಇಟ್ಕೊಳ್ಳೋ ಹಾಗೆ. ಬೇಕಾದ್ರೆ ನೋಡಿ ಪರೀಕ್ಷೆ ಮಾಡಿ ನೋಡಿ ಅಂದ್ರಂತೆ. ಗಾಂಧೀಜಿ ಏನು ಮಾಡ್ತಾರೆ, ಇವ್ರು ಗೊತ್ತಿರುವಂಥ ಯುರೋಪಿಯನ್ ಭಾಷೆಯಲ್ಲಿ ಇದೆಯಲ್ಲ, ಏನೇನು ಭಾಷೆ ಬರ್ತಿತ್ತೋ, ಸ್ಪ್ಯಾನಿಷ್ ಆಗಲಿ ಅಥವಾ ಫ್ರೆಂಚ್ ಆಗಲಿ, ಎಲ್ಲ ಶಬ್ದ ಭಂಡಾರದಿಂದ ತೆಗೆದು ಕೆಲವು ಪದಗಳನ್ನು ಒಂದು ರೀತಿ ಹೇಳ್ಕೊಂಡು ಹೋದರು. ಅದೇ ರೀತಿ ಮತ್ತೊಮ್ಮೆ ಹೇಳಿ ಅಂತ ಹೇಳಿದ್ರಂತೆ. ಅದು ಕರೆಕ್ಟಾಗಿ ಒಂದು ಚೂರು ತಪ್ಪದೇ ಹೇಳಿದ್ದಂತೆ. ಅದು ಭಾಳ ನನಗೆ ಖುಷಿ ಆದರೂ ಕೂಡ ಮುಗ್ಧನಲ್ಲ ನಾನು, ಇದು ಕಲ್ಕೋಬೋದು ಹೇಗೋ ಮಾಡ್ಕೋಬೋದು ಅಂತ ಅಂದ್ಕೊಂಡೆ. ಆದರೆ ಮುಖ್ಯ ನನಗೆ ಆತನ ಬಗ್ಗೆ ವಿಶ್ವಾಸ ಬಂದದ್ದು ಅವನಿಗಿರುವಂಥ ವಿಷಯ ಜ್ಞಾನದ ಬಗ್ಗೆ ಅಲ್ಲ. ಆ ಮನುಷ್ಯ ಎಷ್ಟು ನಿರ್ಮಲ ಚಾರಿತ್ರ್ಯದವನಾಗಿದ್ದ, ಆತ್ಮದರ್ಶನ ಪಡ್ಕೊಳ್ಳೋಕ್ಕೆ ಬದುಕಿದ್ದ ಅಂತ ನನಗೆ ಖಾತ್ರಿ ಆಯಿತು. ಅಂತರ ಅನುಭವಕ್ಕೆ ನನಗೆ ಬಂದದ್ದು ರಾಯ್ಚಂದನ ಸ್ನೇಹ ನನಗೆ ಬಹಳ ಅಪ್ಯಾಯಮಾನವಾದದ್ದು ಅಂತ ಹೇಳ್ತಾರೆ. ಆ ರಾಯ್ಚಂದ್ ಭಾಯಿ ಲಕ್ಷಾಂತರ ರೂಪಾಯಿ ರತ್ನ ವ್ಯವಹಾರ ಮಾಡೋನು, ರತ್ನಗಳ ಪರೀಕ್ಷೆಯಲ್ಲಿ ಅತ್ಯಂತ ನಿಪುಣ ಆಗಿದ್ದವನು. ವ್ಯಾಪಾರದಲ್ಲಿ ಯಾವುದೇ ಸಮಸ್ಯೆ ಬಂದರೂ ಯಾರೇ ಬಂದರೂ ಸೊಲ್ಯೂಷನ್ ಹೇಳಿಕೊಡ್ತಿದ್ದ, ಹೀಗೆ ಮಾಡಿ ಹೀಗೆ ಮಾಡಿ ಅಂತ ಹೇಳ್ತಿದ್ರಂತೆ. ಆದರೆ ಆತನ ಪುರುಷಾರ್ಥ ಆತ್ಮಸಾಕ್ಷಾತ್ಕಾರ ಮತ್ತು ಹರಿದರ್ಶನ ಅಂತ ಹೇಳ್ತಿದ್ರು. ಇಲ್ಲ, ಅವ್ರ ಅಂಗಡಿ ಮೇಲೆ ಉಳಿದು ಅಕೌಂಟ್ಸ್ ಪುಸ್ತಕದ ಜೊತೆಗೆ ಒಂದು ದಿನಚರಿ ಪುಸ್ತಕ ಇರ್ತಿತ್ತು, ಒಂದು ಧಾರ್ಮಿಕ ಗ್ರಂಥ ಇರ್ತಿತ್ತಂತೆ. ಇವರಿಗೆಲ್ಲ ಕಲಿಸಿದ್ದಾರೆ, ಬೇರೆ ಬೇರೆ ಧರ್ಮಗಳ ಆಚಾರ್ಯರನ್ನು ಹೇಳೋಕೆ ಪ್ರಯತ್ನ ಮಾಡಿದ್ದಾರೆ, ಹೇಗಿದ್ದರು ಅಂತ ಕಲಿಸಿದ್ದಾರೆ ರಾಯ್ಚಂದ್. ಆದರೆ ಗಾಂಧೀಜಿ ಎಷ್ಟು ಎತ್ತರಕ್ಕೆ ಇಟ್ಕೊಂಡಿದ್ದಾರೆ ಮನುಷ್ಯನಂದರೆ, ಅನೇಕ ಧಾರ್ಮಿಕ ಆಚಾರ್ಯರ ಸಂಪರ್ಕ ನನ್ನ ಜೀವನದಲ್ಲಿ ಸಿಕ್ಕೋಗಿದೆ, ಅವರೆಲ್ಲರೂ ನನ್ನ ಮನಸ್ಸಿನಲ್ಲಿ ಪರಿಣಾಮ ಮಾಡಿದ್ದಾರೆ. ಆದರೆ ರಾಯ್ಚಂದ್ ಭಾಯಿ ಮಾಡಿದಷ್ಟು ಪರಿಣಾಮವನ್ನು ಯಾವ ಧರ್ಮಗುರುಗಳು ನನಗೆ ಮಾಡಲಿಲ್ಲ ಅನ್ನೋದನ್ನು ಗಟ್ಟಿಯಾಗಿ ಹೇಳಬೇಕು. ಇನ್ನೊಂದು ವಿಷಯ, ಇದು ಗಾಂಧೀಜಿ ಸ್ವಭಾವನೆ ಅಷ್ಟು ಅದ್ಭುತವಾದದ್ದು. ಆತನು ದೊಡ್ಡವನು ಅಂತ ಒಪ್ಕೊಂಡ್ರೂ ಕೂಡ ಗುರು ಅಂತ ಒಪ್ಕೊಳ್ಳಿಲ್ಲ. ಜ್ಞಾನಿ ಒಳ್ಳೆ ಮನುಷ್ಯ ಅಂತ ಅಷ್ಟೇ ಇದ್ರ ಹೊರತಾಗಿ ಅವನು ಅಷ್ಟು ಆದರ ಭಾವ ಇದ್ದರೂ ಅವನ ಧರ್ಮಗುರು ಅಂತ ಮನಸ್ಸು ಅಂಗೀಕಾರ ಮಾಡಲಿಲ್ಲ. ಅದಕ್ಕೆ ಹೇಳ್ತಾರೆ ಗಾಂಧೀಜಿ, ಧರ್ಮಗುರುವಿಗಾಗಿ ನನ್ನ ಹೃದಯ ಇನ್ನೂ ತೆರೆದೇ ಇದೆ ಅಂತ, ಯಾರೂ ಸಿಕ್ಕಿಲ್ಲ ಅಂತ. ಈ ಮಾತನ್ನು ಎಲ್ಲರೂ ಗಮನಿಸಬೇಕಾದದ್ದು. ನಾವು ಯಾರನ್ನೋ ಒಬ್ಬರನ್ನು ದೊಡ್ಡವರು ಅಂದರೆ ಎಲ್ಲ ರೀತಿ ದೊಡ್ಡವರು ಅಂದ್ಕೊಂಡ್ಬಿಡ್ತೀವಿ. ಗಾಂಧೀಜಿ ಹೇಳ್ತಾರೆ, ಅವತ್ತು ಒಳ್ಳೆ ಮನುಷ್ಯ, ಆದರೆ ಗುರು ಅಂತ ಒಪ್ಕೊಳ್ಳೋಕ್ಕಾಗಲಿಲ್ಲ ನನಗೆ. ಅದು ಎಷ್ಟೋ ಕಾಲದಲ್ಲಿ ನನಗೆ ಎಷ್ಟು ಮಾರ್ಗದರ್ಶನ ಮಾಡಿದ್ದಾನೆ ಅನ್ನೋದು ಅವರ ಜೀವನ ಚರಿತ್ರೆಯಲ್ಲಿ ಮುಂದೆ ಕಾಣ್ತಾ ಹೋಗುತ್ತೆ. 3 ಜನ ನನ್ನ ಮೇಲೆ ಬಹಳ ಪರಿಣಾಮ ಮಾಡಿದವರು ಅಂತ ಗಾಂಧೀಜಿ ಹೇಳ್ತಾರೆ. ಒಬ್ಬರು ಜೀವನ ಸಂಸರ್ಗದಿಂದ ರಾಯ್ಚಂದ್ ಭಾಯಿ, ದೇವರ ಸಾಮ್ರಾಜ್ಯ ನಿಮ್ಮ ಹೃದಯದಲ್ಲಿದೆ ಅನ್ನೋ ಪುಸ್ತಕ ಬರೆದಂಥ ಲಿಯೋ ಟಾಲ್ಸ್ಟಾಯ್, ಸರ್ವೋದಯ ಅನ್ನೋ ಪುಸ್ತಕದಿಂದ ಜಾನ್ ರಸ್ಕಿನ್, ಈ 3 ನನ್ನ ಜೀವನಕ್ಕೆ ಮಾರ್ಗದರ್ಶಿಗಳಾದರು.
1: ಇನ್ನು ಮುಂದೆ ಕೇಳಿ ಗಾಂಧೀಜಿಯವರಿಗೆ ಪ್ರಿಯವಾಗಿದ್ದ ಮೀರಾ ಭಜನ್.

0: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ.
1: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರ. ನಮ್ಮ ಜೊತೆಗಿದ್ದಾರೆ ವಕೀಲರಾದ ಕೃಷ್ಣ ಪ್ರಸಾದ್ ನಡಸಾರ್ ಅವರು. ಸರ್ ನಮಸ್ಕಾರ.
2: ನಮಸ್ಕಾರ ಸರ್.
1: ಈಗ ಒಂದು ಸಣ್ಣ ಕಿರಾಣಿ ಅಂಗಡಿ ನಡೆಸಿರ್ತಾರೆ ಕೆಲವೊಬ್ರು, ಜಿ ಎಸ್ ಟಿ ನಂಬರ್ ಲಾಗು ಆಗತ್ತಾ, ಜಿ ಎಸ್ ಟಿ ನಂಬರ್ ನಾನು ತಗೊಂಡಿದ್ದೀನಿ ಅಂತೆಲ್ಲ ಅವರು ಹೇಳ್ತಿರ್ತಾರೆ. ಪಾಪ ಸಣ್ಣ ಅಂಗಡಿ ಆದರೂ ಕೂಡ ಹೇಳ್ತಿರ್ತಾರೆ, ಅದು ಹೌದಾ? ಅವರಿಗೂ ಏನಾದರೂ ಜಿ ಎಸ್ ಟಿ ನಂಬರ್ ಅವಶ್ಯಕತೆ ಇದೆಯಾ?
2: ನೋಡಿ, ಈಗ ಅಂಗಡಿಯಲ್ಲಿ ಯಾವುದೇ ಸಾಮಾನನ್ನು ಖರೀದಿಸುವಾಗ ಒಟ್ಟು ಬೆಲೆಯಲ್ಲಿ ಜಿ ಎಸ್ ಟಿ ತೆರಿಗೆ ಸೇರಿರುವಂಥದ್ದು. ಉದಾಹರಣೆಗೆ ನೀವೊಂದು 100 ರೂಪಾಯಿಯ ಸಾಮಾನನ್ನು ತೆಗೆದುಕೊಂಡ್ರೆ ಅದಕ್ಕೆ 18% ಅಂದರೆ 118 ರೂಪಾಯಿ ತೆರಿಗೆ ಸೇರಿ ನಿಮ್ಮ ಜೇಬಿನಿಂದ ಹೋಗುತ್ತದೆ ಅಂತ ಇಟ್ಕೊಳ್ಳೋಣ. ಆದರೆ ನಿಮಗೆ ಈ ಜಿ ಎಸ್ ಟಿ ನಂಬರ್ ಇದ್ದರೆ ಆ 18 ರೂಪಾಯಿ ಸರ್ಕಾರ ನಿಮಗೆ ವಾಪಸ್ ಕೊಡಬಹುದು. ಇದನ್ನು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತ ಹೇಳಿ ಈ ಟ್ಯಾಕ್ಸ್ ವ್ಯವಹಾರದಲ್ಲಿ ಕರೀತಾರೆ. ಅಂದರೆ ನೀವು ಖರೀದಿಸುವಾಗ ಕಟ್ಟಿದ ತೆರಿಗೆ ನೀವು ಮಾರಾಟ ಮಾಡುವಾಗ ಕಟ್ಟಬೇಕಾದ ತೆರಿಗೆಯಿಂದ ಕಳೆಯಬಹುದು. ಈ ಖರ್ಚು ನೇರವಾಗಿ ಕಡಿಮೆ ಆಗುತ್ತದೆ. ಇನ್ನೊಂದು ಪ್ರಯೋಜನ ಏನಂದ್ರೆ, ಜಿ ಎಸ್ ಟಿ ನಂಬರ್ ಇರುವಂತಹ ಅಂಗಡಿದಾರರಿಗೆ ದೊಡ್ಡ ದೊಡ್ಡ ಕಂಪನಿಗಳು

0: ಅಥವಾ ಸಗಟು ವ್ಯಾಪಾರಿಗಳು ಕಡಿಮೆ ಬೆಲೆಗೆ ಸಾಮಾನನ್ನು ಕೊಡಲು ಮುಂದೆ ಬರುತ್ತಾರೆ, ಯಾಕೆಂದ್ರೆ ಅವರಿಗೆ ಕೂಡ ನಿಮ್ಮ GST ನಂಬರಿಂದ ಉಪಯೋಗ ಆಗಬಹುದು.
1: GST ಅಂತ ಎಲ್ಲ ಜೊತೆಯಲ್ಲಿ ಇದ್ದೇ ಇರುತ್ತೆ.
0: ಹೌದು,
1: ಹಾಗಾಗಿ GST ಎಲ್ಲ ಸೇರಿ ಅಂತ ಒಂದು ಮೊತ್ತ ಇರುತ್ತದೆ, ಸೇರಿದ್ರೆ ನಿಮಗೆ ಕಡಿಮೆ ಆಗಬೇಕು.
0: ಕಡಿಮೆ ಆಗಬೇಕು.
1: GST ಪ್ರತ್ಯೇಕ ಅಂತಂದ್ರೆ ಜಾಸ್ತಿ
0: ಆಗುತ್ತೆ.
1: ಹಾಗಾಗಿ GST ಇದ್ರೆ ಒಳ್ಳೇದು. GST ಇದ್ದಲ್ಲಿ ನಿಮ್ಮ ಸಾಮಾನುಗಳನ್ನು ತಗೊಂಡ್ರೆ ಇನ್ನೂ ಒಳ್ಳೇದೇ ಅಂತ
0: ಒಳ್ಳೇದು
1: ಅಲ್ವಾ.
0: ಹೌದು. ಇದರಿಂದ ಇನ್ನೊಂದು ಉತ್ತಮ ಬೆಳವಣಿಗೆ ಏನಂದ್ರೆ GST ಬಗ್ಗೆ, ಈಗ ನನ್ನ ಅಂಗಡಿ ಚಿಕ್ಕದು, ನಾನು ಕೂಡ GST ಕಟ್ಟಲೇಬೇಕೆ ಅಂತ ಎನ್ನುವಂಥ ಪ್ರಶ್ನೆ ಇದ್ರೆ, ವಾರ್ಷಿಕ ವಹಿವಾಟು 40 ಲಕ್ಷದ ಒಳಗಿದ್ರೆ ಅಲ್ಲಿ GST ಏನು ಕಡ್ಡಾಯ ಅಲ್ಲ. ಆದರೆ ಐಚ್ಛಿಕವಾಗಿ ನೋಂದಣಿ ಮಾಡಿಕೊಂಡ್ರೆ, ನಾನು ಈಗಾಗಲೇ ಹೇಳಿದಾಗೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ನ ಪ್ರಯೋಜನವನ್ನು ನೀವು ಪಡ್ಕೊಳ್ಬಹುದು.
1: ಅಂದ್ರೆ ಸಣ್ಣ ಸಣ್ಣ ಅಂಗಡಿ ಇರ್ತದಲ್ಲ ಸರ್, ತುಂಬಾ ಕಡಿಮೆ ವ್ಯವಹಾರ ಇರ್ತದೆ, ಅಲ್ಲಿ GST ಏನು ಬೇಕಾಗಿಲ್ಲ.
0: ಆದ್ರೆ 40 ಲಕ್ಷದ ವರೆಗಿನ ವ್ಯವಹಾರಕ್ಕೆ ಅಗತ್ಯ ಇಲ್ಲ. ಅಂದ್ರೆ ನಿಮಗೆ ಐಚ್ಛಿಕವಾಗಿ ಅದನ್ನು ಮಾಡಿಕೊಂಡ್ರೆ ನಿಮಗೆ ಕೆಲವು ಪ್ರಯೋಜನಗಳನ್ನು ಮುಂದಕ್ಕೆ ಪಡ್ಕೊಳ್ಬಹುದು.
1: ಸರಿ ಸರಿ ಸರಿ. GST ನೋಂದಣಿಯನ್ನು ನಾವು ಆನ್ಲೈನ್ನಲ್ಲಿ ಮಾಡಿಸ್ಕೋಬಹುದಾ?
0: ಹೌದು, GST ನೋಂದಣಿ ಸಂಪೂರ್ಣ ಉಚಿತ ಆಗಿರುವಂಥದ್ದು. ಇದು GST.gov.in ಅನ್ನುವಂಥ ವೆಬ್ಸೈಟಲ್ಲಿ ಅಥವಾ ನೀವು ಹತ್ತಿರದ ಲೆಕ್ಕ ಪರಿಶೋಧಕರಲ್ಲಿ GST ಸೇವಾ ಕೇಂದ್ರಗಳಲ್ಲಿ ಸಹಾಯ ಪಡ್ಕೊಂಡು ಅಲ್ಲಿ ಆನ್ಲೈನ್ನಲ್ಲಿ ಮಾಡ್ಕೊಳ್ಬಹುದು. ಸಾಮಾನ್ಯವಾಗಿ 3-7 ದಿವಸದೊಳಗಡೆ ಈ GST ನಂಬರ್ ಸಿಗ್ತದೆ.
1: ಸಿಗುತ್ತಲ್ಲ,
0: ಸಿಗುತ್ತೆ.
1: ತುಂಬ ಧನ್ಯವಾದಗಳು ವಕೀಲರಾದ ಕೃಷ್ಣ ಪ್ರಸಾದ್ ನಡಸರ್ ಅವರೇ, ತಾವು ಈ ಬಗ್ಗೆ ಬಹಳ ಒಂದು ವಿವರವಾದ ಮಾಹಿತಿಯನ್ನು ಕೊಟ್ಟಿದ್ದೀರಿ. ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ kannada.nyaya.org ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ

0: आइए सुनते हैं फ्लैग फाउंडेशन ऑफ इंडिया के प्रेसिडेंट श्री नवीन जिंदल का विशेष संदेश।
1: वंदे मातरम प्यारे देशवासियों, आप सभी को स्वतंत्रता दिवस की हार्दिक शुभकामनाएं। आज हम अमर शहीदों को नमन करते हैं और राष्ट्र निर्माण में जुटे हर भारतीय का अभिनंदन करते हैं। विक्रम 1 की लॉन्चिंग, $5 ट्रिलियन की अर्थव्यवस्था का लक्ष्य, राष्ट्रमंडल खेलों में 39 पदक और डिजिटल क्रांति, यही है नए भारत की पहचान। फ्लैग फाउंडेशन ऑफ इंडिया के हर घर तिरंगा हर दिन तिरंगा अभियान से जुड़े। जय हिंद, जय भारत, ವಂದೇ ಮಾತರಂ.
2: ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವ ಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಿಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವ ಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಕರ್ನಾಟಕದ ಸಾಧನೆಯೇ ಭಾರತದ ಸಾಧನೆ. ಕರ್ನಾಟಕದ ಸಿರಿ ಭಾರತವನ್ನ ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.
3: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

ಸಮಯ ಸರಿಯಾಗಿ 3:39 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಹೊಂಬೆಸಲು ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಆತ್ಮೀಯ ಸ್ವಾಗತ ಅಂತ ಹೇಳ್ತಾ ನಿಮ್ ಜೊತೆ ಆಗ್ತಾ ಇರೋದು ನಾನು ಮಧು ಚೈತ್ರ. ಹೊಂಬೆಸಲು ಕಾರ್ಯಕ್ರಮದಲ್ಲಿ ಇವತ್ತು ನಾವು ಮಾತಾಡ್ತಾ ಇರೋದು ಯಾವ ವಿಷಯವಾಗಿ ಅಂತ ಅಂದ್ರೆ, ವಿಷಯ ಏನ್ರಿ, ಪ್ರಶ್ನೆನೆ ಅಲ್ವಾ? ಪ್ರಶ್ನೆ ಏನು, ಮೊದಲನೇ ಪ್ರಶ್ನೆನ ಕೇಳ್ಬಿಡಿ. ಸೊ ಕ್ವೆಶ್ಚನ್ ಪೇಪರ್ ರೆಡಿ ಇದ್ರೆ ಉತ್ತರ ಕೊಡಕ್ ನಾವು ರೆಡಿ ಅಂತ ಹೇಳಿದಿರಿ. ಸೊ ಮೊದಲನೇ ಪ್ರಶ್ನೆ ಏನು ಅಂದ್ರೆ, ಭಾರತದ ಪ್ರಾಗೈತಿಹಾಸಿಕ ಪಿತಾಮಹ, ಫಾದರ್ ಆಫ್ ಇಂಡಿಯನ್ ಪ್ರೀ ಹಿಸ್ಟ್ರಿ ಅಂತ ಹೇಳ್ತಾರೆ, ಯಾರನ್ನ ಕರೀತಾರೆ? ಭಾರತದ ಪ್ರಾಗೈತಿಹಾಸಿಕ ಪಿತಾಮಹ ಅಂತ ಯಾರನ್ನ ಕರೀತಾರೆ ಅನ್ನೋದು ಪ್ರಶ್ನೆ. ಪ್ರಶ್ನೆಗೆ ನೀವು ನಮಗೆ ಉತ್ತರ ತಲುಪಿಸಬೇಕಾಗಿರೋದು 9480909013 ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ. ಕೇಳ್ತಾ ಇರಿ ಇದು ಕನ್ನಡ ಕಾಮನಬಿಲ್ಲು 101.3. ನಿಮ್ ಜೊತೆ ಆಗಿರೋದು ನಾನು ಮಧು ಚೈತ್ರ.

0: ಸಮಯ ಸರಿಯಾಗಿ 3:45 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಇವತ್ತು ನಾನು ಕೇಳಿದ ಮೊದಲನೇ ಪ್ರಶ್ನೆ, ಭಾರತದ ಪ್ರಾಗೈತಿಹಾಸಿಕ ಪಿತಾಮಹ ಅಂತ ಯಾರನ್ನ ಕರೀತಾರೆ ಅಂತ. ಸರಿಯಾದ ಉತ್ತರ ಕೊಟ್ಟವರು ರಾಧಾಕೃಷ್ಣ ಚಲಹಳ್ಳಿ ಮೊದಲನೆಯವರಾಗಿ ಅಭಿನಂದನೆಗಳು. ರಾಬರ್ಟ್ ಬ್ರೂಸ್ ಫುಟೆ ಇದು ಸರಿಯಾದ ಉತ್ತರ ಆಗಿತ್ತು. ದಿಲೀಪ್ ಕಲ್ಯಾಣ್ಕರ್ ಅವರು ಕೂಡ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ನೇತ್ರಾ ಕೆಂಗೇರಿಯಿಂದ ಮತ್ತೆ ಬಿಂದು ಪ್ರಕಾಶ್ ಅವರ ಉತ್ತರ ಕೂಡ ಸರಿಯಾಗಿದೆ. ಬಾಬಾ ಕಲ್ಯಾಣ್ ಬೆಂಗಳೂರಿಂದ ಮತ್ತೆ ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ, ಪ್ರಸನ್ನ ಕುಮಾರ್ ದಾವಣಗೆರೆಯಿಂದ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ಮಾಗಡಿ ರೋಡಿಂದ ಶ್ರೀನಾಥ್ ಅವರು, ಜೊತೆಗೆ ಎನ್ ಜಿ ಬಸವರಾಜು ಚಿತ್ರದುರ್ಗದಿಂದ, ಬಿಳೆಬಾವಿಯಿಂದ ಮಂಜುನಾಥ್ ಇಂದರಗಿ ಇಂದ ಸಂದೇಶನ ಕಳಿಸಿ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ಮತ್ತೆ ಅವರ ಜೊತೆಗೆ ಗೀತಾ ಜೋಶಿ ಕಲಬುರಗಿ ಇಂದ, ಬಿಎಂ ವಿಶ್ವನಾಥ್ ರಾಮನಗರದಿಂದ, ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ಜಯರಾಮ್ ಟೈಲರ್ ಮತ್ತೆ ಸುಭಾಷ್ ಪಾಲೇಕರ್, ಸುಜಾತಾ ಆರ್ ಗಣೇಶ್ ಅವರು ಕೂಡ ಸರಿಯಾದ ಉತ್ತರ ಕೊಟ್ಟಿಲ್ಲ. ಮತ್ತೆ ಶ್ವೇತಾ ಅವರು, ಜೊತೆಗೆ ರಾಜ್ಕುಮಾರ್ ಕತ್ರಿಕಿ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ಹರೀಶ್ ಮಲ್ಲೇಶ್ವರಂ ಇಂದ ಮತ್ತೆ ಸರಿಯಾದ ಉತ್ತರ ಕೊಟ್ಟವರು ಇಷ್ಟೇ ಜನ. ಸೊ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾ, ಭಾರತದ ಪ್ರಾಗೈತಿಹಾಸಿಕ ಪಿತಾಮಹ ಅಂತ ಯಾರನ್ನ ಕರೀತಾರೆ ಅಂತ ಪ್ರಶ್ನೆಯನ್ನ ಕೇಳಿದ್ದೆ. ಸರಿಯಾದ ಉತ್ತರನೂ ಕೂಡ ನಾನು ಈಗಾಗಲೇ ಹೇಳಿದ್ದೆ. ಬ್ರಿಟಿಷ್ ಭೂವಿಜ್ಞಾನಿ ಮತ್ತೆ ಪುರಾತತ್ವ ಶಾಸ್ತ್ರಜ್ಞ ರಾಬರ್ಟ್ ಬ್ರೂಸ್ ಫೂಟ್ ಇವರನ್ನ ಭಾರತದ ಪ್ರಾಗೈತಿಹಾಸಿಕ ಪಿತಾಮಹ ಅಂತ ಕರೀತಾರೆ. ಬ್ರಿಟಿಷ್ ಅಧಿಕಾರಿಯವರು 1863 ಭಾರತದಲ್ಲಿ ಮೊದಲನೇ ಪ್ರಾಗೈತಿಹಾಸಿಕ ಕಲ್ಲಿನ ಒಂದು ಸಾಧನವನ್ನ, ಅಂದ್ರೆ ಹ್ಯಾಂಡ್ ಆಕ್ಸ್, ಇದನ್ನ ಮದ್ರಾಸಿನ ಹತ್ರ ಒಂದ್ ಕಡೆ ಪತ್ತೆ ಹಚ್ಚದ್ರಂತೆ. ಈ ಮೂಲಕ ಭಾರತದ ಶಿಲಾಯುಗದ ಇತಿಹಾಸಕ್ಕೆ ಬುನಾದಿನ ಹಾಕದವರು ಇವರು, ರಾಬರ್ಟ್ ಬ್ರೂಸ್ ಫೂಟ್ ಅನ್ನೋಂಥವ್ರು. ಆದ್ರಿಂದ ಇವರನ್ನ ಭಾರತದ ಪ್ರಾಗೈತಿಹಾಸಿಕ ಪಿತಾಮಹ ಅಂತ ಕರೀತಾರೆ.
1: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು, ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ 0 ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ, ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30,00,000 ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
2: आइए सुनते हैं फ्लैग फाउंडेशन ऑफ इंडिया के प्रेसिडेंट श्री नवीन जिंदल का विशेष संदेश.
3: वंदे मातरम प्यारे देशवासियों, आप सभी को स्वतंत्रता दिवस की हार्दिक शुभकामनाएं. आज हम अमर शहीदों को नमन करते हैं और राष्ट्र निर्माण में जुटे हर भारतीय का अभिनंदन करते हैं. विक्रम 1 की लॉन्चिंग, $5 trillion की अर्थव्यवस्था का लक्ष्य, राष्ट्रमंडल खेलों में 39 पदक और डिजिटल क्रांति, यही है नए भारत की पहचान. फ्लैग फाउंडेशन ऑफ इंडिया के हर घर तिरंगा हर दिन तिरंगा अभियान से जुड़े. जय हिंद, जय भारत, ವಂದೇ ಮಾತರಂ.
4: ಭಾರತದ 80ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಆಕಾಶವಾಣಿ ಬೆಂಗಳೂರು

ಪ್ರಸ್ತುತಪಡಿಸುತ್ತಿದೆ ವಿಶೇಷ ಸಂಗೀತ ಕಾರ್ಯಕ್ರಮದ ನೇರ ಪ್ರಸಾರ ಫ್ರೀಡಂ ರಿದಮ್ಸ್ ಅ ಸಿಂಫನಿ ಆಫ್ ಫ್ರೀಡಂ. ಕೇಳಿ ಆಕಾಶವಾಣಿ ಬೆಂಗಳೂರು ಮುಖ್ಯವಾಹಿನಿ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ಹಾಗೂ ರಾಗಂ 24x7 ಡಿಟಿಎಚ್ ವಾಹಿನಿಯಲ್ಲಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಟಾಸ್ಕ್ ಗ್ಲೋಬಲ್ ಪ್ರೈವೇಟ್ ಲಿಮಿಟೆಡ್ ಯಲಹಂಕ ಬೆಂಗಳೂರು. ಬನ್ನಿ ದೇಶದ ಸ್ವಾತಂತ್ರ್ಯದ ಸಂಭ್ರಮವನ್ನು ಒಟ್ಟಾಗಿ ಆಚರಿಸೋಣ, ನಮ್ಮ ತಾಯ್ನಾಡಿಗೆ ಸಂಗೀತ ಲಯದಲ್ಲಿ ಗೌರವ ಸಲ್ಲಿಸೋಣ.

ಧ್ವನಿ ಯಾರದ್ದು ಅನ್ನೋ ಪ್ರಶ್ನೆ ನಂದು. ಈ ಆಡಿಯೋ ಬಟನ್ನ ಕೇಳಿದ್ರಲ್ಲ, ಈ ಧ್ವನಿ ಯಾರದ್ದು ಅನ್ನೋ ಪ್ರಶ್ನೆ, ಪ್ರಶ್ನೆಗೆ ನೀವು ನಮಗೆ ಉತ್ತರಿಸಬೇಕಾಗಿರೋದು 9480909013 ನಮ್ಮ ವಾಟ್ಸಪ್ ಸಂಖ್ಯೆಗೆ. ಇದು ಆಕಾಶವಾಣಿ FM ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3.

ಒಂದು ಆಡಿಯೋ ತುಣುಕನ್ನ ಕೇಳಿಸಿದ್ದೆ. ಆ ಆಡಿಯೋ ತುಣುಕನ್ನ ಕೇಳಿಸಿದ ನಂತರ ಇದು ಯಾರ ಧ್ವನಿ ಅಂತ ಕೇಳಿದ್ದೆ. ಸರಿಯಾದ ಉತ್ತರ ಕೊಟ್ಟವರು ತುಂಬಾ ಅಂದ್ರೆ ತುಂಬಾ ಕಡಿಮೆ ಜನ ಇದ್ದಾರೆ. ಯಾರು ಯಾರು ಯಾರು ಅಂತ ಹುಡುಕುವಂತಹ ಪರಿಸ್ಥಿತಿ ನನ್ನದಾಗಿದೆ. ಬಿಂದು ಪ್ರಕಾಶ್ ಬೆಂಗಳೂರು ಸರಿಯಾದ ಉತ್ತರನ ಕೊಟ್ಟವರು. ಅವರ ಜೊತೆಗೆ ಅವರೊಬ್ಬರೇ ಬಿಂದು ಪ್ರಕಾಶ್, ಅಭಿನಂದನೆಗಳು ನಿಮಗೆ ಅಂತ ಹೇಳ್ತಾ ಸಮಯ ಸರಿಯಾಗಿ 3:56 ಆಗಿದೆ. ನಾನು ಆ ಆಡಿಯೋ ಬಿಟ್ಟನ್ನು ಮತ್ತೊಮ್ಮೆ ಕೇಳಿಸ್ತಾ ಇದ್ದೀನಿ.

ಧ್ವನಿಯನ್ನ ನಾನು ಕೇಳಿಸಿ ಯಾರ ಧ್ವನಿ ಇದು ಅಂತ ಕೇಳಿದ್ದೆ. ಇದು ಯಾರ ಧ್ವನಿ ಅಂತ ನಾನು ಕೇಳಿದ ತಕ್ಷಣ ಸರಿಯಾದ ಉತ್ತರ ಬಿಂದು ಪ್ರಕಾಶ್ ಅವರು ಕೊಟ್ಟಿದ್ರು. ಪಂಚಮಹಳ್ಳಿ ಬಂಡಿ ಅವರ ಧ್ವನಿ ಇದಾಗಿತ್ತು. ಪಂಚಮಹಳ್ಳಿ ಬಂಡಿ ಅವರು ಅಂತ ಅಂದ ಕೂಡಲೇ ನಮಗೆ ನೆನಪಾಗದ, ಅವ್ರು ಚಿಕ್ಕ ವಯಸ್ಸಲ್ಲೇ ಅನೇಕ ಶ್ರವ್ಯ ಮಾಧ್ಯಮಗಳಲ್ಲಿನ ಹಾಡುಗಳಿಗೆ, ಅಂದರೆ ಪುಟ್ಟ ಮಗ್ಗ ಹುಡುಗ ಇದ್ದಾಗಲೇ ಬಾಲಧ್ವನಿಯಲ್ಲಿ ಅನೇಕ ಹಾಡುಗಳನ್ನು ಹಾಡಿದರು. ಜೊತೆಗೆ ನಾವು ಎಷ್ಟೊಂದು ಧಾರಾವಾಹಿಗಳಲ್ಲೂ ಅಭಿನಯ ಮಾಡಿರೋದನ್ನು ಅವರನ್ನು ನೋಡ್ಬೋದು. ಆಕಾಶವಾಣಿ ಮತ್ತು ದೂರದರ್ಶನದ ಬಿಹೈ ಕಲಾವಿದರು ಅನ್ನೋ ಮಾನ್ಯತೆಯನ್ನು ಪಡೆದವರು ಪಂಚಮಹಳ್ಳಿ ಬಂಡಿ ಅವರು. ಸುಗಮ ಸಂಗೀತ ಕ್ಷೇತ್ರದ ಒಂದು ಅದ್ಭುತವಾದ ಪ್ರತಿಭೆ ಪಂಚಮಹಳ್ಳಿ ಬಂಡಿ ಅವರ ಧ್ವನಿಯನ್ನು ನಾನು ಇವತ್ತು ಕೇಳಿಸಿದ್ದೆ ನಿಮಗೆ. ಇದು ಇವತ್ತಿನ ಹೊಂಬಿಸಿಲು ಕಾರ್ಯಕ್ರಮ ಆಗಿತ್ತು. ಸಮಯ ಸರಿಯಾಗಿ 3:57 ನಿಮಿಷಗಳು. ನೀವು ಕೇಳ್ತಾ ಇರೋದು ಆಕಾಶವಾಣಿ FM ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3.

0: ஆகாஷ்வாணி எஃப்எம் ரெயின்போ 101.3 மெகாஹெர்ட்ஸ் மியூசிக்கலி யோர்ஸ்.
1: ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಿಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಯುವಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಕರ್ನಾಟಕದ ಸಾಧನೆಯೇ ಭಾರತದ ಸಾಧನೆ. ಕರ್ನಾಟಕದ ಸಿರಿ ಭಾರತವನ್ನ ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.

ಸಮಯ 4:06 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ವಿಸ್ಮಯವಾದ ಜಗತ್ತು, ವಿಸ್ಮಯ ಜಗತ್ತಿಗೆ ನೀವೆಲ್ರಿಗೂ ಆತ್ಮೀಯ ಸ್ವಾಗತ ಅಂತ ಹೇಳ್ತಾ ನಿಮ್ ಜೊತೆ ಆಗ್ತಾ ಇರೋದು ನಾನು ಮಧು ಚೈತ್ರ. ಇವತ್ತಿನ ಈ ವಿಸ್ಮಯ ಜಗತ್ತಿನಲ್ಲಿ ಒಂದಷ್ಟು ವಿಸ್ಮಯಕಾರಿ ವಿಷಯಗಳನ್ನ ನಾನು ಹೇಳ್ತೀನಿ, ಜೊತೆಗೆ ನಿಮಗೂ ಕೂಡ ವಿಸ್ಮಯಕಾರಿ ವಿಷಯಗಳು ಗೊತ್ತಿದ್ರೆ ಖಂಡಿತ ಹೇಳಿ. ಒಂದಿಷ್ಟು ವಿಷಯಗಳು ಪದೇ ಪದೇ ಅದೇ ವಿಷಯಗಳಾಗತ್ತೆ, ಅದೇ ತಪ್ಪುಗಳಾಗತ್ತೆ, ಅದೇ ಸಮಸ್ಯೆಗಳಾಗತ್ತೆ ಅಂದರೆ ಯಾರಿಗಾದರೂ ಗಾಬರಿ ಆಗತ್ತೆ ಅಲ್ವಾ? ಅಂಥ ಒಂದು ಘಟನೆಯನ್ನು ನಾನು ಹೇಳ್ತೀನಿ. ಯಾವ ಘಟನೆ ಅದು, ಏನು ವಿಷಯ ಅದು, ಎಲ್ಲದನ್ನು ಕಾತರತೆಯಿಂದ ಕೇಳ್ತಾ ಇರಿ, ಜೊತೆಗೆ ಈ ಹಾಡುಗಳನ್ನು ಕೇಳ್ತಾ ಇರಿ. ನಿಮ್ಮ ಜೊತೆ ಆಗಿರೋದು ನಾನು ಮಧು ಚೈತ್ರ. ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

ಸಮಯ ಸರಿಯಾಗಿ 4:16 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಬಿಲುಕ್ 101.3. ಒಂದಿಷ್ಟು ನಿಗೂಢ ವಿಷಯ, ವಿಚಿತ್ರ ಅಥವಾ ಏನು ವಿಸ್ಮಯಕಾರಿ ವಿಷಯಗಳನ್ನ ಹೇಳುವಂತಹ ಸಮಯ ಇದು. ಕಂಡು ಕೇಳರಿಯದ ಒಂದಿಷ್ಟು ಕಾಕತಿ ತಾಳಿಯ ಘಟನೆಗಳು ನನಗೆ ಒಂದು ಸಿಕ್ತು. ಏನಂದ್ರೆ ಸುಮಾರು 250 ವರ್ಷಗಳ ಅವಧಿಯಲ್ಲಿ, ಅಂದರೆ ಒಂದು 200-250 ವರ್ಷಗಳ ಅವಧಿಯಲ್ಲಿ ನಡೆದಿರುವಂತಹ ಒಂದು ಘಟನೆ ತುಂಬ ವಿಚಿತ್ರವಾಗಿದೆ. ಏನಂದ್ರೆ ವೇಲ್ಸ್ ಕರಾವಳಿ ಆಚೆಗಿನ ಮೆನಾಯ್ ಅನ್ನೋ ಒಂದು ಜಲಸಂಧಿ ಇರುತ್ತೆ, ಅಲ್ಲಿ 3 ಸಲ ಈ 200 ವರ್ಷಗಳಲ್ಲಿ 3 ಸಲ ಹಡಗು ಮುಳುಗೋಗುತ್ತೆ. 3 ಬಾರಿನೂ ಮುಳುಗಿದ ದಿನಾಂಕ ಒಂದೇ. ಅಷ್ಟೇ ಅಲ್ಲ, ಇನ್ನೂ ಒಂದು ವಿಷಯ ಏನಂದ್ರೆ ಇದ್ರ ಬಗ್ಗೆ, ಮೊದಲನೇ ಸಲ ಒಂದು ಹಡಗು ಮುಳುಗ್ತು ಅದು 1664 December 5 ಮುಳುಗ್ತು. ಹಡಗಲ್ಲಿ 81 ಜನ ಪ್ರಯಾಣಿಕರಿದ್ರು, ಎಲ್ಲರೂ ಮುಳುಗ ಹೋದ್ರು, ಆದ್ರೆ ಉಳಿದ್ಕೊಂಡವನು ಒಬ್ಬನೇ ಒಬ್ಬ. ಅವನ ಹೆಸರು ಹ್ಯೂವಿಲಿಯಮ್ಸ್ ಅಂತ ಅವನ ಹೆಸರು. ಇನ್ ಎರಡನೇ ಬಾರಿ ಇನ್ನೊಂದು ಹಡಗು ಅದೇ ಜಲಸಂಧಿಯಲ್ಲಿ ಮುಳುಗ್ತು, ಆದ್ರೆ ಅದು ಮುಳುಗಿದ್ದು ಈ ಹಿಂದಿನ ಹಡಗು ಮುಳುಗ್ತಲ್ಲ ಅದಾದ್ಮೇಲೆ 121 ವರ್ಷಗಳ ನಂತರ. ಅವತ್ತು 1785 December 5 ಅಂದ್ರೆ ಹಿಂದಿನ ಮೊದಲನೇ ಹಡಗು ಮುಳುಗಿದ್ದು 1664 December 5, ಎರಡನೇ ಹಡಗು ಮುಳುಗಿದ್ದು 1785 December 5 ಒಬ್ಬನ ಹೊರತು. ಅಲ್ಲಿ ಇನ್ನೆಲ್ಲ ಪ್ರಯಾಣಿಕರು ಮುಳುಗಿ ಸತ್ ಹೋದ್ರು, ಉಳಿದವನು ಒಬ್ಬನೇ ಒಬ್ಬ, ಅವನ ಹೆಸರು ಕೂಡ ಹ್ಯೂ ವಿಲಿಯಮ್ಸ್ ಅಂತ. ಎರಡು ಹಡಗುಗಳು ಅದೇ ಪ್ರದೇಶದಲ್ಲಿ ಒಂದೇ ತಿಂಗಳ ಅದೇ ತಾರೀಕಿನಂದು ಮುಳುಗೋಯ್ತು. ಅಂತದೇನು ದೊಡ್ಡ ವಿಷಯ ಅಲ್ಲದೆ ಇರಬಹುದು, ದೊಡ್ಡ ವಿಷಯ ಏನು ಅಂತಾನು ಹೇಳ್ತೀನಿ. ಕೇಳ್ತಾ ಇರಿ, ಇದು FM ರೈನ್ಬೋ ಕನ್ನಡ ಕಾಮನ ಬಿಲ್ಲು 101.3.

ಹೌದು, ನಿಗೂಢಗಳನ್ನ ಪತ್ತೆ ಹಚ್ಚುವಂತಹ ಸಮಯ ಇದು. ಒಂದಿಷ್ಟು ನಿಗೂಢದ ವಿಷಯಗಳನ್ನ ಹೇಳ್ತಾ ಇದ್ದೆ ನಾನು. ಏನಂದ್ರೆ, ಕಾಕತಾಳೀಯ ಘಟನೆಗಳು ಅನ್ನೋದು ಹೆಂಗಿರುತ್ತೆ ಅಂದ್ರೆ, ಒಂದೇ ಹಡಗುಗಳು ಬೇರೆ ಬೇರೆ ಆದ್ರೂ ಕೂಡ ಒಂದೇ ದಿನಾಂಕದಲ್ಲಿ ಮುಳುಗಿದಂತ ಹಡಗುಗಳ ಬಗ್ಗೆ, ಎರಡು ಹಡಗಿನ ಬಗ್ಗೆ ಹೇಳಿದ್ದೆ. ಮೊದಲನೇ ಬಾರಿ ಮುಳುಗಿದ್ದು 1664 December 5 81 ಪ್ರಯಾಣಿಕರಿದ್ದ ಆ ಹಡಗಿನಲ್ಲಿ. ಎಲ್ಲಾರು ಸತ ಹೋಗ್ತಾರೆ, ಒಬ್ನೇ ಒಬ್ನು ಉಳಿತಾನೆ, ಅವನ ಹೆಸರು ಹೂ ವಿಲಿಯಮ್ಸ್ ಅಂತ. ಎರಡನೇ ಬಾರಿ ಅಂದ್ರೆ ಅದು 1785 December 5 ಆ ಹಡಗು ಕೂಡ ಮುಳುಗುತ್ತೆ. ಅದು 121 ವರ್ಷಗಳ ನಂತರ ಅದಾದ್ಮೇಲೆ ಅಲ್ಲೂ ಕೂಡ ಒಬ್ಬನ ಹೊರತು ಇನ್ನೆಲ್ಲಾ ಪ್ರಯಾಣಿಕರು ಮುಳುಗಿ ಸತ್ ಹೋಗ್ತಾರೆ. ಆ ಉಳಿದವನ ಹೆಸರು ಕೂಡ ಹೂ ವಿಲಿಯಮ್ಸ್ ಅಂತ. ಎರಡು ಹಡಗುಗಳು ಅದೇ ಪ್ರದೇಶದಲ್ಲಿ ಒಂದೇ ತಿಂಗಳ ಅದೇ ತಾರೀಕಿನಿಂದ ಮುಳುಗಿದ್ದು ಅಂತದ್ದೇನು ದೊಡ್ಡ ವಿಷಯ ಅಲ್ಲದೆ ಇರಬಹುದು. ಪ್ರತಿ ಸಲ ಹಡಗು ಮುಳುಗದಾಗ್ಲೂ ಒಬ್ಬನೇ ಉಳಿದು ಅವರಿಬ್ರು ಹೆಸರುನು ಹೂ ವಿಲಿಯಮ್ಸ್ ಅನ್ನೋದು ಸ್ವಲ್ಪ ಭಯ ಹುಟ್ಟಿಸುತ್ತೆ. ಆದ್ರೆ ಕತೆ ಇಷ್ಟಕ್ಕೆ ಮುಗಿಲಿಲ್ಲ ಕಣ್ರಿ. 1860 December 5 ಮತ್ತೊಂದು ಹಡಗು ಮೆನಾಯ್ ಜಲಸಂಧಿಯಲ್ಲಿ ಮುಳುಗುತ್ತೆ. ಪ್ರಯಾಣಿಕರು 25 ಜನರ ಪೈಕಿ 24 ಜನ ಮುಳುಗಿ ಸತ್ತು ಹೋಗ್ತಾರೆ. ಉಳಿದವನು ಒಬ್ಬನೇ. ಮತ್ತೆ ಅವನ ಹೆಸರೇನು ಹೇಳಿ? ಅವನ ಹೆಸರು ಕೂಡ ಹೂ ವಿಲಿಯಮ್ಸ್ ಅಂತ ಆಗಿತ್ತು. ಇದೊಂಥರ ವಿಚಿತ್ರವಾದ ಘಟನೆ. ಯಾಕಂದ್ರೆ ಪ್ರತಿ ಸಲ ಮುಳುಗಿದ್ದು ಅದೇ ಡೇಟ್ಗೆ, ಉಳಿದವನು ಒಬ್ಬನೇ ವ್ಯಕ್ತಿ, ಆ ವ್ಯಕ್ತಿಯ ಹೆಸರು ಕೂಡ ಸೇಮ್ ಒಂದೇ ಆಗಿತ್ತು, ಹೂ ವಿಲಿಯಮ್ಸ್ ಅಂತ. ಇದೊಂಥರ ವಿಚಿತ್ರವಾದ ಘಟನೆಯ ಸರಿ. ರಾತ್ರಿ ವೇಳೆ ನಾಯಿಗಳು ಆಕಾಶ ನೋಡ್ತಾ ಬೊಗಳ್ತವೆ, ಯಾರ್ದೋ ಸಾವಾಗತ್ತೆ ಅನ್ನೋ ಸೂಚನೆ ಕೊಡ್ತವೆ. ಶ್ವಾನಗಳು ಇದು ಹೇಗೆ ಸಾಧ್ಯ, ಇದಕ್ಕೆ ನಿಗೂಢ ಅಂತ ಅನ್ಸುತ್ತೆ ಅಂತ ಇದೊಂದು ಯಕ್ಷಪ್ರಶ್ನೆ ಅಂತ ಅನು ಸಂದೇಶನ ಕಳಿಸಿ ಹೇಳ್ತಾ ಇದ್ರೆ. ಮತ್ತೆ ಪೆಸಿಫಿಕ್ ಸಾಗರದಲ್ಲಿರುವ ಬರ್ಮುಡಾ ಟ್ರಯಾಂಗಲ್ ಅಥವಾ ಕೃಷ್ಣ ಗುಹಕ ಅಂತ ಕರಿತಿದ್ರು, ಅದ್ರ ಬಗ್ಗೆ ಒಂದಿಷ್ಟು ವಿಷಯಗಳು ತಿಳಿದ್ರೆ ಚೆನ್ನಾಗಿರುತ್ತೆ ಅಂತ ಹರೀಶ್ ಮರೇಶ್ವರಂಯಿಂದ ಸಂದೇಶನ ಕಳಿಸಿ ಹೇಳ್ತಾರೆ. ನಿಮಗೂ ಕೂಡ ಈ ತರಹದ ನಿಗೂಢ ವಿಷಯಗಳು ಗೊತ್ತಿದೆ ಅನ್ನೋದಾದ್ರೆ ನಮಗೆ ಸಂದೇಶನ ತಲುಪಿಸಿ 9480901013 ನಮ್ಮ ವಾಟ್ಸಪ್ ಸಂಖ್ಯೆಗೆ.

0: ಸಮಯ ಸರಿಯಾಗಿ 4:41 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ನಿಗೂಢವಾದ ವಿಷಯಗಳನ್ನ ಬಗ್ಗೆ ಮಾತಾಡ್ತಾ ಇದ್ವಿ ನಾವು. ನಿಗೂಢವಾದ ವಿಷಯಗಳು ಅಂದ ಕೂಡಲೇ ನಾವು ಇವಾಗ ಮಾತಾಡಿದ ವಿಷಯನ ಕೇಳಿಸ್ಕೊಂಡು ಎಷ್ಟೊಂದು ಜನ ಎಷ್ಟೊಂದು ಅವರವರ ಮಾತುಗಳನ್ನ ಅವರವರ ಅನುಭವಗಳನ್ನ ಕಳಿಸ್ತಾರೆ. ಒಂದೇ ದಿನಾಂಕದಲ್ಲಿ ಮುಳುಗಿದ ಹಡಗುಗಳು ಒಂದೇ ದಿನಾಂಕದಲ್ಲಿ ಮುಳುಗ್ತು. ಅಲ್ಲಿ ಅಷ್ಟೂ ಜನದಲ್ಲಿ ಉಳಿದಿದ್ದ ಪ್ರತಿ ಸಲ ಉಳಿಯೋ ವ್ಯಕ್ತಿ ಒಬ್ಬನೇ ಆಗಿದ್ದ, ಮತ್ತೆ ಅವನ ಹೆಸರು ಕೂಡ ಅದೇ ಆಗಿತ್ತು. ಈ ಕಥೆನ ಹೇಳ್ತೆ ಮತ್ತೆ ನಿಮ್ಮ ಮಾತು ಮತ್ತು ಮಾಹಿತಿ ಹಾಡುಗಳಿಗೆ ಧನ್ಯವಾದಗಳು ಅಂತ ಶುಭಶೆಟ್ಟಿ ಚಿಕ್ಕಮಗಳೂರಿಂದ ಸಂದೇಶನ ಕಳಿಸಿ ಹೇಳ್ತಾ ಇದ್ರೆ, ನಾಯಿಗಳು ಆಕಾಶ ನೋಡಿ ಕೂಗೋದು ಅವಕ್ಕೆ ಯಮದೂತರು ಬರೋದು ಅಂತ ಗೊತ್ತಾಗತ್ತಂತೆ, ಅದಕ್ಕೆ ಆಕಾಶ ನೋಡಿ ಬೊಗಳತ್ತೆ ಅಂತ ಅನಂತಮೂರ್ತಿ ಶೃಂಗೇರಿಯಿಂದ ಸಂದೇಶನ ಕಳಿಸಿ ಹೇಳ್ತಾ ಇದ್ದಾರೆ. ನಾವು ಯಾವಾಗ್ಲೂ ಒಂಥರ ದುಃಖ ಪಟ್ಕೊಳ್ತಾ ಇರ್ತೀವಿ, ಛೇ ಏನ್ ಮಾಡೋದು, ನೆನಪಿನ ಶಕ್ತಿನೇ ಇರಲ್ಲ, ಎಲ್ಲ ಮರ್ತೋಗುತ್ತೆ ಅಂತ. ಈ ಎಕ್ಸಾಮ್ಗಳಲ್ಲಿ ಪ್ರಶ್ನೆ ಪತ್ರಿಕೆಗೆ ಉತ್ತರಿಸೋರು ಅಥವಾ ಈ ಇಂಟರ್ವ್ಯೂಗಳಲ್ಲಿ ಕೂತು ಸಂದರ್ಶಕರ ಪ್ರಶ್ನೆಗಳಿಗೆ ಉತ್ತರಿಸೋರು, ಅವ್ರಿಗೆಲ್ಲರಿಗೂ ಸಿಕ್ಕಾಪಟ್ಟೆ ನೆನಪಿನ ಶಕ್ತಿ ಬೇಕು. ಯಾವ ಪ್ರಶ್ನೆಗಾದ್ರೂ ಸರಿ ಕರೆಕ್ಟ್ ಆಗಿರೋ ಉತ್ತರ ಕೊಡಬೇಕು ಅಂತ ಅನ್ನೋದು ಅವರೆಲ್ಲರಿಗೂ ಒಂದು ಧ್ಯೇಯ ಆಗಿರುತ್ತೆ. ಕೆಲವರಿಗೆ ನಿರ್ದಿಷ್ಟವಾಗಿ ಒಂದಿಷ್ಟು ಜ್ಞಾನ ಕ್ಷೇತ್ರದಲ್ಲಿ ನನಗೆ ಒಂದಿಷ್ಟು ಗಮನ ಇದೆ, ಜೊತೆಗೆ ನೆನಪು ಇರುತ್ತೆ ಅಂತ ಇರುತ್ತೆ. ಅಂಥವರೆಲ್ಲ ನೆನಪಿಸ್ಕೊಳ್ಬೇಕಾಗಿರೋರು ನಾವು. ಲತಾ ಮಂಗೇಶ್ಕರ್ ಅವರು ಇರ್ಬೋದು, ಕಿಶೋರ್ ಕುಮಾರು, ಡಾಕ್ಟರ್ ರಾಜ್ಕುಮಾರು, ಈ ಎಲ್ಲ ಗಾಯಕರು ಅವರು ಹಾಡಿರುವಂಥ ಹಾಡುಗಳನ್ನು ಎಷ್ಟೇ ಬಾರಿ ಬೇಕಾದರೂ ಯಾವ ಪುಸ್ತಕದ ಅಗತ್ಯನೂ ಇಲ್ಲದೆ ನೆನಪಿನ ಶಕ್ತಿಯಿಂದಲೇ ಹಾಡ್ತಿದ್ರಂತೆ. ಇದೊಂದು ಪವಾಡನೇ ಸರಿ, ಹಾಗೇನೆ ರಹಸ್ಯನೂ ಹೌದು. ಅದು ಇನ್ನೊಬ್ಬರಿಗೆ ತಿಳಿಯೋ ಬಗ್ಗೆ ಹೇಗೆ ಅಂತ ಯೋಚನೆ ಮಾಡ್ತಾ ಇರಿ. ಜೊತೆಗೆ ನಿಮ್ಮ ಸಂದೇಶ ಕೂಡ ನಮಗೆ ತಲುಪಿಸಿ 9480901013 ನಮ್ಮ ವಾಟ್ಸಪ್ ಸಂಖ್ಯೆಗೆ. ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.
1: आइए सुनते हैं फ्लैग फाउंडेशन ऑफ इंडिया के प्रेसिडेंट श्री नवीन जिंदल का विशेष संदेश.
2: वंदे मातरम प्यारे देशवासियों, आप सभी को स्वतंत्रता दिवस की हार्दिक शुभकामनाएं. आज हम अमर शहीदों को नमन करते हैं और राष्ट्र निर्माण में जुटे हर भारतीय का अभिनंदन करते हैं. विक्रम वन की लॉन्चिंग, $5 trillion की अर्थव्यवस्था का लक्ष्य, राष्ट्रमंडल खेलों में 39 पदक और डिजिटल क्रांति, यही है नए भारत की पहचान. फ्लैग फाउंडेशन ऑफ इंडिया के हर घर तिरंगा हर दिन तिरंगा अभियान से जुड़े. जय हिंद, जय भारत, ವಂದೇ ಮಾತರಂ.
3: ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ಯುವ ಶಕ್ತಿ ಮಿತ್ರರೇ, ನನ್ನ ಹಿರಿಯ ತಂದೆ ತಾಯಿಂದಿರೇ, ಸ್ವಾತಂತ್ರ್ಯ ದಿನದ ಹಾರ್ದಿಕ

0: ಶುಭಾಶಯಗಳು. ಯುವ ಶಕ್ತಿ, ಯುವ ಕನಸು, ಯುವ ಚಿಂತನೆ, ಯುವ ಪರಿಶ್ರಮವೇ ದೇಶದ ಭವಿಷ್ಯ. ಕರ್ನಾಟಕದ ಸಾಧನೆಯೇ ಭಾರತದ ಸಾಧನೆ. ಕರ್ನಾಟಕದ ಸಿರಿ ಭಾರತವನ್ನ ಬೆಳಗಿಸುವ ದೀಪವಾಗಬೇಕು. ಕನ್ನಡ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು.
1: ಭಾರತದ 80ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಆಕಾಶವಾಣಿ ಬೆಂಗಳೂರು ಪ್ರಸ್ತುತಪಡಿಸುತ್ತಿದೆ ವಿಶೇಷ ಸಂಗೀತ ಕಾರ್ಯಕ್ರಮದ ನೇರ ಪ್ರಸಾರ ಫ್ರೀಡಂ ರಿದಮ್ಸ್ ಅ ಸಿಂಫನಿ ಆಫ್ ಫ್ರೀಡಂ. ಕೇಳಿ ಆಕಾಶವಾಣಿ ಬೆಂಗಳೂರು ಮುಖ್ಯವಾಹಿನಿ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ಹಾಗೂ ರಾಗಂ 24x7 ಡಿಟಿಎಚ್ ವಾಹಿನಿಯಲ್ಲಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಟಾಸ್ಕ್ ಗ್ಲೋಬಲ್ ಪ್ರೈವೇಟ್ ಲಿಮಿಟೆಡ್ ಯಲಹಂಕ ಬೆಂಗಳೂರು. ಬನ್ನಿ ದೇಶದ ಸ್ವಾತಂತ್ರ್ಯದ ಸಂಭ್ರಮವನ್ನು ಒಟ್ಟಾಗಿ ಆಚರಿಸೋಣ. ನಮ್ಮ ತಾಯ್ನಾಡಿಗೆ ಸಂಗೀತ ಲಯದಲ್ಲಿ ಗೌರವ ಸಲ್ಲಿಸೋಣ.

ಸಮಯ 4:51 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನವಿಲ್ಲು 101.3. ನೆನಪಿನ ಶಕ್ತಿಗೆ ಹೆಸರಾದವ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಡೇನಿಯಲ್ ಮೆಕ್ಕಾರ್ಟ್ನಿ ಅನ್ನೋ ಒಬ್ಬ ವ್ಯಕ್ತಿ ಅವನ ಜೀವಿತ ಕಾಲದಲ್ಲಿ ನಡೆದು ಹೋಗಿರೋ ಎಲ್ಲವನ್ನು ನೆನಪಿಟ್ಕೊಂಡಿದ್ದಂತೆ. ಒಂದು ದಿನ ಒಂದು ಸಾರ್ವಜನಿಕ ಸಭೆಯಲ್ಲಿ ಅವನ ಸಾಮರ್ಥ್ಯನ ಟೆಸ್ಟ್ ಮಾಡಬೇಕು ಅಂತ ಯಾರೋ ಒಬ್ರು ಮೆಕ್ಕಾರ್ಟ್ನಿ ನಿಖರತೆಯನ್ನ ಪರೀಕ್ಷಿಸಬೇಕು ಅಂತ 15 ವರ್ಷಗಳ ಹಿಂದಿನ ವಾರದ ಒಂದು ದಿನಾಂಕದ ದಿನ ಯಾವುದು ಅಂತ ಕೇಳಿದ್ನಂತೆ. ಕಾರ್ಟ್ನಿ ತಕ್ಷಣ ಅದು ಶುಕ್ರವಾರ ಅಂತ ಅಂದಂತೆ. ಪ್ರಶ್ನೆ ಕೇಳಿದವನು ಸುಳ್ಳು ಅಂತ ಅನ್ಬಿಟ್ನಂತೆ. ಅದು ಅವನು ಮದುವೆಯಾಗಿರೋ ದಿನ ಆಗಿತ್ತು. ಆದ್ರಿಂದ ಅವನು ಅವತ್ತು ಗುರುವಾರ ಅಂತ ವಾಚಿಸಿದ. ಆಗ ಅಲ್ಲಿದ್ದವರು ಒಂದಷ್ಟು ಜನ ಎಲ್ಲ ಸೇರಿ ಕ್ಯಾಲೆಂಡರ್ನ ತರಿಸಿ ನೋಡಕ್ಕೆ ಮೆಕ್ಕಾರ್ಟ್ನಿ ಹೇಳಿದ್ದು ಸರಿಯಾಗೇ ಇತ್ತು. ಅವನು ಕಳೆದ 40 ವರ್ಷಗಳಲ್ಲಿ ಯಾರು ಏನೇನ್ ಮಾಡಿದ್ರು ಅಂತೆಲ್ಲ ಅವನಿಗೆ ನೆನ್ಪಿಟ್ಕೊಂಡಿದ್ದಂತೆ. ಮತ್ತೆ ಕಳೆದ 40 ವರ್ಷಗಳಲ್ಲಿ ಅವನು ಏನು ಯಾವತ್ತು ಏನು ಊಟ ಮಾಡಿದ್ದ, ಏನ್ ತಿಂಡಿ ತಿಂದಿದ್ದ, ಇದೆಲ್ಲವನ್ನು ಕರೆಕ್ಟಾಗಿ ನಿಖರವಾಗಿ ಹೇಳ್ತಾ ಇದ್ದಂತೆ. 1887ರಲ್ಲಿ ಸಾಯೋವರೆಗೂ, ಅಂದ್ರೆ ಅವನ 70ನೇ ವಯಸ್ಸಲ್ಲಿ ಅವನಿಗೆ ಅವಾಗ್ಲೂ ಕೂಡ ನೆನಪಿನ ಶಕ್ತಿ ತುಂಬಾನೇ ಚೆನ್ನಾಗಿತ್ತು ಅಂತ ಹೇಳ್ತಾರೆ. ಇದು ಇವತ್ತಿನ ವಿಸ್ಮಯ ಜಗತ್ತಾಗಿತ್ತು. ಸಮಯ 4:52 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ನಿಮ್ ಜೊತೆಯಾಗಿದ್ದು ನಾನು ಮಧು ಚೈತ್ರ. ಕೇಳ್ತಾ ಇರಿ, ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

1.3 ಮೆಗಾಹರ್ಟ್ಸ್ನ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ತರಂಗಾಂತರ 102.1 ಮೆಗಾಹರ್ಟ್ಸ್. ಆತ್ಮೀಯ ಕೇಳುಗರಿಗೆಲ್ಲ ನಿಮ್ಮ ಬಾನುಲಿ ಸ್ನೇಹಿತ ಬಿ ವಿಜಯರಾಜೇಂದ್ರ ಮಾಡುವ ನಮಸ್ಕಾರಗಳು. ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಸಮಯ 5:30. ಚಿತ್ರಗೀತೆಗಳು ಆರಂಭದಲ್ಲಿ ಕೇಳಿ. ರಾಜೇಶ್ ಕೃಷ್ಣನ್ ಮತ್ತು ಅರ್ಚನಾ ಉಡುಪ ಅವರ ಧ್ವನಿಯಲ್ಲಿ ಕಾಲೇಜ್ ಚಿತ್ರದ ಗೀತೆ. ಎಂಎನ್ ವ್ಯಾಸರಾವ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಗಾಂಧಿದಾಸ್.

ಟಿ ನಾಗರಾಜ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ವೆಂಕಟ್ ನಾರಾಯಣ. ಬಿಡ್ಡಾ ಚಿತ್ರದ ಗೀತೆ ಹಾಡಿದ್ದಾರೆ ಕೇಶವ ಪ್ರಸಾದ್ ಮತ್ತು ಅಪೂರ್ವ ಶ್ರೀಧರ್.

ಕೆಳಗಡೆ ತರಂಗಾಂತರ 102.1 ಮೆಗಾಹರ್ಟ್ಸನ್ನು ಟ್ಯೂನ್ ಮಾಡಿ ನಿಮ್ಮ ನೆಚ್ಚಿನ ರಾಯಚೂರು ಆಕಾಶವಾಣಿ ಎಫ್ ಎಂ ಕೇಂದ್ರದಿಂದ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಿ. ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳಿ. ಉದಿತ್ ನಾರಾಯಣ್ ಮತ್ತು ನಂದಿತಾ ಅವರ ಧ್ವನಿಯಲ್ಲಿ ನಿನ್ನುಸಿರೇ ನನ್ನುಸಿರು ಚಿತ್ರದ ಗೀತೆ. ವಿ ಮನೋಹರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ

ಕಾರ್ಯಕ್ರಮದ ಮುಂದಿನ ಗೀತೆ ಚಿತ್ರ ಅವರ ಧ್ವನಿಯಲ್ಲಿ ರಾಮಕೃಷ್ಣ ಚಿತ್ರದ ಗೀತೆ. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಎಸ್ ಎ ರಾಜ್ಕುಮಾರ್.

ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಉನ್ನಿಕೃಷ್ಣನ್ ಮತ್ತು ಚಿತ್ರ ಅವರ ಧ್ವನಿಯಲ್ಲಿ ಹಾರ್ಟ್ ಬೀಟ್ಸ್ ಚಿತ್ರದ ಗೀತೆ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ವೆಂಕಟ್.

0: ಇವತ್ತಿನ ಯುವಾಣಿ ಕಾರ್ಯಕ್ರಮದಲ್ಲಿ ಕೇಳಿ ಮೊದಲಿಗೆ ಉದ್ಯೋಗ ವಾರ್ತೆ HS ನಾಗರತ್ನ ಅವರಿಂದ, ನಂತರ ಭಾವಗೀತೆಗಳನ್ನು ಆಲಿಸುವಿರಿ. ಹಾಗಾದರೆ ಮೊದಲಿಗೆ ಕೇಳಿ ಉದ್ಯೋಗ ವಾರ್ತೆ HS ನಾಗರತ್ನ ಅವರಿಂದ.
1: ನರ್ಸಿಂಗ್ ಫಾರ್ಮಸಿ ಅಧಿಕಾರಿ ಹುದ್ದೆಗಳ ನೇಮಕಾತಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಕಾರ್ಮಿಕ ರಾಜ್ಯ ವಿಮಾ ಯೋಜನೆ ವೈದ್ಯಕೀಯ ಸೇವೆಗಳ ಇಲಾಖೆಯು ಫಾರ್ಮಸಿ ಹಾಗೂ ನರ್ಸಿಂಗ್ ಆಫೀಸರ್ ಹುದ್ದೆಗಳ ನೇಮಕಾತಿಗೆ ಅಧಿಸೂಚನೆ ಹೊರಡಿಸಿದೆ. ಉಳಿಕೆ ಮೂಲ ವೃಂದ ಹಾಗೂ ಕಲ್ಯಾಣ ಕರ್ನಾಟಕ ವೃಂದದಲ್ಲಿ ಒಟ್ಟು 210 ಹುದ್ದೆಗಳಿದ್ದು, ಇದರೊಂದಿಗೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಧೀನದ ವಸತಿ ಶಾಲೆಗಳಲ್ಲಿನ 23 ನರ್ಸಿಂಗ್ ಆಫೀಸರ್ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲಾಗುತ್ತಿದೆ. ಒಟ್ಟು ಹುದ್ದೆಗಳ ಸಂಖ್ಯೆ 733 ಆಗಿದ್ದು, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಈ ನೇಮಕಾತಿ ಪ್ರಕ್ರಿಯೆಯನ್ನು ನಡೆಸಿಕೊಡಲಿದೆ. ಔಷಧ ವಿಜ್ಞಾನದಲ್ಲಿ ಡಿಪ್ಲೊಮಾ ಪಡೆದಿರುವ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಹರಾಗಿದ್ದಾರೆ. ಜೊತೆಗೆ ಕರ್ನಾಟಕ ಫಾರ್ಮಸಿ ಕೌನ್ಸಿಲ್ನಲ್ಲಿ ನೋಂದಾಯಿತರಾಗಿರಬೇಕು. 44,425 ರೂಪಾಯಿಯಿಂದ 83,700 ರೂಪಾಯಿ ವೇತನ ಶ್ರೇಣಿಯ ಹುದ್ದೆಗಳು ಇವಾಗಿದ್ದು, ಉಳಿಕೆ ಮೂಲ ವೃಂದದಲ್ಲಿ 98 ಹಾಗೂ ಕಲ್ಯಾಣ ಕರ್ನಾಟಕ ವೃಂದದಲ್ಲಿ 11 ಹುದ್ದೆಗಳನ್ನು ಗುರುತಿಸಲಾಗಿದೆ. ರೋಸ್ಟರ್ ಬಿಂದುಗಳನ್ನು ಸರಿಪಡಿಸಲು ಹಾಗೂ ಹಿಂಬಾಕಿಯ 11 ಹುದ್ದೆಗಳು ಇದರಲ್ಲಿ ಸೇರಿವೆ. ಡಿಪ್ಲೊಮಾ ವಿದ್ಯಾರ್ಹತೆಯನ್ನು ಹೊರತುಪಡಿಸಿ ಬೇರಾವ ವಿದ್ಯಾರ್ಹತೆಯನ್ನು ಇದಕ್ಕೆ ಪರಿಗಣಿಸಲಾಗುವುದಿಲ್ಲ ಎಂದು ಸ್ಪಷ್ಟಪಡಿಸಲಾಗಿದೆ. ಜೊತೆಗೆ ಅರ್ಜಿ ಸಲ್ಲಿಸಲು ನಿಗದಿಯಾಗಿರುವ ಕೊನೆಯ ದಿನಾಂಕದೊಳಗೆ ಅಂಕಪಟ್ಟಿ ಹಾಗೂ ಪ್ರಮಾಣ ಪತ್ರಗಳನ್ನು ಹೊಂದಿರುವುದು ಕಡ್ಡಾಯವಾಗಿದೆ. ಈ ಹುದ್ದೆಗಳಿಗೆ ಜನರಲ್ ನರ್ಸಿಂಗ್ನಲ್ಲಿ ಡಿಪ್ಲೊಮಾ ವಿದ್ಯಾರ್ಹತೆಯನ್ನು ಕೋರಲಾಗಿದ್ದು, ಜೊತೆಗೆ ಕರ್ನಾಟಕ ನರ್ಸಿಂಗ್ ಕೌನ್ಸಿಲ್ನಲ್ಲಿ ನೋಂದಣಿ ಮಾಡಿಕೊಂಡಿರಬೇಕು. 54,174 ರೂಪಾಯಿಯಿಂದ 99,400 ರೂಪಾಯಿಗಳ ವೇತನ ಶ್ರೇಣಿಯನ್ನು ನಿಗದಿಪಡಿಸಲಾಗಿದೆ. ರೋಸ್ಟರ್ ಬಿಂದು ಸರಿಪಡಿಸಲು ಹಾಗೂ ಹಿಂಬಾಕಿಯ ಒಟ್ಟು 28 ಹುದ್ದೆಗಳನ್ನು ಸೇರಿಸಿ ಉಳಿಕೆ ಮೂಲ ವೃಂದ ಮತ್ತು ಕಲ್ಯಾಣ ಕರ್ನಾಟಕ ವೃಂದದಲ್ಲಿ ಒಟ್ಟು 101 ಹುದ್ದೆಗಳಿವೆ. ಇದರೊಂದಿಗೆ ವಸತಿ ಶಾಲೆಗಳಲ್ಲಿ ಭರ್ತಿ ಮಾಡಲಾಗುತ್ತಿರುವ ನರ್ಸಿಂಗ್ ಆಫೀಸರ್ ಹುದ್ದೆಗಳಿಗೆ ಡಿಪ್ಲೊಮಾದವರೊಂದಿಗೆ BSc ನರ್ಸಿಂಗ್ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು. ಕನ್ನಡ ಭಾಷೆಯನ್ನು ಅಧ್ಯಯನ ಮಾಡಿರಬೇಕು. 2 ಹುದ್ದೆಗಳಿಗೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಗರಿಷ್ಠ 40 ವರ್ಷ, ಹಿಂದುಳಿದ ವರ್ಗದವರಿಗೆ 43 ವರ್ಷ ಹಾಗೂ ಪರಿಶಿಷ್ಟರು ಹಾಗೂ ಪ್ರವರ್ಗದ 1 ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿಯನ್ನು 45 ವರ್ಷ ಎಂದು ತಿಳಿಸಲಾಗಿದೆ. ಅಂಗವಿಕಲರು, ಮಾಜಿ ಸೈನಿಕರು, NCC, ವಿಧವೆಯರು, ಜೀತ ವಿಮುಕ್ತರು ಮೊದಲಾದವರಿಗೆ ಗರಿಷ್ಠ ವಯೋಮಿತಿಯಲ್ಲಿ ಸಡಿಲಿಕೆ ಇರುತ್ತದೆ. ಆನ್ಲೈನ್ನಲ್ಲೂ ಈ ಪರೀಕ್ಷೆಯನ್ನು ನಡೆಸುವ ಸಾಧ್ಯತೆಗಳಿದೆ ಎಂದು ಹೇಳಲಾಗಿದೆ. ಇಲ್ಲವೇ ಸಾಮಾನ್ಯವಾಗಿ ಆಫ್ಲೈನ್ನಲ್ಲಿ OMR ಮಾದರಿಯಲ್ಲಿ ಪರೀಕ್ಷೆ ನಡೆಸಲಾಗುತ್ತದೆ. 2 ತಾಸಿನ ಅವಧಿಯಲ್ಲಿ ಒಟ್ಟಾರೆ 100 ಅಂಕಗಳ 100 ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗುತ್ತದೆ. ಅಭ್ಯರ್ಥಿಗಳಿಗೆ 35% ಅಂಕಗಳು ಅರ್ಹತಾದಾಯಕವಾಗಿವೆ. ಪ್ರತಿ ತಪ್ಪು ಉತ್ತರಕ್ಕೆ ಋಣಾತ್ಮಕ ಅಂಕಗಳು ಇರುತ್ತವೆ. ಸಾಮಾನ್ಯ ಹಾಗೂ ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳಿಗೆ 750 ರೂಪಾಯಿ ಶುಲ್ಕ ಹಾಗೂ ಇತರರಿಗೆ 500 ರೂಪಾಯಿ ಶುಲ್ಕ ಹಾಗೂ ಅಂಗವಿಕಲರಿಗೆ 750 ರೂಪಾಯಿ ಶುಲ್ಕ ನಿಗದಿ ಮಾಡಲಾಗಿದೆ. ಅರ್ಜಿ ಸಲ್ಲಿಕೆಗೆ 30 ಕೊನೆಯ ದಿನವಾಗಿದೆ. ಲೋಕಲ್ ಬ್ಯಾಂಕ್ ಆಫೀಸರ್ ಹುದ್ದೆಗಳ ನೇಮಕಾತಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಸಾರ್ವಜನಿಕ ವಲಯದ ಪ್ರಮುಖ ಬ್ಯಾಂಕ್ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಕರ್ನಾಟಕ ಸೇರಿದಂತೆ ವಿವಿಧ ರಾಜ್ಯಗಳಲ್ಲಿ ಲೋಕಲ್ ಬ್ಯಾಂಕ್ ಆಫೀಸರ್ ಹುದ್ದೆಗಳ ನೇಮಕಾತಿಗೆ ಚಾಲನೆ ನೀಡಿದೆ. ಈಗಾಗಲೇ ಆನ್ಲೈನ್ ಅರ್ಜಿ ಸಲ್ಲಿಕೆ ಆರಂಭವಾಗಿದ್ದು 24th ಗಡುವು ನೀಡಲಾಗಿದೆ. ಒಟ್ಟು 250 ಹುದ್ದೆಗಳು ಖಾಲಿ ಇದ್ದು, ಒಟ್ಟು ಹುದ್ದೆಗಳಲ್ಲಿ ಕರ್ನಾಟಕಕ್ಕೆ 50 ಹುದ್ದೆಗಳನ್ನು ಮೀಸಲಿಡಲಾಗಿದೆ. ಕಲೆ, ವಾಣಿಜ್ಯ, ವಿಜ್ಞಾನ ಅಥವಾ ಇನ್ಯಾವುದೇ ವಿಷಯಗಳಲ್ಲಿ ಪದವಿ ಪಡೆದಿರುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು. ಅಭ್ಯರ್ಥಿಗಳ ಕನಿಷ್ಠ ವಯಸ್ಸು 20 ವರ್ಷ, ಗರಿಷ್ಠ ವಯಸ್ಸು 30 ವರ್ಷ. ಮೀಸಲಾತಿ ವ್ಯಾಪ್ತಿಗೆ ಒಳಪಡುವ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿಯಲ್ಲಿ ಸಡಿಲಿಕೆ ನೀಡಲಾಗುತ್ತದೆ. ಅರ್ಜಿ ಸಲ್ಲಿಸುವ ಸಾಮಾನ್ಯ, ಆರ್ಥಿಕ ದುರ್ಬಲ ವರ್ಗ ಮತ್ತು OBC ವರ್ಗದವರು 850 ರೂಪಾಯಿ ಶುಲ್ಕ ಹಾಗೂ SC ಅಥವಾ ST ಅಥವಾ ವಿಶೇಷ ಚೇತನ ಅಭ್ಯರ್ಥಿಗಳಿಗೆ 175 ರೂಪಾಯಿ ಶುಲ್ಕ ನಿಗದಿಪಡಿಸಲಾಗಿದೆ. ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳಿಗೆ ಮೊದಲಿಗೆ ಆನ್ಲೈನ್ ಪರೀಕ್ಷೆ ನಡೆಯಲಿದ್ದು, ರೀಸನಿಂಗ್ ಮತ್ತು ಕಂಪ್ಯೂಟರ್ ಆಪ್ಟಿಟ್ಯೂಡ್, ಡೇಟಾ ಅನಾಲಿಸಿಸ್ ಮತ್ತು ಇಂಟರ್ಪ್ರಿಟೇಷನ್, ಜನರಲ್ ಅಥವಾ ಎಕಾನಮಿ ಅಥವಾ ಬ್ಯಾಂಕಿಂಗ್ ಅವೇರ್ನೆಸ್ ಹಾಗೂ ಇಂಗ್ಲಿಷ್ ಭಾಷೆಗೆ ಸಂಬಂಧಿಸಿದಂತೆ ಪ್ರಶ್ನೆಗಳಿರುತ್ತವೆ. 700 ಅಂಕಗಳಿಗೆ 140 ಪ್ರಶ್ನೆಗಳನ್ನು ನೀಡಲಾಗುತ್ತಿದ್ದು, ಬರೆಯಲು 3 ಗಂಟೆ ಸಮಯ ನೀಡಲಾಗುತ್ತದೆ. ಇದರಲ್ಲಿಯೂ ನೆಗೆಟಿವ್ ಅಂಕಗಳು ಇರುತ್ತವೆ. ತೇರ್ಗಡೆಯಾಗಲು ಕನಿಷ್ಠ 35% ಅಥವಾ ಅದಕ್ಕಿಂತ ಹೆಚ್ಚು ಅಂಕ ಪಡೆಯಬೇಕು. ಇದರಲ್ಲಿ ಅರ್ಹತೆ ಪಡೆದವರು ವೈಯಕ್ತಿಕ ಸಂದರ್ಶನಕ್ಕೆ ಹಾಜರಾಗಬೇಕು. SC ಅಥವಾ ST ಅಥವಾ OBC ಮತ್ತು ಅಲ್ಪಸಂಖ್ಯಾತ ಅಭ್ಯರ್ಥಿಗಳಿಗೆ ಉಚಿತ

ಪರೀಕ್ಷಾ ಪೂರ್ವ ತರಬೇತಿ ನೀಡಲಾಗುತ್ತದೆ. ಅಗತ್ಯವಿದ್ದವರು ಆನ್ಲೈನ್ ಅರ್ಜಿ ಸಲ್ಲಿಸುವಾಗಲೇ ಅರ್ಜಿಯಲ್ಲಿ ಈ ಕುರಿತು ನಮೂದಿಸುವಂತೆ ಸೂಚಿಸಲಾಗಿದೆ. ಅರ್ಜಿ ಸಲ್ಲಿಸಲು ಆಗಸ್ಟ್ 24 ಕೊನೆಯ ದಿನವಾಗಿದೆ. ಎಎಐ ನೇಮಕ ಅರ್ಜಿ ಸಲ್ಲಿಕೆ ಆರಂಭವಾಗಿದೆ. ಭಾರತೀಯ ವಿಮಾನ ನಿಲ್ದಾಣಗಳ ಪ್ರಾಧಿಕಾರ ವಿವಿಧ ವಿಭಾಗಗಳಲ್ಲಿ ಜೂನಿಯರ್ ಎಕ್ಸಿಕ್ಯೂಟಿವ್ ಹುದ್ದೆಗಳ ನೇಮಕಾತಿಗೆ ಅಧಿಸೂಚನೆ ಪ್ರಕಟಿಸಿದ್ದು, ಸೋಮವಾರದಿಂದ ಆನ್ಲೈನ್ ಅರ್ಜಿ ಸಲ್ಲಿಕೆಗೆ ಅವಕಾಶ ನೀಡಲಾಗಿದೆ. ಸೆಪ್ಟೆಂಬರ್ 7 ತನಕ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು. ಸಿವಿಲ್, ಎಲೆಕ್ಟ್ರಿಕಲ್, ಫೈನಾನ್ಸ್, ಇನ್ಫಾರ್ಮೇಷನ್ ಟೆಕ್ನಾಲಜಿ, ಆರ್ಕಿಟೆಕ್ಚರ್, ಕಾನೂನು, ಫೈರ್ ಸರ್ವಿಸ್ ಆಪರೇಷನ್ಸ್, ಕಮರ್ಷಿಯಲ್, ಕಾರ್ಪೊರೇಟ್ ಕಮ್ಯುನಿಕೇಷನ್, ಸರ್ವೆ ಮತ್ತು ಕಾರ್ಟೋಗ್ರಫಿ ವಿಭಾಗಗಳಲ್ಲಿ ಒಟ್ಟು 389 ಜೂನಿಯರ್ ಎಕ್ಸಿಕ್ಯೂಟಿವ್ ಮತ್ತು ಮ್ಯಾನೇಜರ್ ಹುದ್ದೆಗಳಿಗೆ ನೇಮಕ ನಡೆಯಲಿದೆ. ಸಂಬಂಧಪಟ್ಟ ವಿಷಯಗಳಲ್ಲಿ ಎಂಜಿನಿಯರಿಂಗ್ ಪದವಿ ಅಥವಾ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ವಿಷಯಗಳಲ್ಲಿ ಸ್ನಾತಕೋತ್ತರ ಪದವಿ, ಆರ್ಕಿಟೆಕ್ಚರ್ ವಿಷಯಗಳಲ್ಲಿ ಪದವಿ, ಕಾನೂನು ಪದವಿ, MBA, ಮ್ಯಾಥಮೆಟಿಕಲ್ ಸ್ಟ್ಯಾಟಿಸ್ಟಿಕ್ಸ್ ಅಥವಾ ಆಪರೇಷನ್ ರಿಸರ್ಚ್ ವಿಷಯಗಳಲ್ಲಿ ಸ್ನಾತಕೋತ್ತರ ಪದವಿ ಅಥವಾ ಇದಕ್ಕೆ ಪೂರಕ ವಿಷಯಗಳಲ್ಲಿ ಪದವಿ, ಸ್ನಾತಕೋತ್ತರ ಪದವಿ ಪೂರ್ಣಗೊಳಿಸಿರುವ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದಾಗಿದೆ. ಮ್ಯಾನೇಜರ್ ಹುದ್ದೆಗಳಿಗೆ ಗರಿಷ್ಠ ವಯೋಮಿತಿ 32 ವರ್ಷ ಹಾಗೂ ಜೂನಿಯರ್ ಎಕ್ಸಿಕ್ಯೂಟಿವ್ ಹುದ್ದೆಗಳಿಗೆ 27 ವರ್ಷದೊಳಗಿನವರು ಅರ್ಜಿ ಸಲ್ಲಿಸಲು ಅರ್ಹರಾಗಿದ್ದಾರೆ. ಮೀಸಲಾತಿ ವ್ಯಾಪ್ತಿಗೆ ಒಳಪಡುವ ಅಭ್ಯರ್ಥಿಗಳಿಗೆ ನಿಯಮಾನುಸಾರ ಗರಿಷ್ಠ ವಯೋಮಿತಿಯಲ್ಲಿ ಸಡಿಲಿಕೆ ನೀಡಲಾಗುತ್ತದೆ. SC ಅಥವಾ ST ಅಥವಾ ವಿಶೇಷಚೇತನ ಅಭ್ಯರ್ಥಿಗಳು ಹೊರತುಪಡಿಸಿ ಉಳಿದವರು 1,000 ರೂಪಾಯಿ ಶುಲ್ಕ ಪಾವತಿಸಬೇಕು. ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳ ಪೈಕಿ AAI ಅಪ್ರೆಂಟಿಶಿಪ್ ಪಡೆದಿರುವ ಅಥವಾ ಮಹಿಳಾ ಅಭ್ಯರ್ಥಿಗಳಾಗಿದ್ದಲ್ಲಿ ಶುಲ್ಕ ವಿನಾಯಿತಿ ನೀಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ AAI ವೆಬ್ಸೈಟ್ಗೆ ಭೇಟಿ ನೀಡಬಹುದು. SBI ಕ್ಲಾರಿಕಲ್ ಬ್ಯಾಕ್ಲಾಗ್ ಹುದ್ದೆಗಳಿಗೆ ಅಧಿಸೂಚನೆ ಪ್ರಕಟಿಸಲಾಗಿದೆ. ದೇಶದ ಮುಂಚೂಣಿ ಬ್ಯಾಂಕ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕ್ಲಾರಿಕಲ್ ಕೇಡರ್ನ 1,538 ಜೂನಿಯರ್ ಅಸೋಸಿಯೇಟ್ ಹುದ್ದೆಗಳ ನೇಮಕಕ್ಕೆ ಅಧಿಸೂಚನೆ ಹೊರಡಿಸಿದೆ. ವಿಶೇಷವೆಂದರೆ ಅಷ್ಟು ಹುದ್ದೆಗಳು ಬ್ಯಾಕ್ಲಾಗ್ ಹುದ್ದೆಗಳಾಗಿದ್ದು OBC ವರ್ಗದ ಅಭ್ಯರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸಲು ಸೂಚಿಸಲಾಗಿದೆ. ಈಗಾಗಲೇ ಆನ್ಲೈನ್ ಅರ್ಜಿ ಸಲ್ಲಿಕೆ ಪ್ರಕ್ರಿಯೆಗೆ ಚಾಲನೆ ನೀಡಲಾಗಿದ್ದು ಆಗಸ್ಟ್ 27 ಅರ್ಜಿ ಸಲ್ಲಿಸಲು ಅವಕಾಶವಿದೆ. ಒಟ್ಟು ಹುದ್ದೆಗಳ ಪೈಕಿ ಕರ್ನಾಟಕಕ್ಕೆ 120 ಹುದ್ದೆಗಳನ್ನು ಮೀಸಲಿಡಲಾಗಿದೆ. ರಾಜ್ಯದ ಹುದ್ದೆಗಳ ಪೈಕಿ SC ಅಭ್ಯರ್ಥಿಗಳಿಗೆ 85 ಮತ್ತು ST ಅಭ್ಯರ್ಥಿಗಳಿಗೆ 35 ಹುದ್ದೆಗಳನ್ನು ಮೀಸಲಿಡಲಾಗಿದೆ. ರಾಜ್ಯದ ಅಭ್ಯರ್ಥಿಗಳು ಕನ್ನಡದಲ್ಲಿಯೇ ಪೂರ್ವಭಾವಿ ಮತ್ತು ಮುಖ್ಯ ಪರೀಕ್ಷೆ ಬರೆಯುವ ಅವಕಾಶವೂ ಇದೆ. ನೇಮಕ ಪ್ರಕ್ರಿಯೆ ಭಾಗವಾಗಿ ಸ್ಥಳೀಯ ಭಾಷಾ ಪರೀಕ್ಷೆಯೂ ನಡೆಯಲಿದೆ. ಈ ವರ್ಷ ಸೆಪ್ಟೆಂಬರ್ ಮತ್ತು ನವೆಂಬರ್ನಲ್ಲಿ ಕ್ರಮವಾಗಿ ಪೂರ್ವಭಾವಿ ಮತ್ತು ಮುಖ್ಯ ಪರೀಕ್ಷೆ ನಡೆಸಲು ನಿರ್ಧರಿಸಲಾಗಿದೆ. ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಯಾವುದೇ ವಿಷಯದಲ್ಲಿ ಪದವಿ ಪಡೆದರೂ ಅರ್ಜಿ ಸಲ್ಲಿಸಬಹುದು. ಇಂಟಿಗ್ರೇಟೆಡ್ ಡ್ಯುಯಲ್ ಡಿಗ್ರಿ ಪಡೆದವರು ಅರ್ಜಿ ಸಲ್ಲಿಸಲು ಅರ್ಹರಾಗಿದ್ದಾರೆ. ರಾಜ್ಯದಲ್ಲಿನ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ ಕನ್ನಡದಲ್ಲಿ ಸ್ಪಷ್ಟವಾಗಿ ಮಾತನಾಡಲು ಮತ್ತು ಬರೆಯಲು ತಿಳಿದಿರಬೇಕು. ನಿಗದಿತ ವಿದ್ಯಾರ್ಹತೆಯನ್ನು 2026 ಡಿಸೆಂಬರ್ 31 ಪಡೆದಿರಬೇಕು. ಅಭ್ಯರ್ಥಿಗಳ ಕನಿಷ್ಠ ವಯಸ್ಸು 20 ಹಾಗೂ ಗರಿಷ್ಠ ವಯೋಮಿತಿ 28 ನಿಗದಿಪಡಿಸಲಾಗಿದೆ. ಅಂದರೆ ಅಭ್ಯರ್ಥಿಗಳು 1998 ಏಪ್ರಿಲ್ 2 ಮತ್ತು 2006 ಏಪ್ರಿಲ್ 1 ನಡುವೆ ಜನಿಸಿರಬೇಕು. ಅರ್ಜಿ ಸಲ್ಲಿಸುವ SC ಅಥವಾ ST ಅಭ್ಯರ್ಥಿಗಳಿಗೆ ಸಂಪೂರ್ಣ ಶುಲ್ಕ ವಿನಾಯಿತಿ ನೀಡಲಾಗಿದ್ದು OBC ಅಭ್ಯರ್ಥಿಗಳು ಮಾತ್ರ 750 ರೂಪಾಯಿ ಶುಲ್ಕ ಪಾವತಿಸಬೇಕು. ಬೆಂಗಳೂರು ದಕ್ಷಿಣ ಕೋರ್ಟ್ನಲ್ಲಿ ವಿವಿಧ ಹುದ್ದೆಗಳ ನೇಮಕಾತಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಬೆಂಗಳೂರು ದಕ್ಷಿಣ ಜಿಲ್ಲಾ ನ್ಯಾಯಾಂಗ ಘಟಕದ ಅಧೀನ ನ್ಯಾಯಾಲಯಗಳಲ್ಲಿ ಖಾಲಿ ಇರುವ ಬೆರಳಚ್ಚು ನಕಲುಗಾರ, ಆದೇಶ ಜಾರಿಕಾರರು ಹಾಗೂ ಸೇವಕರ ಹುದ್ದೆಗಳ ನೇರ ನೇಮಕಾತಿಗೆ ಅರ್ಹ ಹಾಗೂ ಆಸಕ್ತ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ. ಒಟ್ಟು 55 ಹುದ್ದೆಗಳಿಗೆ ನೇಮಕಾತಿ ನಡೆಯಲಿದೆ. ಬೆರಳಚ್ಚುಗಾರ ಹಾಗೂ ಬೆರಳಚ್ಚು ನಕಲುಗಾರ ಹುದ್ದೆಗಳಿಗೆ ದ್ವಿತೀಯ ಪರೀಕ್ಷೆ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು. ಕನ್ನಡ ಮತ್ತು ಆಂಗ್ಲ ಟೈಪಿಂಗ್ನಲ್ಲಿ ಸೀನಿಯರ್ ಗ್ರೇಡ್ ಹಾಗೂ ಜೂನಿಯರ್ ಗ್ರೇಡ್ ಪರೀಕ್ಷೆಯಲ್ಲಿ ಉತ್ತೀರ್ಣತೆ ಅಥವಾ ಸೆಕ್ರೆಟರಿಯಲ್ ಪ್ರಾಕ್ಟೀಸ್ನಲ್ಲಿ ಡಿಪ್ಲೊಮಾ ಹೊಂದಿರಬೇಕು. ಆದೇಶ ಜಾರಿಕಾರ ಹಾಗೂ ಸೇವಕ ಹುದ್ದೆಗಳಿಗೆ SSLC ತೇರ್ಗಡೆಯಾಗಿರಬೇಕು. ಅರ್ಜಿ ಸಲ್ಲಿಕೆಗೆ ಕನಿಷ್ಠ 18 ವರ್ಷದವರಾಗಿರಬೇಕು. ಸಾಮಾನ್ಯ ವರ್ಗದವರಿಗೆ ಗರಿಷ್ಠ 35 ವರ್ಷ. ಪರವರ್ಗ 2A, 2B, 3A, 3B ವರ್ಗದವರಿಗೆ ಗರಿಷ್ಠ 38 ವರ್ಷ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ ಗರಿಷ್ಠ 40 ವರ್ಷ ವಯೋಮಿತಿ ನಿಗದಿಪಡಿಸಲಾಗಿದೆ. ಆಯಾ ವರ್ಗದವರಿಗೆ ನಿಯಮಾನುಸಾರ ವಯಸ್ಸಳಿಲಿಕೆ ಅನ್ವಯವಾಗಲಿದೆ. ಬೆರಳಚ್ಚುಗಾರ ಮತ್ತು ಬೆರಳಚ್ಚು ನಕಲುಗಾರರ ಹುದ್ದೆಗಳಿಗೆ 100 ಅಂಕದ 15 ನಿಮಿಷಗಳ ಬೆರಳಚ್ಚು ಪರೀಕ್ಷೆ ನಡೆಸಲಾಗುವುದು. ಗಳಿಸಿದ ಅಂಕಗಳ ಆಧಾರದಲ್ಲಿ 1:5 ಅನುಪಾತದಲ್ಲಿ ಸಂದರ್ಶನ ನಡೆಸಿ ಆಯ್ಕೆ ಮಾಡಲಾಗುವುದು. ಉಳಿದ ಹುದ್ದೆಗಳಿಗೆ ಮೆರಿಟ್ ಆಧಾರದ ಮೇಲೆ ಸಂದರ್ಶನ

ಶಿಕ್ಷಣಕ್ಕೆ ಕರೆಯಲಾಗುವುದು. ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಹುದ್ದೆಗೆ ಅನುಗುಣವಾಗಿ ವೇತನ ಶ್ರೇಣಿ ನಿಗದಿಪಡಿಸಲಾಗಿದೆ. ಬೆರಳಚ್ಚುಗಾರ ಮತ್ತು ಬೆರಳಚ್ಚು ನಕಲುಗಾರರ ಹುದ್ದೆಗೆ ಕನಿಷ್ಠ 34,100 ರೂಪಾಯಿ, ಆದೇಶ ಜಾರಿಕಾರ ಹುದ್ದೆಗೆ ಕನಿಷ್ಠ 31,775 ರೂಪಾಯಿ, ಸೇವಕ ಹುದ್ದೆಗೆ ಕನಿಷ್ಠ 27,000 ರೂಪಾಯಿ ವೇತನ ಶ್ರೇಣಿ ಲಭ್ಯವಿದೆ. ಇತರ ಭತ್ಯೆಗಳು ಸಹ ದೊರೆಯಲಿದೆ. ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ರಾಮನಗರ .dcourse.gov.in ಜಾಲತಾಣದ ಮೂಲಕ ಅರ್ಜಿ ಸಲ್ಲಿಸಬೇಕು. ಅರ್ಜಿ ಶುಲ್ಕ ಸಾಮಾನ್ಯ ವರ್ಗದವರಿಗೆ 200 ರೂಪಾಯಿ, ಪ್ರವರ್ಗ 2A, 2B, 3A, 3B ವಿದ್ಯಾರ್ಥಿಗಳಿಗೆ 100 ರೂಪಾಯಿ ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಂಗವಿಕಲರಿಗೆ ಶುಲ್ಕ ವಿನಾಯಿತಿ ಇದೆ. ಅರ್ಜಿ ಸಲ್ಲಿಕೆಗೆ ಆಗಸ್ಟ್ 31 ಕೊನೆಯ ದಿನವಾಗಿದೆ. ಕೊಂಕಣ ರೈಲ್ವೆಯಲ್ಲಿ ಹುದ್ದೆಗಳ ನೇಮಕಾತಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಉದ್ಯೋಗದ ನಿರೀಕ್ಷೆಯಲ್ಲಿರುವ ಯುವ ಜನತೆಗೆ ಕೊಂಕಣ ರೈಲ್ವೆ ಕಾರ್ಪೊರೇಷನ್ ಲಿಮಿಟೆಡ್ ಸಿಹಿ ಸುದ್ದಿ ನೀಡಿದ್ದು, ಕಿರಿಯ ಎಂಜಿನಿಯರ್, ತಂತ್ರಜ್ಞರು ಸೇರಿದಂತೆ ವಿವಿಧ 201 ಹುದ್ದೆಗಳ ನೇಮಕಾತಿಗೆ ಅಧಿಸೂಚನೆ ಹೊರಡಿಸಿದೆ. ಸಿವಿಲ್, ಸಿಗ್ನಲ್ ಮತ್ತು ಟೆಲಿಕಮ್ಯುನಿಕೇಷನ್, ಆಪರೇಟಿಂಗ್, ಎಲೆಕ್ಟ್ರಿಕಲ್, ಮೆಕ್ಯಾನಿಕಲ್ ಹಾಗೂ ಕಮರ್ಷಿಯಲ್ ವಿಭಾಗಗಳಲ್ಲಿ ಖಾಲಿ ಇರುವ ನಾನ್ ಎಕ್ಸಿಕ್ಯೂಟಿವ್ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ. ಅರ್ಜಿ ಸಲ್ಲಿಕೆಗೆ ಆಗಸ್ಟ್ 31 ಕೊನೆಯ ದಿನವಾಗಿದ್ದು, ಈ ನೇಮಕಾತಿಯಲ್ಲಿ ಜೂನಿಯರ್ ಎಂಜಿನಿಯರ್, ಟ್ಯಾಂಕ್ ಮೇಂಟೈನರ್, ಸೀನಿಯರ್ ಸೆಕ್ಷನ್ ಇಂಜಿನಿಯರ್, ESTM, ಸೆಕ್ಷನ್ ಕಂಟ್ರೋಲರ್ ಸ್ಟೇಷನ್ ಮಾಸ್ಟರ್, ಗೂಡ್ಸ್ ಟ್ರೈನ್ ಮ್ಯಾನೇಜರ್, ಅಸಿಸ್ಟೆಂಟ್ ಲೋಕೋ ಪೈಲಟ್, ಟೆಕ್ನಿಷಿಯನ್ ಹಾಗೂ ಕಮರ್ಷಿಯಲ್ ಸೂಪರ್ವೈಸರ್ ಹುದ್ದೆಗಳನ್ನು ಭರ್ತಿ ಮಾಡಲಾಗುತ್ತಿದೆ. ಅರ್ಹತೆಯ ಆಧಾರದ ಮೇಲೆ ಅಭ್ಯರ್ಥಿಗಳಿಗೆ ಆದ್ಯತೆ ನೀಡಲಾಗುತ್ತಿದ್ದು, ಕೊಂಕಣ ರೈಲ್ವೆ ಮಾರ್ಗ ನಿರ್ಮಾಣದ ವೇಳೆ ಭೂಮಿ ಕಳೆದುಕೊಂಡ ಸಂತ್ರಸ್ತರಿಗೆ ನೇಮಕಾತಿಯಲ್ಲಿ ಮೊದಲನೆಯ ಆದ್ಯತೆ ನೀಡಲಾಗುತ್ತದೆ. ಜೂನಿಯರ್ ಎಂಜಿನಿಯರ್ ಮತ್ತು ಟ್ರ್ಯಾಕ್ ಮೇಂಟೈನರ್ ಹುದ್ದೆಗಳಿಗೆ ಸಿವಿಲ್ ಎಂಜಿನಿಯರಿಂಗ್ನಲ್ಲಿ 3 ವರ್ಷಗಳ BSc ಅಥವಾ 3 ವರ್ಷಗಳ ಡಿಪ್ಲೊಮಾ ಎಂಜಿನಿಯರಿಂಗ್ ಪೂರ್ಣಗೊಳಿಸಿದರೆ ಅರ್ಜಿ ಸಲ್ಲಿಸಬಹುದು. ಸೆಕ್ಷನ್ ಇಂಜಿನಿಯರಿಂಗ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವವರು ಎಂಜಿನಿಯರಿಂಗ್ ಪದವೀಧರರಾಗಿರಬೇಕು. ಸ್ಟೇಷನ್ ಮಾಸ್ಟರ್ ಮತ್ತು ಕಮರ್ಷಿಯಲ್ ಸೂಪರ್ವೈಸರ್ ಹುದ್ದೆಗಳಿಗೆ ಯಾವುದೇ ವಿಷಯದಲ್ಲಿ ಪದವಿ ಪಡೆದಿದ್ದರೂ ಅರ್ಜಿ ಸಲ್ಲಿಸುವ ಅವಕಾಶವಿದೆ. ಉಳಿದಂತೆ ಇತರ ಹುದ್ದೆಗಳಿಗೆ SSLC ಅರ್ಹತೆ ನಿಗದಿಪಡಿಸಲಾಗಿದೆ. ಒಟ್ಟಾರೆ 18-45 ವರ್ಷದವರೆಗಿನ ಅಭ್ಯರ್ಥಿಗಳಿಗೆ ಉದ್ಯೋಗವಿದೆ. ಸರ್ಕಾರಿ ನಿಯಮಾನುಸಾರ SC, ST, OBC ಹಾಗೂ ವಿಶೇಷಚೇತನ ಅಭ್ಯರ್ಥಿಗಳಿಗೆ ವಯೋಮಿತಿಯಲ್ಲಿ ಸಡಿಲಿಕೆ ಇರುತ್ತದೆ. ಗೆಜೆಟೆಡ್ ಪ್ರೊಫೆಷನಲ್ ಹುದ್ದೆಗೆ ಅರ್ಜಿ ಆಹ್ವಾನಿಸಲಾಗಿದೆ. ಬಹುನಿರೀಕ್ಷಿತ KAS ನೇಮಕ ಅಧಿಸೂಚನೆ ಪ್ರಕಟವಾಗಿ ಆನ್ಲೈನ್ ಅರ್ಜಿ ಸಲ್ಲಿಕೆಗೆ ಆರಂಭವಾಗಿದೆ. ಕರ್ನಾಟಕ ಲೋಕಸೇವಾ ಆಯೋಗವು 2026-27 ಸಾಲಿನ ಗೆಜೆಟೆಡ್ ಪ್ರೊಫೆಷನರಿ ಗ್ರೂಪ್ ಎ ಮತ್ತು ಬಿ ವೃಂದದ ಒಟ್ಟು 319 ಹುದ್ದೆಗಳ ನೇಮಕಾತಿಗಾಗಿ ಅಧಿಕೃತ ಅಧಿಸೂಚನೆ ಹಾಗೂ ಸಂಭಾವ್ಯ ವೇಳಾಪಟ್ಟಿಯನ್ನು ಪ್ರಕಟಿಸಿದೆ. ಒಟ್ಟು ಹುದ್ದೆಗಳ ಪೈಕಿ 297 ಹುದ್ದೆಗಳು ಉಳಿಕೆ ಮೂಲ ವೃಂದಕ್ಕೆ, ಉಳಿದ 22 ಹುದ್ದೆಗಳು ಹೈದರಾಬಾದ್ ಕರ್ನಾಟಕ ವೃಂದಕ್ಕೆ ಸೇರಿವೆ. ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳು ಆಗಸ್ಟ್ 31 ಅರ್ಜಿ ಸಲ್ಲಿಸಬಹುದು. ಅಭ್ಯರ್ಥಿಗಳು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಪದವಿ ಅಥವಾ ಸ್ನಾತಕೋತ್ತರ ಪದವಿಯನ್ನು ಪಡೆದಿರಬೇಕು. ಪ್ರಸ್ತುತ ಅಂತಿಮ ವರ್ಷದ ಪದವಿ ಪರೀಕ್ಷೆ ಬರೆದು ಫಲಿತಾಂಶಕ್ಕಾಗಿ ಕಾಯುತ್ತಿರುವ ಅಭ್ಯರ್ಥಿಗಳು ಕೂಡ ಪೂರ್ವಭಾವಿ ಪರೀಕ್ಷೆಗೆ ಅರ್ಜಿ ಸಲ್ಲಿಸಲು ಅರ್ಹರಾಗಿದ್ದಾರೆ. ಮುಖ್ಯ ಪರೀಕ್ಷೆಯ ಸಮಯಕ್ಕೆ ತಮ್ಮ ಪದವಿ ತೇರ್ಗಡೆಯಾದ ದಾಖಲೆಯನ್ನು ಒದಗಿಸಬೇಕಾಗುತ್ತದೆ. ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕಕ್ಕೆ ಅಭ್ಯರ್ಥಿಗಳಿಗೆ ಕನಿಷ್ಠ 21 ವರ್ಷ ಪೂರ್ಣಗೊಂಡಿರಬೇಕು. ಸರ್ಕಾರದ ವಿಶೇಷ ಸಡಿಲಿಕೆ ಆದೇಶದಂತೆ ಗರಿಷ್ಠ ವಯೋಮಿತಿಯಲ್ಲಿ ಸಾಮಾನ್ಯ ಅರ್ಹತೆಯ ಅಭ್ಯರ್ಥಿಗಳಿಗೆ 40 ವರ್ಷ, ಪ್ರವರ್ಗ 2A, 2B, 3A, 3B ಅಭ್ಯರ್ಥಿಗಳಿಗೆ 43 ವರ್ಷ ಹಾಗೂ SC ಅಥವಾ ST ಅಥವಾ ಪ್ರವರ್ಗ 1ರ ಅಭ್ಯರ್ಥಿಗಳಿಗೆ 45 ವರ್ಷಗಳವರೆಗೆ ಅವಕಾಶ ನೀಡಲಾಗಿದೆ. ಹೆಚ್ಚುವರಿಯಾಗಿ ಮಾಜಿ ಸೈನಿಕರು ಹಾಗೂ ವಿಶೇಷಚೇತನ ಅಭ್ಯರ್ಥಿಗಳಿಗೆ ನಿಯಮಾನುಸಾರ ವಿನಾಯಿತಿ ನೀಡಲಾಗಿದೆ. ಸಾಮಾನ್ಯ ಅರ್ಹತೆಯ ಅಭ್ಯರ್ಥಿಗಳಿಗೆ 600 ರೂಪಾಯಿ ಶುಲ್ಕ, ಪ್ರವರ್ಗ 2A, 2B, 3A, 3B ಅಭ್ಯರ್ಥಿಗಳಿಗೆ 300 ರೂಪಾಯಿ ಶುಲ್ಕ ನಿಗದಿಪಡಿಸಲಾಗಿದೆ. ಮಾಜಿ ಸೈನಿಕರಿಗೆ 50 ರೂಪಾಯಿ ಶುಲ್ಕವಿದ್ದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1ರ ಹಾಗೂ ವಿಶೇಷಚೇತನ ಅಭ್ಯರ್ಥಿಗಳಿಗೆ ಸಂಪೂರ್ಣ ಶುಲ್ಕ ವಿನಾಯಿತಿ ನೀಡಲಾಗಿದೆ. ಆಯ್ಕೆ ಪ್ರಕ್ರಿಯೆಯು 3 ಪ್ರಮುಖ ಹಂತಗಳಲ್ಲಿ ನಡೆಯಲಿದ್ದು, ಮೊದಲ ಹಂತದಲ್ಲಿ 400 ಅಂಕಗಳ ವಸ್ತುನಿಷ್ಠ ಮಾದರಿಯ ಪೂರ್ವಭಾವಿ ಪರೀಕ್ಷೆ ನಡೆಯಲಿದ್ದು, ಇದರಲ್ಲಿ ತಪ್ಪೋತ್ತರಗಳಿಗೆ ಋಣಾತ್ಮಕ ಮೌಲ್ಯಮಾಪನ ಇರಲಿದೆ. ಇದರಲ್ಲಿ ಅರ್ಹತೆ ಪಡೆದ ಅಭ್ಯರ್ಥಿಗಳಿಗೆ 1,250 ಅಂಕಗಳ 5 ವಿವರಣಾತ್ಮಕ ಪತ್ರಿಕೆಗಳು ಹಾಗೂ ಕನ್ನಡ ಇಂಗ್ಲಿಷ್ ಅರ್ಹತಾ ಪತ್ರಿಕೆಗಳ ಮುಖ್ಯ ಪರೀಕ್ಷೆ ಇರುತ್ತದೆ. ಕೊನೆಯದಾಗಿ 25 ಅಂಕಗಳಿಗೆ ವ್ಯಕ್ತಿತ್ವ ಪರೀಕ್ಷೆ ನಡೆಸಿ ಅಂತಿಮ ಆಯ್ಕೆ ಪಟ್ಟಿಯನ್ನು ಸಿದ್ಧಪಡಿಸಲಾಗುತ್ತದೆ.
ಇಸ್ರೋದಲ್ಲಿ ಅಪ್ರೆಂಟಿಶಿಪ್ ತರಬೇತಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಉಪಗ್ರಹಗಳ ವಿನ್ಯಾಸ, ಅಭಿವೃದ್ಧಿ ಹಾಗೂ ತಂತ್ರಜ್ಞಾನ ಆವಿಷ್ಕರಿಸುವ ಕೇಂದ್ರವಾಗಿರುವ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯು ಬೆಂಗಳೂರಿನಲ್ಲಿರುವ ಯುವಾರ್ ರಾವ್ ಉಪಗ್ರಹ ಕೇಂದ್ರವು ಪದವೀಧರರು ಹಾಗೂ ಡಿಪ್ಲೊಮಾ ಉತ್ತೀರ್ಣರಿಗೆ ಶಿಶಿಕ್ಷು ತರಬೇತಿ ನೀಡಲಿದೆ. ಪ್ರಸ್ತುತ ಸಾಲಿನಲ್ಲಿ ವಿವಿಧ ವಿಭಾಗಗಳಲ್ಲಿ ಒಟ್ಟು 410 ಅಭ್ಯರ್ಥಿಗಳಿಗೆ ಅಪ್ರೆಂಟಿಶಿಪ್ ಟ್ರೈನಿಂಗ್ ನೀಡಲು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಇಂಜಿನಿಯರಿಂಗ್ನಲ್ಲಿ ಪದವಿ, ಡಿಪ್ಲೊಮಾ ಪಡೆದವರಿಗೆ ಹಾಗೂ ಕಮರ್ಷಿಯಲ್ ಪ್ರಾಕ್ಟೀಸ್ ಡಿಪ್ಲೊಮಾ ಪೂರೈಸಿದವರಿಗೆ 1 ವರ್ಷದ ತರಬೇತಿ ನೀಡಲಿದೆ. ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಆನ್ಲೈನ್ನಲ್ಲಿ ನೋಂದಣಿ ಮಾಡಿಕೊಂಡು ಅರ್ಜಿ ಸಲ್ಲಿಸಬಹುದಾಗಿದೆ. ಪದವೀಧರ ಅಭ್ಯರ್ಥಿಗಳು ಸಂಬಂಧಪಟ್ಟ ಇಂಜಿನಿಯರಿಂಗ್ ವಿಭಾಗದಲ್ಲಿ ಬಿಇ ಅಥವಾ ಬಿಟೆಕ್ ಪಡೆದಿರಬೇಕು. ಜೊತೆಗೆ ಡಿಪ್ಲೊಮಾ ಉತ್ತೀರ್ಣರಾದವರಿಗೂ ಅವಕಾಶವಿದೆ. ಕಮರ್ಷಿಯಲ್ ಪ್ರಾಕ್ಟೀಸ್ನಲ್ಲಿ ಡಿಪ್ಲೊಮಾ ಪೂರ್ಣಗೊಳಿಸಿರಬೇಕು. ಆದರೆ ಈ ಶೈಕ್ಷಣಿಕ ಅರ್ಹತೆಯನ್ನು 2022-2026 ಸಾಲಿನ ಒಳಗೆ ತೇರ್ಗಡೆಯಾದ ಅಭ್ಯರ್ಥಿಗಳಿಗೆ ಮಾತ್ರ ಈ ತರಬೇತಿಗೆ ಅರ್ಹರಾಗಿರುತ್ತಾರೆ. 2021 ಅಥವಾ ಅದಕ್ಕಿಂತ ಮುಂಚಿತವಾಗಿ ಉತ್ತೀರ್ಣರಾದವರು ಅರ್ಜಿ ಸಲ್ಲಿಸಲು ಅವಕಾಶವಿರುವುದಿಲ್ಲ ಎಂದು ಸ್ಪಷ್ಟಪಡಿಸಲಾಗಿದೆ. ದೇಶದ ಯಾವುದೇ ಭಾಗದ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಮುಕ್ತರಾಗಿದ್ದಾರೆ. ಈ ನೇಮಕಾತಿಗೆ ಯಾವುದೇ ಪರೀಕ್ಷೆ ಇರುವುದಿಲ್ಲ. ಅಭ್ಯರ್ಥಿಗಳು ಪದವಿ ಅಥವಾ ಡಿಪ್ಲೊಮಾ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಶೇಕಡಾವಾರು ಆಧಾರದ ಮೇಲೆ ನೇರವಾಗಿ ಆಯ್ಕೆ ಮಾಡಲಾಗುತ್ತದೆ. ಶಾರ್ಟ್ ಲಿಸ್ಟ್ ಆದ ಅಭ್ಯರ್ಥಿಗಳಿಗೆ ಇಮೇಲ್ ಮೂಲಕ ಮಾಹಿತಿ ನೀಡಿ ದಾಖಲೆಗಳ ಪರಿಶೀಲನೆಗೆ ಆಹ್ವಾನಿಸಲಾಗುತ್ತದೆ. ಆಯ್ಕೆಯಾದ ಅಭ್ಯರ್ಥಿಗಳಿಗೆ ತರಬೇತಿ ಅವಧಿಯಲ್ಲಿ ಪೂರ್ಣಾವಧಿ ಮಾಸಿಕ ವೇತನದ ಬದಲು ನಿಯಮಾನುಸಾರ ಸ್ಟೈಫೆಂಡ್ ಪಾವತಿಸಲಾಗುತ್ತದೆ. ಪದವಿ ಅಪ್ರೆಂಟಿಸ್ಗಳಿಗೆ ಮಾಸಿಕ 12,300 ರೂಪಾಯಿ ಹಾಗೂ ಡಿಪ್ಲೊಮಾ ಟೆಕ್ನಿಷಿಯನ್ ಹಾಗೂ ಕಮರ್ಷಿಯಲ್ ಪ್ರಾಕ್ಟೀಸ್ ಅಪ್ರೆಂಟಿಶಿಪ್ಗಳಿಗೆ ಮಾಸಿಕ 10,900 ರೂಪಾಯಿ ಸ್ಟೈಫೆಂಡ್ ದೊರೆಯಲಿದೆ. ಆಸಕ್ತರು ಕೇಂದ್ರ ಸರ್ಕಾರದ ನ್ಯಾಷನಲ್ ಅಪ್ರೆಂಟಿಶಿಪ್ ಟ್ರೈನಿಂಗ್ ಸ್ಕೀಮ್ ಪೋರ್ಟಲ್ನಲ್ಲಿ ನೋಂದಾಯಿಸಿಕೊಂಡು ನಂತರ ವೆಬ್ ಡಾಟಾ, ಉಮಾಂಗ್ ಡಾಟಾ, GOV.in ಮೂಲಕ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬಹುದು. ಯಾವುದೇ ಅರ್ಜಿ ಶುಲ್ಕ ಪಾವತಿಸಬೇಕಾಗಿಲ್ಲ.

ಈಗ ಕೇಳಿ ಭಾವಗೀತೆಗಳನ್ನು. ಸಿ ಅಶ್ವಥ್ ಮತ್ತು ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿ ಕೆ ಎಸ್ ನರಸಿಂಹಸ್ವಾಮಿ ವಿರಚಿತ ಭಾವಗೀತೆಗಳನ್ನು

ಯುವ ಸ್ನೇಹಿತರಿಗಾಗಿ ಕಾರ್ಯಕ್ರಮ ಯುವವಾಣಿ ಪ್ರಸಾರವಾಯಿತು. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6 ಗಂಟೆ. ಕಾರ್ಯಕ್ರಮ ವಿವರಣೆ. ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. 6 ಗಂಟೆ 10 ನಿಮಿಷಕ್ಕೆ ಪ್ರಕಟಣೆಗಳು, 6 ಗಂಟೆ 15 ನಿಮಿಷಕ್ಕೆ ಪರಿಸರ ಸಂರಕ್ಷಣೆ ಕುರಿತಾದ ಕಾರ್ಯಕ್ರಮ.

ನಿಸರ್ಗ ಋಣ. ವಿಷಯ ಪರಿಸರ ಸಂರಕ್ಷಣೆಗೆ ಮಳೆ ನೀರಿನ ಕೊಯ್ಲು ಪೂರಕ. ಈ ಕುರಿತು ಮಾಹಿತಿ ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಚಿ. 6:21 ದೇಶಭಕ್ತಿ ಗೀತೆಗಳು, 7:20 ದೆಹಲಿ ಕೇಂದ್ರದಿಂದ ಸ್ವಾತಂತ್ರ್ಯ ದಿನಾಚರಣೆಯ ಮುನ್ನಾ ದಿನದ ಅಂಗವಾಗಿ ಭಾರತದ ಗಣತವೆತ್ತ ರಾಷ್ಟ್ರಪತಿಗಳಾದ ಸನ್ಮಾನ್ಯ ಶ್ರೀ ದ್ರೌಪದಿ ಮುರ್ಮು ಅವರು ರಾಷ್ಟ್ರದ ಜನತೆಯನ್ನು ಉದ್ದೇಶಿಸಿ ಮಾಡುವ ಪ್ರಸಾರ ಭಾಷಣ. 7:45 ಬೆಂಗಳೂರು ಕೇಂದ್ರದಿಂದ ವಿಧಾನಮಂಡಲದಲ್ಲಿ ಇಂದು 8:00 ಚಿತ್ರಗೀತೆಗಳು, ನಿಮ್ಮ ಕರೆ ನಿಮಗೊಂದು ಗೀತೆ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮ. 8:30 ಜನಪದ ಸಂಗೀತದಲ್ಲಿ ರಾಯಚೂರು ತಾಲೂಕಿನ ಯಾಪಲ್ದಿನ್ನಿ ಗ್ರಾಮದ ಕುರುಮಣ್ಣ ಮತ್ತು ಸಂಗಡಿಗರಿಂದ ಬಯಲಾಟದ ಪದಗಳು. 9:15 ಭಾವಗೀತೆಗಳು. 9:30 ಬೆಂಗಳೂರು ಕೇಂದ್ರದಿಂದ ಸ್ವಾತಂತ್ರ್ಯ ದಿನಾಚರಣೆಯ ಮುನ್ನಾ ದಿನದ ಅಂಗವಾಗಿ ಭಾರತದ ಗಣತವೆತ್ತ ರಾಷ್ಟ್ರಪತಿಗಳಾದ ಸನ್ಮಾನ್ಯ ಶ್ರೀಮತಿ ದ್ರೌಪದಿ ಮುರ್ಮು ಅವರು ರಾಷ್ಟ್ರದ ಜನತೆಯನ್ನು ಉದ್ದೇಶಿಸಿ ಮಾಡಿದ ಪ್ರಸಾರ ಭಾಷಣದ ಕನ್ನಡ ಅವತರಣಿಕೆ. ನಂತರ ದೇಶಭಕ್ತಿ ಗೀತೆಗಳು. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ವಾದ್ಯ ಸಂಗೀತದಲ್ಲಿ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಮತ್ತು ಸಂಗಡಿಗರಿಂದ ಶಹನಾಯಿ ವಾದನ. 10:30 ಹಿಂದಿ ಚಿತ್ರಗೀತೆಗಳು ಬಿತ್ತರಗೊಳ್ಳುತ್ತವೆ. ನಿಲಯದ ನಾಳಿನ ಬೆಳಗಿನ ಪ್ರಸಾರದಲ್ಲಿ 6:10 ದೇಶಭಕ್ತಿ ಗೀತೆಗಳ ಕಾರ್ಯಕ್ರಮ ರಾಷ್ಟ್ರವಂದನ. 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ, ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 6:40 ಪ್ರದೇಶ ಸಮಾಚಾರ. 7:00 ದೆಹಲಿ ಕೇಂದ್ರದಿಂದ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಭಾರತದ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ದೆಹಲಿಯ ಕೆಂಪುಕೋಟೆಯಲ್ಲಿ ಧ್ವಜಾರೋಹಣ ಮಾಡಿ ರಾಷ್ಟ್ರದ ಜನತೆಯನ್ನು ಉದ್ದೇಶಿಸಿ ಮಾಡುವ ಪ್ರಸಾರ ಭಾಷಣದ ನೇರ ಪ್ರಸಾರ. ನಂತರ ಬೆಂಗಳೂರು ಕೇಂದ್ರದಿಂದ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಕರ್ನಾಟಕದ ಗೌರವಾನ್ವಿತ ರಾಜ್ಯಪಾಲರಾದ ಶ್ರೀ ಥಾವರ್ಚಂದ್ ಗೆಹ್ಲೋಟ್ ಅವರ ಸಂದೇಶ. ನಂತರ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಕರ್ನಾಟಕದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಡಿಕೆ ಶಿವಕುಮಾರ್ ಅವರ ಸಂದೇಶ. ನಂತರ ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ಯವಾಣಿ, ಪ್ರಾಯೋಜಕರು ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ. ನಂತರ ಚಿತ್ರಗೀತೆಗಳು. 10:30 ಫ್ರೀಡಂ ರಿಧಮ್ಸ್ ಸಂಗೀತ ಕಾರ್ಯಕ್ರಮದ ನೇರ ಪ್ರಸಾರ. ಭಾರತದ 80ನೇ ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ವಿಶೇಷ ಸಂಗೀತ ವೈವಿಧ್ಯ. 11:02 ಹಾಗೂ 11:32 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು. 12:05 ವನಿತಾ ವಿಹಾರದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರ್ತಿಯರು, ಈ ಕುರಿತು ಡಾಕ್ಟರ್ ಶಕುಂತಲಾ ಗೋಪಿಶೆಟ್ಟಿ ಅವರಿಂದ ಭಾಷಣ. ನಂತರ ದೇಶಭಕ್ತಿ ಗೀತೆಗಳು. ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಚಿ, ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ. 2:41 ಮಕ್ಕಳ ಕಾರ್ಯಕ್ರಮ. 3:00 ಎಫ್ಎಂ 101.3 ಮೆಗಾಹರ್ಟ್ಸ್ನ ಕಾರ್ಯಕ್ರಮಗಳು. ಸಂಜೆಯ ಪ್ರಸಾರದಲ್ಲಿ 5:00 ಅಂತ್ಯಾಕ್ಷರಿ, ನಿಮ್ಮ ಕರೆ ನಿಮ್ಮ ಗೀತೆ, ಕನ್ನಡ ಚಲನಚಿತ್ರ ಗೀತೆಗಳ ಆಧರಿಸಿದ ನೇರ ಫೋನಿನ ಕಾರ್ಯಕ್ರಮ. 5:30 ಯುವವಾಣಿಯಲ್ಲಿ ಕರೆಂಟ್ ಅಫೇರ್ಸ್, ಪ್ರಚಲಿತ ವಿದ್ಯಮಾನಗಳ ಪಕ್ಷಿನೋಟ. ಪ್ರಸ್ತುತಿ ವೆಂಕಟೇಶ್ ಹೂಗಾರ್, ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಚಿ. 6:10 ಪ್ರಕಟಣೆಗಳು. 6:15 ರಾಯಚೂರಿನಲ್ಲಿ ಜರುಗಿದ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದ ಬಾನುಲಿ ವರದಿ, ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಚಿ. 6:21 ಸ್ವಾತಂತ್ರ್ಯ ದಿನಾಚರಣೆಯ ಮುನ್ನಾ ದಿನದ ಅಂಗವಾಗಿ ಭಾರತದ ಗಣತವೆತ್ತ ರಾಷ್ಟ್ರಪತಿಗಳಾದ ಸನ್ಮಾನ್ಯ ಶ್ರೀಮತಿ ದ್ರೌಪದಿ ಮುರ್ಮು ಅವರು ರಾಷ್ಟ್ರದ ಜನತೆಯನ್ನು ಉದ್ದೇಶಿಸಿ ಮಾಡಿದ ಪ್ರಸಾರ ಭಾಷಣದ ಕನ್ನಡ ಅವತರಣಿಕೆಯ ಮರು ಪ್ರಸಾರ. 7:20 ಜನಪದ ಸಂಗೀತದಲ್ಲಿ ರಾಯಚೂರು ತಾಲೂಕಿನ ಅತ್ತನೂರು ಗ್ರಾಮದ ಭೀಮಮ್ಮ ಮತ್ತು ಸಂಗಡಿಗರಿಂದ ಸಂಪ್ರದಾಯ ಪದಗಳು. 7:45 ಬೆಂಗಳೂರು ಕೇಂದ್ರದಿಂದ ಸಮಾಚಾರ ದರ್ಶನ. 8:00 ರಾಜ್ಯಾದ್ಯಂತ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮ ಕುರಿತ ವಿಶೇಷ ವಾರ್ತಾಚಿತ್ರ ಸಮಾಚಾರ ದರ್ಶನ. 9:15 ಭಾವಗೀತೆಗಳು. 9:30 ಬೆಂಗಳೂರು ಕೇಂದ್ರದಿಂದ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಗೌರವಾನ್ವಿತ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ದೇಶವನ್ನು ಉದ್ದೇಶಿಸಿ ಮಾಡಿದ ಭಾಷಣದ ಕನ್ನಡ ಅವತರಣಿಕೆ. 10:30 ಕನ್ನಡ ಚಿತ್ರಗೀತೆಗಳು ಬಿತ್ತರಗೊಳ್ಳುತ್ತವೆ. ಇದುವರೆಗೆ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯವನ್ನು ಕಾರ್ಯಕ್ರಮ ವಿವರಣೆಯಲ್ಲಿ ಮಾಡಿಕೊಂಡಿರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:05 ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ರಾಗಿ ಬಡವರ ಬಂಗಾರ, ಶ್ರಮಿಸಿದವರ ಆಹಾರ. ರಾಗಿ ಬೆಳೆಯಿರಿ, ಆರ್ಥಿಕವಾಗಿ ಸಬಲರಾಗಿ. ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ನವಣೆ ಉಣಿಸು, ಬವಣೆ ಬಿಡಿಸು. ನವಣೆ ನೀಗಿಸಿತು ಹಸಿವಿನ ಬವಣೆ. ನವಣೆಯನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಊದಲು ತಿಂದವರಿಗೆ ಉಬ್ಬಸ ಇಲ್ಲ, ಹಾರಕ ತಿಂದವರಿಗೆ ರೋಗ ಇಲ್ಲ, ಕೊರಲೆ ತಿಂದವರಿಗೆ ಆರೋಗ್ಯದ ಕೊರತೆ ಇಲ್ಲ. ಹಾರಕವನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ನೋಡಲು ಥೇಟ್ ಹುಲ್ಲಿನಂತೆ ಕಾಣುವ ಕೊರಲೆ ಬರಗಾಲದಲ್ಲೂ ರೈತರ ಕೈ ಹಿಡಿಯುವ ಬೆಳೆ. ಕೊರಲೆಯನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ.

0: ಕೇಳಗರೆ ಗಮನಿಸಿ, ಪ್ರತಿ ತಿಂಗಳ ಮೊದಲ ಮತ್ತು ಮೂರನೇ ಭಾನುವಾರದಂದು ಕಥೆ, ಕಾದಂಬರಿ, ಕಾವ್ಯ, ನಾಟಕ, ಪ್ರಬಂಧ, ವಿಮರ್ಶೆ ಹೀಗೆ ಸಾಹಿತ್ಯದ ಹಲವು ಪ್ರಕಾರಗಳನ್ನು ಒಳಗೊಂಡ ರಸಾನುಭವ ನೀಡುವ ಮಾನವ ಅನುಭವದ ಪ್ರತಿಬಿಂಬದ ಕಾರ್ಯಕ್ರಮ ಸಾಹಿತ್ಯ ಸಂಪುಟ. ಸಾಹಿತ್ಯ ಸಂಪುಟ ಪ್ರಸಾರವಾಗುವುದು. ಗಮನಿಸಿ, ಪ್ರತಿ ತಿಂಗಳ ಮೊದಲ ಮತ್ತು ಮೂರನೇ ಭಾನುವಾರ ಸಾಹಿತ್ಯ ಸಂಪುಟ.
1: ರೇಡಿಯೋ ನಡೆಗೆ ಯಾವ ತಡೆಯೂ ಇಲ್ಲ, ಓದು ಬರಹ ಬೇಕಿಲ್ಲ, ಕುಂತು ನೋಡುವ ತಾಳ್ಮೆ ಇಲ್ಲ, ವಿದ್ಯುತ್ ಸಂಪರ್ಕದ ಚಿಂತೆ ಇಲ್ಲ. ರೇಡಿಯೋ ಸ್ವಿಚ್ ಆನ್ ಮಾಡಿ ಹೆಡ್ಫೋನ್ ಹಾಕಿ ನಡೀತಾ ಇರಿ. ನಡೆಯುವಾಗ ನುಡಿಯುವಾಗ ನಿರಂತರ ಕೇಳ್ತಾ ಇರಿ.
2: ಮಾಹಿತಿ, ಶಿಕ್ಷಣ, ಮನೋರಂಜನೆ ನಮ್ಮ ಉದ್ದೇಶ. ವಯಸ್ಸಿಗೆ ಅನುಗುಣವಾಗಿ ವೈವಿಧ್ಯಮಯ ಕಾರ್ಯಕ್ರಮಗಳು, ಮಾಹಿತಿಗಾಗಿ ಸುದ್ದಿ ಸಂದರ್ಶನಗಳು, ಶಿಕ್ಷಣಕ್ಕಾಗಿ ಶೈಕ್ಷಣಿಕ ಕಾರ್ಯಕ್ರಮ, ಮನೋರಂಜನೆಗಾಗಿ ಸಂಗೀತ ಚಿತ್ರಗೀತೆಗಳು, ಕಡಿಮೆ ವೆಚ್ಚದಲ್ಲಿ ಹೆಚ್ಚು ಜನರಿಗೆ ಅತಿ ಶೀಘ್ರವಾಗಿ ತಲುಪುವ ಜಾಹೀರಾತಿಗಾಗಿ ಇಂದೇ ಸಂಪರ್ಕಿಸಿ ಆಕಾಶವಾಣಿಯನ್ನ.

ಕೇಳಿದರೆ ಸಂಜೆ 7:10 ದೆಹಲಿ ಕೇಂದ್ರದಿಂದ ಸ್ವಾತಂತ್ರ್ಯ ದಿನಾಚರಣೆಯ ಮುನ್ನಾ ದಿನದ ಅಂಗವಾಗಿ ಭಾರತದ ಘನತೆವಿತ್ತ ರಾಷ್ಟ್ರಪತಿಗಳಾದ ಸನ್ಮಾನ್ಯ ಶ್ರೀಮತಿ ದ್ರೌಪದಿ ಮುರ್ಮು ಅವರು ರಾಷ್ಟ್ರದ ಜನತೆಯನ್ನು ಉದ್ದೇಶಿಸಿ ಮಾಡುವ ಪ್ರಸಾರ ಭಾಷಣ. ಸಂಜೆ 8:00 ಚಿತ್ರಗೀತೆಗಳು, ನಿಮ್ಮ ಕರೆ, ನಿಮಗೊಂದು ಗೀತೆ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮ. ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 0853220032 ಅಥವಾ 0853229898.

0: ಇದುವರೆಗೆ ಪ್ರಕಟಣೆಗಳನ್ನು ಕೇಳಿದಿರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:15.
1: ಹೆಣ್ಣು ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10 ಲಕ್ಷ ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಇದು ಆಕಾಶವಾಣಿ ರಾಯಚೂರು ಕೇಂದ್ರ.

ಪರಿಸರ ಸಂರಕ್ಷಣೆ ಕುರಿತು ಕಾರ್ಯಕ್ರಮ ನಿಸರ್ಗರಿನ ನಿಸರ್ಗರಿನ ನಿಸರ್ಗರಿನ ಪ್ರಸ್ತುತಿ ಶ್ರೀದೇವಿ ನಾಗೇಂದ್ರ. ಪ್ರಿಯ ಕೇಳುಗರೆ, ಇಂದಿನ ನಿಸರ್ಗ ಋಣ ಕಾರ್ಯಕ್ರಮದಲ್ಲಿ ನಾವು ಪರಿಸರ ಮತ್ತು ಮಳೆ ನೀರು ಕೊಯ್ಲು ಈ ವಿಷಯ ಕುರಿತಂತೆ ಮಾಹಿತಿಯನ್ನು ಮಾಡಿಕೊಳ್ಳೋಣ. ಎಲ್ರಿಗೂ ಗೊತ್ತಿರೋ ಹಾಗೆ ನೀರು ನಮ್ಮ ಜೀವನದ ಅತ್ಯಂತ ಅಮೂಲ್ಯವಾದ ಸಂಪನ್ಮೂಲವಾಗಿದೆ. ನೀರನ್ನು ಮನುಷ್ಯರು ಮಾತ್ರವಲ್ಲ, ಪ್ರಾಣಿಗಳು, ಪಕ್ಷಿಗಳು, ಸಸ್ಯಗಳು, ಹಾಗೆ ಇಡೀ ಪರಿಸರವು ನೀರಿನ ಮೇಲೆ ಅವಲಂಬಿತವಾಗಿದೆ. ನೀರಿಲ್ಲದೆ ಜೀವನವನ್ನು ಊಹಿಸುವುದು ಕೂಡ ಅಸಾಧ್ಯವಾಗಿದೆ. ನಾವು ಪ್ರತಿದಿನ ನೀರನ್ನು ಕುಡಿಯಲಿಕ್ಕೆ, ಅಡುಗೆ ಮಾಡಲಿಕ್ಕೆ, ಸ್ನಾನ ಮಾಡಲಿಕ್ಕೆ, ಬಟ್ಟೆ ತೊಳೆಯಲಿಕ್ಕೆ, ಕೃಷಿ ಮಾಡಲಿಕ್ಕೆ ಅಲ್ಲದೆ ಇನ್ನೂ ಅನೇಕ ಕೆಲಸಗಳಿಗೆ ನೀರನ್ನು ಬಳಸ್ತೇವೆ. ಆದರೆ ಇಂದು ಅನೇಕ ಪ್ರದೇಶಗಳಲ್ಲಿ ನೀರಿನ ಕೊರತೆ ಹೆಚ್ಚಾಗ್ತಾ ಇದೆ. ಅಲ್ಲದೆ ಅಂತರ್ಜಲದ ಮಟ್ಟವು ಕಡಿಮೆ ಆಗ್ತಾ ಇದೆ. ಬೇಸಿಗೆಯಲ್ಲಿ ಬಾವಿಗಳು ಮತ್ತು ಕೆರೆಗಳು ಒಣಗ್ತಾ ಇದ್ದಾವೆ. ಇಂತಹ ಪರಿಸ್ಥಿತಿಯಲ್ಲಿ ನೀರನ್ನು ಸಂರಕ್ಷಿಸುವುದು ಪ್ರತಿಯೊಬ್ಬರ ಜವಾಬ್ದಾರಿಯೂ ಆಗಿದೆ. ಮಳೆ ನೀರು ಕೊಯ್ಲು ಅಂದರೆ ಏನು ಅನ್ನೋದನ್ನು ಮೊದಲಿಗೆ ತಿಳ್ಕೊಳ್ಳೋಣ. ಮಳೆ ಬಂದಾಗ ಆ ನೀರು ನೇರವಾಗಿ ರಸ್ತೆಗಳ ಮೂಲಕ ಹರಿದು ಹೋಗಿ ವ್ಯರ್ಥವಾಗ್ತದೆ. ಆ ಮಳೆ ನೀರನ್ನು ನಾವು ಸಂಗ್ರಹಿಸಿ ಅಗತ್ಯವಿದ್ದಾಗ ಬಳಸುವುದು ಅಥವಾ ಭೂಮಿಯೊಳಗೆ ಅದನ್ನು ಇಂಗಿಸಿ ಅಂತರ್ಜಲದ ಮಟ್ಟವನ್ನು ಹೆಚ್ಚಿಸುವ ವಿಧಾನವನ್ನೇ ಮಳೆ ನೀರು ಕೊಯ್ಲು ಅಂತ ಹೇಳಿ ಕರೀತೇವೆ. ಇನ್ನೂ ಸರಳವಾಗಿ ಹೇಳಬೇಕು ಅಂತಂದರೆ, ಮಳೆ ನೀರನ್ನು ವ್ಯರ್ಥವಾಗಲಿಕ್ಕೆ ಬಿಡದೆ ಅದನ್ನು ಉಳಿಸುವುದೇ ಮಳೆ ನೀರು ಕೊಯ್ಲು ಅಂತ ಹೇಳಿ ಕರೀತಾರೆ. ಇನ್ನು ಮಳೆ ನೀರು ಕೊಯ್ಲು ನಮ್ಮ ದೇಶದಲ್ಲಿ ಹೊಸ ಕಲ್ಪನೆ ಏನಲ್ಲ. ಹಿಂದಿನ ಕಾಲದಿಂದಲೂ ನಮ್ಮ ಹಿರಿಯರು ಕೆರೆ, ಕಟ್ಟೆ, ಬಾವಿ, ಹೊಂಡ ಮುಂತಾದ ಒಂದು ವ್ಯವಸ್ಥೆಗಳ ಮೂಲಕ ಮಳೆ ನೀರನ್ನು ಸಂಗ್ರಹಿಸ್ತಿದ್ರು ಅಂಥೇಳಿ ನಾವು ಕೇಳ್ತೇವೆ, ಹಾಗೆ ನೋಡ್ತೇವೆ. ಗ್ರಾಮಗಳಲ್ಲಿ ಕೆರೆಗಳು ನೀರಿನ ಪ್ರಮುಖ ಮೂಲಗಳಾಗಿದ್ವು. ಆದರೆ ಈ ಒಂದು ನಗರೀಕರಣ ಮತ್ತು ಕಾಂಕ್ರೀಟ್ ಕಟ್ಟಡಗಳ ಹೆಚ್ಚಳದಿಂದ ಮಳೆ ನೀರು ನೆಲದೊಳಗೆ ಇಂಗುವ ಪ್ರಮಾಣ ಕಡಿಮೆಯಾಗಿದೆ. ಯಾಕೆ ನಮಗೆ ಮಳೆ ನೀರು ಕೊಯ್ಲು ಅತ್ಯಗತ್ಯವಾಗಿದೆ ಅಂತ ನೋಡೋದಾದರೆ, ಪ್ರಸ್ತುತ ದಿನಗಳಲ್ಲಿ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ. ಮನೆಗಳು, ಕಾರ್ಖಾನೆಗಳು ಹಾಗೆ ನಗರಗಳು ವಿಸ್ತರಿಸ್ತಾ ಇದ್ದಾವೆ. ಇದರ ಪರಿಣಾಮವಾಗಿ ನೀರಿನ ಬಳಕೆಯು ಹೆಚ್ಚಾಗ್ತಾ ಇದೆ. ಮತ್ತೊಂದೆಡೆ ನಾವು ಅಂತರ್ಜಲವನ್ನು ಹೆಚ್ಚು ಪ್ರಮಾಣದಲ್ಲಿ ಬಳಸ್ತಾ ಇದ್ದೇವೆ. ಆದರೆ ಅದಕ್ಕೆ ಸಮರ್ಪಕವಾಗಿ ನೀರನ್ನು ಮರಳಿ ಭೂಮಿಯೊಳಗೆ ಸೇರಿಸ್ತಾ ಇಲ್ಲ. ಇದರಿಂದ ಅಂತರ್ಜಲದ ಮಟ್ಟ ವರ್ಷದಿಂದ ವರ್ಷಕ್ಕೆ ಕುಸಿತಾ ಇದೆ. ಈ ಸಮಸ್ಯೆಗೆ ಮಳೆ ನೀರು ಕೊಯ್ಲು ಒಂದು ಸರಳ ಹಾಗೆ ಪರಿಣಾಮಕಾರಿಯಾದಂತಹ ಪರಿಹಾರವಾಗಿದೆ. ಮಳೆ ನೀರು ಕೊಯ್ಲು ಮಾಡುವುದರಿಂದ ನಾವು ಅಂತರ್ಜಲದ ಮಟ್ಟವನ್ನು ಹೆಚ್ಚಿಸಬಹುದು, ನೀರಿನ ಕೊರತೆಯನ್ನು ಕಡಿಮೆ ಮಾಡಬಹುದು, ಮಳೆ ನೀರು ವ್ಯರ್ಥವಾಗಿ ಹರಿದು ಹೋಗುವುದನ್ನು ತಡೆಯಬಹುದು, ಅಲ್ಲದೆ ಬಾವಿ ಮತ್ತು ಕೊಳವೆ ಬಾವಿಗಳಿಗೆ ನೀರಿನ ಲಭ್ಯತೆಯನ್ನು ಹೆಚ್ಚಿಸಬಹುದು, ಕೃಷಿಗೆ ಬೇಕಾದಂತಹ ನೀರನ್ನು ಒದಗಿಸಲಿಕ್ಕೆ ಮಳೆ ನೀರಿನ ಕೊಯ್ಲು ಸಹಾಯವಾಗುತ್ತೆ, ಹಾಗೆ ನೀರಿನ ಮೇಲಿನ ನಮ್ಮ ಅವಲಂಬನೆಯನ್ನು ಕೂಡ ಕಡಿಮೆ ಮಾಡಬಹುದು. ಇವೆಲ್ಲದರ ಪರಿಣಾಮ ಇದು ಪೂರಕವಾಗಿ ಪರಿಸರ ಸಂರಕ್ಷಣೆಗೆ ಸಹಾಯವಾಗುತ್ತದೆ. ಮಳೆ ನೀರು ಕೊಯ್ಲು ಹೇಗೆ ಮಾಡಬಹುದು ಅಂತ ನೋಡುವಾಗ, ಕೆಲವೊಂದು ವಿಧಾನಗಳ ಮೂಲಕ, ವೈಜ್ಞಾನಿಕ ವಿಧಾನಗಳ ಮೂಲಕ ಮಳೆ ನೀರನ್ನು ಕೊಯ್ಲು ಮಾಡಬಹುದು. ಮಳೆ ನೀರು ಕೊಯ್ಲು ಮಾಡಲಿಕ್ಕೆ ದೊಡ್ಡ ದೊಡ್ಡ ಯೋಜನೆಗಳೇ ಬೇಕೆಂದೇನಿಲ್ಲ. ನಮ್ಮ ಶಾಲೆ, ಮನೆ, ಕಚೇರಿ ಅಥವಾ ಕಟ್ಟಡದಲ್ಲಿಯೇ ಸರಳವಾಗಿ ಮಾಡಬಹುದು. ಮನೆಯ ಮೇಲ್ಛಾವಣಿಗೆ ಬೀಳುವಂತಹ ಮಳೆ ನೀರನ್ನು ಪೈಪ್ಗಳ ಮೂಲಕ ಒಂದು ಸಂಗ್ರಹಣಾ ತೊಟ್ಟಿಗೆ ಕಳುಹಿಸುವುದರ ಮೂಲಕ ಆ ನೀರನ್ನು ಶುದ್ಧೀಕರಿಸಿ ಕೆಲವು ನಮ್ಮ ಗೃಹ ಬಳಕೆಯ ಕೆಲಸಗಳಿಗೆ ಬಳಸಬಹುದಾಗಿದೆ. ಮತ್ತೊಂದು ವಿಧಾನ ಅಂದರೆ ಮಳೆ ನೀರನ್ನು ಮರುಭರ್ತಿ ಗುಂಡಿ ಅಥವಾ ಸೋಕ್ಪಿಟ್ ಮೂಲಕ ಭೂಮಿಯೊಳಗೆ ಇಂಗಿಸುವಂತಹ ಕೆಲಸವನ್ನು ಮಾಡುವುದು. ಇದರಿಂದ ಅಂತರ್ಜಲದ ಮಟ್ಟವು ಹೆಚ್ಚಾಗಲಿಕ್ಕೆ ಸಹಾಯವಾಗುತ್ತೆ. ಶಾಲೆಗಳಲ್ಲಿಯೂ ಕೂಡ ಮಳೆ ನೀರು ಕೊಯ್ಲು ವ್ಯವಸ್ಥೆ ಮಾಡಬಹುದು. ಶಾಲೆಯ ಮೇಲ್ಛಾವಣಿಗೆ ಬೀಳುವ ನೀರನ್ನು ಸಂಗ್ರಹಿಸಿ ತೋಟಗಳಿಗೆ ನೀರು ಹಾಕಲು ಬಳಸಬಹುದು. ಇದರಿಂದ ವಿದ್ಯಾರ್ಥಿಗಳಿಗೂ ನೀರಿನ ಸಂರಕ್ಷಣೆಯ ಮಹತ್ವವೂ ತಿಳಿಯುತ್ತದೆ. ಇನ್ನು ಮಳೆ ನೀರು ಕೊಯ್ಲು ಮಾಡುವುದರಿಂದಾಗುವ

ಪ್ರಯೋಜನಗಳು ಏನು ಅಂತ ನಾವು ತಿಳ್ಕೊಳ್ಳೋದಾದರೆ, ಮಳೆ ನೀರು ಕೊಯ್ಲಿನ ಪ್ರಮುಖ ಮತ್ತು ಪ್ರಥಮ ಪ್ರಯೋಜನ ಅಂದರೆ ನೀರಿನ ಸಂರಕ್ಷಣೆ. ಇತ್ತೀಚಿನ ದಿನಗಳಲ್ಲಿ ನೀರಿನ ಆಹಾಕಾರ ಉಂಟಾಗಿದೆ. ಇನ್ನು ಎರಡನೇದಾಗಿ, ಇದು ಅಂತರ್ಜಲವನ್ನು ಪುನರ್ಭರ್ತಿ ಮಾಡಲು ಸಹಾಯ ಮಾಡುತ್ತೆ. ಮಳೆ ನೀರು ಭೂಮಿಯೊಳಗೆ ಇಂಗಿದಾಗ ಬಾವಿ ಮತ್ತು ಕೊಳವೆ ಬಾವಿಗಳಲ್ಲಿ ನೀರಿನ ಲಭ್ಯತೆ ಹೆಚ್ಚಾಗುತ್ತೆ. ಮೂರನೇದಾಗಿ, ಮಳೆ ನೀರು ಕೊಯ್ಲು ನೀರಿನ ಬಿಲ್ಲನ್ನು ಕೂಡ ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಏಕೆಂದರೆ ಸಂಗ್ರಹಿಸಿದ ನೀರನ್ನು ಕೆಲವು ಅಗತ್ಯಗಳಿಗೆ ಮಾತ್ರವೇ ಬಳಸಬಹುದಾಗಿದೆ. ಮತ್ತೊಂದು ವಿಷಯ ಅಂದರೆ, ಮಳೆ ನೀರನ್ನು ನಾವು ನಿಯಂತ್ರಿಸುವುದರಿಂದ ಮಳೆಗಾಲದಲ್ಲಿ ನೀರು ರಸ್ತೆಯಲ್ಲಿ ನಿಲ್ಲುವುದಾಗಲಿ, ಹಾಗೆ ಹರಿದು ಹೋಗುವುದನ್ನು ಕಡಿಮೆ ಮಾಡಲು ಕೂಡ ಸಹಾಯ ಮಾಡುತ್ತೆ. ಅಲ್ಲದೆ ಇದು ಕೃಷಿಗೂ ಕೂಡ ಬಹಳ ಉಪಯುಕ್ತವಾಗಿದೆ. ಮಳೆ ನೀರನ್ನು ಸಂಗ್ರಹಿಸಿ ಅಗತ್ಯ ಸಮಯದಲ್ಲಿ ಕೃಷಿಗೆ ಬಳಸಬಹುದಾಗಿದೆ. ಇದರಿಂದ ರೈತರಿಗೆ ಸಹಾಯವಾಗುತ್ತೆ. ಮಳೆ ನೀರು ಕೊಯ್ಲಿನಲ್ಲಿ ವಿದ್ಯಾರ್ಥಿಗಳ ಪಾತ್ರ ಅಂತ ನಾವು ನೋಡಿದಾಗ, ನಾವು ನೀರನ್ನು ವ್ಯರ್ಥ ಮಾಡಬಾರದು. ಉದಾಹರಣೆಗೆ, ಹಲ್ಲುಜ್ಜುವಾಗಲಿ ಕೈ ತೊಳೆಯುವಾಗಲಿ ಅಗತ್ಯವಿಲ್ಲದಷ್ಟು ನೀರನ್ನು ಹರಿಯಲಿಕ್ಕೆ ಬಿಡಬಾರದು. ನಮ್ಮ ಮನೆಗಳಲ್ಲಿ ಮಳೆ ನೀರು ಕೊಯ್ಲು ವ್ಯವಸ್ಥೆ ಮಾಡಲು ನಾವು ಪೋಷಕರು ಮತ್ತು ಮಕ್ಕಳೊಡಗೂಡಿ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು. ಇದನ್ನು ನಾವು ಶಾಲೆಯಲ್ಲಿ ಮಳೆ ನೀರು ಸಂಗ್ರಹಣೆ ಬಗ್ಗೆ ಒಂದು ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು. ನಮ್ಮ ಸ್ನೇಹಿತರಾಗಲಿ ಅಥವಾ ಕುಟುಂಬದವರಿಗಾಗಲಿ ನೀರಿನ ಸಂರಕ್ಷಣೆ ಕುರಿತು ಮಾಹಿತಿ ಮತ್ತು ಜಾಗೃತಿಯನ್ನು ಮೂಡಿಸ್ಬೇಕು. ಒಬ್ಬ ವಿದ್ಯಾರ್ಥಿ ಬದಲಾವಣೆಯನ್ನು ಪ್ರಾರಂಭಿಸಿದರೆ ಅದು ಆ ವಿದ್ಯಾರ್ಥಿಯಿಂದ ಒಂದು ಕುಟುಂಬ, ಶಾಲೆ ಹಾಗೆ ಸಮಾಜದಲ್ಲಿಯೂ ಕೂಡ ಬದಲಾವಣೆ ಉಂಟಾಗಲಿಕ್ಕೆ ಪೂರಕವಾಗಿ ಸಹಾಯ ಮಾಡುತ್ತೆ. ಮತ್ತೊಂದು ಉದಾಹರಣೆ ಅಂದರೆ, ಒಂದು ಮನೆಯ ಮೇಲ್ಛಾವಣಿಗೆ ಮಳೆ ಬಿದ್ದಾಗ ಆ ನೀರು ಪೈಪ್ ಮೂಲಕ ನೇರವಾಗಿ ರಸ್ತೆಗೆ ಹರಿದು ಹೋಗುತ್ತೆ. ಅದೇ ಪೈಪನ್ನು ನಾವು ಒಂದು ಸಂಗ್ರಹಣಾ ತೊಟ್ಟಿಗೆ ಸಂಪರ್ಕ ಕಲ್ಪಿಸಿದರೆ ಮಳೆ ನೀರಿನ ಒಂದು ದೊಡ್ಡ ಭಾಗವನ್ನು ಉಳಿಸಬಹುದು. ಆ ನೀರನ್ನು ನಾವು ತೋಟಕ್ಕೆ ನೀರು ಹಾಕಲಿಕ್ಕೆ, ಸ್ವಚ್ಛತೆ ಮಾಡಲಿಕ್ಕೆ, ಹಾಗೆಯೇ ಸೂಕ್ತವಾಗಿ ಸಂಗ್ರಹಿಸಿ ಇತರೆ ಅಗತ್ಯಗಳಿಗೆ ಕೂಡ ಬಳಸಬಹುದಾಗಿದೆ. ಇದರಿಂದ ನಮಗೆ ಒಂದು ಮುಖ್ಯ ಪಾಠ ಸಿಗುತ್ತೆ, ಏನಂದರೆ ನೀರನ್ನು ಯಾರೂ ಕೂಡ ಸೃಷ್ಟಿಸಲಿಕ್ಕೆ ಸಾಧ್ಯವಿಲ್ಲ, ಆದರೆ ಇರುವಂತಹ ನೀರನ್ನು ಸಂರಕ್ಷಿಸಲಿಕ್ಕೆ ಎಲ್ಲರಿಂದಲೂ ಸಾಧ್ಯವಿದೆ. ಆದ್ದರಿಂದ ನೀರನ್ನು ಸಂರಕ್ಷಿಸುವಲ್ಲಿ ಎಲ್ಲರ ಜವಾಬ್ದಾರಿ ಅಂದಾಗ ಅದು ಕೇವಲ ಸರ್ಕಾರದ ಜವಾಬ್ದಾರಿ ಮಾತ್ರವಲ್ಲ, ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿಯೂ ಆಗಿದೆ. ನಾವು ನಮ್ಮ ಮನೆಗಳಲ್ಲಿ ನೀರನ್ನು ಮಿತವಾಗಿ ಬಳಸಬೇಕು. ಅಗತ್ಯಕ್ಕೆ ತಕ್ಕಷ್ಟೇ ನೀರನ್ನು ಬಳಸಬೇಕು. ಮಳೆ ನೀರನ್ನು ಸಂಗ್ರಹಿಸಬೇಕು. ಹೆಚ್ಚು ಹೆಚ್ಚು ಗಿಡಮರಗಳನ್ನು ನೆಡಬೇಕು. ಅಲ್ಲದೆ ಸಾಧ್ಯವಿರುವಲ್ಲಿ ಕೃಷಿ ಜಮೀನುಗಳಲ್ಲಿ ಕೆರೆ, ಹೊಂಡ ಮತ್ತು ಜಲಮೂಲಗಳನ್ನು ಕಾಪಾಡಬೇಕು. ಮಳೆ ನೀರು ಕೊಯ್ಲು ಕೇವಲ ಇಂದಿನ ಸಮಸ್ಯೆಗೆ ಪರಿಹಾರವಲ್ಲ, ಇದು ಮುಂದಿನ ಪೀಳಿಗೆಗೆ ನೀರನ್ನು ಉಳಿಸುವಂತಹ ಒಂದು ಉತ್ತಮ ಹೆಜ್ಜೆಯೂ ಆಗಿದೆ. ನಾವು ಇಂದು ನೀರನ್ನು ಉಳಿಸಿದರೆ ನಾಳೆ ನಮ್ಮ ಮಕ್ಕಳು ಮತ್ತು ಮುಂದಿನ ಪೀಳಿಗೆಗಳು ಸುರಕ್ಷಿತವಾಗಿ ಬದುಕಲು ಸಾಧ್ಯವಾಗುತ್ತೆ. ಹೀಗೆ ಮಳೆ ನೀರು ಕೊಯ್ಲು ಮಾಡುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಬೇಕು. ಮಳೆ ನೀರು ಪ್ರಕೃತಿಯ ಅಮೂಲ್ಯವಾದ ಕೊಡುಗೆಯಾಗಿದೆ. ಅದನ್ನು ನಾವು ವ್ಯರ್ಥ ಮಾಡದೆ ಸಂರಕ್ಷಣೆ ಮಾಡುವುದು ನಮ್ಮ ಕರ್ತವ್ಯವಾಗಬೇಕು. ನಾವು ಪ್ರತಿಯೊಬ್ಬರೂ ಕೂಡ ನಮ್ಮ ಮನಸ್ಸಿನಲ್ಲಿ ಒಂದು ಸಂಕಲ್ಪವನ್ನು ಮಾಡಬಹುದು, ಏನಂದರೆ ನೀರನ್ನು ವ್ಯರ್ಥ ಮಾಡುವುದಿಲ್ಲ. ಮಳೆ ಬಂದಾಗ ಮಳೆ ನೀರನ್ನು ವ್ಯರ್ಥವಾಗಿ ಪೋಲಾಗಲಿಕ್ಕೆ ಬಿಡದೆ ಮಳೆ ನೀರನ್ನು ಸಂಗ್ರಹಿಸ್ತೇವೆ ಅಂತ ಹೇಳಿ, ಅದರ ಜೊತೆಗೆ ಅಂತರ್ಜಲವನ್ನು ಉಳಿಸ್ತೇವೆ, ಹಾಗೆಯೇ ನೀರಿನ ಮಹತ್ವವನ್ನು ಎಲ್ಲರಿಗೂ ತಿಳಿಸಿಕೊಡುತ್ತೇವೆ ಅನ್ನುವಂತಹ ಕಾರ್ಯ ಅದು ನಮ್ಮಿಂದ ಅನ್ನೋಕ್ಕಿಂತ ನನ್ನಿಂದನೇ ಪ್ರಾರಂಭವಾಗಬೇಕು. ಹೀಗೆ ನಮ್ಮ ಒಂದು ಸಣ್ಣ ಸಣ್ಣ ಪ್ರಯತ್ನಗಳು ಒಟ್ಟಾಗಿ ದೊಡ್ಡದಾದಂತಹ ಬದಲಾವಣೆಯನ್ನು ತರಬಹುದಾಗಿದೆ. ಕೇಳುಗ್ರೆ, ಎಷ್ಟೆಲ್ಲ ಒಂದು ಮಳೆ ನೀರು ಪೋಲಾಗೋದ್ರಿಂದ ಒಂದು ದುಷ್ಪರಿಣಾಮಗಳಿವೆ. ಅದೇ ಮಳೆ ನೀರನ್ನು ನಾವು ಸಂಗ್ರಹಿಸಲಿಕ್ಕೆ ಸಣ್ಣ ಸಣ್ಣ ಕೆಲಸಗಳನ್ನು ಮಾಡಿದ್ದೇ ಆದರೆ ಪ್ರತಿಯೊಂದು ಜೀವ ಜಂತುಗಳು ಕೂಡ ನೀರಿನ ಅಭಾವದಿಂದ ಪರದಾಡುವಂತಹ ಒಂದು ಪರಿಸ್ಥಿತಿಯಿಂದ ನಮ್ಮನ್ನು ನಾವು ಸಂರಕ್ಷಣೆ ಮಾಡಿಕೊಳ್ಳಿಕ್ಕೆ ಇದೊಂದು ಒಳ್ಳೆಯ ಅವಕಾಶವಾಗಿದೆ. ನೀರಿದ್ದಲ್ಲಿ ಉತ್ತಮ ಹಸಿರಾದಂತಹ ಪರಿಸರ, ಅರಣ್ಯ, ಕಾಡು, ಗಿಡ, ಮರ ಎಲ್ಲವೂ ಕೂಡ ವ್ಯವಸ್ಥಿತವಾಗಿ ಇರ್ತವೆ. ಮಳೆ ನೀರನ್ನು ಉಳಿಸೋಣ, ಅಂತರ್ಜಲವನ್ನು ಹೆಚ್ಚಿಸೋಣ, ನೀರನ್ನು ಉಳಿಸೋಣ, ಜೀವನವನ್ನು ಉಳಿಸೋಣ ಅಂತ ಹೇಳ್ತಾ ಇಂದಿನ ನಿಸರ್ಗ ಋಣ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸೋಣ. ಮತ್ತೆ ಭೇಟಿಯಾಗೋಣ ಮುಂದಿನ ನಿಸರ್ಗ ಋಣದಲ್ಲಿ ಮತ್ತೊಂದು ವಿಷಯದೊಂದಿಗೆ. ಅಲ್ಲಿಯವರೆಗೂ ನಮಸ್ಕಾರ.

0: ಇದುವರೆಗೂ ಪರಿಸರ ಸಂರಕ್ಷಣೆ ಕುರಿತು ಕಾರ್ಯಕ್ರಮ ನಿಸರ್ಗ ಋಣ ಕೇಳಿದ್ರಿ. ಪ್ರಸ್ತುತಿ ಶ್ರೀದೇವಿ ನಾಗೇಂದ್ರ, ನಿರ್ವಹಣೆ
1: ವೆಂಕಟೇಶ್ ಬೇವಿನ ಬೆಂಚಿ,
0: ಸಹಕಾರ ಬಿ ನರಸಿಂಹಲು. ಪರಿಸರದಲ್ಲಿ ಹಸಿರು, ಅದುವೇ ನಮ್ಮ ಉಸಿರು.
2: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
3: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
2: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 ಕ್ರೋರ್ ರುಪೀಸ್ ಲೋನ್.
3: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
2: ಟೋಲ್ ಫ್ರೀ 1-800-420-2233.
4: ಈಗ ಕೇಳಿ ಜಯಶ್ರೀ ಅರವಿ ಅವರ ಧ್ವನಿಯಲ್ಲಿ ಕುವೆಂಪು ವಿರಚಿತ ಭಾವಗೀತೆ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಈಗ ಕೇಳಿ ಪುಷ್ಪಾ ಜಗದೀಶ್ ಅವರ ಧ್ವನಿಯಲ್ಲಿ ಕುವೆಂಪು ವಿರಚಿತ ಭಾವಗೀತೆ.

0: ಇದುವರೆಗೆ ವಿವಿಧ ಕಲಾವಿದರ ಧ್ವನಿಯಲ್ಲಿ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:37, 6:40 ಪ್ರದೇಶ ಸಮಾಚಾರ, ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಕೇಂದ್ರ

0: पीएम फसल बीमा योजना से करीब 2,00,000 करोड़ रूपये क्लेम के रूप में किसानों को मिले हैं।
1: मुंगारु हंगामी ना बेले वीमे गागी ईग नोंदणी माडिकोळ्ळिरि।
2: बैंक सामान्य सेवा केंद्र ग्राम अवन केंद्र ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ಮಗ, ನಿನ್ನೆ ನಾನು ನನ್ನ ಸೋದರಳಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? 0. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. pmsuryaghar.gov.in.
5: This Independence Day, celebrate internet freedom. Get the BSNL FTTH Independence Day offer for just 1,111 rupees per month.
6: Enjoy 200 Mbps high-speed internet, a massive 5,000 GB of data, and save 88 rupees every month.
5: This Independence Day, connect to freedom with BSNL FTTH.
6: BSNL, connecting India.
5: Terms and conditions apply.
7: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
8: ನೀರು ಜೀವಜಲ, ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
9: ನೀರನ್ನು ಉಳಿಸಿ ಸಂರಕ್ಷಿಸೋಣ.
10: ಅರಿವಾ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿಬಿ. ಮುಖ್ಯಾಂಶಗಳು. ನಾಳೆ 80ನೇ ಸ್ವಾತಂತ್ರ್ಯ ದಿನಾಚರಣೆ. ಮಾಣೆಕ್ ಶಾ ಪರೇಡ್ ಮೈದಾನದಲ್ಲಿ ಮುಖ್ಯಮಂತ್ರಿ ಧ್ವಜಾರೋಹಣ. ಬೆಂಗಳೂರಿನಲ್ಲಿ ಬಿಗಿ ಭದ್ರತೆ. ರಾಜ್ಯದಲ್ಲಿ ಗುಟ್ಕಾ ನಿಷೇಧ, ಆದೇಶ ಹಿಂಪಡೆಯಲು ಸರ್ಕಾರ ನಿರ್ಧಾರ. ಪರಿಷತ್ನಲ್ಲಿ ಬಿಡದಿ ಟೌನ್ಶಿಪ್ ಯೋಜನೆ ಸಮರ್ಥಿಸಿಕೊಂಡ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ತಾತ್ಕಾಲಿಕವಾಗಿ ಬಿಪಿಎಲ್ ಕಾರ್ಡ್ ಪರಿಷ್ಕರಣೆ ರದ್ದುಗೊಳಿಸಲು ನಿರ್ಧಾರ. ಆಹಾರ ಖಾತೆ ಸಚಿವ ರಿಜ್ವಾನ್ ಅರ್ಷದ್ ಸ್ಪಷ್ಟನೆ. 2110 ಕೋಟಿ ರೂಪಾಯಿ ಹಗರಣ. ಆರೋಪಿ ಶಿವಾನಂದ್ ನೀಲಣ್ಣವರ್ ಬಂಧಿಸಿದ ಇಡಿ. ವಾರ್ತೆಗಳ ವಿವರ. 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಮಾಣೆಕ್ ಶಾ ಪರೇಡ್ ಮೈದಾನದಲ್ಲಿ ನಾಳೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಧ್ವಜಾರೋಹಣ ನೆರವೇರಿಸಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರು ನಗರದಾದ್ಯಂತ ಭದ್ರತಾ ವ್ಯವಸ್ಥೆ ಹೆಚ್ಚಿಸಲಾಗಿದೆ. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದೆ. ಮೈದಾನದ ಹೊರಗೆ ಮತ್ತು ಒಳಗೆ 110 ಸಿಸಿ ಕ್ಯಾಮೆರಾ ಅಳವಡಿಸಲಾಗಿದೆ. 1100 ಪೊಲೀಸ್ ಅಧಿಕಾರಿಗಳನ್ನು ಹಾಗೂ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗಿದೆ. ಸುಗಮ ಸಂಚಾರ ನಿರ್ವಹಣೆಗಾಗಿ 1583

0: ಅಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ. ಮಾಣಿಕ್ ಶಾ ಪರೇಡ್ ಮೈದಾನಕ್ಕೆ ಸಿಗರೆಟ್, ಬೆಂಕಿ ಪೊಟ್ಟಣ, ಚೂಪಾದ ವಸ್ತು, ಚಾಕು ಮತ್ತು ಬ್ಲೇಡ್, ಸ್ಫೋಟಕ ವಸ್ತುಗಳನ್ನು ನಿಷೇಧ ಮಾಡಲಾಗಿದೆ. ಇದರ ಜೊತೆಗೆ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಬೆಂಗಳೂರಿನಲ್ಲಿ ಫ್ರೀಡಂ ಹಬ್ಬ ನಡೆಯಲಿದ್ದು ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಕಾರ್ಯಕ್ರಮವನ್ನು ಸಾರ್ವಜನಿಕರಿಗಾಗಿ ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೇಲೆ ಆಯೋಜನೆ ಮಾಡಲಾಗಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ 3,000 ಹೆಚ್ಚು ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ತೀವ್ರ ವಿರೋಧದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಗುಟ್ಕಾ ನಿಷೇಧವನ್ನು ಹಿಂತೆಗೆದುಕೊಳ್ಳಲಿದೆ ಎಂದು ಐಎಎನ್ ಸುದ್ದಿಸಂಸ್ಥೆ ವರದಿ ಮಾಡಿದೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಅಡಿಕೆ ಬೆಳೆಗಾರರ ಮೇಲೆ ಪರಿಣಾಮ ಉಂಟಾಗಲಿದೆ ಎಂದು ಶಾಸಕರು ಪಕ್ಷಾತೀತವಾಗಿ ಕಳವಳ ವ್ಯಕ್ತಪಡಿಸಿದ ಬಳಿಕ ಸರ್ಕಾರ ನಿಷೇಧವನ್ನು ಹಿಂತೆಗೆದುಕೊಳ್ಳಲು ನಿರ್ಧರಿಸಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರಾಜ್ಯದಲ್ಲಿ ಗುಟ್ಕಾ ನಿಷೇಧಿಸುವ ಆದೇಶವನ್ನು ಹಿಂತೆಗೆದುಕೊಳ್ಳುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ನಿನ್ನೆ ನಡೆದ ಸಚಿವ ಸಂಪುಟದಲ್ಲಿ ಈ ವಿಷಯ ಚರ್ಚೆಗೆ ಬಂದಿದ್ದು ಆರೋಗ್ಯ ಇಲಾಖೆ ಕಾರ್ಯದರ್ಶಿ ವಿರುದ್ದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬಿಡದಿ ಟೌನ್ಶಿಪ್ ಯೋಜನೆ ಉತ್ತಮ ಯೋಜನೆಯಾಗಿದೆ ಎಂದು ವಿಧಾನ ಪರಿಷತ್ನಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಮರ್ಥಿಸಿಕೊಂಡಿದ್ದಾರೆ. ಕೆಲವು ಒತ್ತಡಗಳಿಂದ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ರಾಜಕೀಯ ಮಾಡುತ್ತಿದ್ದಾರೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ವಿಧಾನ ಪರಿಷತ್ನಲ್ಲಿ ಸಭಾಪತಿ ಸಲೀಂ ಅಹಮದ್ ಅವರನ್ನು ಅಭಿನಂದಿಸಿ ಮಾತನಾಡಿದ ಮುಖ್ಯಮಂತ್ರಿ, ಜೀವನದಲ್ಲಿ ಯಶಸ್ಸು ಸಿಗಬೇಕಾದರೆ ಧರ್ಮರಾಯನ ಧರ್ಮತ್ವ, ಕರ್ಣನ ದಾನತ್ವ, ಅರ್ಜುನನ ಗುರಿ ಇರಬೇಕು ಎಂದು ತಿಳಿಸಿದ್ದಾರೆ. ರಾಜಕಾರಣ ಹೊರಗಿಟ್ಟು ರಾಜ್ಯದ ಯಶಸ್ಸಿಗೆ ಒಟ್ಟಾಗಿ ಕಾರ್ಯನಿರ್ವಹಿಸೋಣ ಎಂದು ಕರೆ ನೀಡಿದ್ದಾರೆ. ನೂತನ ಸಭಾಪತಿ ಸಲೀಂ ಅಹಮದ್ ಮಾತನಾಡಿ, ಈ ಹಂತದವರೆಗೆ ಬರಲು ಅವಕಾಶ ಕಲ್ಪಿಸಿದ ಕಾಂಗ್ರೆಸ್ ಪಕ್ಷ ಹಾಗೂ ಹಿರಿಯ ನಾಯಕರಿಗೆ ಧನ್ಯವಾದ ತಿಳಿಸಿದರು. ಇದು ಪಕ್ಷದ ಸ್ಥಾನವಲ್ಲ, ಸದನದ ಸ್ಥಾನ ಎಂದು ಅಭಿಪ್ರಾಯಪಟ್ಟ ಅವರು, ಇಲ್ಲಿ ಎಲ್ಲರೂ ಸಮಾನರು ಎಂದು ಹೇಳಿದ್ದಾರೆ. ಬಳಿಕ ವಿಧಾನ ಪರಿಷತ್ನ ಕಲಾಪವನ್ನು ಸೋಮವಾರ 11 ಸಭಾಪತಿ ಸಲೀಂ ಅಹಮದ್ ಮುಂದೂಡಿದರು. ತಾತ್ಕಾಲಿಕವಾಗಿ ಬಿಪಿಎಲ್ ಕಾರ್ಡ್ ಪರಿಷ್ಕರಣೆ ರದ್ದುಗೊಳಿಸಲು ನಿರ್ಧರಿಸಲಾಗಿದೆ ಎಂದು ಆಹಾರ ಖಾತೆ ಸಚಿವ ರಿಜ್ವಾನ್ ಅರ್ಷದ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 2,65,00,000 ಕಾರ್ಡ್ಗಳು ಇ ಕೆವೈಸಿ ಆಗಬೇಕಾಗಿದೆ ಎಂದು ಹೇಳಿದ್ದಾರೆ. ಸೆಪ್ಟೆಂಬರ್ ತಿಂಗಳ ಒಳಗೆ ಇ ಕೆವೈಸಿ ಮಾಡಲು ನಿರ್ಧರಿಸಿದ್ದು ಬಳಿಕ ಅಂತಿಮ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಇಂದಿರಾ ಕಿಟ್ ನೀಡಲು ತಾಂತ್ರಿಕ ತೊಂದರೆ ಉಂಟಾಗಿದೆ ಎಂದು ತಿಳಿಸಿದ ಸಚಿವರು, ಅಂತಿಮ ನಿರ್ಧಾರ ಇನ್ನೂ ಕೈಗೊಂಡಿಲ್ಲ ಎಂದು ತಿಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಕುದುರೆಮುಖ ಪರಿಸರದಲ್ಲಿ ನಾಳೆ ಮತ್ತು ನಾಡಿದ್ದು ಬೆಂಗಳೂರಿನ ಖಾಸಗಿ ಕಂಪನಿಯೊಂದು ವಾಹನಗಳ ಆಫ್ ರೋಡ್ ಸಾಹಸ ಯಾತ್ರೆ ರ್ಯಾಲಿ ಆಯೋಜನೆ ಮಾಡಿದೆ. ಇಂತಹ ಯಾವುದೇ ಕಾರ್ಯಕ್ರಮಗಳನ್ನು ನಡೆಸಲು ಅನುಮತಿ ನೀಡದಂತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಜಿಲ್ಲಾಡಳಿತಕ್ಕೆ ಸೂಚನೆ ನೀಡಿದ್ದಾರೆ. ಚಿಕ್ಕಮಗಳೂರು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಅವರಿಗೆ ಪತ್ರ ಬರೆದ ಮೂಲಕ ಸೂಚನೆ ನೀಡಿರುವ ಅವರು, ಕಾರ್ಯಕ್ರಮ ನಡೆಸಿದ್ದಲ್ಲಿ ಕಾನೂನು ಕ್ರಮ ಜರುಗಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಜೀಪ್ಗಳ ಸಂಚಾರದಿಂದ ಕುದುರೆಮುಖದ ಪರಿಸರಕ್ಕೆ ಗ್ರಾಮೀಣ ಭಾಗದ ರಸ್ತೆಗಳಿಗೆ ಹಾನಿಯುಂಟಾಗಲಿದೆ. ಶಬ್ದ ಮಾಲಿನ್ಯ, ವಾಯು ಮಾಲಿನ್ಯದ ಜೊತೆಗೆ ಸಣ್ಣ ಜಲ ಹಳ್ಳದಂಥ ನೀರಿನ ಮೂಲಗಳು ಕಲುಷಿತಗೊಳ್ಳುತ್ತವೆ ಎಂದು ತಿಳಿಸಿದ್ದಾರೆ. ಕಾರ್ಯಕ್ರಮ ನಡೆಸಿದ್ದಲ್ಲಿ ಆಯೋಜಕರ ಮೇಲೆ ಕಟ್ಟುನಿಟ್ಟಿನ ಕ್ರಮ ಜರುಗಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. 80th ಸ್ವಾತಂತ್ರ್ಯ ದಿನಾಚರಣೆಯ ಹಿನ್ನೆಲೆಯಲ್ಲಿ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿಯಿಂದ ನಾಳೆ ಬೆಳಗ್ಗೆ 10:30 11:30 ಫ್ರೀಡಂ ರಿದಮ್ ಎ ಸಿಂಫೋನಿ ಆಫ್ ಫ್ರೀಡಂ ಎಂಬ ಸಂಗೀತ ಕಾರ್ಯಕ್ರಮ ನೇರ ಪ್ರಸಾರವಾಗಲಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. 2,110 ರೂಪಾಯಿಗಳ ಹಗರಣದಲ್ಲಿ ಶಿವಂ ಅಸೋಸಿಯೇಟ್ನ ಶಿವಾನಂದ್ ಸಿದ್ದಪ್ಪ ನೀಲಣ್ಣವರ್ ಅವರನ್ನು ಬಂಧಿಸಲಾಗಿದೆ ಎಂದು ಜಾರಿ ನಿರ್ದೇಶನಾಲಯ ತಿಳಿಸಿದೆ. ಮಂಗಳೂರು ವಲಯ ಇಡಿ ಅಧಿಕಾರಿಗಳು ಬಂಧಿಸಿದ್ದು ವಿಶೇಷ ನ್ಯಾಯಾಲಯ ಆರೋಪಿಯನ್ನು ಇದೇ 24ರವರೆಗೆ ಕಸ್ಟಡಿಗೆ ನೀಡಿ ಆದೇಶ ಹೊರಡಿಸಿದೆ. ಶಿವಾನಂದ ಕರ್ನಾಟಕ ಮಾತ್ರವಲ್ಲದೆ ಮಹಾರಾಷ್ಟ್ರ, ಗೋವಾ, ಛತ್ತೀಸ್ಗಢ ರಾಜ್ಯದಲ್ಲಿಯೂ ಹೂಡಿಕೆ ಸಂಗ್ರಹ ಮಾಡಿದ್ದಾನೆ. ಪೋಂಜಿ ಶೈಲಿ ಸ್ಕೀಂ ಮೂಲಕ 2,110 ರೂಪಾಯಿ ಅಕ್ರಮವಾಗಿ ಸಂಗ್ರಹಿಸಿದ್ದಾನೆ. ಆದರೆ ಒಂದು ಭಾಗದಷ್ಟು ಹಣ ಮಾತ್ರ ಮರುಪಾವತಿ ಮಾಡಲಾಗಿದೆ. ದುರುಪಯೋಗ ಪಡಿಸಿಕೊಂಡ ಹಣವನ್ನು PMLA ಅಡಿಯಲ್ಲಿ ಅಪರಾಧದ ಆದಾಯ ಎಂದು ಗುರುತಿಸಲಾಗಿದೆ. ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ August 9-17 ದೇಶದಾದ್ಯಂತ ಹರ್ಗ ತಿರಂಗ 2026 ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಕೊಪ್ಪಳ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಳಿಸಲು ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲು ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಎಂದು ಅಪರ ಜಿಲ್ಲಾಧಿಕಾರಿ ಸಿದ್ದರಾಮೇಶ್ವರ ತಿಳಿಸಿದ್ದಾರೆ. ಗದಗ ಜಿಲ್ಲೆಯ ನಾಗಾವಿ ಗ್ರಾಮ

0: ಸಂಸ್ಥೆಯಲ್ಲಿರುವಂತಹ ಮಹಾತ್ಮಾ ಗಾಂಧಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯದ ರಾಷ್ಟ್ರೀಯ ಸೇವಾ ಯೋಜನೆಯ ಕೋಶದ ವತಿಯಿಂದ ಮಲ್ಲಸಮುದ್ರ ಗ್ರಾಮದಲ್ಲಿ ಹರ್ಘರ್ ತಿರಂಗ ಅಭಿಯಾನ ಜರುಗಿತು. ತುಮಕೂರಿನಲ್ಲಿ ನಡೆದ ತಿರಂಗ ಯಾತ್ರೆಯಲ್ಲಿ ಕಾಲೇಜು ವಿದ್ಯಾರ್ಥಿಗಳು, ಎನ್ಸಿಸಿ ಮತ್ತು ಸ್ಕೌಟ್ ವಿದ್ಯಾರ್ಥಿಗಳು ಸೇರಿದಂತೆ ನೂರಾರು ಮಂದಿ ಉತ್ಸಾಹದಿಂದ ಭಾಗಿಯಾದರು. ಮಹಾನಗರ ಪಾಲಿಕೆ ಆವರಣದಲ್ಲಿ ವಿದ್ಯಾರ್ಥಿಗಳು ಮತ್ತು ನಾಗರಿಕರು 100 ಮೀಟರ್ ಉದ್ದದ ಬೃಹತ್ ರಾಷ್ಟ್ರಧ್ವಜ ಹಾಗೂ ಸಹಸ್ರಾರು ತ್ರಿವರ್ಣ ಧ್ವಜಗಳನ್ನು ಹಿಡಿದು ಮೆರವಣಿಗೆ ನಡೆಸಿದರು. ಕಲಬುರಗಿ ಲೋಕಸಭಾ ಕ್ಷೇತ್ರದ ಸಂಸದ ರಾಧಾಕೃಷ್ಣ ದೊಡ್ಡಮನಿ ನವದೆಹಲಿಯಲ್ಲಿ ಇಂದು ಭಾರತೀಯ ಪುರಾತತ್ವ ಸರ್ವೇಕ್ಷಣೆ ಮಹಾನಿರ್ದೇಶಕ ಯದುಬೀರ್ ಸಿಂಗ್ ರಾವತ್ ಮತ್ತು ಹೆಚ್ಚುವರಿ ಮಹಾನಿರ್ದೇಶಕ ಜಾನ್ವಿಜ್ ಶರ್ಮಾ ಅವರನ್ನು ಭೇಟಿಯಾಗಿ ಚರ್ಚೆ ನಡೆಸಿದರು. ಸಭೆಯಲ್ಲಿ ಕಲಬುರಗಿ ಜಿಲ್ಲೆಯ ಐತಿಹಾಸಿಕ ಬೌದ್ಧ ತಾಣವಾದ ಸನ್ನತಿ ಹಾಗೂ ಪ್ರಸಿದ್ಧ ಗುಲ್ಬರ್ಗಾ ಕೋಟೆಯ ಸಂರಕ್ಷಣೆ, ಜೀರ್ಣೋದ್ಧಾರ ಮತ್ತು ಸಮಗ್ರ ಅಭಿವೃದ್ಧಿ ಕುರಿತು ಸಮಾಲೋಚನೆ ನಡೆಸಿದ್ದಾರೆ. ಈ ಭಾಗದ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ಹೊಂದಿರುವ ಪಾರಂಪರಿಕ ತಾಣಗಳನ್ನು ಕಾಲಮಿತಿಯಲ್ಲಿ ಸಂರಕ್ಷಿಸಿ ಅಭಿವೃದ್ಧಿಪಡಿಸುವ ಅಗತ್ಯವನ್ನು ಸಂರಕ್ಷಣೆ ದೃಷ್ಟಿಯಿಂದ ಪ್ರತಿಪಾದಿಸಿದ್ದಾರೆ. ಸಂಸದರ ಮನವಿಗೆ ಧನಾತ್ಮಕವಾಗಿ ಸ್ಪಂದಿಸಿದ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ದಾರೆ. ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆ, ಕೊಯ್ಲಿನ ನಂತರದ ನಷ್ಟ ತಡೆಯುವುದು ಹಾಗೂ ರೈತರ ಆದಾಯ ಹೆಚ್ಚಿಸುವ ಉದ್ದೇಶದಿಂದ ಜಾರಿಗೆ ತರಲಾಗಿರುವಂತಹ ಪ್ರಧಾನಮಂತ್ರಿ ಕಿಸಾನ್ ಸಂಪದ ಯೋಜನೆ ಹಾಗೂ ಎಪಿಇಡಿಎ ಯೋಜನೆಗಳ ಅಡಿಯಲ್ಲಿ ದಾವಣಗೆರೆ ಜಿಲ್ಲೆಯ ಆಹಾರ ಸಂರಕ್ಷಣಾ ಹಾಗೂ ಸಂಸ್ಕರಣಾ ಘಟಕಕ್ಕೆ ಹಣಕಾಸಿನ ನೆರವು ಮಂಜೂರಾಗಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ದಾವಣಗೆರೆ ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ಲೋಕಸಭೆಯಲ್ಲಿ ಕೇಳಿದ್ದ ಪ್ರಶ್ನೆಗೆ ಕೇಂದ್ರ ಆಹಾರ ಸಂಸ್ಕರಣಾ ಕೈಗಾರಿಕೆಗಳ ಸಚಿವ ಚಿರಾಗ್ ಪಾಸ್ವಾನ್ ಲಿಖಿತ ಉತ್ತರ ನೀಡಿದ್ದಾರೆ. ಎಪಿಇಡಿಎ ಯೋಜನೆಯಡಿ ಆರ್ಥಿಕ ನೆರವು ಕೋರಿ ಕರ್ನಾಟಕದಿಂದ ಸಲ್ಲಿಕೆಯಾಗಿದ್ದಂತಹ 11 ಅರ್ಜಿಗಳಲ್ಲಿ 6 ಯೋಜನೆಗಳಿಗೆ ಮಂಜೂರಾತಿ ದೊರೆತಿದ್ದು ಅದರಲ್ಲಿ ದಾವಣಗೆರೆಯ ಸಂಸ್ಥೆಯೂ ಸೇರಿದೆ ಎಂದು ಸಚಿವ ಚಿರಾಗ್ ಪಾಸ್ವಾನ್ ತಿಳಿಸಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದ ಆವರಣದ ಮುಂಭಾಗದಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಪುತ್ಥಳಿ ನಿರ್ಮಾಣಕ್ಕೆ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಭೂಮಿ ಪೂಜೆ ನೆರವೇರಿಸಿದರು. ಹಾವೇರಿ ಜಿಲ್ಲೆಯಲ್ಲಿ 2026 ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಪಡಿತರ ಆಹಾರ ಧಾನ್ಯವನ್ನು ಬಿಡುಗಡೆ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ ದಾನಮ್ಮನವರ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಸಾರ್ವಜನಿಕ ಆಹಾರ ವಿತರಣಾ ವ್ಯವಸ್ಥೆಯಲ್ಲಿ ಮಕ್ಕಳಿಗೆ, ಮಹಿಳೆಯರಿಗೆ, ದುರ್ಬಲರಿಗೆ, ಹಿರಿಯರಿಗೆ ಯಾವುದೇ ರೀತಿಯ ಲೋಪದೋಷ ಕಂಡುಬಂದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ದ ಕ್ರಮ ಕೈಗೊಳ್ಳಲಾಗುವುದು ಎಂದು ಕರ್ನಾಟಕ ರಾಜ್ಯ ಆಹಾರ ಆಯೋಗದ ಅಧ್ಯಕ್ಷರಾದಂತಹ ಡಾಕ್ಟರ್ ಎಚ್ ಕೃಷ್ಣ ತಿಳಿಸಿದ್ದಾರೆ. ಸ್ವಚ್ಛ ಭಾರತ್ ಮಿಷನ್ ಕಾರ್ಯಕ್ರಮದ ಅಡಿ 80ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಸ್ವಚ್ಛ ಸ್ವಾತಂತ್ರ್ಯೋತ್ಸವ ಘೋಷ ವಾಕ್ಯದೊಂದಿಗೆ ಮಂಡ್ಯ ನಗರಸಭೆ ವತಿಯಿಂದ ಸ್ವಚ್ಛತಾ ಡ್ರೈವ್ ಹಮ್ಮಿಕೊಳ್ಳಲಾಗಿದೆ ಎಂದು ನಗರಸಭೆ ಆಯುಕ್ತರಾದಂತಹ ಯುಪಿ ಪಂಪಶ್ರೀ ಮಾಹಿತಿ ನೀಡಿದ್ದಾರೆ. ಗ್ರಾಮೀಣ ಕುಟುಂಬಗಳಿಗೆ ಉದ್ಯೋಗದ ಅವಕಾಶ ಕಲ್ಪಿಸುವ ಉದ್ದೇಶದಿಂದ ನಾಳೆಯಿಂದ ಸೆಪ್ಟೆಂಬರ್ 15ರವರೆಗೆ ಎಲ್ಲಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಜಾಬ್ ಕಾರ್ಡ್ ಮೇಳ ಅಭಿಯಾನ ಜರುಗಲಿದೆ ಎಂದು ಗದಗ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಸಿಆರ್ ಮುಂಡರಗಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಳೆ 80ನೇ ಸ್ವಾತಂತ್ರ್ಯ ದಿನಾಚರಣೆ, ಮಾಣೆಕ್ ಶಾ ಪರೇಡ್ ಮೈದಾನದಲ್ಲಿ ಮುಖ್ಯಮಂತ್ರಿ ಧ್ವಜಾರೋಹಣ, ಬೆಂಗಳೂರಿನಲ್ಲಿ ಬಿಗಿ ಭದ್ರತೆ, ರಾಜ್ಯದಲ್ಲಿ ಗುಟ್ಕಾ ನಿಷೇಧ ಆದೇಶ ಹಿಂಪಡೆಯಲು ಸರ್ಕಾರ ನಿರ್ಧಾರ, ಪರಿಷತ್ನಲ್ಲಿ ಬಿಡದಿ ಟೌನ್ಶಿಪ್ ಯೋಜನೆ ಸಮರ್ಥಿಸಿಕೊಂಡ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ತಾತ್ಕಾಲಿಕವಾಗಿ ಬಿಪಿಎಲ್ ಕಾರ್ಡ್ ಪರಿಷ್ಕರಣೆ ರದ್ದುಗೊಳಿಸಲು ನಿರ್ಧಾರ, ಆಹಾರ ಖಾತೆ ಸಚಿವ ರಿಜ್ವಾನ್ ಅರ್ಷದ್ ಸ್ಪಷ್ಟನೆ, 2,110 ಕೋಟಿ ರೂಪಾಯಿ ಹಗರಣ, ಆರೋಪಿ ಶಿವಾನಂದ್ ನೀಲಣ್ಣವರ್ ಬಂಧಿಸಿದ ಇಡಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35ಕ್ಕೆ.
1: ಈ ಸ್ವಾತಂತ್ರ್ಯ ದಿನಕ್ಕೆ ಮನೆಗೆ ಕೊಡಿ ಇಂಟರ್ನೆಟ್ ಫ್ರೀಡಂ. ಬಿಎಸ್ಎನ್ಎಲ್ FTTH ಇಂಡಿಪೆಂಡೆನ್ಸ್ ಡೇ ಆಫರ್ ಕೇವಲ 1,111 ರೂಪಾಯಿ ಪ್ರತಿ ತಿಂಗಳು. 200 MBPS ಹೈಸ್ಪೀಡ್ ಇಂಟರ್ನೆಟ್, 5,000 GB ಡೇಟಾ ಮತ್ತು ಪ್ರತಿ ತಿಂಗಳು 88 ರೂಪಾಯಿ ಉಳಿತಾಯ. ಈ ಇಂಡಿಪೆಂಡೆನ್ಸ್ ಡೇ ಬಿಎಸ್ಎನ್ಎಲ್ FTTH ಜೊತೆ ಫ್ರೀಡಂಗೆ ಕನೆಕ್ಟ್ ಆಗಿ. ಬಿಎಸ್ಎನ್ಎಲ್ ಕನೆಕ್ಟಿಂಗ್ ಇಂಡಿಯಾ, ಷರತ್ತುಗಳು ಅನ್ವಯ.
2: ಕೇಳುಗರೆ ಗಮನಿಸಿ, ಸ್ವಾತಂತ್ರ್ಯೋತ್ಸವದ ಮುನ್ನಾ ದಿನವಾದ ಇಂದು ಭಾರತದ ಗೌರವಾನ್ವಿತ ರಾಷ್ಟಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು ರಾಷ್ಟವನ್ನು ಉದ್ದೇಶಿಸಿ ಮಾಡುವ ಪ್ರಸಾರ ಭಾಷಣ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂದು ಸಂಜೆ 6:58 ಆರಂಭವಾಗಲಿದೆ.
3: ಆಕಾಶವಾಣಿ ರಾಯಚೂರು FM ಕೇಂದ್ರ, ಸಮಯ 6:51. ದೇಶಭಕ್ತಿ ಗೀತೆಗಳು. ಮೊದಲಿಗೆ ಒಂದು ಜಾಹೀರಾತು.
4: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ, ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.

0: 5% LTV ಯೊಂದಿಗೆ ಮಣಪುರಂ ಐಜಿಎಲ್ ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 ಕ್ರೋರ್ ರುಪೀಸ್ ಲೋನ್.
0: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
2: ಈಗ ಕೇಳಿ ಎನ್ ಎಸ್ ಗದಕ್ಕರ್ ಅವರ ರಚನೆ ಹಾಗೂ ವೃಂದಗಾನದಲ್ಲಿ ದೇಶಭಕ್ತಿ ಗೀತೆ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಗ್ರೇಟ್
1: ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಈಗ ಕೇಳಿ ಎನ್ ಸುರೇಂದ್ರ ಅಡಿಗ ಅವರ ರಚನೆ ವೃಂದಗಾನದಲ್ಲಿ.

ಇದುವರೆಗೆ ದೇಶಭಕ್ತಿ ಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7 ಗಂಟೆ ಆಗುತ್ತಲಿದ್ದು ನಮ್ಮ ಮುಂದಿನ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ ಸ್ವಾತಂತ್ರ್ಯ ದಿನಾಚರಣೆಯ ಮುನ್ನಾ ದಿನದ ಅಂಗವಾಗಿ ಭಾರತದ ಘನತೆವೆತ್ತ ರಾಷ್ಟ್ರಪತಿಗಳಾದ ಸನ್ಮಾನ್ಯ ಶ್ರೀಮತಿ ದ್ರೌಪದಿ ಮುರ್ಮು ಅವರು ರಾಷ್ಟ್ರದ ಜನತೆಯನ್ನು ಉದ್ದೇಶಿಸಿ ಮಾಡುವ ಪ್ರಸಾರ ಭಾಷಣ.

0: ಇದು ಆಕಾಶವಾಣಿ
1: ಶಿಕ್ಷಣ ಮಾಹಿತಿ ಮತ್ತು ಮನೋರಂಜನೆಯೇ ಧ್ಯೇಯವಾಗುಳ್ಳ ಬೃಹತ್ ಸಂಸ್ಥೆ.
0: 1927 ಮುಂಬೈ ಹಾಗೂ ಕಲ್ಕತ್ತಾದಲ್ಲಿ ಖಾಸಗಿಯಾಗಿ ಆರಂಭಗೊಂಡಿತು ಆಕಾಶವಾಣಿ.
1: ಆಲ್ ಇಂಡಿಯಾ ರೇಡಿಯೋ ಎಂದು ನಾಮಕರಣವಾದುದು ಮತ್ತು ವಾರ್ತಾ ಬುಲೆಟಿನ್ ಆರಂಭವಾದುದು 1936.
0: ವಿವಿಧ ಭಾರತಿ ಸೇವೆ ಪ್ರಾರಂಭಗೊಂಡುದು 1957.
1: ವಿವಿಧ ಭಾರತಿ ಸೇವೆಯಲ್ಲಿ ವಾಣಿಜ್ಯ ಪ್ರಸಾರವನ್ನ ಜಾರಿಗೆ ತಂದುದು 1967.
0: ಎಫ್ಎಂ ಸೇವೆ ಚೆನ್ನೈಯಲ್ಲಿ ಆರಂಭಗೊಂಡಿತು 1977.
1: ನಾಡು ನಾಡಿ ಬಯಸುವಂಥ ನಾಡಿ ನುಲಿಯ ಬಾನುಲಿ ಶುದ್ಧ ಮನಕ್ಕೆ ಸುಸಮಯದಲ್ಲಿ ಬರುತ್ತದೆ.

0: ಲಿರುವ ಬಾನುಲಿ
1: ಸರ್ವೇ ಜನಾಃ ಸುಖಿನೋ ಭವಂತು,
0: ಬಹುಜನ ಹಿತಾಯ ಬಹುಜನ ಸುಖಾಯ. ಈ ಧ್ಯೇಯ ಹೊತ್ತ ಆಕಾಶವಾಣಿ
1: ಸಂವಿಧಾನ ಪ್ರಣೀತ ಪ್ರಜಾಸತ್ತಾತ್ಮಕ ಮೌಲ್ಯಗಳ ವರ್ಧನೆಗೆ ಹಾಗೂ ದೇಶದ ಐಕ್ಯದ ವೃದ್ಧಿಗಾಗಿ ನಿರಂತರ ಶ್ರಮಿಸುತ್ತಿದೆ.
0: ಇದು ನಮ್ಮ ನಿಮ್ಮೆಲ್ಲರ ಆಕಾಶವಾಣಿ.

0: ಕೇಳಗರೆ ಗಮನಿಸಿ, ಪ್ರತಿ ತಿಂಗಳ ಮೊದಲ ಮತ್ತು ಮೂರನೇ ಭಾನುವಾರದಂದು ಕಥೆ, ಕಾದಂಬರಿ, ಕಾವ್ಯ, ನಾಟಕ, ಪ್ರಬಂಧ, ವಿಮರ್ಶೆ ಹೀಗೆ ಸಾಹಿತ್ಯದ ಹಲವು ಪ್ರಕಾರಗಳನ್ನು ಒಳಗೊಂಡ ರಸಾನುಭವ ನೀಡುವ ಮಾನವ ಅನುಭವದ ಪ್ರತಿಬಿಂಬದ ಕಾರ್ಯಕ್ರಮ ಸಾಹಿತ್ಯ ಸಂಪುಟ. ಸಾಹಿತ್ಯ ಸಂಪುಟ ಪ್ರಸಾರವಾಗುವುದು. ಗಮನಿಸಿ, ಪ್ರತಿ ತಿಂಗಳ ಮೊದಲ ಮತ್ತು ಮೂರನೇ ಭಾನುವಾರ ಸಾಹಿತ್ಯ ಸಂಪುಟ.
1: ರೇಡಿಯೋ ಯಾವ ತಡೆಯೂ ಇಲ್ಲ, ಓದು ಬರಹ ಬೇಕಿಲ್ಲ, ಕುಂತು ನೋಡುವ ತಾಳ್ಮೆ ಇಲ್ಲ, ವಿದ್ಯುತ್ ಸಂಪರ್ಕದ ಚಿಂತೆ ಇಲ್ಲ. ರೇಡಿಯೋ ಸ್ವಿಚ್ ಆನ್ ಮಾಡಿ, ಹೆಡ್ಫೋನ್ ಹಾಕಿ ನಡೀತಾ ಇರಿ. ನಡೆಯುವಾಗ, ನುಡಿಯುವಾಗ ನಿರಂತರ ಕೇಳ್ತಾ ಇರಿ.
2: ಮಾಹಿತಿ, ಶಿಕ್ಷಣ, ಮನೋರಂಜನೆ ನಮ್ಮ ಉದ್ದೇಶ. ವಯಸ್ಸಿಗೆ ಅನುಗುಣವಾಗಿ ವೈವಿಧ್ಯಮಯ ಕಾರ್ಯಕ್ರಮಗಳು, ಮಾಹಿತಿಗಾಗಿ ಸುದ್ದಿ ಸಂದರ್ಶನಗಳು, ಶಿಕ್ಷಣಕ್ಕಾಗಿ ಶೈಕ್ಷಣಿಕ ಕಾರ್ಯಕ್ರಮ, ಮನೋರಂಜನೆಗಾಗಿ ಸಂಗೀತ ಚಿತ್ರಗೀತೆಗಳು, ಕಡಿಮೆ ವೆಚ್ಚದಲ್ಲಿ ಹೆಚ್ಚು ಜನರಿಗೆ ಅತಿ ಶೀಘ್ರವಾಗಿ ತಲುಪುವ ಜಾಹೀರಾತಿಗಾಗಿ ಇಂದೇ ಸಂಪರ್ಕಿಸಿ ಆಕಾಶವಾಣಿಯನ್ನ.

ಕೆಳಗ್ರಿ, ರಾತ್ರಿ 9:30 ಬೆಂಗಳೂರು ಕೇಂದ್ರದಿಂದ ಸ್ವಾತಂತ್ರ್ಯ ದಿನಾಚರಣೆಯ ಮುನ್ನಾ ದಿನದ ಅಂಗವಾಗಿ ಭಾರತದ ಘನತೆ ಬಿಟ್ಟ ರಾಷ್ಟ್ರಪತಿಗಳಾದ ಸನ್ಮಾನ್ಯ ಶ್ರೀಮತಿ ದ್ರೌಪದಿ ಮುರ್ಮು ಅವರು ರಾಷ್ಟ್ರದ ಜನತೆಯನ್ನು ಉದ್ದೇಶಿಸಿ ಮಾಡಿದ ಪ್ರಸಾರ ಭಾಷಣದ ಕನ್ನಡ ಅವತರಣಿಕೆ ಪ್ರಸಾರವಾಗುವುದು. ಇದುವರೆಗೆ ಪ್ರಕಟಣೆಗಳನ್ನು ಕೇಳಿದಿರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 8:00. ಚಿತ್ರಗೀತೆಗಳು, ನಿಮ್ಮ ಕರೆ, ನಿಮಗೊಂದು ಗೀತೆ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮ. ಆತ್ಮೀಯ ಶ್ರೋತೃ ಬಂಧವರೇ, ನಿಮ್ಮ ಕರೆ, ನಿಮಗೊಂದು ಗೀತೆ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮಕ್ಕೆ ನಾನಿದ್ದೇನೆ, ನಿಮ್ಮ ಬಾನುಲಿ ಸ್ನೇಹಿತ ಬಿ ವಿಜಯರಾಜೇಂದ್ರ. ತಮ್ಮೆಲ್ಲರಿಗೂ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಬೇಕಾಗಿರ್ತಕ್ಕಂತಹ ನಮ್ಮ ದೂರವಾಣಿ ಸಂಖ್ಯೆಯನ್ನು ಗಮನಿಸಿ 08532320312 ಅಥವಾ ಮತ್ತೊಂದು ಸಂಖ್ಯೆಯನ್ನು ಗಮನಿಸಿ 08532320298. ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಕೋರಿಕೆಯ ಗೀತೆಯನ್ನು ಆಲಿಸಿ.

0: ಬನ್ನಿ, ಇವತ್ತಿನ ಮೊದಲನೇ ಕಲರ್ ಯಾರು, ಎಲ್ಲಿಂದ ಕರೆ ಮಾಡಿದ್ದಾರೆ, ಅವರ ಕೋರಿಕೆಯ ಗೀತೆ ಯಾವುದು ಅಂತ ಕೇಳೋಣ. ಹಲೋ, ಆಕಾಶವಾಣಿ ಕೇಂದ್ರ. ಹಲೋ
1: ಹಲೋ,
0: ಕೇಳಿಸ್ತಾ ಇದೆಯಾ ನನ್ನ ಧ್ವನಿ?
1: ವಿಜಯರಾಜನ್ ಸರ್ ಕೇಳಿಸ್ತಾ ಇದೆ. ಆರಾಮಿದ್ರಿ ಸರ್?
0: ಆರಾಮಿದ್ದೀನಿ ನೋಡಿ. ತಾವು ಹೇಗಿದ್ರಿ?
1: ಆರಾಮಿದ್ದೀನಿ ಸರ್. ಗಂಗಾವತಿ ಕಿರಣ ಮಾತಾಡ್ತಾ ಇದ್ದೀನಿ ಸರ್.
0: ಹೇಗಿದ್ರಿ ಕಿರಣ ಅವರೇ?
1: ಆರಾಮಿದ್ದೀನಿ ಸರ್. ಆರಾಮಿ, ಬಹಳ ಖುಷಿ ಆಯ್ತು ಸರ್, ಬಹಳ ದಿನ ಆಗಿತ್ತು ನಿಮ್ಮ ಜೊತೆ ಮಾತಾಡಿ.
0: ನನಗೂ ಕೂಡ ತುಂಬಾ ಖುಷಿ ಆಯ್ತು. ಇವತ್ತು ಯಾವ ಗೀತೆಯನ್ನ ಕೇಳ್ತೀರಿ?
1: ಇವತ್ತು ವಿಶೇಷವಾಗಿ ಅಂತಂದ್ರೆ, ನಮ್ಮ ಬಹಳ ದಿನ ನಂತರ ನೀವು ಸಿಕ್ಬಿಟ್ಟಿದ್ರಿ, ನಾವು ಕೂಡ ತುಂಬಾ ಖುಷಿ ಆಗಿದೆ. ಸಂತೋಷದಲ್ಲಿ ನಮ್ಮ ಅವಳ ಹೆಜ್ಜೆ ಚಿತ್ರ.
0: ಯಾವ್ದ್ರಿ?
1: ಅವಳ ಹೆಜ್ಜೆ.
0: ಅವಳ ಹೆಜ್ಜೆ?
1: ಹಾ ಸರ್.
0: ಅದರಲ್ಲಿ
1: ಬಂದೇ ಬಾಳಿನ ಬಾಕಿ ಅಂತ ಗೀತೆ.
0: ಏನ್ ವಿಶೇಷ?
1: ಏನಿಲ್ಲ ಸರ್, ವಿಶೇಷ ನನಗೆಲ್ಲ ಕೇಳ್ಬೇಕಾಗ್ತದೆ ಸರ್.
0: ಹೌದಾ, ತುಂಬಾ ಡಿಸ್ಟರ್ಬೆನ್ಸ್ ಇದೆ, ತಾವೆಲ್ಲ ಹೊರಗಡೆ ಇದ್ದಂಗಿದ್ದೀರಿ ಅಂತ ಅನ್ಸುತ್ತೆ.
1: ಇಲ್ಲ ಸರ್, ಸ್ನೇಹಿತರ ಮನೆಗೆ ಬಂದಿದ್ದೆ ಸರ್. ಇಲ್ಲಿ ನಾವು ಆಕ್ಚುಲಿ ರಾಯಚೂರಿಗೆ ಬಂದಿದ್ದೀವಿ ಸರ್.
0: ಓ, ಗಂಗಾವತಿಯಿಂದ ರಾಯಚೂರಿಗೆ ಬಂದಿದ್ದೀರಿ ಹಾಗಾದ್ರೆ ಇವತ್ತು?
1: ಹೌದು ಸರ್. ಒಂದು ವಿಶೇಷ ಏನಂತಂದ್ರೆ, ನಮ್ದು ಏಪ್ರಿಲ್ ತಿಂಗಳಲ್ಲಿ ಮದುವೆ ಆಗಿತ್ತು ಸರ್. ನಮ್ಮ ರಾಯಚೂರು ಫ್ರೆಂಡ್ಸ್ ಬಂದು ಫೋಟೋ ವಿಡಿಯೋ ಮಾಡಿದ್ರು ಸರ್. ಹಾಗಾಗಿ ಅವರಿಗೆ ನಾನು ಎಲ್ಲ ಇದ್ಕೊಟ್ಟಿದ್ದೆ, ಇವತ್ತು ಫ್ರೀ ಮಾಡ್ಕೊಂಡು ಬಂದಿದ್ದೆ ಸರ್. ಹಾಗಾಗಿ ಎಲ್ಲ ಸರ್ಚ್ ಮಾಡ್ಕೊಂಡು ಆಮೇಲೆ ನಾವು ಆಕಾಶವಾಣಿ ಸರ್ ಭೇಟಿ ನೀಡಿದ್ದೆ ಸರ್. ನಮ್ಮ ಯಾವಾಗ್ಲೂ ಒಬ್ಬನೇ ಬರ್ತಿದ್ದೆ, ಇವತ್ತು ನಮ್ಮ ಪತ್ನಿ ಸಮೇತ ಬಂದು ಭೇಟಿ ನೀಡಿದ್ದೆ, ಖುಷಿ ಆಯ್ತು ಸರ್ ನನಗೂ ಕೂಡ.
0: ನೀವು ಪ್ರತಿ ಸಲನೂ ಕೂಡ ರಾಯಚೂರಿಗೆ ಬಂದಾಗೆಲ್ಲ ಆಕಾಶವಾಣಿಗೆ ಭೇಟಿ ಕೊಡ್ತಾ ಇರ್ತೀರಿ, ಜೊತೆಗೆ ಈ ಸರಿ ನಿಮ್ಮ ಧರ್ಮಪತ್ನಿನೂ ಕೂಡ ಕರ್ಕೊಂಡು ಬಂದಿದ್ದೀರಿ ಹಾಗಾದ್ರೆ?
1: ಹೌದು ಸರ್, ಹೌದು. ಒಂದು ಯಾವ್ದೊಂದು ವಿಶೇಷ, ಬಹಳ ಖುಷಿ ಆಯ್ತು. ಅಲ್ಲಿ ಕೂಡ ಸಿಬ್ಬಂದಿ ಚೆನ್ನಾಗಿ ಮಾತಾಡಿದ್ರು, ಎಲ್ಲರೂ ಖುಷಿಯಿಂದ ಮಾತಾಡಿದ್ರು. ಜೋಡಿ ಮೇಲೆ ಬಂದು ಆಕಾಶವಾಣಿ ಅಭಿಮಾನ ಇಟ್ಕೊಂಡು ಇಲ್ಲಿಗೆ ಬಂದಿದ್ದಕ್ಕೆ ಧನ್ಯವಾದ ಹೇಳಿದ್ರು ಸರ್ ಅವ್ರಿಗೆ ಕೂಡ.
0: ತುಂಬ ಖುಷಿ ಆಯ್ತು ಹೇಳೋಣ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಿಮ್ಮ ಒಂದಿಷ್ಟು ಅನಿಸಿಕೆಗಳನ್ನ ಹಂಚ್ಕೊಂಡ್ರಿ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದ. ನಮಸ್ಕಾರ.
1: ನಮಸ್ಕಾರ ಸರ್. ಎಲ್ಲರಿಗೂ ಶುಭರಾತ್ರಿ ಗಂಗಾವತಿ ಅವರ ಕಡೆಯಿಂದ, ಮತ್ತು ನಮ್ಮ ಧರ್ಮಪತ್ನಿ ವಿಜಯಶ್ರೀ ಅವರ ಕಡೆಯಿಂದ.
0: ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಕೇಳಿ ಅವಳ ಹೆಜ್ಜೆ ಚಿತ್ರದ ಗೀತೆ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ.

0: ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಹಲೋ, ಆಕಾಶವಾಣಿ ಕೇಂದ್ರ.
3: ಹಲೋ, ನಮಸ್ಕಾರ ಸರ್.
2: ನಮಸ್ಕಾರ, ತಮ್ಮ ಹೆಸರು?
3: ಸರ್, ನಾನು ವಿಜಯಪುರದಿಂದ ಭರತ್ ಕುಮಾರ್ ಸರ್.
2: ಭರತ್ ಕುಮಾರ್
3: ಸರ್,
2: ಹೇಗಿದ್ರಿ ಭರತ್ ಕುಮಾರ್ ಅವರೇ?
3: ಸರ್, ನಾವೆಲ್ಲ ಆರಾಮ ಸರ್. ನೀವೆಲ್ಲ ಆರಾಮಲ್ರಿ ಸರ್?
2: ಆರಾಮಿದ್ದೀನಿ ನೋಡಿ. ಯಾವ ಗೀತೆ ಕೇಳ್ತೀರಿ ಇವತ್ತು?
3: ಸರ್, ಒಂದೇ ಮಾತ್ರ ನೋಡ್ರಿ ಸರ್, ಅದು ಮಾತುಜೆ ಸಲಾಮ್ ಅಂತ ಹಾಡು ನೋಡ್ರಿ.
2: ಮಾತುಜೆ ಸಲಾಮ್
3: ನೋಡ್ರಿ.
2: ಯಾರಿಗಾಗಿ ಗೀತೆ?
3: ಆಕಾಶವಾಣಿ ಎಷ್ಟು ಮಂದಿ ಕೇಳ್ತಾರ? ಎಲ್ಲರಿಗೋಸ್ಕರ ನೋಡ್ರಿ ಸರ್.
2: ಎಲ್ರಿಗೋಸ್ಕರ
3: ನೋಡ್ರಿ ಸರ್.
2: ಖಂಡಿತ, ನೀವು ಕೋರಿರ್ತಕ್ಕಂತಹ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀನಿ, ಕೇಳಿ. ಧನ್ಯವಾದ, ನಮಸ್ಕಾರ.
3: ಓಕೆ, ನಮಸ್ಕಾರ ಸರ್.
2: ವಂದೇ ಮಾತರಂ ಚಿತ್ರದ ಗೀತೆ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೋಗಿ
1: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಹಲೋ, ಆಕಾಶವಾಣಿ ಕೇಂದ್ರ.
3: ಹಲೋ, ನಮಸ್ತೆ ಸರ್.
2: ನಮಸ್ತೆ, ತಮ್ಮ ಹೆಸರು?
3: ಚಿತ್ರದುರ್ಗದಿಂದ ಸರ್, ರೂಪಾ ಪಾಂಡುರಂಗರಾವ್.
2: ರೂಪಾ ಪಾಂಡುರಂಗ, ಹೇಗಿದ್ರಿ ರೂಪಾ ಪಾಂಡುರಂಗ ಅವ್ರೆ?
3: ಚೆನ್ನಾಗಿದ್ದೀನಿ ಸರ್, ತಾವು?
2: ಚೆನ್ನಾಗಿದ್ದೀನಿ. ಯಾವ ಗೀತೆ ಕೇಳ್ತೀರಿ ಇವತ್ತು?
3: ಸರ್, ಇವತ್ತು ಶಾಂತಿ ಕ್ರಾಂತಿಯಲ್ಲಿ.
2: ಶಾಂತಿ ಕ್ರಾಂತಿಯಲ್ಲಿ?
3: ಹಾ ಸರ್, 1-2-3, 1-2-3.
2: ಹಾ, 1-2-3 ಚಿತ್ರ. ಯಾರಿಗಾಗಿ ಈ ಗೀತೆ
3: ಸರ್? ಇದೆ ಎಲ್ಲ ಕೆಳಗರಿಗಾಗಿ ಮತ್ತು ನನ್ನ ಮಗ ಶ್ರವಂತ್ರಿಗೆ ಗೀತೆ. ಎಲ್ಲರಿಗೂ ನಾಳೆ ಸ್ವಾತಂತ್ರ್ಯ ದಿನಾಚರಣೆ ಇದೆ ಸರ್, ಈ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಸರ್.
2: ನಿಮಗೂ ಕೂಡ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದ. ಹೀಗೆ ಕರೆ ಮಾಡ್ತಾ ಇರಿ. ನಮಸ್ಕಾರ.
3: ಧನ್ಯವಾದ ಸರ್.
4: ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತದಲ್ಲಿ ಕೇಳಿ ಶಾಂತಿ ಕ್ರಾಂತಿ ಚಿತ್ರದ ಗೀತೆ. ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ.

0: are the police. We are the justice. We are the police. We are the justice. Shanti, Nitya, Kanti, Satya, Ye Bhoomi Li.
1: ಗ್ರೋ ಮಾಡೋಕೆ ರೆಡಿನಾ? ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233. ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
3: ಹಲೋ, ಆಕಾಶವಾಣಿ ಕೇಂದ್ರ.
4: ಹಲೋ, ನಮಸ್ತೆ ಸರ್.
3: ನಮಸ್ಕಾರ, ತಮ್ಮ ಹೆಸರು? ಹೇಗಿದ್ದೀರಿ ಸುರೇಶ್ ಪೆಣ್ಣೆ ಅವರೇ? ಹಾ, ಚೆನ್ನಾಗಿದೆ ನೋಡಿ. ಇವತ್ತು ಯಾವ ಗೀತೆನ ಕೇಳ್ತೀರಿ?
4: ಗರುಡ ರೇಖೆ ಸರ್, ಫಿಲಮ್.
3: ಗರುಡ ರೇಖೆ? ಗರುಡ ರೇಖೆದಲ್ಲಿ
4: ತಂದೆಯು ನೀನೆ ತಾಯಿಯು ನೀನೆ ಅಂತ ಗೀತೆ.
3: ಹೌದು, ಯಾರಿಗಾಗಿ ಗೀತೆ?
4: ನಮ್ಮ ವೈದ್ಯ ಚಳ್ಳಮರು ಸರ್, ನಾಗೇಂದ್ರ ಪ್ರಸಾದ, ವರ್ಣಪ್ಪ ಗಾಳಿ, ಹಾಗೂ ಚಿತ್ರದುರ್ಗದ ನಳಿನಿ ಸತಿ, ಶಾಂಬಕ ರಮೇಶ್ ಮೇಡಮ್ ಅಂತದ್ರ, ಇನ್ನು ಜಾಗೀರ ವೆಂಕಟಾಪುರದ ಶರಣಪ್ಪ ಪೂಜಾರಿ ಅಂತದ ಸರ್, ಅವರೆಲ್ಲರಿಗಾಗಿ ಸರ್.
3: ಅವರೆಲ್ಲರಿಗಾಗಿ ಗೀತೆ ಖಂಡಿತ. ನೀವು ಕೋರಿರ್ತಕ್ಕಂತಹ ಗರುಡ ರೇಖೆ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀನಿ, ಕೇಳಿ. ನಮಸ್ಕಾರ
4: ಸರ್. ನಮಸ್ತೆ ಸರ್.
3: ಗರುಡ ರೇಖೆ ಚಿತ್ರದ ಗೀತೆ.

ಇದುವರೆಗೆ ನಿಮ್ಮ ಕರೆ, ನಿಮಗೊಂದು ಗೀತೆ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮವನ್ನು ಕೇಳಿದಿರಿ. ಕಾರ್ಯಕ್ರಮಕ್ಕೆ ಕರೆ ಮಾಡಿದಂತಹ ಹಾಗೂ ಕಾರ್ಯಕ್ರಮವನ್ನು ಆಲಿಸಿರ್ತಕ್ಕಂತಹ ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳನ್ನು ಹೇಳ್ತಾ, ಹೀಗೆ ಕರೆ ಮಾಡ್ತಾ ಇರಿ ಅಂತಕ್ಕಂತಹ ಮಾತನ್ನು ಹೇಳ್ತಾ ಮತ್ತೆ ಭೇಟಿಯಾಗೋಣ ಮುಂದಿನ ಕಾರ್ಯಕ್ರಮದಲ್ಲಿ.

ವಿಧಾನಮಂಡಲದಲ್ಲಿ ಇಂದು ವಿಧಾನಮಂಡಲದ ಉಭಯ ಸದನಗಳ ಇಂದಿನ ಕಾರ್ಯಕಲಾಪಗಳ ಸಮೀಕ್ಷೆ. ಓದುತ್ತಿರುವವರು ಚೇತನ್ ಸಿವಿ. ಮೊದಲಿಗೆ ವಿಧಾನಸಭೆ ಕಲಾಪದ ಸಮೀಕ್ಷೆ, ಬರೆದವರು ಪತ್ರಕರ್ತ ರವೀಂದ್ರ ವೈಎಸ್. ಮಳೆಗಾಲದ ಅಧಿವೇಶನದ ಎರಡನೇ ದಿನವಾದ ಇಂದು ಕಲಾಪ ಆರಂಭವಾಗುತ್ತಿದ್ದಂತೆ ಹಂಗಾಮಿ ಸಭಾಧ್ಯಕ್ಷ ಟಿಬಿ ಜಯಚಂದ್ರ ನೂತನ ಸಭಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಗೆ ಚಾಲನೆ ನೀಡಿದರು. ಈ ವೇಳೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಭಾಧ್ಯಕ್ಷ ಸ್ಥಾನಕ್ಕೆ ಜಿಎಸ್ ಪಾಟೀಲ್ ಅವರ ಹೆಸರನ್ನು ಪ್ರಸ್ತಾಪಿಸಿ ಆಯ್ಕೆ ಮಾಡುವಂತೆ ಮನವಿ ಮಾಡಿದರು. ಮುಖ್ಯಮಂತ್ರಿಗಳ ಪ್ರಸ್ತಾವನೆಗೆ ಹಲವು ಶಾಸಕರು ಬೆಂಬಲ ಸೂಚಿಸಿದರು. ಬಳಿಕ ಸಭಾಧ್ಯಕ್ಷರ ಪೀಠದಲ್ಲಿದ್ದಂತಹ ಜಯಚಂದ್ರ ಅವರು ಜಿಎಸ್ ಪಾಟೀಲ್ ಅವರನ್ನು ನೂತನ ಸಭಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ ಎಂದು ಪ್ರಕಟಿಸಿದರು. ಬಳಿಕ ನೂತನ ಸಭಾಧ್ಯಕ್ಷರನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸೇರಿದಂತೆ ಹಲವು ಸದಸ್ಯರು ಪೀಠಕ್ಕೆ ಕರೆತಂದರು. ನೂತನ ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಅವರನ್ನು ಅಭಿನಂದಿಸಿ ಮಾತನಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಜಿಎಸ್ ಪಾಟೀಲ್ ಅವರ ಸಂಸ್ಥೆ ನಿರ್ಮಿಸಿದ್ದ ಶುದ್ಧ ಕುಡಿಯುವ ನೀರಿನ ಘಟಕದಿಂದ ಪ್ರೇರಿತವಾಗಿ ನನ್ನ ಕ್ಷೇತ್ರದಲ್ಲೂ ಅನುಷ್ಠಾನ ಮಾಡಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಜೆಡಿಎಸ್ ಹಿರಿಯ ಶಾಸಕ ಜಿಟಿ ದೇವೇಗೌಡ ಮಾತನಾಡಿ, ರೈತ ಮನೆತನದಿಂದ ಬಂದಂತಹ ಶಿಸ್ತಿನ ಕುಟುಂಬ ನಿಮ್ಮದು. ಸಭಾಧ್ಯಕ್ಷರ ಪೀಠ ದೊಡ್ಡ ಪೀಠವಾಗಿದ್ದು ನ್ಯಾಯದ ಪರವಾಗಿರಬೇಕು. ಆಡಳಿತ ಪಕ್ಷದ ಕಡೆ ಮಾತ್ರ ನೋಡಬೇಡಿ ಎಂದು ಸಲಹೆ ನೀಡಿದರು. ಈ ಹಿಂದಿನ ಸಭಾಧ್ಯಕ್ಷರಾಗಿದ್ದಂತಹ ಎಸ್ಎಂ ಕೃಷ್ಣ, ವೈಕುಂಠ ಬಾಳಿಗ, ಜಗದೀಶ್ ಶೆಟ್ಟರ್ ಸೇರಿದಂತೆ ಹಲವು ನಾಯಕರು ಒಳ್ಳೆಯ ಆಡಳಿತದ ಸೇವೆಯನ್ನು ಅನುಸರಿಸಿದ್ದರು. ನಿಮಗೆ ಇನ್ನಷ್ಟು ಅವಕಾಶ ಸಿಗಲಿ ಎಂದು ಶುಭ ಹಾರೈಸಿದರು. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಮಾತನಾಡಿ, ನೂತನ ಸಭಾಧ್ಯಕ್ಷರು ಪಕ್ಷದ ದನಿಯಾಗದೆ ಸಂವಿಧಾನದ ಹಾಗೂ ನಾಡಿನ ದನಿಯಾಗಿರಬೇಕು. ನೀವು ನೀಡುವ ತೀರ್ಪು ಪಕ್ಷಕ್ಕಿಂತ ಎತ್ತರದಲ್ಲಿರಬೇಕು. ನಿಮ್ಮ ಅವಧಿ ಕಡಿಮೆ ಇದ್ದರೂ ನಿಮ್ಮ ನಡೆ ಸಿಹಿಯಾಗಿದೆ. ಸಂವಿಧಾನದ ನೆರಳು ಇರಬೇಕೇ ಹೊರತು ಪಕ್ಷದ ನೆರಳು ಇರಬಾರದು ಎಂದು ಅಭಿಪ್ರಾಯಪಟ್ಟರು. ನಿಮಗೆ ನಾವು ಸಂಪೂರ್ಣ ಸಹಕಾರ ನೀಡುವುದಾಗಿ ತಿಳಿಸಿದ ಅವರು, ಪೊಲೀಸ್ ಪಾಟೀಲ ಎಂಬ ಮನೆತನದವರಾದಂತಹ

ನೀವು ಜನಸ್ನೇಹಿ ಪೊಲೀಸಾಗಿ ಕೆಲಸ ಮಾಡಬೇಕು ಎಂದು ಹೇಳಿದರು. ಉತ್ತರ ಕರ್ನಾಟಕ ಭಾಗದ ಬಸವರಾಜ ಹೊರಟ್ಟಿ ಅವರು ಸಭಾಪತಿ ಸ್ಥಾನದಿಂದ ನಿರ್ಗಮಿಸಿದ್ದಾರೆ. ಆ ಭಾಗದವರೇ ಆದಂತಹ ನೀವು ಸಭಾಧ್ಯಕ್ಷರ ಪೀಠ ಅಲಂಕರಿಸಿದ್ದೀರಿ. ಬೆಳಗಾವಿಯಲ್ಲಿ ಮಾತ್ರ ಉತ್ತರ ಕರ್ನಾಟಕದ ಚರ್ಚೆ ಆಗಬೇಕೆಂದಿಲ್ಲ. ಮಾಜಿ ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯ ಕಟ್ಟಿಸಿದ ವಿಧಾನಸೌಧದಲ್ಲೂ ಚರ್ಚೆಯಾಗಬೇಕು. ನಿಮ್ಮ ಮೇಲೆ ದೊಡ್ಡ ಜವಾಬ್ದಾರಿ ಇದೆ. ಮಂತ್ರಿ ಸ್ಥಾನಕ್ಕಿಂತ ಎತ್ತರದ ಸ್ಥಾನ ಸಭಾಧ್ಯಕ್ಷರ ಪೀಠ ಎಂದರು. ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಸಿವಿ ಸುರೇಶ್ ಬಾಬು ಮಾತನಾಡಿ, ನೂತನ ಸಭಾಧ್ಯಕ್ಷರು ಎಲ್ಲ ಶಾಸಕರ ಬಗ್ಗೆಯೂ ಒಂದೇ ಭಾವನೆ ಹೊಂದಿರಬೇಕು. ಸರ್ಕಾರದ ವೈಫಲ್ಯದ ಮೇಲೆ ಬೆಳಕು ಚೆಲ್ಲಲು ವಿರೋಧ ಪಕ್ಷಗಳಿಗೆ ಅವಕಾಶ ನೀಡಬೇಕು. ಸಭಾಧ್ಯಕ್ಷರ ಪೀಠಕ್ಕೆ ಗೌರವ ತಂದುಕೊಡುವ ರೀತಿಯಲ್ಲಿ ಕಾರ್ಯನಿರ್ವಹಿಸಬೇಕು ಎಂದು ಮನವಿ ಮಾಡಿದರು. ಸಭಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಸಂದರ್ಭದಲ್ಲಿ ವಿರೋಧ ಪಕ್ಷದವರು ಸದನದಿಂದ ಹೊರಗುಳಿಯಬಾರದಿತ್ತು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಬೇಸರ ವ್ಯಕ್ತಪಡಿಸಿದರು. ವಿರೋಧ ಪಕ್ಷದವರು ಸರ್ಕಾರವನ್ನು ವಿರೋಧ ಮಾಡಬಹುದು, ಆದರೆ ಸಭಾಧ್ಯಕ್ಷರ ಆಯ್ಕೆ ಮಾಡುವಾಗ ಸದನದಲ್ಲಿ ಭಾಗವಹಿಸಿದ್ದರೆ ಅವರ ಗೌರವ ಹೆಚ್ಚುತ್ತಿತ್ತು ಎಂದು ಹೇಳಿದರು. ಸಭಾಧ್ಯಕ್ಷರ ಪೀಠ ಜವಾಬ್ದಾರಿಯುತವಾದದ್ದು. ಯುಟಿ ಖಾದರ್ ಅವರು ಸಭಾಧ್ಯಕ್ಷರಾಗಿದ್ದಂತಹ ಸಂದರ್ಭದಲ್ಲಿ 18 ಶಾಸಕರನ್ನು ಅಮಾನತು ಮಾಡುವ ಸಂದರ್ಭ ಏಕೆ ಬಂತು? ಅಂತಹ ಸಂದರ್ಭ ಬರಬಾರದು. ನೀವು ಆಯ್ಕೆಯಾಗಿರುವುದಕ್ಕೆ ಸಂತೋಷವಿದೆ. ಯುಟಿ ಖಾದರ್ ಸಭಾಧ್ಯಕ್ಷರಾಗಿದ್ದಾಗ ರಾತ್ರಿ 2:45 ಸದನವನ್ನು ನಡೆಸಿದ್ದಾರೆ. ಅವರು ಸಭಾಧ್ಯಕ್ಷರ ಪೀಠಕ್ಕೆ ಗೌರವದ ಜೊತೆಗೆ ಬದಲಾವಣೆಗಳನ್ನೂ ತಂದಿದ್ದಾರೆ ಎಂದು ಶ್ಲಾಘಿಸಿದರು. ಹಿರಿಯ ಶಾಸಕ ಎಚ್.ಕೆ. ಪಾಟೀಲ್ ಮಾತನಾಡಿ, ವಿಧಾನಸೌಧದ ಕಟ್ಟಡವನ್ನು ಖಾದರ್ ಸುಂದರಗೊಳಿಸಿದ್ದಾರೆ. ನೀವು ಸಭಾಧ್ಯಕ್ಷರಾಗಿರುವುದರಿಂದ ಗದಗ ಜಿಲ್ಲೆ ಉತ್ತರ ಕರ್ನಾಟಕಕ್ಕೆ ಒಳ್ಳೆ ಹೆಸರು ಬರುವಂತಾಗಿದೆ. ಅವಿರೋಧ ಆಯ್ಕೆಯಾಗುವ ಮೂಲಕ ಸಭಾಧ್ಯಕ್ಷರ ಪೀಠಕ್ಕೆ ವಿಶೇಷ ಮೆರುಗು ಬಂದಿದೆ ಎಂದರು. ಬಿಜೆಪಿ ಶಾಸಕ ಸಿಸಿ ಪಾಟೀಲ್ ಮಾತನಾಡಿ, ಗದಗ ಜಿಲ್ಲೆಗೆ ಸಭಾಧ್ಯಕ್ಷ ಸ್ಥಾನ ದೊರೆತಿರುವುದು ಐತಿಹಾಸಿಕ ಕ್ಷಣ. ಗದಗ ಜಿಲ್ಲೆಯ ಇತಿಹಾಸದಲ್ಲೇ ಸಭಾಧ್ಯಕ್ಷರಾದವರು ನೀವೇ ಮೊದಲಿಗರು. ಜಿಲ್ಲೆಯ ಇತಿಹಾಸದಲ್ಲಿ ಮೈಲಿಗಲ್ಲು ನಿರ್ಮಾಣವಾಗಿದೆ ಎಂದು ಹೇಳಿದರು. ಬಳಿಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೂತನ ಸಚಿವರನ್ನು ಸದನಕ್ಕೆ ಪರಿಚಯಿಸಿಕೊಟ್ಟರು. ವಿಧಾನಸಭೆಯಲ್ಲಿ ನೂತನ ಸಚಿವರನ್ನು ಪರಿಚಯಿಸುವ ವೇಳೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಎಂದಿನಂತೆ ಉತ್ಸಾಹ ಹಾಗೂ ಪಾದರಸದಂತೆ ಚುರುಕಿನಿಂದ ಕಾಣಿಸಿಕೊಂಡರು. ತಮ್ಮ 7 ಬೀಳುಗಳನ್ನು ಪರಿಚಯಿಸಿದರು. ಹಂಗಾಮಿ ಸಭಾಧ್ಯಕ್ಷರಾಗಿ ಪೀಠದಲ್ಲಿದ್ದಂತಹ ಟಿಬಿ ಜಯಚಂದ್ರ ಅವರನ್ನು ಉಲ್ಲೇಖಿಸಿದ ಡಿಕೆ ಶಿವಕುಮಾರ್, ನೀವು 1978 ಮಾಡೆಲ್ ಎಲ್ಲರಿಗಿಂತ ಹಿರಿಯವರು. ಹಂಗಾಮಿ ಸಭಾಧ್ಯಕ್ಷರಾಗಿರುವುದಕ್ಕೆ ಬೇಸರಗೊಳ್ಳಬೇಡಿ. ಎಸ್ಎಂ ಕೃಷ್ಣ ಜಗದೀಶ್ ಶೆಟ್ಟರ್ ಅವರು ಸ್ಪೀಕರ್ ಆದ ಬಳಿಕವೇ ಮುಖ್ಯಮಂತ್ರಿಯಾಗಿದ್ದಾರೆ ಎಂದು ಹೇಳಿದ್ದಾರೆ. ಪ್ರತಿಯೊಬ್ಬ ಸಚಿವರನ್ನು ಪರಿಚಯಿಸುವಾಗಲೂ ಅವರ ರಾಜಕೀಯ ಹಿನ್ನೆಲೆ ಹಾಗೂ ವಿಶೇಷತೆಗಳನ್ನು ಪ್ರಸ್ತಾಪಿಸಿದರು. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನು ಪರಿಚಯಿಸುವ ವೇಳೆ ಅವರು ಕುಳಿತಿದ್ದನ್ನು ಗಮನಿಸಿ ನಿಮ್ಮ ಮುಖವನ್ನು ಸ್ವಲ್ಪ ತೋರಿಸಿ ಎಂದು ಹೇಳಿ ಎದ್ದು ನಿಲ್ಲುವಂತೆ ಮಾಡಿದರು. ಸಚಿವ ಮಧು ಬಂಗಾರಪ್ಪ ಅವರನ್ನು ಪರಿಚಯಿಸುವ ವೇಳೆ ತಮ್ಮ ಹಳೆಯ ನೆನಪುಗಳನ್ನು ಹಂಚಿಕೊಂಡ ಡಿಕೆ ಶಿವಕುಮಾರ್, ತಂದೆ ಎಸ್ ಬಂಗಾರಪ್ಪ ಅವರ ಕೈ ಕೆಳಗೆ ನಾನು ಸಚಿವನಾಗಿ ಕೆಲಸ ಮಾಡಿದ್ದೆ, ಈಗ ಮಧು ಬಂಗಾರಪ್ಪ ನನ್ನ ಜೊತೆಗೆ ಸಚಿವರಾಗಿ ಕೆಲಸ ಮಾಡುವ ಯೋಗ ಬಂದಿದೆ ಎಂದರು. ಕೃಷ್ಣಬೈರೇಗೌಡ ಅವರನ್ನು ಡೈನಾಮಿಕ್ ಸಚಿವ ಎಂದು ಕೊಂಡಾಡಿದ ಮುಖ್ಯಮಂತ್ರಿ, ಕಂದಾಯ ಇಲಾಖೆಯಲ್ಲಿ ಹಲವು ಕ್ರಾಂತಿಕಾರಕ ಬದಲಾವಣೆಗಳನ್ನು ತಂದಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಯುಟಿ ಖಾದರ್ ಹಿಂದೆ ವಿಧಾನಸಭೆ ಸಭಾಧ್ಯಕ್ಷರಾಗಿ ನಮಗೆಲ್ಲ ಪಾಠ ಮಾಡುತ್ತಿದ್ದರು, ಈಗ ಸಚಿವರಾಗಿ ಏನು ಪಾಠ ಹೇಳುತ್ತಾರೆ ಎಂಬುದನ್ನು ನೋಡೋಣ ಎಂದು ಹಾಸ್ಯ ಚಟಾಕಿ ಹಾರಿಸಿದರು. ಪೌರಕಾರ್ಮಿಕರ ಮಗನಾದ ಬಸವಂತಪ್ಪ ಅವರು ಈಗ ಮುಜರಾಯಿ ಸಚಿವರಾಗಿ ದೇವರ ಪೂಜೆ ಮಾಡುತ್ತಾರೆ. ಪ್ರಜಾಪ್ರಭುತ್ವದಲ್ಲಿ ಯಾರಿಗೆ ಏನು ಬೇಕಾದರೂ ಆಗಬಹುದು ಎಂಬುದಕ್ಕೆ ಇದು ಉತ್ತಮ ಉದಾಹರಣೆಯಾಗಿದೆ ಎಂದು ಹೇಳಿದರು. ಬಳಿಕ ಸಚಿವ ಕೃಷ್ಣಬೈರೇಗೌಡ ಅವರು ಡಿಕೆ ಶಿವಕುಮಾರ್ ಅವರನ್ನು ಅಭಿನಂದಿಸಿದರು. ಮುಖ್ಯಮಂತ್ರಿಯವರ ನಾಯಕತ್ವದಲ್ಲಿ ಕರ್ನಾಟಕ ಇನ್ನಷ್ಟು ಅಭಿವೃದ್ಧಿಯಾಗಲಿ ಎಂದು ಆಶಿಸಿದರು. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದೀರ್ಘಕಾಲದ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದು ನಮ್ಮೆಲ್ಲರಿಗೂ ಮಾದರಿ ನಾಯಕರಾಗಿದ್ದಾರೆ ಎಂದು ಬಣ್ಣಿಸಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮಾತನಾಡಿ, ಅಧಿಕಾರವನ್ನು ದ್ವೇಷ ರಾಜಕಾರಣಕ್ಕೆ ಬಳಸಿಕೊಳ್ಳದೆ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷದ ಎಲ್ಲಾ ಶಾಸಕರನ್ನು ಒಂದೇ ಭಾವನೆಯಿಂದ ವಿಶ್ವಾಸಕ್ಕೆ ತೆಗೆದುಕೊಂಡು ಟೀಂ ಕರ್ನಾಟಕವಾಗಿ ರಾಜ್ಯದ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ಭರವಸೆ ನೀಡಿದರು. ಕಾಂಗ್ರೆಸ್ ಹೈಕಮಾಂಡ್ ನಾಯಕರು 139 ಶಾಸಕರ ಬೆಂಬಲದೊಂದಿಗೆ ತಮ್ಮನ್ನು ಮುಖ್ಯಮಂತ್ರಿ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರು ಸುಮಾರು 8 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದು ಅವರೊಂದಿಗೆ ತಾವು ಉಪಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಎಂದರು. ಸಚಿವರು ಮಾತ್ರವಲ್ಲ, ಎಲ್ಲ ಶಾಸಕರು ಒಟ್ಟಾಗಿ ಕೆಲಸ ಮಾಡುತ್ತೇವೆ ಎಂದು ಸದನಕ್ಕೆ ತಿಳಿಸಿದರು. ರಾಜ್ಯವನ್ನು ಮುನ್ನಡೆಸಿದ ಎಲ್ಲ ಮುಖ್ಯಮಂತ್ರಿಗಳನ್ನು ಸ್ಮರಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಪ್ರತಿಯೊಬ್ಬರೂ ನಾಡಿನ ಅಭಿವೃದ್ಧಿಗೆ ತಮ್ಮದೇ ಆದ ಕೊಡುಗೆ ನೀಡಿದ್ದಾರೆ ಎಂದು ಹೇಳಿದರು. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಂದು ವಿಧಾನಸಭೆಯ ಕಲಾಪಕ್ಕೆ ಹಾಜರಾಗಿದ್ದು ಹಲವು ದಿನಗಳಿಂದ ರಾಜಕೀಯ ವಲಯದಲ್ಲಿ ಇದ್ದಂತಹ ಕುತೂಹಲಕ್ಕೆ ತೆರೆ ಬಿದ್ದಿದೆ. ಇಂದು ವಿಧಾನಸಭೆಗೆ ಆಗಮಿಸಿದ ಸಿದ್ದರಾಮಯ್ಯ ಅವರಿಗೆ ಆಡಳಿತ ಪಕ್ಷದ ಸಾಲಿನ ಕೊನೆಯ ಭಾಗದಲ್ಲಿ ಆಸನ ವ್ಯವಸ್ಥೆಯಾಗಿದೆ. ಸಿದ್ದರಾಮಯ್ಯ ಸದನಕ್ಕೆ ಆಗಮಿಸುತ್ತಿದ್ದಂತೆ ಆಡಳಿತ ಪಕ್ಷದ ಹಲವು ಶಾಸಕರು ಅವರ ಬಳಿ ತೆರಳಿ ಉಭಯ ಕುಶಲೋಪರಿ ವಿಚಾರಿಸಿದರು. ಸಭಾಧ್ಯಕ್ಷರ ಆಯ್ಕೆ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸದನ ಪ್ರವೇಶ ಹಾಗೂ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸಚಿವರೊಂದಿಗಿನ ಮಾತುಕತೆಗಳು ಇಂದಿನ ವಿಧಾನಸಭೆಯ ಕಲಾಪದ

ಲೆಟ್ಸ್ ಆಗಿತ್ತು. ವಿಧಾನಸಭೆ ಕಲಾಪವನ್ನು ಸೋಮವಾರಕ್ಕೆ ಮುಂದೂಡಲಾಗಿದೆ. ಇದುವರೆಗೂ ವಿಧಾನಸಭೆಯ ಇಂದಿನ ಕಾರ್ಯಕಲಾಪದ ಸಮೀಕ್ಷೆಯನ್ನು ಕೇಳಿದಿರಿ. ಬರೆದವರು ಪತ್ರಕರ್ತ ರವೀಂದ್ರ ವಿಎಸ್. ಈಗ ವಿಧಾನ ಪರಿಷತ್ ಕಲಾಪದ ಸಮೀಕ್ಷೆ, ಬರೆದವರು ಮೊಹಮ್ಮದ್ ಸಮೀರ್. ವಿಧಾನ ಪರಿಷತ್ ಮುಂಗಾರು ಅಧಿವೇಶನ ಎರಡನೇ ದಿನ ಸಭಾಪತಿ ಆಯ್ಕೆ ಚುನಾವಣೆ ಪ್ರಕ್ರಿಯೆಗೆ ಸಾಕ್ಷಿಯಾಯಿತು. ಪರಿಷತ್ತಿನ ಕಾರ್ಯಕಲಾಪ ಆರಂಭವಾಗುತ್ತಿದ್ದಂತೆ ಪೀಠದಲ್ಲಿದ್ದಂತಹ ಹಂಗಾಮಿ ಸಭಾಪತಿ ಪುಟ್ಟಣ್ಣ ಅವರು ಸಭಾಪತಿ ಸ್ಥಾನಕ್ಕೆ ನಡೆಯುವ ಚುನಾವಣೆ ಪ್ರಕ್ರಿಯೆಯನ್ನು ಕೈಗೆತ್ತಿಕೊಂಡರು. ಈ ವೇಳೆ ಪ್ರತಿಪಕ್ಷ ನಾಯಕರು ಅಡ್ಡಿಪಡಿಸಿದ್ದಲ್ಲದೆ ಈ ಹಿಂದಿನ ಸಭಾಪತಿ ಬಸವರಾಜ ಹೊರಟ್ಟಿ ಅವರನ್ನು ರಾಜೀನಾಮೆ ನೀಡುವಂತೆ ಮಾಡಿದ್ದು ಈ ರಾಜ್ಯ ಸರ್ಕಾರದ ನಡೆ ಸರಿಯಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಗದ್ದಲದ ನಡುವೆಯೇ ಆಡಳಿತಾರೂಢ ಪಕ್ಷದ ಹಿರಿಯ ಸದಸ್ಯ ಬಿಕೆ ಹರಿಪ್ರಸಾದ್ ಅವರು ಸಲೀಂ ಅಹಮದ್ ಅವರನ್ನು ವಿಧಾನ ಪರಿಷತ್ತಿನ ಸಭಾಪತಿಯನ್ನಾಗಿ ಚುನಾಯಿಸಬೇಕೆಂದು ಸೂಚಿಸಿದರು. ಸಭಾನಾಯಕ ಡಾ ಯತೀಂದ್ರ ಸಿದ್ದರಾಮಯ್ಯ ಪ್ರಸ್ತಾವವನ್ನು ಅನುಮೋದಿಸಿದರು. ಅದೇ ರೀತಿ ಎನ್ಎಸ್ ಭೋಸರಾಜು, ಮಂಜುನಾಥ್ ಭಂಡಾರಿ, ಎ ನಾಗರಾಜು ಯಾದವ್, ಐವಾನ್ ಡಿಸೋಜಾ ಅವರು ಸಹ ಸಲೀಂ ಅಹಮದ್ ಅವರನ್ನು ವಿಧಾನ ಪರಿಷತ್ತಿನ ಸಭಾಪತಿಯವರನ್ನಾಗಿ ಚುನಾಯಿಸಬೇಕೆಂದು ಸೂಚಿಸಿದರು. ಬಳಿಕ ವಿನಯ್ ಕಾರ್ತಿಕ್ ಪ್ರಕಾಶ್, ವಸಂತಕುಮಾರ್, ಡಾ ಡಿ ತಿಮ್ಮಯ್ಯ, ಎಫ್ಎಚ್ ಜಕ್ಕಪ್ಪನವರ್ ಅವರು ಪ್ರಸ್ತಾಪ ಅನುಮೋದಿಸಿದರು. ಇತ್ತ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಪಿಎಚ್ ಪೂಜಾರ್ ಅವರನ್ನು ವಿಧಾನ ಪರಿಷತ್ತಿನ ಸಭಾಪತಿಯನ್ನವರನ್ನಾಗಿ ಚುನಾಯಿಸಬೇಕೆಂದು ಸೂಚಿಸಿದರು. ಇದಕ್ಕೆ ಜೆಡಿಎಸ್ ಸದಸ್ಯ ಎಸ್ಎಲ್ ಭೋಜೇಗೌಡ ಅನುಮೋದಿಸಿದರು. ಹೀಗೆ ಸಭಾಪತಿ ಸ್ಥಾನಕ್ಕೆ 7 ಪ್ರಸ್ತಾವಗಳು ಬಂದಿದ್ದವು. ಈ ಪೈಕಿ 5 ಪ್ರಸ್ತಾವಗಳು ಸಲೀಂ ಅಹಮದ್ ಪರ ಬಂದಿದ್ದವು. ಬಳಿಕ ಹಂಗಾಮಿ ಸಭಾಪತಿ ಪುಟ್ಟಣ್ಣ ಅವರು ಪ್ರಸ್ತಾವವನ್ನು ಮತಕ್ಕೆ ಹಾಕಿದರು. ಧ್ವನಿಮತದ ಮೂಲಕ ನಡೆದ ಮತದಾನ ಪ್ರಕ್ರಿಯೆಯಲ್ಲಿ ಸಲೀಂ ಅಹಮದ್ ಅವರ ಪರವಾಗಿ ಒಟ್ಟು 38 ಮತಗಳು ಚಲಾವಣೆಯಾದರೆ ವಿರುದ್ಧವಾಗಿ 30 ಮತಗಳು ಬಿದ್ದಿವೆ. ಬಹುಮತ ಸಾಬೀತುಪಡಿಸಿದ ಹಿನ್ನೆಲೆಯಲ್ಲಿ ಸಲೀಂ ಅಹಮದ್ ಅವರನ್ನು ವಿಧಾನ ಪರಿಷತ್ನ ನೂತನ ಸಭಾಪತಿಯಾಗಿ ಅಧಿಕೃತವಾಗಿ ಘೋಷಿಸಲಾಗಿದೆ ಎಂದು ಪ್ರಕಟಿಸಿದರು. ಬಳಿಕ ಸಭಾನಾಯಕ ಡಾ ಯತೀಂದ್ರ ಸಿದ್ದರಾಮಯ್ಯ, ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಕಾಂಗ್ರೆಸ್ ಸದಸ್ಯರಾದಂತಹ ಬಿಕೆ ಹರಿಪ್ರಸಾದ್ ಸೇರಿದಂತೆ ಪ್ರಮುಖರು ನೂತನ ಸಭಾಪತಿ ಸಲೀಂ ಅಹಮದ್ ಅವರನ್ನು ಕರೆತಂದು ಪೀಠದಲ್ಲಿ ಕೂರಿಸಿ ಅಭಿನಂದಿಸಿದರು. ಇದಕ್ಕೂ ಮೊದಲು ಬಸವರಾಜ ಹೊರಟ್ಟಿ ರಾಜೀನಾಮೆ ಹಿಂದೆ ಸರ್ಕಾರದ ಉದ್ದೇಶ ಪೂರ್ವಕ ಒತ್ತಡ ಇದೆ ಎಂದು ಆರೋಪಿಸಿ ವಿಧಾನ ಪರಿಷತ್ನಲ್ಲಿ ವಿಪಕ್ಷದ ಸದಸ್ಯರು ಗದ್ದಲ ಮಾಡಿದರು. ಈ ಹಂತದಲ್ಲಿ ಮಧ್ಯಪ್ರವೇಶ ಮಾಡಿದ ಹಂಗಾಮಿ ಸಭಾಪತಿ ಪುಟ್ಟಣ್ಣ ಅವರು ಇದು ಚುನಾವಣೆ ಪ್ರಕ್ರಿಯೆ, ಚರ್ಚೆಯಲ್ಲ ಎಂದು ಪ್ರತಿಪಕ್ಷಗಳಿಗೆ ಎಚ್ಚರಿಕೆ ನೀಡಿದರು. ನೂತನ ಸಭಾಪತಿ ಸಲೀಂ ಅಹಮದ್ ಅವರನ್ನು ಅಭಿನಂದಿಸಿ ಮಾತನಾಡಿದ ಸಭಾನಾಯಕ ಡಾ ಯತೀಂದ್ರ ಸಿದ್ದರಾಮಯ್ಯ, ಸಲೀಂ ಅಹಮದ್ ಅವರು ವಿದ್ಯಾರ್ಥಿ ದೆಸೆಯಿಂದಲೇ ಕಾಂಗ್ರೆಸ್ ತತ್ವ ಸಿದ್ದಾಂತಗಳಿಗೆ ಮಾರು ಹೋದವರು. ಹಂತ ಹಂತವಾಗಿ ಕಾಂಗ್ರೆಸ್ ನೀಡಿದ ಹುದ್ದೆಗಳನ್ನು ಸಮರ್ಥವಾಗಿ ನಿಭಾಯಿಸಿ ಇಂದು ಸಭಾಪತಿಯಾಗಿ ಆಯ್ಕೆಯಾಗಿರುವುದು ಸಂತೋಷ ತಂದಿದೆ ಎಂದರು. ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಮಾತನಾಡಿ, ಸಲೀಂ ಅಹಮದ್ ಅವರೊಂದಿಗಿನ ನಮ್ಮ ಸ್ನೇಹ 4 ದಶಕದ ಹಳೆಯದ್ದಾಗಿದ್ದು ವೈಯಕ್ತಿಕವಾಗಿ ನಾವು ಸ್ನೇಹಿತರು, ಇಲ್ಲಿ ಜಾತ್ಯತೀತ ಮಾತ್ರವಲ್ಲ ಪಕ್ಷಾತೀತವಾಗಿ ಕೆಲಸ ಮಾಡಬೇಕು ಎಂದು ಸಲಹೆ ನೀಡಿದರು. ಸದಸ್ಯ ಪುಟ್ಟಣ್ಣ ಮಾತನಾಡಿ, ಈ ಹಿಂದೆಯೂ ಸಭಾಪತಿ ಚುನಾವಣೆ ನಡೆದಿದೆ, ಪಕ್ಷಾತೀತವಾಗಿ ನಡೆದುಕೊಂಡು ಬರುತ್ತಿದೆ. ಆದರೆ ಯಾರೇ ಪೀಠಕ್ಕೆ ಬರಲಿ ಅವರು ಸದಸ್ಯರ ನ್ಯಾಯಸಮ್ಮತ ಹಕ್ಕುಗಳನ್ನು ಕಾಪಾಡುವಂತೆ ಆಗಲಿದೆ ಎಂದು ಹೇಳಿದರು. ಜೆಡಿಎಸ್ ಸದಸ್ಯರಾದಂತಹ ಭೋಜೇಗೌಡ ಮಾತನಾಡಿ, ಸಭಾಪತಿ ವಿಪಕ್ಷ ಪರವಾಗಿ ಇರಬೇಕು, ಸರ್ಕಾರಕ್ಕೆ ಚಾಟಿ ಬೀಸುವ ಕೆಲಸವನ್ನು ಮಾಡಬೇಕು, ಇದನ್ನು ನೂತನ ಸಭಾಪತಿ ಅವರಿಂದ ನಿರೀಕ್ಷೆ ಮಾಡಲಾಗಿದೆ ಎಂದು ತಿಳಿಸಿದರು. ಉನ್ನತ ಶಿಕ್ಷಣ ಸಚಿವ ಬಸವರಾಜ ರಾಯರೆಡ್ಡಿ ಮಾತನಾಡಿ, ಬಂದಿರುವಂತಹ ಸಲೀಂ ಅಹಮದ್ ಅವರಿಗೆ ಅಪಾರ ಅನುಭವ ಇದೆ, ಸಭಾಪತಿ ಸ್ಥಾನದಿಂದ ಅವರು ನ್ಯಾಯವನ್ನು ಒದಗಿಸುತ್ತಾರೆ ಎನ್ನುವ ನಂಬಿಕೆ ನನಗೆ ಇದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಕಾಂಗ್ರೆಸ್ ಸದಸ್ಯರಾದಂತಹ ಬಿಕೆ ಹರಿಪ್ರಸಾದ್ ಮಾತನಾಡಿ, ಸದನದ ಮೌಲ್ಯಗಳು ಮತ್ತು ಪಕ್ಷಾತೀತ ನಿಲುವು ಪ್ರತಿಯೊಂದು ಹೆಜ್ಜೆಯಲ್ಲೂ ಮಾರ್ಗದರ್ಶಿಯಾಗಲಿ, ಉಭಯ ಸದನಗಳ ಘನತೆ, ಗೌರವ ಮತ್ತು ಪ್ರಜಾಪ್ರಭುತ್ವದ ಪರಂಪರೆಯನ್ನು ಎತ್ತಿಹಿಡಿಯಲಿ ಎಂದು ಆಶಿಸುವುದಾಗಿ ಹೇಳಿದರು. ಬಿಜೆಪಿ ಸದಸ್ಯ ಬಸವರಾಜ ಹೊರಟ್ಟಿ ಅವರು ಮಾತನಾಡಿ, ಸಭಾಪತಿ ಸ್ಥಾನಕ್ಕೆ ಸಲೀಂ ಅಹಮದ್ ಅವರು ಬಂದಿರುವುದು ಸಂತಸ ತಂದಿದೆ, ಪೀಠದ ಗೌರವ ಕಾಪಾಡಿಕೊಂಡು ಜನಸಾಮಾನ್ಯರಿಗೆ ಹತ್ತಿರವಾದ ವಿಚಾರಗಳನ್ನು ಮಾನ್ಯತೆ ನೀಡಲಿ ಎಂದು ಮನವಿ ಮಾಡಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮಾತನಾಡಿ, ರಾಜ್ಯದ ಯಶಸ್ಸಿಗೆ ಒಟ್ಟಾಗಿ ನಡೆಯೋಣ, ಜನರು ಕೊಟ್ಟ ಅವಕಾಶವನ್ನು ಸದ್ಬಳಕೆ ಮಾಡಿಕೊಳ್ಳೋಣ ಎಂದು ಕರೆ ನೀಡಿದರು. ಬಸವರಾಜ ಹೊರಟ್ಟಿ ಅವರು ಬಹಳ ಘನತೆಯಿಂದ ವಿಧಾನ ಪರಿಷತ್ತನ್ನು ನಡೆಸಿಕೊಟ್ಟು ಮಾದರಿಯಾಗಿದ್ದಾರೆ. ಅವರು ನಮಗೆಲ್ಲ ಕೃತಜ್ಞತೆ ಸಲ್ಲಿಸಬೇಕು ಎಂದು ಆಸೆಪಟ್ಟಿದ್ದರು. ಆದರೆ ಪರಿಸ್ಥಿತಿಯ ನಿರ್ಣಯ ಬೇರೆಯೇ ಆಗಿತ್ತು. ಈಗ ಆ ಘಟನೆಯನ್ನು ಮರೆಯೋಣ ಎಂದು ಹೇಳಿದರು. 8 ಸಲ ವಿಧಾನಸಭೆಗೆ ಆಯ್ಕೆಯಾಗಿದ್ದೇನೆ. ಬಂಗಾರಪ್ಪ, ಎಸ್ಎಂ ಕೃಷ್ಣ, ಸಿದ್ದರಾಮಯ್ಯ ಅವರುಗಳ ಜೊತೆಗೆ ಕೆಲಸ ಮಾಡಿದ್ದೇನೆ. ಆದರೆ ಜೆಎಚ್ ಪಟೇಲ್ ಅವರಷ್ಟು ಅತ್ಯಂತ ಹೃದಯ ವೈಶಾಲ್ಯವಿದ್ದಂತಹ ನಾಯಕರನ್ನು ಎಂದಿಗೂ ನೋಡಿಲ್ಲ. ಬೊಮ್ಮಾಯಿ ಅವರ ಆಡಳಿತ ಹಾಗೂ ಅವರನ್ನು ಅಧಿಕಾರದ ಕುರ್ಚಿಯಿಂದ ಇಳಿಸಿದ್ದನ್ನು ಕಣ್ಣಾರೆ ನೋಡಿದ್ದೇನೆ. ಬಂಗಾರಪ್ಪ ಅವರ ಕಾಲದಲ್ಲಿ ರೈತರ ಪಂಪ್ಸೆಟ್ಗಳಿಗೆ ಉಚಿತ ವಿದ್ಯುತ್ ನೀಡುವ ಯೋಜನೆ ಜಾರಿಗೆ ಬಂತು. ಈಗಲೂ ಅದು ಮುಂದುವರೆದಿದೆ. ಆಗ 1,000 ಕೋಟಿ ಮೀಸಲು ಇಡಲಾಗಿತ್ತು, ಈಗ ಅದು 20,000 ಕೋಟಿಯಾಗಿದೆ. ಬಂಗಾರಪ್ಪ

ಅವರು ಇಂದು ಬದುಕಿಲ್ಲ, ಅವರು ಜಾರಿ ಮಾಡಿದ ಯೋಜನೆ ಜೀವಂತವಾಗಿದೆ. ವೀರಪ್ಪ ಮೊಯ್ಲಿ ಅವರು ಸಿಇಟಿ ಪ್ರಾರಂಭ ಮಾಡಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಬದಲಾವಣೆಯನ್ನ ತಂದರು. ಹೀಗಾಗಿ ಇಂದು ಕರ್ನಾಟಕ ಈ ದೇಶಕ್ಕೆ ಎಂಜಿನಿಯರ್ ಡಾಕ್ಟರ್ಗಳನ್ನು ನೀಡಿದೆ, ಅತ್ಯಂತ ಯಶಸ್ವಿ ರಾಜ್ಯವಾಗಿದೆ ಎಂದು ಬಣ್ಣಿಸಿದರು. ಮಾಜಿ ಪ್ರಧಾನಿ ದೇವೇಗೌಡರಿಗೆ ಮಣ್ಣಿನ ಮಗ ಎನ್ನುವ ಬಿರುದು ಸುಮ್ಮನೆ ಬಂದಿಲ್ಲ. ಅವರು ನಾಡಿನ ರೈತರ ಪರವಾಗಿ ಅಪಾರ ಹೋರಾಟ ಮಾಡಿದ್ದಾರೆ, ಅನೇಕ ನೀರಾವರಿ ಯೋಜನೆಗಳನ್ನು ರೂಪಿಸಿದ್ದಾರೆ. ಬೆಂಗಳೂರಿನಲ್ಲಿ ಮೊದಲ ಮೇಲ್ಸೇತುವೆ ನಿರ್ಮಾಣ ಮಾಡಿದ್ದು ಕೂಡ ಅವರೇ. ಕುಮಾರಸ್ವಾಮಿ ಹಾಗೂ ನಮ್ಮ ನಡುವೆ ರಾಜಕೀಯ ವೈರುಧ್ಯ ಇರಬಹುದು, ಆದರೆ ಅವರ ಪೆರಿಫೆರಲ್ ರಿಂಗ್ ರಸ್ತೆ ಬಿಡದಿ ಸೇರಿದಂತೆ 5 ಟೌನ್ಶಿಪ್ ನಿರ್ಮಾಣದಂತಹ ಯೋಜನೆಗಳನ್ನು ನಾನು ಒಪ್ಪಿಕೊಳ್ಳುತ್ತೇನೆ. ಬೆಂಗಳೂರಿನ ಬೆಳವಣಿಗೆಗೆ ಅಪಾರ ಕೊಡುಗೆ ನೀಡಿದ್ದಾರೆ ಎಂದು ಹೇಳಿದರು. ತಮ್ಮ ಭಾಷಣದ ಉದ್ದಕ್ಕೂ ಬಿಳದಿ ಟೌನ್ಶಿಪ್ ಯೋಜನೆಯ ಬಗ್ಗೆ ಅಲ್ಲಲ್ಲಿ ಪ್ರಸ್ತಾಪಿಸಿದ ಮುಖ್ಯಮಂತ್ರಿ, ಇದು ಉತ್ತಮ ಯೋಜನೆ ಎಂದರು. ಸಚಿವ ಸಂಪುಟದ ಸಹೋದ್ಯೋಗಿಗಳನ್ನು ಪರಿಚಯಿಸುವಾಗ ಯತೀಂದ್ರ ಅವರ ಹೆಸರನ್ನು ಹೇಳಿ ನಮ್ಮ ಹೊಸ ಹೀರೋ, ನಮ್ಮ ನಾಯಕ ಎಂದು ಬೆನ್ನು ತಟ್ಟಿದರು. 8,000 ಕೋಟಿ ಸಿಎಸ್ಆರ್ ಅನುದಾನವಿದೆ, ಎಲ್ಲವೂ ದುರ್ಬಳಕೆಯಾಗುತ್ತಿದೆ. ಶೇಕಡ 50% ಮೊತ್ತ ವಾಪಸ್ಸು ಪಡೆಯುತ್ತಿರುವುದು ಗಮನಕ್ಕೆ ಬಂದಿದೆ. ಸಿಎಸ್ಆರ್ ಅನುದಾನವನ್ನು ಸದ್ಬಳಕೆ ಮಾಡುವ ಉದ್ದೇಶದಿಂದ ಹೊಸ ಸಿಎಸ್ಆರ್ ಯೋಜನೆ ಜಾರಿ ಮಾಡಲು ಸರ್ಕಾರ ಮುಂದಾಗಿದೆ ಎಂದು ಸದನಕ್ಕೆ ವಿವರಿಸಿದರು. ನೂತನ ಸಭಾಪತಿ ಸಲೀಂ ಅಹಮದ್ ಮಾತನಾಡಿ, ಈ ಹಂತದವರೆಗೂ ನಾನು ಬರಲು ಅವಕಾಶ ಕಲ್ಪಿಸಿದ ಕಾಂಗ್ರೆಸ್ ಪಕ್ಷ ಹಾಗೂ ಹಿರಿಯ ನಾಯಕರಿಗೆ ಧನ್ಯವಾದ ತಿಳಿಸಿದರು. ಎಲ್ಲರೂ ಇಲ್ಲಿ ಸಮಾನರು. ಸದನದಲ್ಲಿ ವಿಪಕ್ಷಗಳಿಗೆ ಹೆಚ್ಚಿನ ಮಾನ್ಯತೆ ನೀಡುತ್ತೇನೆ ಎಂದು ಪ್ರಕಟಿಸಿದರು. ಬಳಿಕ ವಿಧಾನ ಪರಿಷತ್ನ ಕಾರ್ಯಕಲಾಪವನ್ನು ಸೋಮವಾರ ಬೆಳಗ್ಗೆ 11 ಗಂಟೆಗೆ ಸಭಾಪತಿ ಸಲೀಂ ಅಹಮದ್ ಮುಂದೂಡಿದರು. ಇದುವರೆಗೂ ರಾಜ್ಯ ವಿಧಾನಮಂಡಲದ ಉಭಯ ಸದನಗಳ ಇಂದಿನ ಕಾರ್ಯಕಲಾಪದ ಸಮೀಕ್ಷೆ ಕೇಳಿದರೆ ಪ್ರಧಾನ ಸಂಪಾದಕರು, ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.

0: in the previous round. His latest victory will boost his confidence and strengthen his bid for a podium finish. On the eve of the Parsi New Year, Navroz, President Draupadi Murmu has extended greetings and best wishes to all people of the Parsi community living in India and abroad. In her message, the president said that Navroz symbolizes new beginnings and renewed hope. President Murmu noted that the festival of joy and harmony reminds all of the values of coexistence and service to humanity. She highlighted that the Parsi community has made significant contributions to the country's development through its spirit of enterprise and philanthropy. And now, before we end the bulletin, the headlines once again. President Draupadi Murmu says India remains fastest growing major economy amid global instability. Addressing the nation on the eve of Independence Day, President Murmu reiterates government's resolve to ensure development reaches every individual. Government taking comprehensive steps to curb use of unfair means in public examinations to safeguard future of students. President calls for responsible use of natural resources for future generations. Nation to celebrate 80th Independence Day tomorrow. Prime Minister Narendra Modi to lead the celebrations from the iconic Red Fort. 78 gallantry awards announced for Defence Forces and Central Armed Police Forces personnel. And flood situation remains grim in Odisha due to relentless monsoon spell. For details of these stories and more, log on to our website www.newsonair.gov.in and News on AIR app. That's all in the news at 9. Good night.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಬೆಂಗಳೂರು. ಈಗ ಶ್ರೀನಿವಾಸ್ ಸವಾಯ್ ಅವರು ಹಾಡಿರುವ ಭಾವಗೀತೆಗಳು. ಮೊದಲಿಗೆ ಪ್ರೊಫೆಸರ್ ಎಂ ಗೋಪಾಲ.
2: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 9:15. ಭಾವಗೀತೆಗಳ ಕಾರ್ಯಕ್ರಮ.
3: ಮಣಪುರಂ ಐಜಿಎಲ್ ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
4: ನಿಮ್ಮ ಬಿಸಿನೆಸ್ ಗಾಗಿ ಅಪ್ ಟು 5 ಕ್ರೋರ್ ರುಪೀಸ್ ಲೋನ್.
3: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸಿನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
4: ಟೋಲ್ ಫ್ರೀ 1-800-420-2233.
2: ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಕೇಳಿ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ ವಿರಚಿತ ಭಾವಗೀತೆಗಳನ್ನು ಹಾಡಿದ್ದಾರೆ ಕೆಆರ್ ರಾಘವೇಂದ್ರ ಆಚಾರ್ಯ ಮತ್ತು ವಿನಯ್ ಪಿ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1800-420-2233.

ಇದುವರೆಗೆ ವಿವಿಧ ಕಲಾವಿದರ ಧ್ವನಿಯಲ್ಲಿ ಡಾಕ್ಟರ್ ಬಿ ಎಂ ಶರವೇಂದ್ರ ಸ್ವಾಮಿ ವಿರಚಿತ ಭಾವಗೀತೆಗಳನ್ನು ಕೇಳಿದ್ರಿ. ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ. ಸಮಯ 9:30 ಆಗುತ್ತಲಿದ್ದು ನಮ್ಮ ಮುಂದಿನ ಕಾರ್ಯಕ್ರಮ ಸ್ವಾತಂತ್ರ್ಯ ದಿನಾಚರಣೆಯ ಮುನ್ನಾ ದಿನದ ಅಂಗವಾಗಿ ಭಾರತದ ಗಣತವೆತ್ತ ರಾಷ್ಟ್ರಪತಿಗಳಾದ ಸನ್ಮಾನ್ಯ ಶ್ರೀಮತಿ ದ್ರೌಪದಿ ಮುರ್ಮು ಅವರು ರಾಷ್ಟ್ರದ ಜನತೆಯನ್ನು ಉದ್ದೇಶಿಸಿ ಮಾಡಿದ ಪ್ರಸಾರ ಭಾಷಣದ ಕನ್ನಡ ಅವತರಣಿಕೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಬೆಂಗಳೂರು. ಭಾರತದ ಘನತೆವೆತ್ತ ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು 80ನೇ ಸ್ವಾತಂತ್ರ್ಯೋತ್ಸವದ ಮುನ್ನಾ ದಿನವಾದ ಇಂದು ದೇಶವನ್ನುದ್ದೇಶಿಸಿ ಮಾಡಿದ ಪ್ರಸಾರ ಭಾಷಣದ ಕನ್ನಡ ಅನುವಾದ ಇದೀಗ ರಾಜ್ಯವ್ಯಾಪಿ ಪ್ರಸಾರದಲ್ಲಿ.
1: ನನ್ನ ಪ್ರೀತಿಯ ದೇಶ ಬಾಂಧವರೇ, ನಮಸ್ಕಾರ. ಸ್ವಾತಂತ್ರ್ಯ ದಿನದ ಮುನ್ನಾ ದಿನವಾದ ಇಂದು ನಾನು ನಿಮ್ಮೆಲ್ಲರಿಗೂ ಈ ರಾಷ್ಟ್ರೀಯ ಹಬ್ಬದ ಹೃತ್ಪೂರ್ವಕ ಶುಭಾಶಯಗಳನ್ನು ಕೋರುತ್ತೇನೆ. ಇನ್ನು ಕೆಲವೇ ಗಂಟೆಗಳ ನಂತರ ನಮ್ಮ ದೇಶವು ತನ್ನ 80ನೇ ಸ್ವಾತಂತ್ರ್ಯ ವರ್ಷದ ಶುಭಾರಂಭ ಮಾಡಲಿದೆ. ದೇಶ ಮತ್ತು ವಿದೇಶಗಳಲ್ಲಿರುವ ಎಲ್ಲ ಭಾರತೀಯರು ಈ ಹಬ್ಬವನ್ನು ಬಹಳ ಉತ್ಸಾಹದಿಂದ ಆಚರಿಸುತ್ತಾರೆ. ನಮ್ಮ ತ್ರಿವರ್ಣ ಧ್ವಜವು ನಮ್ಮ ಸ್ವಾತಂತ್ರ್ಯದ ಸಂಕೇತವಾಗಿದೆ. ನಾವು ಅದನ್ನು ಹೆಮ್ಮೆಯಿಂದ ಹಾರಿಸುತ್ತೇವೆ. ದೇಶ ವಿದೇಶಗಳಲ್ಲಿರುವ ಭಾರತೀಯರೆಲ್ಲರೂ ಬಹಳ ಉತ್ಸಾಹ ಮತ್ತು ಹೆಮ್ಮೆಯಿಂದ ಈ ಹಬ್ಬವನ್ನು ಆಚರಿಸುತ್ತಾರೆ. ನಮ್ಮ ತ್ರಿವರ್ಣ ಧ್ವಜವು ನಮ್ಮ ಸ್ವಾತಂತ್ರ್ಯದ ಹೆಮ್ಮೆಯ ಪ್ರತೀಕವಾಗಿದೆ. ಇದನ್ನು ನಾವು ಬಹಳ ಹೆಮ್ಮೆಯಿಂದ ಹಾರಿಸುತ್ತೇವೆ. 1947 ಆಗಸ್ಟ್ 15 ಭಾರತ ಮಾತೆಯು ಪರಾಧೀನ ಸಂಕೋಲೆಗಳಿಂದ ಮುಕ್ತಳಾದಳು. ದೇಶವಾಸಿಗಳೆಲ್ಲರೂ ಭಾರತದ ಭವಿಷ್ಯದ ಶಿಲ್ಪಿಗಳಾದರು. ಭಾರತೀಯರಾಗಿರುವ ನಾವೆಲ್ಲರೂ ನಮ್ಮ ಕನಸುಗಳನ್ನು ಸಾಕಾರಗೊಳಿಸುವ ಅವಕಾಶಗಳನ್ನು ಉಪಯೋಗಿಸಿಕೊಳ್ಳಬಹುದು ಮತ್ತು ಭಾರತವನ್ನು ಸರ್ವಶ್ರೇಷ್ಠ ರಾಷ್ಟ್ರವಾಗಿಸುವ ಮನೋಭಾವದಿಂದ ಸಂಕಲ್ಪದಿಂದ ಕೆಲಸ ಮಾಡಬಹುದು. ಇದರಲ್ಲಿಯೇ ಸ್ವಾತಂತ್ರ್ಯದ ಸಾರ್ಥಕತೆ ಅಡಗಿದೆ. ಶ್ರದ್ಧಾವಂತ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು, ಅಭಿವೃದ್ಧಿಗಾಗಿ ಕಾರ್ಯನಿರತರಾಗಿರುವ ವಿಜ್ಞಾನಿಗಳು ಮತ್ತು ಅಭಿಯಂತರುಗಳು, ಆರೋಗ್ಯ ಸೇವಾ ಕ್ಷೇತ್ರದಲ್ಲಿ ತೊಡಗಿಕೊಂಡಿರುವ ವೈದ್ಯರು ಮತ್ತು ಆರೋಗ್ಯ ಕಾರ್ಯಕರ್ತರು, ಶ್ರಮಿಕ ವರ್ಗದವರು ಮತ್ತು ದೇಶದ ಅನ್ನದಾತ ರೈತರು ತಮ್ಮ ತಮ್ಮ ಪರಿಶ್ರಮದಿಂದ, ಪ್ರಯತ್ನಗಳಿಂದ ರಾಷ್ಟ್ರ ನಿರ್ಮಾಣ ಕಾರ್ಯದಲ್ಲಿ ತೊಡಗಿದ್ದಾರೆ. ಪ್ರತಿಭಾವಂತ ಕ್ರೀಡಾಳುಗಳು, ಶಿಲ್ಪಿಗಳು ಮತ್ತು ಕಲಾವಿದರು, ಮಾರ್ಗದರ್ಶಕ ಬುದ್ಧಿಜೀವಿಗಳು, ಖಾಸಗಿ ಮತ್ತು ಸಾರ್ವಜನಿಕ ವಲಯದ ತಂಡಗಳಲ್ಲಿ ಕೆಲಸ ಮಾಡುವ ಸಮಿತಿಯ ಸದಸ್ಯರು, ಸಾರ್ವಜನಿಕ ಹಿತಾಸಕ್ತಿ

ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಜನರು, ನ್ಯಾಯಾಂಗ ವ್ಯವಸ್ಥೆಗೆ ಸಂಬಂಧಿಸಿದ ಕಾರ್ಯನಿಷ್ಠ ಸಿಬ್ಬಂದಿ, ಅರ್ಥವ್ಯವಸ್ಥೆಯಲ್ಲಿ ಕಾರ್ಯನಿರತ ಎಲ್ಲ ಹಿರಿಯ ಕಿರಿಯ ಹೂಡಿಕೆದಾರರು, ಉದ್ಯೋಗಿಗಳು, ನಿಸ್ವಾರ್ಥ ಸಮಾಜ ಸೇವಕರು, ಸ್ವಚ್ಛತಾ ಸೇವೆಯಲ್ಲಿ ಪ್ರಮುಖ ಸಿಬ್ಬಂದಿ, ಎಲ್ಲ ನೈರ್ಮಲ್ಯ ಕಾರ್ಯಕರ್ತರು ದೇಶದ ಪ್ರಗತಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ. ಇತರ ಕ್ಷೇತ್ರಗಳಲ್ಲಿನ ಕಾರ್ಯನಿರತ ಸಿಬ್ಬಂದಿ ಮತ್ತು ಸಂವಿಧಾನದಲ್ಲಿ ನಿಯೋಜಿತರಾಗಿರುವವರು, ತಮ್ಮ ಕರ್ತವ್ಯಗಳಲ್ಲಿ ನಿರತರಾಗಿರುವ ಎಲ್ಲ ನಾಗರಿಕರು ರಾಷ್ಟ್ರ ನಿರ್ಮಾಣದಲ್ಲಿ ಮಹತ್ವಪೂರ್ಣ ಪಾಲುದಾರರಾಗಿದ್ದಾರೆ. ನಾನು ಅವರೆಲ್ಲರನ್ನೂ ಹೃತ್ಪೂರ್ವಕವಾಗಿ ಶ್ಲಾಘಿಸುತ್ತೇನೆ. ಮೂರು ಸೇನೆಗಳ ಸೈನಿಕರು, ಎಲ್ಲ ಸಶಸ್ತ್ರ ದಳದ ಪೊಲೀಸರು ಮತ್ತು ಪೊಲೀಸ್ ಸಿಬ್ಬಂದಿಯ ಕರ್ತವ್ಯ ನಿಷ್ಠೆಗಾಗಿ ನಾನು ಅವರನ್ನು ವಿಶೇಷವಾಗಿ ಅಭಿನಂದಿಸುತ್ತೇನೆ ಮತ್ತು ಪ್ರಶಂಸಿಸುತ್ತೇನೆ. ವಿಶ್ವ ಭೂಪಟದಲ್ಲಿ ಭಾರತಕ್ಕೆ ಹೆಮ್ಮೆ ಗೌರವ ತಂದ ಅನಿವಾಸಿ ಭಾರತೀಯರು ಮತ್ತು ರಾಯಭಾರ ಕಚೇರಿಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ನಾಗರಿಕರನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ಶ್ಲಾಘಿಸುತ್ತೇನೆ. ಪ್ರೀತಿಯ ದೇಶಬಾಂಧವರೇ, ಸ್ವಾತಂತ್ರ್ಯದ 100 ವರ್ಷಗಳಾಗುವ 2047ರ ವೇಳೆಗೆ ವಿಕಸಿತ ಭಾರತದ ನಿರ್ಮಾಣದ ನಿಟ್ಟಿನಲ್ಲಿ ನಾವು ಮುಂದೆ ಸಾಗುತ್ತಿದ್ದೇವೆ. ಅಂತ್ಯೋದಯದ ಮನೋಭಾವದೊಂದಿಗೆ ಅಭಿವೃದ್ಧಿಯ ಪ್ರಯೋಜನಗಳು ಪ್ರತಿಯೊಬ್ಬರಿಗೂ ತಲುಪುವಂತೆ ನೋಡಿಕೊಳ್ಳಲು ನಾವು ಬದ್ಧರಾಗಿದ್ದೇವೆ. ನಮ್ಮ ಶ್ರೀಮಂತ ಪರಂಪರೆ ಮತ್ತು ಆದರ್ಶಗಳನ್ನು ಅಳವಡಿಸಿಕೊಳ್ಳುತ್ತಾ ನಾವು ಆಧುನಿಕ ಪ್ರಗತಿಯ ಮಾರ್ಗದಲ್ಲಿ ಮುಂಚೂಣಿಯಲ್ಲಿದ್ದೇವೆ. ವಯಂ ರಾಷ್ಟ್ರೇ ಜಾಗ್ರಯಾಂ ಎನ್ನುವ ಈ ವೇದವಾಕ್ಯ ನಮಗೆ ಸದಾಕಾಲವೂ ರಾಷ್ಟ್ರಕ್ಕಾಗಿ ಜಾಗರೂಕರಾಗಿ ಇರಬೇಕೆನ್ನುವ ಪ್ರೇರಣೆ ನೀಡುತ್ತದೆ. ನಮ್ಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೋರಾಡುತ್ತಿದ್ದ ವಿಭಿನ್ನ ಸಿದ್ಧಾಂತಗಳ ಜನರಿಗೆ ಒಂದು ಸಾಮಾನ್ಯ ಗುರಿ ಇತ್ತು. ಅದು ಭಾರತದ ಸ್ವಾತಂತ್ರ್ಯ. ವಿದೇಶಿ ಚಳುವಳಿಯ ಸಮಯದಲ್ಲಿ ವಂದೇ ಮಾತರಂ ಜನರ ಗೀತೆಯಾಯಿತು. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಅಸಂಖ್ಯಾತ ದೇಶವಾಸಿಗಳು ಸ್ವಾತಂತ್ರ್ಯ ಹೋರಾಟದಲ್ಲಿ ಸೇರಿಕೊಂಡರು. ಬಾಬಾ ಸಾಹೇಬ್ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರು ಸಮಾಜ ಸುಧಾರಣೆ ಮತ್ತು ರಾಷ್ಟ್ರೀಯತೆಯ ಉನ್ನತ ಆದರ್ಶಗಳನ್ನು ಪ್ರತಿಪಾದಿಸಿದರು. ಭಾರತದ ಆದರ್ಶಗಳನ್ನು ಅನುಸರಿಸುತ್ತಾ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಭಾರತ ಮಾತೆಯ ಎಲ್ಲ ಮಹಾನ್ ಸಂತತಿಗೆ ನಾನು ಗೌರವಪೂರ್ವಕವಾಗಿ ನಮಿಸುತ್ತೇನೆ. ಆಗಸ್ಟ್ 14ನ್ನು ನಾವು ದೇಶ ವಿಭಜನೆಯ ಭಯಾನಕತೆಯ ಸ್ಮರಣ ದಿನವನ್ನಾಗಿ ಆಚರಿಸುತ್ತೇವೆ. ವಿಭಜನೆಯ ಸಮಯದಲ್ಲಿನ ಹಿಂಸಾಚಾರದಲ್ಲಿ ಮಡಿದ ಅಥವಾ ಸ್ಥಳಾಂತರದ ಕಷ್ಟಗಳನ್ನು ಸಹಿಸಿಕೊಳ್ಳಲು ಒತ್ತಾಯಕ್ಕೊಳಗಾದ ನಮ್ಮ ಲಕ್ಷಾಂತರ ದೇಶವಾಸಿಗಳನ್ನು ಸ್ಮರಿಸುತ್ತೇವೆ. ಕೋಮು ಹಿಂಸಾಚಾರವು ಲಕ್ಷಾಂತರ ಜನರು ಆಶ್ರಯ ಪಡೆಯಲು ಮತ್ತು ವಿಭಜನೆಯ ಭಯಾನಕತೆಯನ್ನು ಸಹಿಸಿಕೊಳ್ಳುವಂತೆಯೂ ಮಾಡಿತು. ಆದರೂ ಅವರು ತಮ್ಮ ಗುರುತನ್ನು ಬಿಟ್ಟುಕೊಡಲಿಲ್ಲ. ನಮ್ಮ ದೇಶ ಸ್ವಾತಂತ್ರ್ಯ ಗಳಿಸಿದಾಗ ದೇಶ ವಿಭಜನೆಯ ಗಂಭೀರ ಪರಿಣಾಮಗಳೊಂದಿಗೆ 550ಕ್ಕಿಂತ ಅಧಿಕ ಸಂಸ್ಥಾನಗಳನ್ನು ಹೊಸದಾಗಿ ಸ್ವತಂತ್ರ ಭಾರತಕ್ಕೆ ಸೇರ್ಪಡೆ ಮಾಡುವುದು ದೊಡ್ಡ ಸವಾಲಾಗಿತ್ತು. ಸರ್ದಾರ್ ಪಟೇಲ್ ಅವರು ಸಂಸ್ಥಾನಗಳ ವ್ಯವಸ್ಥೆಗೆ ಮುಕ್ತಾಯ ಹಾಡಿದರು ಮತ್ತು ಆ ಸಂಸ್ಥಾನಗಳನ್ನು ನಮ್ಮ ಸ್ವತಂತ್ರ ಪ್ರಜಾಪ್ರಭುತ್ವದಲ್ಲಿ ವಿಲೀನಗೊಳಿಸಿದರು. ಕೃತಜ್ಞತಾಪೂರ್ವಕವಾಗಿ ದೇಶದ ಪರವಾಗಿ ಆಧುನಿಕ ಭಾರತ ದೇಶದ ಏಕತಾ ಶಿಲ್ಪಿ, ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರನ್ನು ಸ್ಮರಿಸುತ್ತಾ ನಾನು ಅವರಿಗೆ ಗೌರವಪೂರ್ಣ ನಮನಗಳನ್ನು ಅರ್ಪಿಸುತ್ತೇನೆ. ನನ್ನ ಪ್ರೀತಿಯ ಭಾರತೀಯರೇ, ಭಾರತದ ಜನರಿಂದ ರೂಪಿತವಾದ ಸಂವಿಧಾನವು ಜನರ ಪಾಲ್ಗೊಳ್ಳುವಿಕೆ ಎನ್ನುವ ತಳಹದಿಯ ಮೇಲೆ ನಿಂತಿದೆ. ಪ್ರಜಾಪ್ರಭುತ್ವದ ತೊಟ್ಟಿಲು ಎನಿಸಿರುವ ನಮ್ಮ ದೇಶದ ಜನರಲ್ಲಿ ಸಾರ್ವಜನಿಕ ಪಾಲ್ಗೊಳ್ಳುವಿಕೆಯು ಯಾವಾಗಲೂ ಅಂತರ್ಗತವಾಗಿ ಇರುತ್ತದೆ. ಹೊಸ ಚೈತನ್ಯದೊಂದಿಗೆ ನಮ್ಮ ಸಹ ನಾಗರಿಕರು ಪಾಲ್ಗೊಳ್ಳುವಿಕೆಯ ಅದೇ ಮನೋಭಾವನೆಯನ್ನು ಮುಂದುವರಿಸುತ್ತಿದ್ದಾರೆ. ಜನರ ಸಕ್ರಿಯ ಪಾಲ್ಗೊಳ್ಳುವಿಕೆಯೊಂದಿಗೆ ಅನೇಕ ರಾಷ್ಟ್ರೀಯ ಅಭಿಯಾನಗಳನ್ನು ಆರಂಭಿಸಲಾಗುತ್ತಿದೆ. ಇದು ನಮ್ಮ ಪ್ರಜಾಪ್ರಭುತ್ವದ ಒಂದು ಸ್ಫೂರ್ತಿದಾಯಕ ಸಾಧನೆಯಾಗಿದೆ. ಸಮಾನ ಸ್ಥಾನಮಾನ ಮತ್ತು ಸಮಾನ ಅವಕಾಶದೊಂದಿಗೆ ವ್ಯಕ್ತಿಯ

ಘನತೆ ಎನ್ನುವುದು ನಮ್ಮ ಸಂವಿಧಾನದಲ್ಲಿ ಪಾಲಿಸಬೇಕಾದ ಆದರ್ಶಗಳಲ್ಲಿ ಸೇರಿವೆ. ಇಂದು ಸಾಮಾನ್ಯ ಹಿನ್ನೆಲೆಯಿಂದ ಬಂದ ಹಲವರು ಅನೇಕ ಕ್ಷೇತ್ರಗಳಲ್ಲಿ ಅಸಾಧಾರಣ ಕೊಡುಗೆಗಳನ್ನು ನೀಡುತ್ತಿದ್ದಾರೆ. ಇಂದಿನ ಭಾರತದಲ್ಲಿ ಪ್ರತಿಯೊಬ್ಬರೂ ದೊಡ್ಡ ಕನಸುಗಳನ್ನು ಕಾಣಬಹುದು ಮತ್ತು ಅಂತಹ ಕನಸುಗಳನ್ನು ನನಸಾಗಿಸಿಕೊಳ್ಳಬಹುದು ಎಂಬ ನನ್ನ ನಂಬಿಕೆಯನ್ನು ಇದು ಬಲಪಡಿಸುತ್ತದೆ. ನಮ್ಮ ಸಂವಿಧಾನವು ಕಾರ್ಯಾಂಗ, ಶಾಸಕಾಂಗ ಮತ್ತು ನ್ಯಾಯಾಂಗದ ಜವಾಬ್ದಾರಿಗಳನ್ನು ಸ್ಪಷ್ಟವಾಗಿ ವಿವರಿಸುತ್ತದೆ. ಜನರ ಆಕಾಂಕ್ಷೆಗಳಿಗೆ ಧ್ವನಿ ನೀಡುವುದು ಶಾಸಕಾಂಗದಲ್ಲಿ ಅದರ ಪ್ರತಿನಿಧಿಗಳ ಕರ್ತವ್ಯವಾಗಿದೆ. ರಾಷ್ಟ್ರ ಮತ್ತು ಅದರ ಜನರ ಹಿತಾಸಕ್ತಿಗಳನ್ನು ಪೂರೈಸುವ ನೀತಿಗಳನ್ನು ಜಾರಿಗೆ ತರುವ ಜವಾಬ್ದಾರಿ ಕಾರ್ಯಾಂಗದ ಮೇಲಿದೆ. ಸಂಪನ್ಮೂಲಗಳ ಕೊರತೆಯಿಂದಾಗಿ ಯಾರೂ ನ್ಯಾಯದಿಂದ ವಂಚಿತರಾಗದಂತೆ ನೋಡಿಕೊಳ್ಳುವುದು ನ್ಯಾಯಾಂಗ ವ್ಯವಸ್ಥೆಯೊಂದಿಗೆ ಸಂಬಂಧ ಹೊಂದಿರುವ ಪ್ರತಿಯೊಬ್ಬ ವ್ಯಕ್ತಿಯ ಕರ್ತವ್ಯವಾಗಿದೆ. ನಾಗರಿಕರೆಲ್ಲರೂ, ಅದರಲ್ಲೂ ವಿಶೇಷವಾಗಿ ಸಮಾಜದ ವಂಚಿತ ವರ್ಗಗಳಿಗೆ ಸೇರಿದವರು, ಸಕಾಲಿಕ ನ್ಯಾಯವನ್ನು ಘನತೆಯಿಂದ ಸಮಾನವಾಗಿ ಪಡೆಯುವ ಅವಕಾಶವನ್ನು ಹೊಂದಿರಬೇಕು. ನನ್ನ ಪ್ರೀತಿಯ ಸಹ ನಾಗರಿಕರೇ, ಒಂದು ದಶಕಕ್ಕೂ ಹೆಚ್ಚು ಅವಧಿಯಲ್ಲಿ ನಮ್ಮ ದೇಶವು ತ್ವರಿತ ಮತ್ತು ಸಮಗ್ರ ಅಭಿವೃದ್ಧಿ, ಪರಂಪರೆ ಮತ್ತು ಅಭಿವೃದ್ಧಿಯ ಸಮನ್ವಯಕ್ಕೆ ಆದ್ಯತೆ ಮತ್ತು ಅಭಿವೃದ್ಧಿಗೆ ದಶಕಗಳಷ್ಟು ಹಳೆಯದಾದ ಹಲವಾರು ಅಡಚಣೆಗಳನ್ನು ತೆಗೆದುಹಾಕುವುದು ಮೊದಲಾದವನ್ನು ಕಂಡಿದೆ. ನಮ್ಮ ದೇಶ ಮಹಾತ್ಮ ಜ್ಯೋತಿಬಾ ಫುಲೆ ಅವರ 200ನೇ ಜಯಂತಿಯನ್ನು ಆಚರಿಸುತ್ತಿದೆ. ಮಹಾತ್ಮ ಫುಲೆ ಮತ್ತು ಕ್ರಾಂತಿ ಜ್ಯೋತಿ ಸಾವಿತ್ರಿಬಾಯಿ ಫುಲೆ ಅವರು ಸಾಮಾಜಿಕ ನ್ಯಾಯ, ಶಿಕ್ಷಣ, ಮಹಿಳಾ ಸಬಲೀಕರಣ ಮತ್ತು ಸಮಾನತೆಗೆ ಐತಿಹಾಸಿಕ ಕೊಡುಗೆಗಳನ್ನು ನೀಡಿದ್ದಾರೆ. ಅವರ ಆದರ್ಶಗಳನ್ನು ಅನುಸರಿಸಿ ಕಳೆದ ಕೆಲವು ವರ್ಷಗಳಿಂದ ರಾಷ್ಟ್ರೀಯ ಮಟ್ಟದಲ್ಲಿ ಸಮಾಜದ ವಂಚಿತ ವರ್ಗಗಳ ಉನ್ನತಿಗೆ ಆದ್ಯತೆ ನೀಡಲಾಗಿದೆ. ಮಹಿಳಾ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಮಾನದಂಡಗಳನ್ನು ನಿಗದಿಪಡಿಸಲಾಗಿದೆ. 25 ಕೋಟಿಗೂ ಹೆಚ್ಚು ಜನರನ್ನು ಬಡತನದಿಂದ ಹೊರತರಲಾಗಿದೆ. ವಿಶ್ವದ ಅತಿದೊಡ್ಡ ಆರ್ಥಿಕ ಸೇರ್ಪಡೆ ಕಾರ್ಯಕ್ರಮವಾದ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಅಡಿಯಲ್ಲಿ ಸುಮಾರು 59 ಕೋಟಿ ಖಾತೆದಾರರು ಬ್ಯಾಂಕಿಂಗ್ ವ್ಯವಸ್ಥೆಗೆ ಸೇರಿದ್ದಾರೆ. ಈ ಪೈಕಿ 32 ಕೋಟಿಗೂ ಹೆಚ್ಚು ಖಾತೆದಾರರು ಮಹಿಳೆಯರಾಗಿದ್ದಾರೆ. 80 ಕೋಟಿಗೂ ಅಧಿಕ ಜನರಿಗೆ ಉಚಿತ ಪಡಿತರ ಒದಗಿಸುವ ಮೂಲಕ ಆಹಾರ ಭದ್ರತೆಯನ್ನು ಖಚಿತಪಡಿಸಲಾಗಿದೆ. ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ್ ಆರೋಗ್ಯ ಯೋಜನೆ ಅಡಿಯಲ್ಲಿ 60 ಕೋಟಿ ಜನರಿಗೆ ಪ್ರತಿ ವರ್ಷ 5 ಲಕ್ಷ ರೂಪಾಯಿಯವರೆಗೆ ಉಚಿತ ಆರೋಗ್ಯ ರಕ್ಷಣೆ ಸೌಲಭ್ಯ ನೀಡಲಾಗುತ್ತಿದೆ. ಕಿಸಾನ್ ಸಮ್ಮಾನ್ ನಿಧಿ ಮತ್ತು ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳ ಮೂಲಕ ಕೃಷಿ, ಹೈನುಗಾರಿಕೆ, ಕೋಳಿ ಸಾಕಣೆ, ಮೀನುಗಾರಿಕೆ ಮತ್ತು ಜೇನುನೊಣ ಸಾಕಣೆಯಂತಹ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿರುವ ರೈತರಿಗೆ ನೆರವು ಒದಗಿಸಲಾಗಿದೆ. ಸಾಂಸ್ಕೃತಿಕ ಬಲವನ್ನು ಆಧರಿಸಿದ ಅಭಿವೃದ್ಧಿಯು ಕ್ರಿಯಾತ್ಮಕ ಮತ್ತು ಸುಸ್ಥಿರವಾಗಿದೆ ಎಂಬುದಕ್ಕೆ ವಿಶ್ವದ ಇತಿಹಾಸವೇ ಸಾಕ್ಷಿಯಾಗಿದೆ. ಇಂದು ಸಾಂಸ್ಕೃತಿಕ ಹೆಮ್ಮೆಯ ಪ್ರಜ್ಞೆಯು ರಾಷ್ಟ್ರದ ಸಂಸ್ಕೃತಿಗೆ ಆಧ್ಯಾತ್ಮಿಕ ಶಕ್ತಿಯನ್ನು ಒದಗಿಸುತ್ತದೆ ಎಂಬ ಅರಿವು ದೇಶದಲ್ಲಿ ಬಲವಾಗಿ ಬೆಳೆಯುತ್ತಿದೆ. ನಮ್ಮ ಪೂರ್ವಜರು ನಮಗೆ ಜ್ಞಾನ, ಕಲೆ, ಸಂಸ್ಕೃತಿ, ವ್ಯಾಯಾಮ ಮತ್ತು ನೈತಿಕತೆಯ ಅಮೂಲ್ಯ ಪರಂಪರೆಯನ್ನು ನೀಡಿದ್ದಾರೆ. ಪರಂಪರೆ ಮತ್ತು ಅಭಿವೃದ್ಧಿಯ ಸಮನ್ವಯದೊಂದಿಗೆ ನಾವು ಮುಂದುವರಿಯುತ್ತಿದ್ದೇವೆ. ಭಾರತವು ವಿಶ್ವದ ಅತಿದೊಡ್ಡ ಮತ್ತು ಅತ್ಯುತ್ತಮ ಡಿಜಿಟಲ್ ಮೂಲಸೌಕರ್ಯ ಅಭಿವೃದ್ಧಿಪಡಿಸಿದೆ. ಡಿಜಿಟಲ್ ಪಾವತಿಗಳು ಈಗ ಸಣ್ಣ ಗ್ರಾಮೀಣ ಅಂಗಡಿಗಳು ಮತ್ತು ಬೀದಿ ವ್ಯಾಪಾರಿಗಳಲ್ಲಿ ಕೂಡ ಸರ್ವೇ ಸಾಮಾನ್ಯವಾಗಿದೆ. ವಿಶ್ವದ ನೈಜ ಸಮಯದ ಡಿಜಿಟಲ್ ವಹಿವಾಟುಗಳಲ್ಲಿ 1/2ಕ್ಕಿಂತ ಹೆಚ್ಚು ವಹಿವಾಟುಗಳು ಭಾರತದಲ್ಲಿ ನಡೆಯುತ್ತಿವೆ. ಒಟ್ಟಾಗಿ ಭಾರತದ ಜನರು ಮತ್ತು ಸರ್ಕಾರ ಜಾಗತಿಕ ಸಮುದಾಯಕ್ಕೆ ಡಿಜಿಟಲ್ ಕ್ರಾಂತಿಯ ಅತ್ಯುತ್ತಮ ಉದಾಹರಣೆಯನ್ನು ಪ್ರಸ್ತುತಪಡಿಸಿದೆ. ತಂತ್ರಜ್ಞಾನವನ್ನು ಉಪಯೋಗಿಸುತ್ತಾ ಜನರಿಗೆ ಪಾರದರ್ಶಕ ರೀತಿಯಲ್ಲಿ ಕಲ್ಯಾಣ ಯೋಜನೆಗಳ ಪ್ರಯೋಜನವನ್ನು ಕೂಡ ಸರ್ಕಾರ ಒದಗಿಸಿದೆ. ನಮ್ಮ ದೇಶವು ಹೆದ್ದಾರಿಗಳು, ಜಲಮಾರ್ಗಗಳು, ರೈಲ್ವೆ ಮತ್ತು ವಾಯುಮಾರ್ಗಗಳ ರೂಪದಲ್ಲಿ ಆಧುನಿಕ ಮೂಲ ಸೌಕರ್ಯದ ಅಭೂತಪೂರ್ವ ವಿಸ್ತರಣೆಯನ್ನು ಕಂಡಿದೆ. ಇದು ಹೊಸ ಉದ್ಯಮಗಳಿಗೆ ಅವಕಾಶಗಳನ್ನು ಸೃಷ್ಟಿಸಿದೆ, ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಿದೆ ಮತ್ತು

ನಂಬಿಕೆದಾರರ ನಂಬಿಕೆಯನ್ನು ಹೆಚ್ಚಿಸಿದೆ. ನನ್ನ ಪ್ರೀತಿಯ ನಾಗರಿಕರೇ, ಪ್ರಪಂಚದ ಹಲವು ಭಾಗಗಳಲ್ಲಿ ಯುದ್ಧ ಮತ್ತು ಅಸ್ಥಿರತೆ ಉಂಟಾಗಿದ್ದು ಪ್ರತಿಯೊಂದು ದೇಶದ ಮೇಲೂ ಪರಿಣಾಮ ಬೀರುತ್ತಿದೆ. ಇಂತಹ ಕಠಿಣ ಪರಿಸ್ಥಿತಿಯಲ್ಲೂ ನಮ್ಮ ಆರ್ಥಿಕತೆಯು ವಿಶ್ವದಲ್ಲೇ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿ ಮುಂದುವರಿಯುತ್ತಿದೆ. ಆರ್ಥಿಕ ಮುನ್ಸೂಚನೆಗಳ ಪ್ರಕಾರ ಭಾರತೀಯ ಆರ್ಥಿಕತೆಯ ಬೆಳವಣಿಗೆಯ ದರವು ಸರಾಸರಿ ಜಾಗತಿಕ ಬೆಳವಣಿಗೆಯ ದರಕ್ಕಿಂತ ಎರಡು ಪಟ್ಟು ಹೆಚ್ಚಾಗುವ ನಿರೀಕ್ಷೆಯಿದೆ. ಆತ್ಮನಿರ್ಭರ ಭಾರತ ಅಭಿಯಾನ ನಮ್ಮ ಆರ್ಥಿಕ ಪ್ರಗತಿ ಮತ್ತು ರಾಷ್ಟ್ರೀಯ ಭದ್ರತೆಯ ಅಡಿಪಾಯವನ್ನು ಮತ್ತಷ್ಟು ಬಲಪಡಿಸಿದೆ. ಆಧುನಿಕ ಅಭಿವೃದ್ಧಿಯ ಹಾದಿಯಲ್ಲಿ ಮುನ್ನಡೆಯುತ್ತಿರುವಾಗ ಭಾರತವು ಜಾಗತಿಕ ಮಟ್ಟದಲ್ಲಿ ಪರಿಸರ ರಕ್ಷಣೆಯ ನಿಟ್ಟಿನಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ. ನಮ್ಮ ದೇಶವು 2030 ಸುಸ್ಥಿರ ಅಭಿವೃದ್ಧಿ ಗುರಿಗಳಲ್ಲಿ ಕೆಲವನ್ನು ನಿಗದಿತ ಸಮಯಕ್ಕಿಂತ ಮೊದಲೇ ಸಾಧಿಸಿದೆ. ಕಳೆದ ಕೆಲವು ವರ್ಷಗಳಿಂದ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿಯು ಅಭೂತಪೂರ್ವ ವೇಗವನ್ನು ಪಡೆದುಕೊಂಡಿದೆ. ನಮ್ಮ ವಿದೇಶಿ ನೀತಿಯ ಅಡಿಪಾಯವು ರಾಷ್ಟ್ರೀಯ ಹಿತಾಸಕ್ತಿಯೇ ಆಗಿದೆ. ಶಾಂತಿ, ಸಹಕಾರ, ಮಾತುಕತೆ ಮತ್ತು ವಸುಧೈವ ಕುಟುಂಬಕಂನ ಆದರ್ಶವು ನಮ್ಮ ವಿದೇಶಿ ನೀತಿಯ ಆಧಾರ ಸ್ತಂಭಗಳಾಗಿವೆ. ಆರ್ಥಿಕ ಸಹಕಾರ ಮತ್ತು ಪರಸ್ಪರ ಸಂಬಂಧಗಳನ್ನು ಹೆಚ್ಚಿಸಲು ಅನೇಕ ದೇಶಗಳೊಂದಿಗೆ ಮುಕ್ತ ವ್ಯಾಪಾರ ಒಪ್ಪಂದಗಳನ್ನು ಮಾಡಿಕೊಂಡಿದ್ದೇವೆ. ಜಾಗತಿಕ ದಕ್ಷಿಣದ ದೇಶಗಳಲ್ಲಿ ನಾವು ಪ್ರಮುಖ ಪಾತ್ರ ವಹಿಸುತ್ತಿದ್ದೇವೆ. ನಮ್ಮ ದೇಶವು ಜಾಗತಿಕ ವೇದಿಕೆಯಲ್ಲಿ ಸ್ಥಾನಮಾನದಲ್ಲಿ ಬೆಳೆದಿದೆ. ನಾವು ನಿಯಮ ಆಧಾರಿತ ಅಂತಾರಾಷ್ಟ್ರೀಯ ಕ್ರಮದಲ್ಲಿ ನಂಬಿಕೆ ಇಡುತ್ತೇವೆ. ವಿಶ್ವಸಂಸ್ಥೆ ಮತ್ತು ಇತರ ಬಹುರಾಷ್ಟ್ರೀಯ ಸಂಸ್ಥೆಗಳಲ್ಲಿ ಜಾಗತಿಕ ಸಮುದಾಯಕ್ಕೆ ಸೂಕ್ತ ಪ್ರಾತಿನಿಧ್ಯ ಸಿಗುವುದನ್ನು ಖಚಿತಪಡಿಸಿಕೊಳ್ಳುವುದು ನಮ್ಮ ಪ್ರಯತ್ನವಾಗಿದೆ. ನನ್ನ ಪ್ರೀತಿಯ ಭಾರತೀಯರೇ, ಭವಿಷ್ಯದ ಪೀಳಿಗೆಗೂ ನೈಸರ್ಗಿಕ ಸಂಪನ್ಮೂಲಗಳ ಮೇಲೆ ನಮಗಿರುವಷ್ಟೇ ಹಕ್ಕಿದೆ. ನಮ್ಮ ಯಾವುದೇ ಕಾರ್ಯಗಳು ಭವಿಷ್ಯದ ಪೀಳಿಗೆಯ ಈ ಹಕ್ಕಿನ ಮೇಲೆ ಸ್ವಲ್ಪವೂ ಅತಿಕ್ರಮಣಕ್ಕೆ ಕಾರಣವಾಗದಂತೆ ನೋಡಿಕೊಳ್ಳಬೇಕು. ನಾವು ಅವರಿಗೆ ಪ್ರಕೃತಿಯ ಇನ್ನಷ್ಟು ಶ್ರೀಮಂತ ಕೊಡುಗೆಗಳನ್ನು ಬಿಟ್ಟು ಹೋಗಲು ಸಾಧ್ಯವಾಗುವಂತೆ ನಮ್ಮ ಎಲ್ಲ ಪ್ರಯತ್ನಗಳನ್ನು ಮಾಡಬೇಕು. ಪರಿಸರವನ್ನು ಸಂರಕ್ಷಿಸುವಲ್ಲಿ ನಮ್ಮ ನಂಬಿಕೆಯು ನಮ್ಮ ಸಂಪ್ರದಾಯದ ಅವಿಭಾಜ್ಯ ಅಂಗವಾಗಿದೆ. ಸಂತಾಲಿ ಭಾಷೆಯಲ್ಲಿರುವ ಒಂದು ಸರಳ ಹಾಡು ಆಳವಾದ ಸಂದೇಶವನ್ನು ಹೊಂದಿದೆ. ಪಂಡಿತ್ ರಘುನಾಥ್ ಮುರ್ಮು ಅವರು ಬರೆದ ಈ ಹಾಡಿನ ಕೆಲವು ಸಾಲುಗಳು ಹೀಗಿವೆ. ದಾರೆ ಗುಜುಕ್ ಕಾನೇಲ್ತೆ ಮೀರು ಚೇನೈ ರಾಗ್ ಬಯಹ ದಾಯ ಹಾಯಾಗೆ ಗುಜುಕ್ ಕಾನ್ ಆಪೋ ಜತಿ ಧರಂ ದಾರೆ ಚೇದಾಗ್ ಬಾಪೋನ್ ರಾಗ್ ಬಯಹ ಆಬೋ ಅನಾನೇಲ್ತೆ. ಈ ಹಾಡಿನಲ್ಲಿ ಕವಿಯು ಒಂದು ಮರ ಸಂಪೂರ್ಣ ಒಣಗಿ ಹೋಗಿರುವುದರಿಂದ ಅತೀವ ದುಃಖದಲ್ಲಿ ರೋಧಿಸುತ್ತಿರುವ ಒಂದು ಗಿಣಿಯನ್ನು ವರ್ಣಿಸುತ್ತಾರೆ. ಅವರು ಹೀಗೆನ್ನುತ್ತಾರೆ. ಓ ನನ್ನ ಪ್ರೀತಿಯ ಸೋದರರೇ, ಗಿಣಿಯೊಂದು ಒಣಗಿರುವ ಮರವನ್ನು ನೋಡಿ ಅಳುತ್ತಿದೆ. ಮಾನವರಾಗಿರುವ ನಾವು ಮಾನವ ಸಂಸ್ಕೃತಿಯ ಮರ ನಾಶವಾಗುತ್ತಿರುವುದಕ್ಕಾಗಿ ದುಃಖಿಸುವುದಿಲ್ಲವೇಕೆ? ಜನರೆಲ್ಲರೂ ಪ್ರಕೃತಿ ಮತ್ತು ಮಾನವೀಯ ಮೌಲ್ಯಗಳನ್ನು ಸಂರಕ್ಷಿಸುವುದಕ್ಕೆ ಬದ್ಧರಾಗಿ ಇರಬೇಕೆನ್ನುವುದು ಈ ಕವಿತೆಯ ಸಂದೇಶವಾಗಿದೆ. ಹಸಿರಿನಿಂದ ನಳನಳಿಸುವ ಮರವು ಮಾನವ ಸಮಾಜದ ನೈತಿಕ ಆದರ್ಶಗಳು ಮತ್ತು ಯೋಗಕ್ಷೇಮವನ್ನು ಬಿಂಬಿಸುತ್ತವೆ. ತಾಯಿಯ ಹೆಸರಿನಲ್ಲಿ ಒಂದು ಮರ ಮತ್ತು ಪರಿಸರಕ್ಕಾಗಿ ಜೀವನ ಶೈಲಿ ಅಥವಾ ಲೈಫ್ನಂತಹ ಅಭಿಯಾನಗಳ ಸ್ಫೂರ್ತಿಯಲ್ಲಿ ಪರಿಸರವನ್ನು ರಕ್ಷಿಸಲು ನಾವು ವೈಯಕ್ತಿಕ ಮತ್ತು ಸಾಮೂಹಿಕ ಪ್ರಯತ್ನಗಳನ್ನು ಮಾಡಬೇಕು. ನನ್ನ ಪ್ರೀತಿಯ ದೇಶವಾಸಿಗಳೇ, ಶಿಕ್ಷಣ ಕ್ಷೇತ್ರದಲ್ಲಿ ನಮ್ಮ ಬಾಲಕಿಯರು ಅತ್ಯುತ್ತಮವಾಗಿ ಅಸಾಧಾರಣ ಕ್ಷಮತೆ ತೋರುತ್ತಿರುವುದು ನನಗೆ ಅತೀವ ಸಂತಸ ನೀಡುತ್ತದೆ. ಅಲ್ಲದೆ ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸಲು ಕೊಡುಗೆ ನೀಡುವ ಡ್ರೋನ್ ದೀದಿಯಿಂದ ವಾಯುಪಡೆಯಲ್ಲಿ ಫ್ಲೈಟ್ ಕಾಂಬ್ಯಾಟ್ ಲೀಡರ್ವರೆಗೆ ವಿವಿಧ ವಲಯಗಳಲ್ಲಿ ಮಹಿಳೆಯರ ಭಾಗವಹಿಸುವಿಕೆ ಹೆಚ್ಚುತ್ತಿದೆ. ಗ್ಲಾಸ್ಗೋದಲ್ಲಿ ಇತ್ತೀಚೆಗೆ ಮುಕ್ತಾಯಗೊಂಡ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತ ಗೆದ್ದ ಒಟ್ಟು 13 ಚಿನ್ನದ ಪದಕಗಳ ಪೈಕಿ

ಮಹಿಳೆಯರು ತಮ್ಮದಾಗಿಸಿಕೊಂಡ ಚಿನ್ನದ ಪದಕಗಳು 8. ನಮ್ಮ ಮಹಿಳೆಯರು ಆರ್ಥಿಕ ಸ್ವಾವಲಂಬನೆಯನ್ನು ಹೆಚ್ಚಾಗಿ ಸಾಧಿಸುತ್ತಿದ್ದಾರೆ. 10 ಕೋಟಿಗೂ ಅಧಿಕ ಮಹಿಳೆಯರು ಸ್ವಸಹಾಯ ಗುಂಪುಗಳ ಸದಸ್ಯರಾಗಿದ್ದಾರೆ. 3 ಕೋಟಿ ಲಖಪತಿ ದೀದಿಗಳನ್ನು ಸೃಷ್ಟಿಸುವ ಗುರಿ ಹಾಕಿಕೊಳ್ಳಲಾಗಿತ್ತು. ಈ ಗುರಿಯನ್ನು ಸಾಧಿಸಲಾಗಿದೆ. ಈಗ ನಮ್ಮ ದೇಶ 3 ಕೋಟಿ ಲಖಪತಿ ದೀದಿಗಳನ್ನು ಸೃಷ್ಟಿಸುವ ನಿಟ್ಟಿನಲ್ಲಿ ಮುಂದೆ ಸಾಗುತ್ತಿದೆ. ಮುದ್ರಾ ಯೋಜನೆ ಅಡಿಯಲ್ಲಿ ಆರ್ಥಿಕ ನೆರವು ಪಡೆದುಕೊಂಡಿರುವವರಲ್ಲಿ 1/2 ಉದ್ಯಮಿಗಳು ಮಹಿಳೆಯರೇ ಆಗಿದ್ದಾರೆ. ಮಹಿಳೆಯರ ಆರ್ಥಿಕ ಸ್ವಾವಲಂಬನೆಗಾಗಿನ ಪ್ರಯತ್ನಗಳೊಂದಿಗೆ ಹಲವಾರು ಕ್ಷೇತ್ರಗಳಲ್ಲಿ ನಾಯಕತ್ವ ಪಾತ್ರಗಳಲ್ಲಿ ಕೂಡ ನಾವು ಅವರನ್ನು ಕಾಣುತ್ತಿದ್ದೇವೆ. ಮತದಾನದ ಹಕ್ಕು ಚಲಾಯಿಸುವ ಮಹಿಳೆಯರ ಸಂಖ್ಯೆಯಲ್ಲಿ ಹೆಚ್ಚಳವಾಗುತ್ತಿರುವುದು ನಮ್ಮ ಪ್ರಜಾಪ್ರಭುತ್ವ ಗಣರಾಜ್ಯದ ಗಮನಾರ್ಹ ಸಾಧನೆಯಾಗಿದೆ. ಲೋಕಸಭೆ ಮತ್ತು ಶಾಸಕಾಂಗ ಸಭೆಗಳಲ್ಲಿ ಮಹಿಳೆಯರಿಗೆ 33% ಪ್ರಾತಿನಿಧ್ಯವನ್ನು ಕಾಯ್ದಿರಿಸುವ ಉದ್ದೇಶದಿಂದ 2023ರಲ್ಲಿ ನಾರಿ ಶಕ್ತಿ ವಂದನಾ ಅಧಿನಿಯಮ ಜಾರಿಗೆ ತರಲಾಗಿದೆ. ಈ ಕಾಯ್ದೆಯ ಉದ್ದೇಶಗಳ ಸಾಧನೆಯು ನಾಯಕತ್ವದಲ್ಲಿ ಮಹಿಳೆಯ ಪಾತ್ರವನ್ನು ಹೆಚ್ಚಿಸುತ್ತದೆ ಮತ್ತು ನಮ್ಮ ಪ್ರಜಾಪ್ರಭುತ್ವವು ಮತ್ತಷ್ಟು ಸಮಗ್ರವಾಗುತ್ತದೆ. ನಮ್ಮ ದೇಶದ ಜನಸಂಖ್ಯೆಯಲ್ಲಿ 65% ಜನರು 35 ವರ್ಷಕ್ಕಿಂತ ಕಡಿಮೆ ವಯೋಮಾನದವರಾಗಿದ್ದಾರೆ. ಈ ಯುವ ಜನಸಂಖ್ಯೆಯೇ ನಮ್ಮ ಅತ್ಯಂತ ಅಮೂಲ್ಯ ಆಸ್ತಿಯಾಗಿದ್ದಾರೆ. ನಮ್ಮ ದೇಶದ ಯುವಜನತೆ ಪ್ರತಿಭಾನ್ವಿತರಾಗಿದ್ದಾರೆ, ಬದ್ಧತೆ ಹೊಂದಿದ್ದಾರೆ ಮತ್ತು ಕೌಶಲ್ಯಪೂರ್ಣರಾಗಿದ್ದಾರೆ. ತಳಮಟ್ಟದಲ್ಲಿ ವಿವಿಧ ಸವಾಲುಗಳನ್ನು ಎದುರಿಸಲು ಯುವಜನರು ಅಭಿವೃದ್ಧಿಪಡಿಸುತ್ತಿರುವ ನವೀನ ಮತ್ತು ಪ್ರಾಯೋಗಿಕ ಪರಿಹಾರಗಳನ್ನು ನಾನು ನೋಡಿದ್ದೇನೆ. ಇದು ಸಮಾಜ ಮತ್ತು ರಾಷ್ಟ್ರಕ್ಕೆ ನಮ್ಮ ಯುವಕರ ಸಮರ್ಪಣೆಯನ್ನು ಪ್ರತಿಬಿಂಬಿಸುತ್ತದೆ. ಸರಾಸರಿ 28 ವರ್ಷ ವಯಸ್ಸಿನ ಯುವ ತಂಡ ಇತ್ತೀಚೆಗೆ ಯಶಸ್ವಿ ರಾಕೆಟ್ ಉಡಾವಣೆಯ ಮೂಲಕ ಬಾಹ್ಯಾಕಾಶ ಪರಿಶೋಧನೆಯ ಹೊಸ ಹಂತಕ್ಕೆ ನಾಂದಿ ಹಾಡಿದ್ದಾರೆ. ಭಾರತೀಯ ಯುವಜನತೆಯ ಸಮರ್ಪಣಾಭಾವದಿಂದ ಹಲವು ಪ್ರಮುಖ ಜಾಗತಿಕ ಉದ್ಯಮಗಳು ಪ್ರಭಾವಿತವಾಗಿದ್ದು ಅವರಿಗೆ ನಾಯಕತ್ವ ಪಾತ್ರಗಳನ್ನು ವಹಿಸಿವೆ. ಅಂತಹ ಯುವ ಸಾಧಕರು ಪ್ರಪಂಚದಾದ್ಯಂತ ಭಾರತದ ಯುವ ಶಕ್ತಿಯ ಖ್ಯಾತಿಯನ್ನು ಹೆಚ್ಚಿಸಿದ್ದಾರೆ. ನಮ್ಮ ಯುವ ಪೀಳಿಗೆಗಳು ಭಾರತದ ಉಜ್ವಲ ಮತ್ತು ಸಮೃದ್ಧ ಭವಿಷ್ಯದಲ್ಲಿ ನನ್ನ ನಂಬಿಕೆಯನ್ನು ಬಲಪಡಿಸುತ್ತವೆ. ನಮ್ಮ ವಿದ್ಯಾರ್ಥಿಗಳು ಭಾರತದ ಭವಿಷ್ಯದ ವಾಸ್ತುಶಿಲ್ಪಿಗಳಾಗಿದ್ದಾರೆ. ರಾಷ್ಟ್ರೀಯ ಭದ್ರತೆಯನ್ನು ಖಾತರಿಪಡಿಸಲು ಯಾವ ರೀತಿ ಸರ್ಕಾರ ಮತ್ತು ಸಮಾಜ ಒಗ್ಗೂಡುತ್ತದೆಯೋ ಅದೇ ರೀತಿ ನಮ್ಮ ವಿದ್ಯಾರ್ಥಿಗಳ ವರ್ತಮಾನ ಮತ್ತು ಭವಿಷ್ಯವನ್ನು ರಕ್ಷಿಸಲು ಎಲ್ಲರೂ ಜಂಟಿ ಮತ್ತು ಸಂಘಟಿತ ಪ್ರಯತ್ನಗಳ ಮೂಲಕ ಕೊಡುಗೆ ನೀಡಬೇಕು. ಸಾರ್ವಜನಿಕ ಪರೀಕ್ಷೆಗಳು ನಮ್ಮ ವಿದ್ಯಾರ್ಥಿಗಳಿಗೆ ಅವಕಾಶಗಳ ಹೆಬ್ಬಾಗಿಲುಗಳಾಗುತ್ತವೆ. ಈ ಪರೀಕ್ಷೆಗಳನ್ನು ಸುಧಾರಿಸಲು ಸರ್ಕಾರ ಸಮಗ್ರ ಕ್ರಮಗಳನ್ನು ಕೈಗೊಳ್ಳುತ್ತಿದೆ. ಸಾರ್ವಜನಿಕ ಪರೀಕ್ಷೆಗಳಲ್ಲಿ ಅನ್ಯಾಯದ ವಿಧಾನಗಳ ಬಳಕೆಯನ್ನು ಸಂಪೂರ್ಣವಾಗಿ ತಡೆಯುವುದು, ಪರೀಕ್ಷಾ ವ್ಯವಸ್ಥೆಯನ್ನು ಹೆಚ್ಚು ಪಾರದರ್ಶಕ, ಹೆಚ್ಚು ಸುರಕ್ಷಿತ ಮತ್ತು ಯುವಕರಿಗೆ ಹೆಚ್ಚು ವಿಶ್ವಾಸಾರ್ಹವಾಗಿಸುವುದು ಈ ಸುಧಾರಣೆಗಳ ಉದ್ದೇಶಗಳಾಗಿವೆ. ಸರ್ಕಾರದ ಉಪಕ್ರಮಗಳು ಮತ್ತು ಹೊರಹೊಮ್ಮುತ್ತಿರುವ ಆರ್ಥಿಕ ಚಟುವಟಿಕೆಗಳ ಮೂಲಕ ಯುವಜನತೆಗೆ ಹೊಸ ಮಾರ್ಗಗಳ ವ್ಯಾಪಕ ಶ್ರೇಣಿ ತೆರೆದುಕೊಳ್ಳುತ್ತಿದೆ. ಅಂತಹ ಹೊಸ ಅವಕಾಶಗಳನ್ನು ಅನ್ವೇಷಿಸುವ ಮೂಲಕ ನಮ್ಮ ಯುವಜನತೆ ಯಶಸ್ಸಿನ ಹೊಸ ಮಾರ್ಗಗಳಲ್ಲಿ ಪಯಣ ಮುಂದುವರಿಸಬಹುದು. ನಮ್ಮ ಯುವಜನತೆಯ ದೈಹಿಕ ಮತ್ತು ಮಾನಸಿಕ ಯೋಗಕ್ಷೇಮವು ನಮ್ಮ ದೇಶದ ಭವಿಷ್ಯದ ಮೂಲಾಧಾರವಾಗಿದೆ. ನಮ್ಮ ಯುವಕರು ಉತ್ಸಾಹದಿಂದ ಮುನ್ನಡೆಯಲು ಪ್ರೇರೇಪಿಸುವ ಜವಾಬ್ದಾರಿಯನ್ನು ಕುಟುಂಬಗಳು ಮತ್ತು ಸಮಾಜವು ಹಂಚಿಕೊಳ್ಳುತ್ತದೆ. ನಮ್ಮ ಯುವಕರ ಅಭಿವೃದ್ಧಿಗಾಗಿ ಮತ್ತು ರಾಷ್ಟ್ರ ನಿರ್ಮಾಣಕ್ಕಾಗಿ ಕ್ರೀಡೆಗಳನ್ನು ಒಂದು ಮಾಧ್ಯಮವಾಗಿ ಅಳವಡಿಸಿಕೊಳ್ಳಲಾಗುತ್ತಿದೆ. ಖೇಲೋ ಇಂಡಿಯಾ ಕಾರ್ಯಕ್ರಮದಡಿಯಲ್ಲಿ ದೇಶದಾದ್ಯಂತ ತಳಮಟ್ಟದಿಂದ ರಾಷ್ಟ್ರೀಯ ಮಟ್ಟದವರೆಗೆ ಕ್ರೀಡಾ ಪರಿಸರ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ. ಕ್ರೀಡೆಗಳನ್ನು ಉತ್ತೇಜಿಸಲು ಸರ್ಕಾರ

ಅಭೂತಪೂರ್ವ ಹೂಡಿಕೆಗಳನ್ನು ಮಾಡುತ್ತಿದೆ. ಈ ಪ್ರಯತ್ನಗಳು ಉತ್ತಮ ಫಲಿತಾಂಶಗಳನ್ನು ನೀಡುತ್ತಿವೆ. ಅಂತಾರಾಷ್ಟ್ರೀಯ ಕ್ರೀಡಾ ಪಂದ್ಯಾವಳಿಗಳಲ್ಲಿ ನಮ್ಮ ಕ್ರೀಡಾಪಟುಗಳ ಕ್ಷಮತೆ ಮತ್ತು ಸಾಧನೆಗಳಲ್ಲಿ ಗಮನಾರ್ಹ ಹೆಚ್ಚಳ ಕಂಡುಬಂದಿದೆ. ನಮ್ಮ ದೇಶವು ವಿಶ್ವದ ಅತಿ ಹೆಚ್ಚಿನ ಸಂಖ್ಯೆಯ ಯುವ ಜನಸಂಖ್ಯೆಯನ್ನು ಹೊಂದಿದ್ದು ಹಿರಿಯ ನಾಗರಿಕರ ಸಂಖ್ಯೆ ಕೂಡ ಹೆಚ್ಚಾಗಿಯೇ ಇದೆ. ಹಿರಿಯ ನಾಗರಿಕರ ಜೀವನದ ಗುಣಮಟ್ಟದ ಸುಧಾರಣೆಗಾಗಿ ಸರ್ಕಾರ ಹಲವಾರು ಉಪಕ್ರಮಗಳನ್ನು ಕೈಗೊಂಡಿದೆ. 70 ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯೋಮಾನದ ಸರಿಸುಮಾರು 6 ಕೋಟಿ ಹಿರಿಯ ನಾಗರಿಕರು ಪ್ರತಿ ವರ್ಷ 5 ಲಕ್ಷ ರೂಪಾಯಿಯವರೆಗೆ ಉಚಿತ ಆರೋಗ್ಯ ರಕ್ಷಣೆ ಸೇವೆಗಳನ್ನು ಪಡೆದುಕೊಳ್ಳಬಹುದಾಗಿದೆ. ಒಟ್ಟಾರೆ ಸಮಾಜವು ಹಿರಿಯ ನಾಗರಿಕರ ನಿಟ್ಟಿನಲ್ಲಿ ಸೂಕ್ಷ್ಮ ಸಂವೇದನಾಶೀಲತೆ ಹೊಂದಿರಬೇಕು. ಅವರ ಆತ್ಮಗೌರವವನ್ನು ಎತ್ತಿಹಿಡಿಯುತ್ತಾ ಅವರಲ್ಲಿ ತಾವೂ ಕೂಡ ಸಮಾಜಕ್ಕೆ ಸೇರಿದವರೆಂಬ ಭಾವನೆಯನ್ನು ಹೆಚ್ಚಿಸಬೇಕು. ನನ್ನ ಪ್ರೀತಿಯ ದೇಶಬಾಂಧವರೇ, ಸತ್ಯ ಮತ್ತು ನ್ಯಾಯವನ್ನು ಎತ್ತಿಹಿಡಿಯುವ ಮೂಲಕ ಮಾನವೀಯತೆಗೆ ಪ್ರತಿಕೂಲವಾದ ಶಕ್ತಿಗಳನ್ನು ಜಯಿಸುವ ನಮ್ಮ ಸಂಪ್ರದಾಯದ ಬಗ್ಗೆ ನಮಗೆ ಹೆಮ್ಮೆಯಿದೆ. ಜುಲೈ 26ರಂದು ನಾವು ಕಾರ್ಗಿಲ್ ವಿಜಯ ದಿವಸ್ ಆಚರಿಸಿದ್ದೇವೆ. ಇದಕ್ಕೂ ಮೊದಲು ಮೇ 7ರಂದು ನಾವು ಆಪರೇಷನ್ ಸಿಂಧೂರ್ ಪ್ರಾರಂಭವಾಗಿ 1 ವರ್ಷ ಪೂರ್ಣಗೊಂಡಿದ್ದನ್ನು ಸ್ಮರಿಸಿದ್ದೇವೆ. ನಮ್ಮ ಸಶಸ್ತ್ರ ಪಡೆಗಳ ಅಪ್ರತಿಮ ಶೌರ್ಯವನ್ನು ನೆನಪಿಸಿಕೊಂಡಿದ್ದೇವೆ. ಭಯೋತ್ಪಾದನೆಯ ವಿರುದ್ಧದ ಆ ಐತಿಹಾಸಿಕ ಕಾರ್ಯಾಚರಣೆಯು ಭಾರತೀಯ ಸಶಸ್ತ್ರ ಪಡೆಗಳು ನಿಖರವಾಗಿ ಕಾರ್ಯನಿರ್ವಹಿಸುವ ಸಾಮರ್ಥ್ಯವನ್ನು ಪ್ರದರ್ಶಿಸಿದವು. ಭಯೋತ್ಪಾದಕರನ್ನು ಮತ್ತು ಅವರನ್ನು ಬೆಂಬಲಿಸುವವರಿಗೆ ಅವರು ಎಲ್ಲೇ ಅಡಗಿಕೊಂಡರೂ ತಮ್ಮ ಕ್ರಿಯೆಗಳ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ ಎಂಬ ಸ್ಪಷ್ಟ ಮತ್ತು ದೃಢವಾದ ಸಂದೇಶವನ್ನು ಇದು ರವಾನಿಸಿತು. ಭಯೋತ್ಪಾದನೆಯನ್ನು ಆಶ್ರಯಿಸುವ ದೇಶದೊಂದಿಗೆ ಸಿಂಧೂ ಜಲ ಒಪ್ಪಂದವನ್ನು ರದ್ದುಗೊಳಿಸುವುದು ನಮ್ಮ ರಾಷ್ಟ್ರದ ವಿಶೇಷವಾಗಿ ರೈತರ ಹಿತಾಸಕ್ತಿಯಲ್ಲಿ ನಿರ್ಣಾಯಕ ಹೆಜ್ಜೆಯಾಗಿದೆ. ದಶಕಗಳಿಂದಲೂ ರಾಷ್ಟ್ರಕ್ಕೆ ನಕ್ಸಲ್ವಾದ ಎನ್ನುವುದು ಗಂಭೀರ ಸವಾಲನ್ನು ಒಡ್ಡುತ್ತಲೇ ಇದೆ. ಭಾರತವನ್ನು ನಕ್ಸಲ್ ಮುಕ್ತಗೊಳಿಸುವುದು ಒಂದು ಪ್ರಮುಖ ಸಾಧನೆಯಾಗಿದೆ. ಹಿಂದೊಮ್ಮೆ ನಕ್ಸಲೀಯರಿಂದ ಪೀಡಿತವಾಗಿದ್ದ ಪ್ರದೇಶಗಳಲ್ಲಿ ಇಂದು ಉತ್ಸಾಹ ತುಂಬಿದೆ. ಈ ಪ್ರದೇಶಗಳಲ್ಲಿ ಎಲ್ಲರನ್ನೊಳಗೊಳ್ಳುವ ಅಭಿವೃದ್ಧಿ ಕಾರ್ಯಕ್ರಮ ಪ್ರಗತಿಯಲ್ಲಿದೆ. ಹೆಚ್ಚಿನ ಸಂಖ್ಯೆಯ ಆಟಗಾರರು ಬಸ್ತಾರ್ ಒಲಿಂಪಿಕ್ಸ್ನಲ್ಲಿ ಪಾಲ್ಗೊಂಡಿದ್ದರು ಮತ್ತು ಬಸ್ತಾರ್ ಪಂಡುಂನಲ್ಲಿ ಅನೇಕ ಕಲಾವಿದರು ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿದರು. ಜನರು ಈ ಕಾರ್ಯಕ್ರಮಗಳನ್ನು ನೋಡಿ ಆನಂದಿಸಿದರು. ಮರಾಠಾ ಮಿಲಿಟರಿ ಸಂಪ್ರದಾಯಕ್ಕೆ ಸಂಬಂಧಿಸಿದ ರಾಷ್ಟ್ರೀಯ ಹೆಮ್ಮೆಯನ್ನು ಸಂರಕ್ಷಿಸಲು ನಿರ್ಮಿಸಲಾದ 12 ಕೋಟೆಗಳನ್ನು ಕಳೆದ ವರ್ಷ ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸೇರಿಸಲಾಗಿದೆ ಮತ್ತು ಈ ವರ್ಷ ಭಗವಾನ್ ಬುದ್ಧನ ಮೊದಲ ಧರ್ಮೋಪದೇಶದ ಸ್ಥಳವಾದ ಸಾರನಾಥವನ್ನು ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸೇರಿಸಲಾಗಿದೆ. ಒಂದೆಡೆ ಭಾರತ ಭೂಮಿಯಲ್ಲಿ ಭಗವಾನ್ ಬುದ್ಧನಿಗೆ ಸಂಬಂಧಿಸಿದ ಆಧ್ಯಾತ್ಮಿಕ ಸ್ಮಾರಕಗಳಿವೆ. ನಮ್ಮ ಹೆಮ್ಮೆ ಮತ್ತು ಅದ್ಭುತ ಸಂಪ್ರದಾಯಗಳನ್ನು ಸಂರಕ್ಷಿಸಲು ಹೋರಾಡುವ ನಮ್ಮ ಪ್ರಭಾವಶಾಲಿ ಸಾಮರ್ಥ್ಯದ ಸಂಕೇತಗಳನ್ನು ಕೂಡ ಇದು ಹೊಂದಿದೆ. ನನ್ನ ಪ್ರೀತಿಯ ಬಾಂಧವರೇ, ಭಾರತೀಯರೆಲ್ಲರ ಅಭಿವೃದ್ಧಿ ಮತ್ತು ಕಲ್ಯಾಣವೇ ವಿಕಸಿತ ಭಾರತ ನಿರ್ಮಾಣದ ವಾಸ್ತವ ಗುರಿಯಾಗಿದೆ. ತೆಲುಗು ಭಾಷೆಯಲ್ಲಿ ರಚನೆ ಮಾಡುವ ಮಹಾನ್ ರಾಷ್ಟ್ರಭಕ್ತ ಸಾಹಿತಿ ಗುರುಜಾಡ ಅಪ್ಪಾರಾವ್ ಅವರು ತಮ್ಮ ಒಂದು ಗೀತೆಯಲ್ಲಿ ಭಾರತೀಯರೆಲ್ಲರಿಗೂ ರಾಷ್ಟ್ರಪ್ರೇಮದ ಒಂದು ಅಮೂಲ್ಯ ಸಂದೇಶವನ್ನು ನೀಡಿದ್ದಾರೆ. ಅವರು ಹೀಗೆ ಹೇಳಿದ್ದಾರೆ: ದೇಶಮುನು ಪ್ರೇಮಿಂಚಮನ್ನ ಮಂಚಿ ಅನ್ನದಿ ಪೆಂಚುಮನ್ನ, ದೇಶಮಂಟೇ ಮಟ್ಟಿ ಕಾದೋಯಿ, ದೇಶಮಂಟೇ ಮನುಷ್ಯಲೋಯಿ. ಈ ಸಾಲುಗಳ ಅರ್ಥವೆಂದರೆ ದೇಶವನ್ನು ಪ್ರೀತಿಸು, ಒಳ್ಳೆಯದನ್ನು ಹೆಚ್ಚಿಸು. ದೇಶವೆಂದರೆ ಕೇವಲ ಮಣ್ಣಲ್ಲ, ದೇಶವೆಂದರೆ ಸಮಸ್ತ ಮನುಷ್ಯರು. ಸಮಾಜದ ಪಾಲ್ಗೊಳ್ಳುವಿಕೆ ಮತ್ತು ಸರ್ಕಾರದ ಪ್ರಯತ್ನಗಳಿಂದ ಹಳ್ಳಿ ಹಳ್ಳಿಗಳಲ್ಲಿ, ಪ್ರತಿಯೊಂದು ನಗರದಲ್ಲಿ, ಭಾರತದ ಮನೆ ಮನೆಗಳಲ್ಲಿ ವಾಸಿಸುವ

0: ಎಲ್ಲರೂ ಆರೋಗ್ಯದಿಂದ, ಸುಖ ಸಂತೋಷದಿಂದ ಮತ್ತು ಸಮೃದ್ಧತೆಯಿಂದ ಜೀವಿಸುತ್ತಾರೆ ಎಂಬ ವಿಶ್ವಾಸ ನನಗಿದೆ. ಬನ್ನಿ, ದೇಶ ಪ್ರೇಮದ ಈ ಎಲ್ಲರನ್ನೂ ಒಳಗೊಳ್ಳುವ ಮನೋಭಾವದೊಂದಿಗೆ ಸ್ವತಂತ್ರ ಭಾರತವನ್ನು ಅಭಿವೃದ್ಧಿ ಹೊಂದಿದ ಭಾರತವನ್ನಾಗಿ ಪರಿವರ್ತಿಸುವ ರಾಷ್ಟ್ರೀಯ ಪ್ರಯತ್ನಕ್ಕೆ ನಾವೆಲ್ಲರೂ ನಮ್ಮನ್ನು ಸಮರ್ಪಿಸಿಕೊಳ್ಳೋಣ. ಧನ್ಯವಾದ. ಜೈ ಹಿಂದ್, ಜೈ ಭಾರತ್.
1: ಇದುವರೆಗೂ ಭಾರತದ ಘನತೆವೆತ್ತ ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು 80ನೇ ಸ್ವಾತಂತ್ರ್ಯೋತ್ಸವದ ಮುನ್ನಾ ದಿನವಾದ ಇಂದು ದೇಶವನ್ನುದ್ದೇಶಿಸಿ ಮಾಡಿದ ಪ್ರಸಾರ ಭಾಷಣದ ಕನ್ನಡ ಅನುವಾದವನ್ನು ಕೇಳಿದಿರಿ. ಅನುವಾದ ರಾಧಾ ಪ್ರಸಾದ್, ನಿರ್ವಹಣೆ ರೋಸ್ಲಿನ್ ಮ್ಯಾಥ್ಯೂ, ನೆರವು ಚೈತ್ರ ಎನ್ಎಸ್, ವಾಚನ ಹಾಗೂ ಸಮಗ್ರ ನಿರ್ವಹಣೆ ನೂತನ ಎಸ್ ಕದಂ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.

0: ಕದಲೀಲೆ.
1: ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ, ಮಳೆ, ಬಿಸಿಲು, ಮರಳುಗಾಡು, ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ ಯೋಧರಿಗೆ ಇಡೀ ದೇಶವೇ ಒಂದು ಮನೆ. ಯೋಧರ ತ್ಯಾಗ ಬಲಿದಾನಗಳಿಗೆ ನಮ್ಮದೊಂದು ನಮನವಿರಲಿ. ಯೋಧ ಸಂತತಿ ಬೆಳೆಯುತ್ತಿರಲಿ.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಈಗ ಒಂದು ವಾಣಿಜ್ಯ ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳು.
3: This Independence Day, want freedom? Pay just one rupee and get your freedom. Introducing the BSNL 1 rupee freedom plan. Free SIM, 1 GB data every day, 24 days validity.
4: Wait, all this for just 1 rupee?
3: Yes, 1 rupee. Connect to freedom with BSNL. Offer till 12th September 2026. Terms and conditions apply.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿಬಿ. ಮುಖ್ಯಾಂಶಗಳು. ಜಾಗತಿಕ ಅಸ್ಥಿರತೆ ನಡುವೆಯೂ ಬಲಾಢ್ಯ ಆರ್ಥಿಕತೆಯಾಗಿ ಹೊರಹೊಮ್ಮಿದ ಭಾರತ, ರಾಷ್ಟ್ರಪತಿ ದ್ರೌಪದಿ ಮುರ್ಮು. 80th ಸ್ವಾತಂತ್ರ್ಯ ದಿನಾಚರಣೆಗೆ ದೇಶ ಸಜ್ಜು. ಕೆಂಪುಕೋಟೆಯಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ರಾಷ್ಟ್ರ ಧ್ವಜಾರೋಹಣ. ರಕ್ಷಣಾ ಪಡೆಗಳ ಆಧುನೀಕರಣಕ್ಕೆ ಕೇಂದ್ರ ಸರ್ಕಾರ ಹೆಚ್ಚಿನ ಆದ್ಯತೆ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಭೂಕಂಪ ಸಂತ್ರಸ್ತ ಕೊಲಂಬಿಯಾಗೆ 20 ಮೆಟ್ರಿಕ್ ಟನ್ ಪರಿಹಾರ ಸಾಮಗ್ರಿ ರವಾನಿಸಿದ ಭಾರತ. ವಾರ್ತೆಗಳ ವಿವರ. ವಿಶ್ವದ ಹಲವಾರು ಭಾಗಗಳಲ್ಲಿ ಯುದ್ಧ ಮತ್ತು ಅಸ್ಥಿರತೆ ಇದ್ದರೂ ಭಾರತದ ಆರ್ಥಿಕತೆ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿ ಮುಂದುವರಿಯುತ್ತಿದೆ ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ. 80th ಸ್ವಾತಂತ್ರ್ಯ ದಿನಾಚರಣೆಯ ಮುನ್ನಾ ದಿನದಂದು ರಾಷ್ಟ್ರವನ್ನುದ್ದೇಶಿಸಿ ಮಾತನಾಡಿದ ಅವರು, ಆರ್ಥಿಕ ಮುನ್ಸೂಚನೆಗಳ ಪ್ರಕಾರ ಭಾರತದ ಆರ್ಥಿಕತೆಯ ಬೆಳವಣಿಗೆಯ ದರವು ಸರಾಸರಿ ಜಾಗತಿಕ ಬೆಳವಣಿಗೆಯ ದರಕ್ಕಿಂತ 2 ಪಟ್ಟು ಹೆಚ್ಚಾಗುವ ನಿರೀಕ್ಷೆ ಇದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಆತ್ಮನಿರ್ಭರ ಭಾರತ ಅಭಿಯಾನ ದೇಶದ ಆರ್ಥಿಕ ಪ್ರಗತಿ ಮತ್ತು ರಾಷ್ಟೀಯ ಭದ್ರತೆಯ ಅಡಿಪಾಯವನ್ನು ಮತ್ತಷ್ಟು ಬಲಪಡಿಸಿದೆ. ಭಾರತವು 2030 ಸುಸ್ಥಿರ ಅಭಿವೃದ್ಧಿ ಗುರಿಗಳಲ್ಲಿ ಕೆಲವನ್ನು ನಿಗದಿತ ಸಮಯಕ್ಕಿಂತ ಮೊದಲೇ ಸಾಧಿಸಿದೆ ಎಂದು ಅವರು ತಿಳಿಸಿದರು. ರಾಷ್ಟೀಯ ಹಿತಾಸಕ್ತಿಯು ಭಾರತದ ವಿದೇಶಾಂಗ ನೀತಿಯ ಅಡಿಪಾಯವಾಗಿದ್ದು, ಶಾಂತಿ, ಸಹಕಾರ, ಸಂವಾದ ಮತ್ತು ವಸುದೈವ ಕುಟುಂಬಕಂನ ಆದರ್ಶವು ಅದರ ವಿದೇಶಾಂಗ ನೀತಿಯ ಆಧಾರ ಸ್ತಂಭಗಳಾಗಿವೆ ಎಂದು ಹೇಳಿದ್ದಾರೆ. ಆರ್ಥಿಕ ಸಹಕಾರವನ್ನು ಹೆಚ್ಚಿಸಲು ಮತ್ತು ಪರಸ್ಪರ ಸಂಬಂಧಗಳನ್ನು ಬಲಪಡಿಸಲು ಭಾರತ ಅನೇಕ ದೇಶಗಳೊಂದಿಗೆ ಮುಕ್ತ ವ್ಯಾಪಾರ ಒಪ್ಪಂದಗಳನ್ನು ಮಾಡಿಕೊಂಡಿದೆ. ಜಾಗತಿಕ ದಕ್ಷಿಣದ ದೇಶಗಳಲ್ಲಿ ಭಾರತವು ಪ್ರಮುಖ ಪಾತ್ರ ವಹಿಸುತ್ತಿದೆ ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ. ದೇಶ ನಾಳೆ 80th ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸಲಿದೆ. ನವದೆಹಲಿಯ ಐತಿಹಾಸಿಕ ಕೆಂಪುಕೋಟೆಯಲ್ಲಿ ನಡೆಯಲಿರುವ ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಲಿದ್ದಾರೆ. ಭಾರತೀಯ ವಾಯುಪಡೆಯ 2 MI-17 ಹೆಲಿಕಾಪ್ಟರ್ಗಳು ಪುಷ್ಪವೃಷ್ಟಿ ನೆರವೇರಿಸಲಿದ್ದು, ರಾಷ್ಟ್ರ ಧ್ವಜಾರೋಹಣದೊಂದಿಗೆ 21 ಕುಶಾಲ ತೋಪುಗಳ ಗೌರವ ವಂದನೆ ನಡೆಯಲಿದೆ. ಬಳಿಕ ಪ್ರಧಾನಿ ದೇಶವನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ರಾಷ್ಟೀಯ ಗೀತೆ ವಂದೇ ಮಾತರಂನ 150 ವರ್ಷಗಳ ಪರಂಪರೆಯನ್ನು ಸ್ಮರಿಸುವುದು ಹಾಗೂ 2047 ವಿಕಸಿತ ಭಾರತದ ಪಯಣದಲ್ಲಿ ಯುವ ಶಕ್ತಿಯ ಕೊಡುಗೆಯನ್ನು ಬಿಂಬಿಸುವುದು ಈ ಬಾರಿಯ ಆಚರಣೆಯ ವಿಶೇಷತೆಯಾಗಿದೆ. ಇದೇ ಮೊದಲ ಬಾರಿಗೆ ಕೆಂಪುಕೋಟೆಯ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ವಂದೇ ಮಾತರಂ ಗಾಯನ ನಡೆಯಲಿದೆ. ರಾಷ್ಟೀಯ

0: ಕ್ಯಾಡೆಟ್ ಕೋರ್, ಎನ್ಸಿಸಿ ಮತ್ತು ಮೈ ಭಾರತ್ ಸ್ವಯಂ ಸೇವಕರು ವಂದೇ ಮಾತರಂ ಗೀತೆ ಹಾಡಲಿದ್ದಾರೆ. ಸೇನೆ, ನೌಕಾಪಡೆ ಮತ್ತು ವಾಯುಪಡೆಯ 2500 ಬಾಲಕ ಮತ್ತು ಬಾಲಕಿಯರ ಕ್ಯಾಡೆಟ್ಗಳು ಹಾಗೂ ಮೈ ಭಾರತ್ ಸ್ವಯಂ ಸೇವಕರು ಸಮಾರಂಭದಲ್ಲಿ ಭಾಗಿಯಾಗಲಿದ್ದಾರೆ. ವಿಶ್ವಕರ್ಮ ಯೋಜನೆಯ ಕುಶಲಕರ್ಮಿಗಳು, ಮುದ್ರಾ ಯೋಜನೆಯ ಮಹಿಳಾ ಉದ್ಯಮಿಗಳು, ಪಿಎಂ ಸ್ವನಿಧಿ ಯೋಜನೆಯ ಬೀದಿ ಬದಿ ವ್ಯಾಪಾರಿಗಳು ಹಾಗೂ ಭಾರತ್ ಟ್ಯಾಕ್ಸಿಯ ಚಾಲಕರು ಸೇರಿದಂತೆ ವಿವಿಧ ಕ್ಷೇತ್ರಗಳ ಸುಮಾರು 5,000 ವಿಶೇಷ ಅತಿಥಿಗಳನ್ನು ಆಹ್ವಾನಿಸಲಾಗಿದೆ. 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಹಿನ್ನೆಲೆಯಲ್ಲಿ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿಯಿಂದ ನಾಳೆ ಬೆಳಗ್ಗೆ 10:30 11:30 ಫ್ರೀಡಂ ರಿದಮ್ ಎ ಸಿಂಫೋನಿ ಆಫ್ ಫ್ರೀಡಂ ಎಂಬ ಸಂಗೀತ ಕಾರ್ಯಕ್ರಮ ನೇರ ಪ್ರಸಾರವಾಗಲಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರ ರಕ್ಷಣಾ ಪಡೆಗಳ ಆಧುನೀಕರಣಕ್ಕೆ ಹೆಚ್ಚಿನ ಆದ್ಯತೆ ನೀಡುತ್ತಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಮುನ್ನಾ ದಿನದಂದು ಆಕಾಶವಾಣಿಯ ಮೂಲಕ ಸೈನಿಕರನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಆತ್ಮನಿರ್ಭರ ಭಾರತ ಮತ್ತು ಮೇಕ್ ಇನ್ ಇಂಡಿಯಾದಂತಹ ಉಪಕ್ರಮಗಳಿಂದಾಗಿ ಕಳೆದ 12 ವರ್ಷಗಳಲ್ಲಿ ರಕ್ಷಣಾ ವಲಯದಲ್ಲಿ ಕಂಡುಬಂದಿರುವ ಪರಿವರ್ತನಾತ್ಮಕ ಬದಲಾವಣೆಯನ್ನು ಪ್ರಸ್ತಾಪಿಸಿದರು. 2014ರಲ್ಲಿ ಕೇವಲ 46,000 ಕೋಟಿ ರೂಪಾಯಿಗಳಷ್ಟಿದ್ದಂತಹ ದೇಶೀಯ ರಕ್ಷಣಾ ಉತ್ಪಾದನೆಯು 2025-26ರ ಹಣಕಾಸು ವರ್ಷದಲ್ಲಿ ದಾಖಲೆಯ 1.78 ಲಕ್ಷ ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿದೆ. ಇದು ಕಳೆದ ದಶಕದಲ್ಲಿ ಸುಮಾರು 4 ಪಟ್ಟು ಹೆಚ್ಚಾಗಿದೆ. ಈ ಸಾಧನೆಯು ರಕ್ಷಣಾ ವಲಯದಲ್ಲಿ ಆಗಿರುವ ರಚನಾತ್ಮಕ ಬದಲಾವಣೆಗಳಿಗೆ ಸಾಕ್ಷಿಯಾಗಿದೆ ಎಂದು ಹೇಳಿದರು. ರಕ್ಷಣಾ ಸಾರ್ವಜನಿಕ ವಲಯದ ಉದ್ಯಮಗಳು ಮತ್ತು ಇತರ ಸಾರ್ವಜನಿಕ ವಲಯದ ಸಂಸ್ಥೆಗಳು ಒಟ್ಟು ರಕ್ಷಣಾ ಉತ್ಪಾದನೆಯಲ್ಲಿ ಸರಿಸುಮಾರು 76%ರಷ್ಟನ್ನು ಹೊಂದಿದ್ದು, ಖಾಸಗಿ ವಲಯವು 24%ರಷ್ಟನ್ನು ಕೊಡುಗೆ ನೀಡುತ್ತಿದೆ. ಇದು ಹಿಂದಿನ ಹಣಕಾಸು ವರ್ಷದಲ್ಲಿ 22%ರಷ್ಟಿತ್ತು ಎಂದು ಸಚಿವ ರಾಜನಾಥ್ ಸಿಂಗ್ ತಿಳಿಸಿದರು. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ದೇಶ ಇಂದು ಅನುಭವಿಸುತ್ತಿರುವಂತಹ ಸ್ವಾತಂತ್ರ್ಯವು ಹಿಂದಿನ ತಲೆಮಾರುಗಳ ಮಹಾನ್ ತ್ಯಾಗಗಳ ಮೂಲಕ ಬಂದಿದೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ದೇಶ ವಿಭಜನೆಯ ಕರಾಳ ನೆನಪಿನ ದಿನದಂದು ನಡೆದಂತಹ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಅವರು, ರಾಷ್ಟ್ರದ ಸಮಗ್ರತೆ ಕಾಪಾಡಿಕೊಳ್ಳುವುದು ಮತ್ತು ಸಂರಕ್ಷಿಸುವುದು ಪ್ರತಿಯೊಬ್ಬ ನಾಗರಿಕನ ಪ್ರಮುಖ ಕರ್ತವ್ಯವಾಗಿದೆ. ಆ ತ್ಯಾಗಗಳ ಮೂಲಕ ಸಾಧಿಸಿದ ಸ್ವಾತಂತ್ರ್ಯವನ್ನು ಗೌರವಿಸಬೇಕು. ವಿಭಜನೆಯ ಸಮಯದಲ್ಲಿ ಕಂಡುಬಂದ ಭಯಾನಕ ಘಟನೆಗಳು ದೇಶದಲ್ಲಿ ಮತ್ತೆಂದು ಸಂಭವಿಸಬಾರದು ಎಂದು ಹೇಳಿದರು. ಯಾವುದೇ ಜಾತಿ, ಧರ್ಮ ಅಥವಾ ಪ್ರದೇಶವು ರಾಷ್ಟ್ರಕ್ಕಿಂತ ಮುಖ್ಯವಲ್ಲ ಎಂದು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದರು. ದೇಶ ವಿಭಜನೆಯ ಸಮಯದಲ್ಲಿ ತಮ್ಮ ಪ್ರಾಣ ತ್ಯಾಗ ಮಾಡಿದ, ತಮ್ಮ ಪ್ರೀತಿ ಪಾತ್ರರನ್ನು ಕಳೆದುಕೊಂಡ ಮತ್ತು ವಲಸೆ ಹೋಗುವಂತೆ ಒತ್ತಾಯಿಸಲ್ಪಟ್ಟವರನ್ನು ಸ್ಮರಿಸುವ ಸಂದರ್ಭವೇ ದೇಶ ವಿಭಜನೆಯ ಕರಾಳ ನೆನಪಿನ ದಿನ ಎಂದು ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬಿನ್ ಹೇಳಿದ್ದಾರೆ. ಹರಿಯಾಣದ ಗುರುಗ್ರಾಮದಲ್ಲಿ ನಡೆದ ದೇಶ ವಿಭಜನೆಯ ಕರಾಳ ನೆನಪಿನ ದಿನದಂದು ನಡೆದಂತಹ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಅವರು, 1946ರ ಆಗಸ್ಟ್ 16ರಂದು ನೇರ ಕ್ರಿಯಾ ದಿನದಂದು ಕಲ್ಕತ್ತಾದ ಬೀದಿಗಳಲ್ಲಿ ಒಂದು ದುಃಖಕರ ಅಧ್ಯಾಯ ತೆರೆದುಕೊಂಡಿತು. ಇದು ಇಡೀ ದೇಶವನ್ನು ಕೋಮು ಹಿಂಸಾಚಾರಕ್ಕೆ ದೂಡಿತು. ಆ ಅವಧಿಯಲ್ಲಿ ಲಕ್ಷಾಂತರ ಜನರು ಸುರಕ್ಷತೆಗಾಗಿ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ವಲಸೆ ಹೋಗಬೇಕಾಯಿತು. ತಮ್ಮ ಆಸ್ತಿಪಾಸ್ತಿಯನ್ನು ಬಿಟ್ಟು ಹೋಗಬೇಕಾಯಿತು. 1.5 ಕೋಟಿಗೂ ಹೆಚ್ಚು ಜನರು ಸ್ಥಳಾಂತರಗೊಂಡರು ಮತ್ತು ಲಕ್ಷಾಂತರ ಜನರು ತಮ್ಮ ಜೀವಗಳನ್ನು ಕಳೆದುಕೊಂಡರು ಎಂದು ಬೇಸರ ವ್ಯಕ್ತಪಡಿಸಿದರು. ರಾವಲ್ಪಿಂಡಿಯಿಂದ ಪಂಜಾಬ್ನ ವಿವಿಧ ಪ್ರದೇಶಗಳಿಗೆ ಜನರು ಹಿಂಸಾತ್ಮಕ ಘಟನೆಗಳನ್ನು ಎದುರಿಸಿದರು. ಯುವ ಪೀಳಿಗೆ ವಿಭಜನೆಯ ದುರಂತವನ್ನು ತಿಳಿದಿರಬೇಕು ಎಂದು ನಿತಿನ್ ನಬೀನ್ ಹೇಳಿದರು. ಕಳೆದ ವರ್ಷ ಕರೂರ್ನಲ್ಲಿ ನಡೆದಂತಹ ಕಾಲ್ತುಡಿತದಲ್ಲಿ ಮೃತಪಟ್ಟವರ ಕುಟುಂಬ ಸದಸ್ಯರಿಗೆ ಸರ್ಕಾರಿ ಉದ್ಯೋಗ ನೀಡುವ ತಮಿಳುನಾಡು ಸರ್ಕಾರದ ನಿರ್ಧಾರವನ್ನು ರದ್ದುಗೊಳಿಸಿದ್ದ ಮದ್ರಾಸ್ ಹೈಕೋರ್ಟ್ ಆದೇಶಕ್ಕೆ ಸುಪ್ರೀಂಕೋರ್ಟ್ ಇಂದು ತಡೆ ನೀಡಿದೆ. ಹೈಕೋರ್ಟ್ ತೀರ್ಪು ಪ್ರಶ್ನಿಸಿ ತಮಿಳುನಾಡು ಸರ್ಕಾರ ಸಲ್ಲಿಸಿದ್ದ ಅರ್ಜಿಯನ್ನು ವಿಚಾರಣೆ ನಡೆಸಿದ ನ್ಯಾಯಮೂರ್ತಿಗಳಾದಂತಹ ಜೆಬಿ ಪಾರ್ದಿವಾಲಾ ಮತ್ತು ಕೆ ವಿನೋದ್ ಚಂದ್ರನ್ ಅವರಿದ್ದ ನ್ಯಾಯಪೀಠ ಮಧ್ಯಂತರ ಆದೇಶವನ್ನು ನೀಡಿದೆ. ದುರಂತಕ್ಕೆ ಪ್ರತಿಕ್ರಿಯೆಯಾಗಿ ರಾಜ್ಯ ಸರ್ಕಾರ ದುಃಖಿತ ಕುಟುಂಬಗಳಿಗೆ ಉದ್ಯೋಗ ನೀಡಿದೆ ಎಂದು ತಮಿಳುನಾಡು ಸರ್ಕಾರ ಸುಪ್ರೀಂಕೋರ್ಟ್ ಗಮನಕ್ಕೆ ತಂದಿದೆ. 2025ರ ಸೆಪ್ಟೆಂಬರ್ನಲ್ಲಿ ಕರೂರ್ನಲ್ಲಿ ನಡೆದ ಕಾಲ್ತುಳಿತದಲ್ಲಿ ಮೃತಪಟ್ಟವರ ಕುಟುಂಬಗಳಿಗೆ ಅನುಕಂಪದ ನೇಮಕಾತಿಗಳನ್ನು ನೀಡುವ ರಾಜ್ಯ ಸರ್ಕಾರದ ನಿರ್ಧಾರವನ್ನು ರದ್ದುಗೊಳಿಸಿದ್ದ ಮದ್ರಾಸ್ ಹೈಕೋರ್ಟ್ನ ಮಧುರೈ ಪೀಠದ

0: ಆದೇಶದ ವಿರುದ್ಧ ತಮಿಳುನಾಡು ಸರ್ಕಾರ ಸುಪ್ರೀಂಕೋರ್ಟ್ಗೆ ಅರ್ಜಿ ಸಲ್ಲಿಸಿತ್ತು. ಭೂಕಂಪದ ನಂತರದ ಪರಿಹಾರ ಮತ್ತು ಪುನರ್ವಸತಿ ಕಾರ್ಯಗಳಿಗೆ ನೆರವಾಗುವ ಉದ್ದೇಶದಿಂದ ಕೊಲಂಬಿಯಾಗೆ ಭಾರತ 20 ಮೆಟ್ರಿಕ್ ಟನ್ಗಳ ಪರಿಹಾರ ಸಾಮಗ್ರಿಗಳನ್ನು ರವಾನಿಸಿದೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ನೀಡಿರುವ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್, ಪರಿಹಾರ ಸಾಮಗ್ರಿಗಳಲ್ಲಿ ಔಷಧಿಗಳು ಮತ್ತು ವೈದ್ಯಕೀಯ ಉಪಕರಣಗಳು, ತಾತ್ಕಾಲಿಕ ಆಶ್ರಯ ವ್ಯವಸ್ಥೆ ಮತ್ತು ನೈರ್ಮಲ್ಯಕ್ಕೆ ಅಗತ್ಯವಾದ ಸಾಮಗ್ರಿಗಳು ಸೇರಿದಂತೆ ವಿಪತ್ತಿನ ನಂತರ ಅಗತ್ಯವಿರುವಂತಹ ಇತರ ವಸ್ತುಗಳು ಒಳಗೊಂಡಿವೆ ಎಂದು ತಿಳಿಸಿದ್ದಾರೆ. ಈ ಕಷ್ಟದ ಸಂದರ್ಭದಲ್ಲಿ ಭಾರತವು ಕೊಲಂಬಿಯಾ ಜನತೆಯೊಂದಿಗೆ ದೃಢವಾಗಿ ನಿಂತಿದೆ ಎಂದು ಅವರು ಹೇಳಿದ್ದಾರೆ. ಭಾರತದ ಆಟೋಮೊಬೈಲ್ ಕ್ಷೇತ್ರದಲ್ಲಿ ಭವಿಷ್ಯದ ತಂತ್ರಜ್ಞಾನಕ್ಕೆ ತಕ್ಕಂತೆ ನುರಿತ ಮಾನವ ಸಂಪನ್ಮೂಲವನ್ನು ರೂಪಿಸುವ ಆಟೋಮೋಟಿವ್ ಕೌಶಲ್ಯ ಅಭಿವೃದ್ಧಿ ಮಂಡಳಿಯ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆಯನ್ನು ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ ಎಚ್ ಡಿ ಕುಮಾರಸ್ವಾಮಿ ವಹಿಸಿದ್ದರು. ಈ ವೇಳೆ ಮಾತನಾಡಿದ ಅವರು, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ವಿಕಸಿತ ಭಾರತ ಮತ್ತು ಆತ್ಮನಿರ್ಭರ ಭಾರತ ಪರಿಕಲ್ಪನೆಯಂತೆ ಭಾರತವನ್ನು ಜಾಗತಿಕ ಉತ್ಪಾದನಾ ಕೇಂದ್ರವನ್ನಾಗಿ ಮಾಡಲು ಯುವ ಜನತೆಗೆ ಉದಯೋನ್ಮುಖ ತಂತ್ರಜ್ಞಾನಗಳಲ್ಲಿ ಕೌಶಲ್ಯ ತರಬೇತಿ ನೀಡುವುದು ಅತ್ಯಗತ್ಯವಾಗಿದೆ ಎಂದು ತಿಳಿಸಿದರು. ಸಭೆಯಲ್ಲಿ ರೋಬೋಟಿಕ್ಸ್, ಆಟೋಮೇಷನ್, ಸ್ಮಾರ್ಟ್ ಮ್ಯಾನುಫ್ಯಾಕ್ಚರಿಂಗ್ ಸೇರಿದಂತೆ ಇತರ ವಿಷಯಗಳ ಕುರಿತು ಚರ್ಚೆ ನಡೆಸಲಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಾಗತಿಕ ಅಸ್ಥಿರತೆ ನಡುವೆಯೂ ಬಲಾಢ್ಯ ಆರ್ಥಿಕತೆಯಾಗಿ ಹೊರಹೊಮ್ಮಿದ ಭಾರತ, ರಾಷ್ಟ್ರಪತಿ ದ್ರೌಪದಿ ಮುರ್ಮು. 80ನೇ ಸ್ವಾತಂತ್ರ್ಯ ದಿನಾಚರಣೆಗೆ ದೇಶ ಸಜ್ಜು. ಕೆಂಪುಕೋಟೆಯಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ರಾಷ್ಟ್ರಧ್ವಜಾರೋಹಣ. ರಕ್ಷಣಾ ಪಡೆಗಳ ಆಧುನೀಕರಣಕ್ಕೆ ಕೇಂದ್ರ ಸರ್ಕಾರ ಹೆಚ್ಚಿನ ಆದ್ಯತೆ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಭೂಕಂಪ ಸಂತ್ರಸ್ತ ಕೊಲಂಬಿಯಾಗೆ 20 ಮೆಟ್ರಿಕ್ ಟನ್ ಪರಿಹಾರ ಸಾಮಗ್ರಿ ರವಾನಿಸಿದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 10:10. ಹಿಂದೂಸ್ತಾನಿ ಶಾಸ್ತ್ರೀಯ ವಾದ್ಯ ಸಂಗೀತ ಕಾರ್ಯಕ್ರಮ.
2: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
3: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
2: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
3: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
2: ಟೋಲ್ ಫ್ರೀ 1-800-420-2233. ಬಿಸ್ನೆಸ್ ಗ್ರೋ ಮಾಡೋಕೆ ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
3: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
2: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
3: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
2: ಟೋಲ್ ಫ್ರೀ 1-800-420-2233. ನಿಮ್ಮ ಮಾಡೋಕೆ ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್
3: LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
2: ಅಪ್ ಟು 5 crore rupees ಲೋನ್.
3: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
2: ಟೋಲ್ ಫ್ರೀ 1-800-420-2233.
1: ಹಿಂದೂಸ್ತಾನಿ ಶಾಸ್ತ್ರೀಯ ವಾದ್ಯ ಸಂಗೀತದಲ್ಲಿ ಕೇಳಿ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಮತ್ತು ಸಂಗಡಿಗರಿಂದ ಶಹನಾಯಿ ವಾದನ.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ವಾದ್ಯ ಸಂಗೀತದಲ್ಲಿ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಮತ್ತು ಸಂಗಡಿಗರಿಂದ ಶಹನಾಯಿ ವಾದನವನ್ನು ಕೇಳಿದಿರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 10:30, ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಹಿಂದಿ ಚಿತ್ರಗೀತೆಗಳ ಆರಂಭದಲ್ಲಿ ಕೇಳಿ ದಿಲೇರ್ ಮೆಹಂದಿ ಮತ್ತು ಚಿತ್ರ ಅವರ ಧ್ವನಿಯಲ್ಲಿ ರಂಗ್ ದೇ ಬಸಂತಿ ಚಿತ್ರದ ಗೀತೆ. ಪರ್ಸೋನ್ ಜೋಶಿ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ AR ರೆಹಮಾನ್.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಕವಿತಾ ಕೃಷ್ಣಮೂರ್ತಿ ಹಾಗೂ ಉಷಾ ಉತ್ತಪ್ಪ ಅವರ ಧ್ವನಿಯಲ್ಲಿ ಕೇಳಿ ಕಭಿ ಖುಷಿ ಕಭಿ ಘಮ್ ಚಿತ್ರದ ಗೀತೆ. ಸಮೀರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಸಂದೇಶ್ ಸ್ಯಾಂಡ್ಯಾಲ್.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಸೋನು ನಿಗಮ್ ಮತ್ತು ಅನುರಾಧ ಶ್ರೀರಾಮ್ ಅವರ ಧ್ವನಿಯಲ್ಲಿ ಕೇಳಿ ಬೋಸ್ ದಿ ಫರ್ಗಟನ್ ಹೀರೋ ಚಿತ್ರದ ಗೀತೆ. ಜಾವೇದ್ ಅಖ್ತರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ AR ರೆಹಮಾನ್.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಪಿ ಕೆ ಮಿಶ್ರಾ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ AR ರೆಹಮಾನ್. ರೋಜಾ ಚಿತ್ರದ ಗೀತೆ ಹಾಡಿದ್ದಾರೆ ಹರಿಹರನ್.

ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳಿ. ಮಹಾಲಕ್ಷ್ಮಿ ಅಯ್ಯರ್ ಅವರ ಧ್ವನಿಯಲ್ಲಿ ಫನಾ ಚಿತ್ರದ ಗೀತೆ. ಪರ್ಸೋನ್ ಜೋಶಿ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಜತಿನ್ ಲಲಿತ್.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಶಂಕರ್ ಮಹಾದೇವನ್ ಮತ್ತು ಕವಿತಾ ಅವರ ಧ್ವನಿಯಲ್ಲಿ ಪರದೇಶ್ ಚಿತ್ರದ ಗೀತೆ. ಆನಂದ್ ಬಕ್ಷಿ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ನದೀಮ್ ಶ್ರವಣ್.

0: Prime Minister Narendra Modi will address the nation from the ramparts of the Red Fort. President Draupadi Murmu has approached 78 gallantry awards to the personnel of the Defence Forces and Central Armed Police Forces on the eve of Independence Day 2026. 13 awards have been given posthumously. These are 9 Kirti Chakras, 1 Bharat Shaurya Chakra, 19 Shaurya Chakras, 5 Bharat Sena Medals, 36 Sena Medals, 3 Nau Sena Medals and 5 Vayu Sena Medals. Services of the Delhi Metro will commence from all terminal stations across its network at 4 a.m. tomorrow on Independence Day to facilitate the movement of special guests, invitees and the general public. The services will operate at a 30-minute frequency on all lines until the commencement of regular revenue services, as for the scheduled timetable for the day. Indian Grandmaster R. Pragananda bounced back from his previous round defeat to secure a convincing victory over Dutch player Jordan van Forest in the fourth round of the Sink Field Cup. The win took Pragananda's tally to 2.5 points from 4 games, placing him in a share of second position in the 10-player 9-round tournament. And that is the end of this news bulletin.
1: Akashvani, Raichur FM Kendra. ನಿಲಯದಿಂದ ನಾಳೆ ಪ್ರಸಾರವಾಗುವ ಕೆಲವು ಕಾರ್ಯಕ್ರಮಗಳ ಮುಖ್ಯಾಂಶಗಳು. 6:10 ದೇಶಭಕ್ತಿ ಗೀತೆಗಳ ಕಾರ್ಯಕ್ರಮ ರಾಷ್ಟ್ರವಂದನ. 7:00 ದೆಹಲಿ ಕೇಂದ್ರದಿಂದ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಭಾರತದ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ದೆಹಲಿಯ ಕೆಂಪುಕೋಟೆಯಲ್ಲಿ ಧ್ವಜಾರೋಹಣ ಮಾಡಿ ರಾಷ್ಟ್ರದ ಜನತೆಯನ್ನು ಉದ್ದೇಶಿಸಿ ಮಾಡುವ ಭಾಷಣದ ನೇರ ಪ್ರಸಾರ. ನಂತರ ಬೆಂಗಳೂರು ಕೇಂದ್ರದಿಂದ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಕರ್ನಾಟಕದ ಗೌರವಾನ್ವಿತ ರಾಜ್ಯಪಾಲರಾದ ಶ್ರೀ ಥಾವರ್ಚಂದ್ ಗೆಹ್ಲೋಟ್ ಅವರ ಸಂದೇಶ. ನಂತರ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಕರ್ನಾಟಕದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಡಿಕೆ ಶಿವಕುಮಾರ್ ಅವರ ಸಂದೇಶ. ನಂತರ ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ಯವಾಣಿ, ಪ್ರಾಯೋಜಕರು ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಸಂಜೆಯ ಪ್ರಸಾರದಲ್ಲಿ 5:00 ಅಂತ್ಯಾಕ್ಷರಿ, ನಿಮ್ಮ ಕರೆ ನಿಮ್ಮ ಗೀತೆ, ಕನ್ನಡ ಚಲನಚಿತ್ರ ಗೀತೆಗಳಾಧರಿಸಿದ ನೇರ ಫೋನಿನ ಕಾರ್ಯಕ್ರಮ. 6:51 ಸ್ವಾತಂತ್ರ್ಯ ದಿನಾಚರಣಾ ಮುನ್ನಾ ದಿನದ ಅಂಗವಾಗಿ ಭಾರತದ ಘನತೆವೆತ್ತ ರಾಷ್ಟ್ರಪತಿಗಳಾದ ಸನ್ಮಾನ್ಯ ಶ್ರೀಮತಿ ದ್ರೌಪದಿ ಮುರ್ಮು ಅವರು ರಾಷ್ಟ್ರದ ಜನತೆಯನ್ನು ಉದ್ದೇಶಿಸಿ ಮಾಡಿದ ಪ್ರಸಾರ ಭಾಷಣದ ಕನ್ನಡ ಅವತರಣಿಕೆಯ ಮರು ಪ್ರಸಾರ. 9:30 ದೆಹಲಿ ಬೆಂಗಳೂರು ಕೇಂದ್ರದಿಂದ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಗೌರವಾನ್ವಿತ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ದೇಶವನ್ನುದ್ದೇಶಿಸಿ ಮಾಡಿದ ಭಾಷಣದ ಕನ್ನಡ ಅವತರಣಿಕೆ. ರಾತ್ರಿ 10:30 ಕನ್ನಡ ಚಿತ್ರಗೀತೆಗಳು ಬಿತ್ತರಗೊಳ್ಳುತ್ತವೆ. ಇದುವರೆಗೆ ನಿಲಯದಿಂದ ನಾಳೆ ಪ್ರಸಾರವಾಗುವ ಕೆಲವು ಕಾರ್ಯಕ್ರಮಗಳ ಮುಖ್ಯಾಂಶಗಳನ್ನು ಕೇಳಿದಿರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 11:11. ಇಲ್ಲಿಗೆ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯ ಮುಕ್ತಾಯವಾಗುವುದು. ಮತ್ತೆ ನಿಲಯದ ನಾಳಿನ ಬೆಳಗಿನ ಪ್ರಸಾರ ಕಾರ್ಯ 5:53. ಹಾಗಾದರೆ ನಿಮ್ಮ ಬಾನುಲಿ ಸ್ನೇಹಿತ ಬಿ ವಿಜಯ ರಾಜೇಂದ್ರನಿಗೆ ಅನುಮತಿ ಕೊಡಿ. ಶುಭರಾತ್ರಿ. ಜೈ ಹಿಂದ್.